ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸದಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜೂನ್ 19 ಶುಕ್ರವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. ಯೋಗ, ಹರ್ಷಣ, ಕರಣ, ಭವ, ಸೌರ ಮಿಥುನ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳನ್ನು ಕೇಳಬಹುದು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ, ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣಾ ಸರಣಿ, ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ.

0: ಇದ್ದಾರೆ. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ಫ್ರೆಶ್ ಮುಂಜಾವಿನಲ್ಲಿ ನಮ್ಮ ಮಾರ್ನಿಂಗ್ ಫ್ರೆಶ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಲೈಫ್ಗೆ ತುಂಬಾನೇ ಮುಖ್ಯವಾದ ಒಂದು ಮ್ಯಾಟರ್ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ಆತ್ಮವಿಶ್ವಾಸ ಸ್ನೇಹಿತರೆ, ಸೆಲ್ಫ್ ಕಾನ್ಫಿಡೆನ್ಸ್. ಎಸ್, ನಮ್ಮಲ್ಲಿ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆತ್ಮವಿಶ್ವಾಸ ಅಂದ್ರೆ ಏನು? ಅದು ನಮ್ಮಲ್ಲಿ ಹೇಗಿರಬೇಕು? ಅದಕ್ಕೆ ಇವತ್ತು ನಿಮಗಾಗಿ ಒಂದು ಪುಟ್ಟ ಚೊಕ್ಕದಾದ ಕಥೆಯನ್ನ ತಂದಿದ್ದೀನಿ, ಕೇಳಿ. ಒಂದಾನೊಂದು ಊರಿನಲ್ಲಿ ಒಬ್ಬ ಬಲೂನ್ ಮಾರೋನು ಇರ್ತಾನೆ. ಅವನ ಹತ್ತಿರ ಕೆಂಪು, ಹಳದಿ, ನೀಲಿ, ಹಸಿರು, ಹೀಗೆ ನಾನಾ ಬಣ್ಣಗಳ ಗ್ಯಾಸ್ ಬಲೂನ್ಗಳು ಇದ್ವು. ವ್ಯಾಪಾರ ಸ್ವಲ್ಪ ಕಮ್ಮಿಯಾದಾಗ್ಲೆಲ್ಲ ಅವನು ಒಂದು ಬಲೂನ್ಗೆ ಗ್ಯಾಸ್ ತುಂಬಿಸಿ ಗಾಳಿಯಲ್ಲಿ ಹಾರಿಸ್ಬಿಡ್ತಾ ಇದ್ದ. ಅದನ್ನ ನೋಡಿ ಮಕ್ಕಳೆಲ್ಲ ಖುಷಿ ಪಟ್ಟು ಬಲೂನ್ ತಗೊಳ್ಳೋದಕ್ಕೆ ಓಡಿ ಬರ್ತಾ ಇದ್ರು. ಒಂದು ದಿನ ಒಂದು ಪುಟ್ಟ ಹುಡುಗ ಬಂದು ಆ ಬಲೂನ್ ಮಾರೋನಿಗೆ ಶರ್ಟ್ ಹಿಡಿದು ಎಳಿತಾನೆ. ಬಲೂನ್ ಅವನು ತಿರುಗಿ ನೋಡಿ ಏನಪ್ಪ ಬೇಕು ಅಂತ ಕೇಳ್ತಾನೆ. ಆ ಹುಡುಗ ಮುಗ್ಧ ಕಣ್ಣುಗಳಿಂದ ಆಕಾಶದ ಕಡೆಗೆ ನೋಡ್ತಾ ಕೇಳ್ತಾನೆ, ಅಂಕಲ್, ನೀವು ಎಲ್ಲಾ ಬಣ್ಣದ ಬಲೂನ್ಗಳನ್ನು ಹಾರಿಸ್ತೀರಲ್ಲ, ಒಂದು ವೇಳೆ ಈ ಕಪ್ಪು ಬಣ್ಣದ ಬಲೂನ್ ಅನ್ನ ಗಾಳಿಯಲ್ಲಿ ಬಿಟ್ರೆ ಇದು ಕೂಡ ಅಷ್ಟೇ ಎತ್ತರಕ್ಕೆ ಹಾರುತ್ತಾ ಅಂತ ಕೇಳ್ತಾನೆ. ಹುಡುಗನ ಆ ಮಾತು ಬಲೂನ್ ಮಾರುವವನ ಹೃದಯಕ್ಕೆ ತಟ್ಟಿತು. ಅವನು ಪ್ರೀತಿಯಿಂದ ಆ ಮಗುವಿನ ತಲೆ ಸವರಿ ಹೀಗೆ ಹೇಳ್ತಾನೆ, ಪುಟ್ಟ, ಚೆನ್ನಾಗಿ ನೆನ್ಪಿಟ್ಕೋ, ಈ ಬಲೂನ್ ಮೇಲಕ್ಕೆ ಹಾರ್ತಾ ಇರೋದು ಅದರ ಹೊರಗಿನ ಬಣ್ಣದಿಂದ ಅಲ್ಲ, ಬದಲಾಗಿ ಅದರ ಒಳಗಿರುವ ಗ್ಯಾಸಿನಿಂದ, ಅಂದ್ರೆ ಗಾಳಿಯಿಂದ ಅಂತ ಹೇಳ್ತಾನೆ. ಎಸ್ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ನಮ್ಮ ಜೀವನವೂ ಅಷ್ಟೇ. ನಾವು ಹೊರಗಡೆ ನೋಡೋದಕ್ಕೆ ಹೇಗಿದ್ದೀವಿ, ಯಾವ ಬಟ್ಟೆ ಹಾಕಿದ್ದೀವಿ, ಎಷ್ಟು ಶ್ರೀಮಂತರು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಒಳಗಡೆ ಯಾವ ರೀತಿಯ ಆತ್ಮವಿಶ್ವಾಸ ತುಂಬಿದೆ ಅನ್ನೋದಷ್ಟೇ ನಮ್ಮನ್ನು ಯಶಸ್ಸಿನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಸ್ನೇಹಿತರೆ, ಥಾಟ್ ಆಫ್ ದ ಡೇ ಇಷ್ಟೇ. ಹೊರಗಿನ ಪ್ರಪಂಚ ನಿಮ್ಮ ಬಗ್ಗೆ ಏನ್ ಅಂದ್ಕೊಳ್ಳುತ್ತೆ ಅನ್ನೋದ್ಕಿಂತ ನಿಮ್ಮೊಳಗಿರೋ ನಿಮ್ಮ ಮೇಲಿನ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಮುಖ್ಯ. ನಿಮ್ಮ ಒಳಗಿನ ಆತ್ಮವಿಶ್ವಾಸದ ಗಾಳಿಯನ್ನ ಸದಾ ತುಂಬಿಟ್ಕೊಳ್ಳಿ, ಆಗ ಇಡೀ ಆಕಾಶವೇ ನಿಮಗಾಗಿ ಕಾಯ್ತಾ ಇರುತ್ತೆ.

ಈ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಇವತ್ತಿನ ದಿನವನ್ನ ಸೂಪರ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸುಂದರವಾದ ಮುಂಜಾನೆಯ ಹೊತ್ತಲ್ಲಿ ಮನಸ್ಸಿಗೆ ಒಂಥರ ಪಾಸಿಟಿವ್ ಎನರ್ಜಿ ತುಂಬೋದಕ್ಕೆ ಒಂದು ಅದ್ಭುತವಾದ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ಕೇಳಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಅದರಲ್ಲೂ ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ತನ್ನದ್ದೇ ಆದ ಮಹತ್ವವಿದೆ. ಇವತ್ತು ನಾವು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕಾಲಕ್ಕೆ ಒಂದಿಷ್ಟು ಫ್ಲ್ಯಾಶ್ಬ್ಯಾಕ್ಗೆ ಹೋಗಿ ಬರೋಣ. ಯುದ್ಧ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಹೌದಲ್ವಾ? ಆದ್ರೆ ಇವೆಲ್ಲದಕ್ಕಿಂತ ಮುಂಚೆ ಯುದ್ಧದ ಆರಂಭ ಮತ್ತು ಅಂತ್ಯವನ್ನ ಸಾರೋಕೆ, ಇಡೀ ರಣರಂಗದಲ್ಲಿ ರೋಮಾಂಚನ ಉಂಟು ಮಾಡೋದಕ್ಕೆ ಒಂದು ಅದ್ಭುತ ಶಕ್ತಿ ಬಳಸ್ತಾ ಇದ್ರು. ಅದೇ ಮಹಾಶಂಖಗಳು. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಸೈನ್ಯದಲ್ಲಿದ್ದ ಪ್ರಮುಖ ನಾಯಕರು ಬಳಸ್ತಾ ಇದ್ದಂತಹ ಆ ಅದ್ಭುತ ಶಂಖಗಳು ಯಾವುವು, ಅವುಗಳ ಹೆಸರೇನು ಅಂತ ಈಗ ನಾವು ತಿಳಿಯೋಣ. ಮೊದಲನೇದಾಗಿ ಪಾಂಚಜನ್ಯ, ಯುದ್ಧ ಭೂಮಿಯಲ್ಲಿ ಧರ್ಮದ ಪರವಾಗಿ ನಿಂತ ಜಗದೊಡೆಯ ನಮ್ಮ ಕೃಷ್ಣ ಪರಮಾತ್ಮನ ಕೈಯಲ್ಲಿದ್ದ ಶಂಖವೇ ಈ ಪಾಂಚಜನ್ಯ. ಇದರ ನಾದ ಎಂಥದ್ದು ಅಂತ ಗೊತ್ತಾ? ಕೃಷ್ಣ ಈ ಶಂಖವನ್ನ ಮೊಳಗಿಸಿದ ತಕ್ಷಣ ಕೌರವರ ಸೈನ್ಯದ ಅರ್ಧ ಧೈರ್ಯ ಅಲ್ಲೇ ಮುಳುಗಿ ಹೋಗ್ತಿತ್ತಂತೆ. ಇನ್ನ ಎರಡನೆಯ ಶಂಖದ ಹೆಸರು ಏನು, ಅದು ಯಾರ ಕೈಯಲ್ಲಿತ್ತು ಅನ್ನೋದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಮಹಾಶಂಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಸೈನ್ಯದಲ್ಲಿದ್ದ ಪ್ರಮುಖ ನಾಯಕರು ಬಳಸ್ತಾ ಇದ್ದಂತಹ ಆ ಅದ್ಭುತ ಶಂಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗಾಗಲೇ ನೀವು ಶ್ರೀಕೃಷ್ಣನ ಪಾಂಚಜನ್ಯ ಶಂಖವಿನ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ಈಗ ಅರ್ಜುನನ ದೇವದತ್ತ ಮಹಾಧನುರ್ಧಾರಿ ಗಾಂಧೀವಧಾರಿ ಅರ್ಜುನನ ಹತ್ತಿರ ಇದ್ದ ಶಂಖದ ಹೆಸರು ದೇವದತ್ತ. ಇಂದ್ರಲೋಕದ ದೇವತೆಗಳಿಂದ ಅರ್ಜುನನಿಗೆ ಉಡುಗೊರೆಯಾಗಿ ಸಿಕ್ಕ ಶಂಖ ಇದು. ಅರ್ಜುನ ಬಾಣ ಬಿಡುವ ಮುನ್ನ ಈ ದೇವದತ್ತವನ್ನು ಊದಿದರೆ ಆ ಶಬ್ದ ದಿಕ್ಕು ದಿಗಂತಗಳನ್ನೆಲ್ಲ ಕಂಪಿಸುವಂತೆ ಮಾಡ್ತಾ ಇತ್ತು. ಇನ್ನ ಮೂರನೇದಾಗಿ ಧರ್ಮರಾಯನ ಅನಂತ ವಿಜಯ. ಯಾವತ್ತೂ ಧರ್ಮದ ಹಾದಿ ಬಿಡದ ಪಾಂಡವರ ಹಿರಿಯಣ್ಣ ಧರ್ಮರಾಯ ಅಥವಾ ಯುಧಿಷ್ಠರನ ಶಂಖವೇ ಅನಂತ ವಿಜಯ. ಕೊನೆಯೇ ಇಲ್ಲದ ವಿಜಯವನ್ನು ತಂದುಕೊಡುವ ಶಂಖ ಎಂದೇ ಇದರ ಅರ್ಥ. ಶಾಂತಿ ಪ್ರಿಯನಾದ ಧರ್ಮರಾಯ ಯುದ್ಧಕ್ಕೆ ನಿಂತಾಗ ಈ ಶಂಖದನಾದ ನ್ಯಾಯದ ಶಕ್ತಿಯನ್ನು ಸಾರ್ತಾ ಇತ್ತು ಸ್ನೇಹಿತರೆ. ಇನ್ನ ನಾಲ್ಕನೇದಾಗಿ ಭೀಮಸೇನನ ಪೌಂಡ್ರ ನಮ್ಮ ಗದಾಯುದ್ಧ ವೀರ. 10,000 ಆನೆಗಳ ಬಲವಿದ್ದ ಬಲಶಾಲಿ ಭೀಮ ಇದ್ದಾನಲ್ಲ, ಅವನ ಶಂಖದ ಹೆಸರು ಪೌಂಡ್ರ. ಭೀಮನ ದೇಹದ ಗಾತ್ರಕ್ಕೆ ತಕ್ಕ ಹಾಗೆ ಈ ಶಂಖ ಕೂಡ ತುಂಬಾ ದೊಡ್ಡದಾಗಿತ್ತು. ಇದನ್ನು ಊದಿದಾಗ ಬರ್ತಾ ಇದ್ದ ಶಬ್ದ ಒಂಥರ ಸಿಂಹ ಗರ್ಜನೆಯ ತರ ಇರ್ತಿತ್ತು. ಅದಕ್ಕೆ ಇದನ್ನ ಮಹಾಶಂಕ ಅಂತಾನೂ ಕರೀತಾರೆ. ಇನ್ನ ಐದನೇದಾಗಿ ಪಾಂಡವರ ಕೊನೆಯ ಇಬ್ಬರು ಸಹೋದರರಾದ ನಕುಲ ಮತ್ತು ಸಹದೇವ ಕೂಡ ಸಾಧಾರಣದವರಲ್ಲ. ಅಶ್ವಶಾಸ್ತ್ರ ಪ್ರವೀಣ ನಕುಲನ ಬಳಿ ಸುಘೋಷ. ಇನ್ನು ತ್ರಿಕಾಲಜ್ಞಾನಿ ಸಹದೇವನ ಬಳಿ ಇದ್ದದ್ದು ಮಣಿಪುಷ್ಪಕ ಎಂಬ ಅತ್ಯಂತ ಸುಂದರ ಹಾಗೂ ಶಕ್ತಿಶಾಲಿ ಶಂಖ. ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಭೀಷ್ಮಾಚಾರ್ಯರು ಕೌರವರ ಪರವಾಗಿ ಸಿಂಹನಾದ ಮಾಡಿ ಶಂಖ ಊದಿದಾಗ ರಣರಂಗ ಸಜ್ಜಾಯಿತು. ಆದರೆ ಯಾವಾಗ ಕೃಷ್ಣ ಮತ್ತು ಪಾಂಡವರು ತಮ್ಮ 6 ಮಹಾಶಂಖಗಳನ್ನು ಒಟ್ಟಿಗೆ ಮೊಳಗಿಸಿದ್ರೋ ಆ ಮಹಾನಾದಕ್ಕೆ ಕೌರವರ ಸೈನ್ಯದವರ ಹೃದಯ ನಡುಗಿ ಹೋಯಿತು ಅಂತ ಭಗವದ್ಗೀತೆಯಲ್ಲೇ ಉಲ್ಲೇಖವಿದೆ. ಅಬ್ಬಬ್ಬಾ, ಕೇಳೋದಕ್ಕೆ ಎಷ್ಟು ರೋಮಾಂಚನ ಅನ್ಸುತ್ತೆ ಅಲ್ವಾ? ಬರೀ ಶಂಖದ ಧ್ವನಿಯಲ್ಲೇ ಅಷ್ಟೊಂದು ಸಕಾರಾತ್ಮಕ ಶಕ್ತಿ ಇತ್ತು ಅಂತಂದ್ರೆ ನಮ್ಮ ಹಿರಿಯರ ಜ್ಞಾನ ಮತ್ತು ವಿಜ್ಞಾನ ಎಷ್ಟೊಂದು ಅಪಾರ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ನಿಮಗೂ ಈ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ಮಹತ್ವವಾದ ದಿನವಿದೆ. ಇವತ್ತು ಜೂನ್ 19 ನ್ಯಾಷನಲ್ ರೀಡಿಂಗ್ ಡೇ, ಅಂದರೆ ರಾಷ್ಟ್ರೀಯ ಓದಿನ ದಿನ. ಏನು ಓದೋದಾ? ನಮಗೆ ಸ್ಕೂಲು ಕಾಲೇಜು ಮುಗಿದ ಮೇಲೆ ಓದೋ ಅಭ್ಯಾಸನೇ ತಪ್ಪು ಹೋಗಿದೆ ಶ್ವೇತಾ ಅಂತ ಅಂತಾ ಇರ್ತೀರಾ ಅಂತ ನಂಗೆ ಗೊತ್ತು. ಹಾಗಾದರೆ ಈ ಒಂದು 5 ನಿಮಿಷ ನಾನು ಹೇಳೋದನ್ನು ಸ್ವಲ್ಪ ಗಂಭೀರವಾಗಿ ಕೇಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ದಿನವನ್ನು ನಾವು ಯಾಕೆ ಆಚರಿಸ್ತೀವಿ ಗೊತ್ತಾ? ಕೇರಳದ ಗ್ರಂಥಾಲಯ ಚಳುವಳಿಯ ಪಿತಾಮಹ ಅಂತಲೇ ಪ್ರಸಿದ್ಧರಾದ ಪಿ.ಎನ್. ಪಣಿಕರ್ ಅವರ ಪುಣ್ಯ ಸ್ಮರಣೆಯ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಅವರು ಹೇಳ್ತಾ ಇದ್ರು, ಓದಿ ಬೆಳೆಯಿರಿ ಜ್ಞಾನವಂತರಾಗಿ ಅಂತ. ಅಕ್ಷರಸ್ಥರನ್ನಾಗಿ ಮಾಡುವುದು ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲೂ ಓದೋ ಹವ್ಯಾಸ ಬೆಳೆಸಬೇಕು ಅನ್ನೋದು ಅವರ ಕನಸಾಗಿತ್ತು. ಇವತ್ತು ಭಾರತದಲ್ಲಿ ಸಾಕ್ಷರತೆ ಈ ಮಟ್ಟದಲ್ಲಿದೆ ಅಂತಂದ್ರೆ ಅದಕ್ಕೆ ಇಂತಹ ಮಹಾನುಭಾವರ ಶ್ರಮವೇ ಕಾರಣ. ಈಗಿನ ಡಿಜಿಟಲ್ ಜಮಾನದಲ್ಲಿ ನಾವೆಲ್ಲ ರೀಲ್ಸ್ನ ಸ್ಕ್ರಾಲ್ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀವಿ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ನೋಟಿಫಿಕೇಶನ್ ಚೆಕ್ ಮಾಡ್ತೀವಿ. ಆದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಕೊನೆಯದಾಗಿ ನೀವು ಒಂದು ಪುಸ್ತಕ ಹಿಡಿದು ಆ ಕಾಗದದ ವಾಸನೆಯನ್ನ ಆಸ್ವಾದಿಸುತ್ತಾ ಕಂಪ್ಲೀಟ್ ಆಗಿ ಒಂದು ಪುಟ ಓದಿದ್ದು ಯಾವಾಗ ಅಂತ? ಪುಸ್ತಕ ಓದೋದು ಅಂತಂದ್ರೆ ಬರೀ ಮಾಹಿತಿ ಪಡ್ಕೊಳ್ಳೋದಲ್ಲ ಸ್ನೇಹಿತರೆ, ಅದು ನಮ್ಮ ತಲೆಯಲ್ಲಿರೋ ಒತ್ತಡವನ್ನೆಲ್ಲ ಮರೆಸಿ ಬೇರೆದೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಸಿನಿಮಾ ನೋಡುವಾಗ ಡೈರೆಕ್ಟರ್ ಏನ್ ತೋರಿಸ್ತಾನೋ ಅದನ್ನೇ ನೋಡ್ತೀವಿ. ಆದ್ರೆ ಒಂದು ಕಾದಂಬರಿ ಓದುವಾಗ ನಮ್ಮದೇ ಕಲ್ಪನೆಯಲ್ಲಿ ನಾವು ಲೋಕವನ್ನ ಸೃಷ್ಟಿ ಮಾಡ್ತೀವಿ. ಅಲ್ಲಿ ನಾವೇ ಡೈರೆಕ್ಟರ್, ಹೌದಲ್ವಾ? ಹಾಗಾದ್ರೆ ಇವತ್ತಿನಿಂದ ಒಂದು ಸಣ್ಣ ಚಾಲೆಂಜ್ ತಗೊಳ್ಳೋಣವಾ? ದೊಡ್ಡ ದೊಡ್ಡ ಪುಸ್ತಕ ಬೇಡ, ದಿನಕ್ಕೆ ಬರೀ 5 ಪುಟ ಓದಿ. ಮೊಬೈಲ್ ಸ್ಕ್ರೀನ್ ಬಿಟ್ಟು ಕೈಯಲ್ಲೊಂದು ಪುಸ್ತಕ ಹಿಡಿದು ನೋಡಿ. ನಿಮ್ಮ ಮಕ್ಕಳಿಗೆ ರಾತ್ರಿ ಮಲಗುವಾಗ ಮೊಬೈಲ್ ಕೊಡಬೇಡಿ, ಒಂದು ಕತೆ ಪುಸ್ತಕ ಕೊಡಿ. ಅವರ ಕಲ್ಪನಾ ಶಕ್ತಿ ಅದ್ಭುತವಾಗಿ ಬೆಳೆಯುತ್ತೆ. ನಮ್ಮ ಕನ್ನಡದಲ್ಲಂತೂ ಕುವೆಂಪು, ಕಾರಂತರು, ಭೈರಪ್ಪನವರಿಂದ ಹಿಡಿದು ಇವತ್ತಿನ ಯುವ ಬರಹಗಾರರವರೆಗೆ ಅದ್ಭುತವಾದ ಸಾಹಿತ್ಯ ಭಂಡಾರವೇ ಇದೆ. ಯಾರಿಗೊತ್ತು, ನೀವು ಓದೋ ಒಂದು ಪುಸ್ತಕ ನಿಮ್ಮ ಯೋಚನಾ ಶೈಲಿಯನ್ನೇ ಬದಲಾಯಿಸಬಹುದು. ಅಂದ ಹಾಗೆ ಇವತ್ತು ನೀವು ಯಾವ ಪುಸ್ತಕ ಓದ್ತಾ ಇದ್ದೀರಾ? ಅಥವಾ ನಿಮಗೆ ಇಷ್ಟವಾದ ಪುಸ್ತಕ ಯಾವುದು ಅಂತ ನನಗೆ ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ, ನಾನು ನಿಮ್ಮ ಮೆಸೇಜ್ ಅನ್ನ ಓದ್ತೀನಿ ಅಂತ ಹೇಳ್ತಾ ಈ ಓದಿನ ದಿನದ ಮುಂಜಾನೆಯನ್ನು ಮತ್ತಷ್ಟು ಸುಂದರವಾಗಿಸುವುದಕ್ಕೆ ಅಕ್ಷರಗಳ ಮಹತ್ವ ಸಾರುವ, ಮನಸ್ಸಿಗೆ ಮುದ ನೀಡುವ ಒಂದು ಸೂಪರ್ ಹಾಡು ನಿಮಗಾಗಿ ಪ್ಲೇ ಮಾಡ್ತೀನಿ, ಕೇಳಿ ಆನಂದಿಸಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್. ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 18 ಶಿಕ್ಷಣ. ಇಷ್ಟೆಲ್ಲ ಹೇಳಿದರೆ ಶಿಕ್ಷಣದ ಅಗತ್ಯವನ್ನು ಕುರಿತು ನೀವು ಹೇಳಲೇ ಇಲ್ಲ. ನಾವು ನಮ್ಮಲ್ಲಿ ಶಿಕ್ಷಣ ಇಲ್ಲ ಎಂದು ಸದಾ ಗೊಣಗುತ್ತಲೇ ಇರುತ್ತೇವೆ. ಬಲಾತ್ಕಾರ ಶಿಕ್ಷಣದ ಚಳವಳಿ ಒಂದು ಪ್ರಾರಂಭವಾಗಿದೆ. ಬರೋಡಾದ ಮಹಾರಾಜರು ನಮ್ಮ ದೇಶದಲ್ಲಿ ಅದನ್ನು ತಂದಿದ್ದಾರೆ. ಎಲ್ಲರ ಕಣ್ಣು ಅತ್ತ ಕಡೆಯೇ ಇದೆ. ಆ ಮಹಾರಾಜರಿಗೆ ಎಲ್ಲರೂ ಧನ್ಯವಾದ ಕೊಡುತ್ತಿದ್ದೇವೆ. ಈ ಪ್ರಯತ್ನವೆಲ್ಲವೂ ವ್ಯರ್ಥ ಎನ್ನಬೇಕೇ?
3: ನಮ್ಮ ಸಭ್ಯತೆ ಸರ್ವೋತ್ತಮವಾದುದು ಎಂದು ಒಪ್ಪಿದರೆ ಈ ಪ್ರಯತ್ನಗಳೆಲ್ಲ ಬಹುಮಟ್ಟಿಗೆ ವ್ಯರ್ಥವೆಂದೇ ಖೇದದಿಂದ ಹೇಳಬೇಕಾಗುತ್ತದೆ. ಮಹಾರಾಜರ ಉದ್ದೇಶ, ಇತರ ನಾಯಕರ ಪ್ರಯತ್ನ, ಎಲ್ಲರೂ ಶುದ್ಧ ನಿರ್ಮಲ, ಅದಕ್ಕಾಗಿ ಅವರನ್ನು ವಂದಿಸಬೇಕು. ಆದರೆ ಅವರ ಈ ಪ್ರಯತ್ನದಿಂದ ಆಗುವ ಪರಿಣಾಮದ ಬಗ್ಗೆ ಕಣ್ಣು ಮುಚ್ಚಿಕೊಳ್ಳಲು ಆಗುತ್ತದೆಯೇ? ಶಿಕ್ಷಣ ಎಂದರೇನು? ಕೇವಲ ಅಕ್ಷರ ಜ್ಞಾನ ಎಂದರೆ ಅದೊಂದು ಆಯುಧವಾಯಿತು. ಆಯುಧವನ್ನು ಸದುಪಯೋಗ ಮಾಡಲೂ ಬಹುದು, ದುರುಪಯೋಗ ಮಾಡಲೂ ಬಹುದು. ಒಂದೇ ಆಯುಧದಿಂದ ರೋಗಿಯನ್ನು ವಾಸಿ ಮಾಡಲೂ ಬಹುದು, ಕೊಂದು ಹಾಕಲೂ ಬಹುದು. ಅಕ್ಷರಜ್ಞಾನವೂ ಅದೇ ರೀತಿ. ಅಕ್ಷರಜ್ಞಾನದ ದುರುಪಯೋಗ ಆಗುತ್ತಿರುವುದನ್ನು ದಿನವೂ ನಾವು ನೋಡುತ್ತಿದ್ದೇವೆ. ಕೆಲವರು ಮಾತ್ರ ಅದರ ಸದುಪಯೋಗ ಮಾಡುತ್ತಿದ್ದಾರೆ. ಈ ಮಾತು ನಿಜವಾದರೆ ಅಕ್ಷರಜ್ಞಾನದಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಯಿತು ಎಂಬುದು ಸಿದ್ಧವಾಗುತ್ತದೆ. ಶಿಕ್ಷಣವೆಂದರೆ ಸಾಧಾರಣವಾಗಿ ಅಕ್ಷರಜ್ಞಾನ ಎನ್ನುತ್ತಾರೆ. ಮಕ್ಕಳಿಗೆ ಓದು ಬರಹ ಅಂಕಗಣಿತಗಳನ್ನು ಕಲಿಸುವುದೇ ಪ್ರಾಥಮಿಕ ಶಿಕ್ಷಣ. ಒಬ್ಬ ರೈತ ಪ್ರಾಮಾಣಿಕತೆಯಿಂದ ತನ್ನ ಹಿಟ್ಟನ್ನು ಗಳಿಸುತ್ತಾನೆ. ಅವನಿಗೆ ಸಾಮಾನ್ಯ ಲೋಕಜ್ಞಾನವಿದೆ. ತನ್ನ ತಂದೆ ತಾಯಿಯ ಸಂಗಡ, ಹೆಂಡತಿ ಮಕ್ಕಳ ಸಂಗಡ, ಗ್ರಾಮವಾಸಿಗಳ ಸಂಗಡ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಸದಾಚಾರ ನೀತಿಗಳನ್ನು ಅವನು ಬಲ್ಲ. ಅದರಂತೆ ನಡೆದೂ ನಡೆಯುತ್ತಾನೆ. ಆದರೆ ಅವನಿಗೆ ತನ್ನ ಹೆಸರು ಬರೆಯಲು ಬಾರದು. ಇಂಥವನಿಗೆ ಅಕ್ಷರಜ್ಞಾನ ನೀಡಿ ಏನು ಮಾಡಬೇಕೆನ್ನುತ್ತೀರಿ? ಅವನ ಸುಖಕ್ಕೆ ಒಂದು ಗುಂಜಿಯಷ್ಟಾದರೂ ಹೆಚ್ಚು ಸೇರಿಸಬಲ್ಲಿರ? ಅವನ ಗುಡಿಸಲು ಪರಿಸ್ಥಿತಿಗಳ ಬಗ್ಗೆ ಅವನಿಗೆ ಅತೃಪ್ತಿಯುಂಟು ಮಾಡಬೇಕೇ? ಹಾಗೆ ಮಾಡಲು ಈ ಶಿಕ್ಷಣವೇ ಬೇಕೇ? ಪಶ್ಚಿಮದ ವಿಚಾರ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದು ಹಿಂದೂ ಮುಂದು ಆಲೋಚಿಸದೆ ಜನರಿಗೆ ಈ ಅಕ್ಷರ ಶಿಕ್ಷಣ ಕೊಡಬೇಕು ಎಂದು ನಾವು ತೀರ್ಮಾನ ಮಾಡಿದೆವು. ಪ್ರೌಢಶಿಕ್ಷಣವನ್ನು ನೋಡಿ. ನಾನು ಭೂಗೋಳ, ಖಗೋಳ, ರೇಖಾಗಣಿತ, ಬೀಜಗಣಿತ ಇತ್ಯಾದಿಗಳನ್ನು ಕಲಿತೆ. ಏನು ಪ್ರಯೋಜನ? ನನಗಾಗಲಿ ನನ್ನ ನೆರೆಹೊರೆಯವರಿಗಾಗಲಿ ಅದರಿಂದ ಏನು ಲಾಭ? ಇವನ್ನು ನಾನು ಕಲಿತನೇಕೆ? ಪ್ರೊಫೆಸರ್ ಹಕ್ಸ್ಲೆ ಶಿಕ್ಷಣವನ್ನು ಹೀಗೆ ವಿವರಿಸಿದ್ದಾನೆ. ತನ್ನ ದೇಹ ತನಗೆ ದಾಸನಾಗಿ ಹೇಳಿದ ಕೆಲಸವನ್ನು ಸರಾಗವಾಗಿ, ಸಂತೋಷವಾಗಿ, ಶಕ್ತಿ ಇದ್ದಷ್ಟು ಮಾಡುವಂತೆ ಯಾರಿಗೆ ತಾರುಣ್ಯದಲ್ಲಿ ಶಿಕ್ಷಣ ದೊರೆತಿದೆಯೋ, ಯಾರ ಬುದ್ಧಿ ಶುದ್ಧ ಶಾಂತ ನ್ಯಾಯದರ್ಶಿ ಆಗಿದೆಯೋ, ಯಾರ ಮನಸ್ಸು ಪ್ರಕೃತಿ ನಿಯಮಗಳ ಜ್ಞಾನದಿಂದ ಪೂರ್ಣವಾಗಿದೆಯೋ, ಯಾರ ಇಂದ್ರಿಯಗಳು ನಿಗ್ರಹಿತವೋ, ಯಾರ ಅಂತರಾತ್ಮ ಪರಿಶುದ್ಧವೋ, ಯಾರಿಗೆ ನೀಚ ಕಾರ್ಯವೆಂದರೆ ಹೇಸಿಗೆಯೋ, ಯಾರು ತನ್ನಂತೆಯೇ ಪರರನ್ನು ಕಾಣುತ್ತಾನೋ ಅವನು ನಿಜವಾಗಿ ಶಿಕ್ಷಿತ. ಅವನು ಪ್ರಕೃತಿ ನಿಯಮದಂತೆ ನಡೆಯುತ್ತಾನೆ. ನಿಜವಾಗಿ ಅವನೇ ಸರಿಯಾದ ಶಿಕ್ಷಣ ಪಡೆದವನು.

0: ಪ್ರಕೃತಿಯನ್ನು ಅವನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡನು. ಪ್ರಕೃತಿ ಅವನನ್ನು ಉತ್ತಮವಾಗಿ ಉಪಯೋಗಿಸಿಯಿತು. ಇದು ನಿಜವಾದ ಶಿಕ್ಷಣವಾದರೆ ನಾನು ಮೇಲೆ ಹೇಳಿದ ಒಂದು ಶಾಸ್ತ್ರವಾದರೂ ಇಂದ್ರಿಯ ನಿಗ್ರಹಕ್ಕೆ ನನಗೆ ನೆರವಾಗಿಲ್ಲವೆಂದು ನಾನು ಘಂಟಾಘೋಷವಾಗಿ ಹೇಳುತ್ತೇನೆ. ಆದುದರಿಂದ ಪ್ರಾಥಮಿಕ ಶಿಕ್ಷಣವಾಗಲಿ ಪ್ರೌಢ ಶಿಕ್ಷಣವಾಗಲಿ ಪ್ರಯೋಜನಕರವಲ್ಲ. ಅದನ್ನು ನಮ್ಮನ್ನು ಮನುಷ್ಯರಾಗಿ ಮಾಡದು, ನಮ್ಮ ಕರ್ತವ್ಯಗಳನ್ನು ನೆರವೇರಿಸುವಂತೆ ಮಾಡದು.
1: ಹಾಗಾದರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಇದನ್ನೆಲ್ಲ ನೀವು ಯಾವ ಬಲದಿಂದ ಹೇಳುತ್ತಿದ್ದೀರಿ? ನಿಮಗೆ ಉಚ್ಚ ಶಿಕ್ಷಣ ಸಿಕ್ಕಿರದಿದ್ದರೆ ಇದನ್ನೆಲ್ಲ ವಿವರಿಸಲು ಸಾಧ್ಯವಾಗುತ್ತಿತ್ತೆ?
0: ಒಳ್ಳೆಯ ಮಾತು ಹೇಳಿದಿರಿ. ನನ್ನ ಉತ್ತರ ಸರಳ. ಈ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣಗಳಿಲ್ಲದಿದ್ದರೆ ನನ್ನ ಬಾಳು ವ್ಯರ್ಥವಾಗುತ್ತಿತ್ತು ಎಂಬುದನ್ನು ನಾನು ಎಳ್ಳಷ್ಟೂ ಒಪ್ಪುವುದಿಲ್ಲ. ನಾನು ಮಾತಾಡಿದುದರಿಂದ ಸೇವೆ ಮಾಡಿದಂತಾಯಿತು ಎಂಬುದನ್ನು ನಾನು ಒಪ್ಪುವುದಿಲ್ಲ. ಆದರೆ ನನಗೆ ಸೇವೆ ಮಾಡುವ ಆಸೆ ಇದೆ. ಅದನ್ನು ತೀರಿಸಿಕೊಳ್ಳಲು ನನಗೆ ದೊರೆತ ಶಿಕ್ಷಣವನ್ನು ಉಪಯೋಗಿಸುತ್ತಾ ಇದ್ದೇನೆ. ಅದರ ಉಪಯೋಗವಾದರೂ ಎಷ್ಟು ಜನಕ್ಕೆ ಲಾಭ? ನಿಮ್ಮಂಥ ಓದಿದವರಿಗೆ ಮಾತ್ರ. ನಮ್ಮ ಕೋಟಿ ಕೋಟಿ ಅಣ್ಣ ತಮ್ಮಂದಿರಿಗೆ ಏನು ಲಾಭ? ಇದು ನನ್ನ ವಿಚಾರಕ್ಕೆ ಪುಷ್ಟಿ ಕೊಡುತ್ತದೆ. ನಾನು ನೀವು ಇಬ್ಬರು ಪೊಳ್ಳು ಶಿಕ್ಷಣದ ಬಲೆಗೆ ಬಿದ್ದಿದ್ದೇವೆ. ಅದರ ದುಷ್ಟ ಪ್ರಭಾವದಿಂದ ನಾನು ಮುಕ್ತನಾಗಿದ್ದೇನೆ ಎಂದು ತಿಳಿದಿದ್ದೇನೆ. ನನ್ನ ಅನುಭವದ ಲಾಭವನ್ನು ನಿಮಗೆ ಕೊಡುತ್ತಿದ್ದೇನೆ. ಹಾಗೆ ಮಾಡುತ್ತಾ ಈ ಶಿಕ್ಷಣದ ಕೊಳಕನ್ನು ನಿಮಗೆ ತೋರಿಸುತ್ತಿದ್ದೇನೆ. ಅಕ್ಷರಜ್ಞಾನ ಸದಾಕಾಲದಲ್ಲಿಯೂ ಕೆಟ್ಟದೆಂದು ನಾನು ಹೇಳಲಿಲ್ಲ. ಬರೀ ಅಕ್ಷರದ ಭ್ರಾಂತಿ ತಪ್ಪು ಎಂದು ಹೇಳುತ್ತಿದ್ದೇನೆ. ಅದು ನಮ್ಮ ಕಾಮಧೇನುವಲ್ಲ. ಅದರ ಮಿತಿಯಲ್ಲೇ ಅದು ಉಪಯುಕ್ತವೇ. ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ನಮ್ಮ ನೀತಿಯ ತಳಹದಿಯನ್ನು ಬಲಪಡಿಸಿದ ಮೇಲೆ ಅದರಿಂದ ಉಪಯೋಗವಾದೀತು. ಆಗ ನಮಗೆ ಬೇಕೆನಿಸಿದರೆ ಅಕ್ಷರಜ್ಞಾನವನ್ನು ಪಡೆಯಬಹುದು, ಅದನ್ನು ಸರಿಯಾಗಿ ಉಪಯೋಗಿಸಬಹುದು. ಆಗ ನಮಗದು ಭೂಷಣವೂ ಆದೀತು. ಈ ಶಿಕ್ಷಣವನ್ನು ಬಲಾತ್ಕಾರ ಮಾಡಬೇಕಾಗಿಲ್ಲ. ನಮ್ಮ ಹಳೆಯ ಪಾಠಶಾಲೆಗಳ ಪದ್ಧತಿಯೇ ಸಾಕು. ಅದರಲ್ಲಿ ಸದಾಚಾರ ಶಿಕ್ಷಣಕ್ಕೆ ಪ್ರಥಮ ಸ್ಥಾನ, ಅದೇ ಪ್ರಾಥಮಿಕ ಶಿಕ್ಷಣ. ಆ ತಳಹದಿಯ ಮೇಲೆ ಕಟ್ಟಿದ ಕಟ್ಟಡ ಭದ್ರ ಶಾಶ್ವತ.
2: ಅಧ್ಯಾಯ 18 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
3: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?

0: ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
1: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
2: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ,
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಲ್ಲಿ ನಡೆಸಿರುವಂತಹ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಶ್ರೀಮತಿ ಬಿಜಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇದುವರೆಗೆ ಸಾಕಷ್ಟು ಗೌಪ್ಯ ವಚನಕಾರರನ್ನ ಪರಿಚಯಿಸ್ತಾ ಬಂದಿದ್ದಾರೆ ನಮ್ಮ ರೇಡಿಯೋದಲ್ಲಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಹ ಗೌಪ್ಯ ವಚನಕಾರರಾದಂತಹ ಶಿವಲೆಂಕ ಮಂಚಣ್ಣ ಅವರ ಕುರಿತಾಗಿ ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಂಬಾ ಜನ ಎಲೆಮರೆ ಕೈ ಅಂತ ಇದ್ದಂತಹ ಸಾಕಷ್ಟು ಗೌಪ್ಯ ವಚನಕಾರರನ್ನ ಪರಿಚಯಿಸಿದ್ದೀರಾ. ಇವತ್ತು ಸಹ ಗೌಪ್ಯ ವಚನಕಾರರಾದಂತಹ ಶಿವಲೆಂಕ ಮಂಚಣ್ಣ ಅವ್ರ ಬಗ್ಗೆ ಮಾಹಿತಿಯನ್ನ ಹೇಳ್ಬೋದಾ?
10: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಿಜಿ ಗೀತಾ, ಶಿವಮೊಗ್ಗ. ನಾನೀಗ ಪರಿಚಯಿಸುತ್ತಿರುವ ಶರಣರು ಯಾರೆಂದರೆ, ಶಿವನಿಗೆ ತನ್ನನ್ನು ಸಮರ್ಪಿಸಿಕೊಂಡ, ಶಿವನ ನಿಷ್ಠಾವಂತ ಸೇವಕನೆಂದೇ ಹೆಸರು ಪಡೆದಿದ್ದ ಶಿವಲೆಂಕ ಮಂಚಣ್ಣ. ಶಿವಲೆಂಕ ಎಂದರೆ ಶಿವನ ನಿಷ್ಠಾವಂತ ಸೇವಕ ಎಂದು ಅರ್ಥ. ಆದ್ದರಿಂದಲೇ ಮಂಚಣ್ಣ ಎಂಬ ಹೆಸರಿನೊಂದಿಗೆ ಶಿವಲೆಂಕ ಎಂಬ ಹೆಸರು ಸೇರಿಕೊಂಡಿದೆ. ಶಿವಲೆಂಕ ಮಂಚಣ್ಣನವರು ಮೂಲತಃ ಆಂಧ್ರಪ್ರದೇಶದವರಾಗಿದ್ದು ಕಾಶಿ ಕ್ಷೇತ್ರದಲ್ಲಿ ನೆಲೆಗೊಂಡರೆಂದು, ಅವರ ತಂದೆ ತಾತಂದಿರು ಪಾಂಡಿತ್ಯಕ್ಕೆ ಹೆಸರಾದವರೆಂದು, ಅದೇ ರೀತಿ ಮಂಚಣ್ಣನವರು ಸಹ ಪಂಡಿತರಾಗಿದ್ದರೆಂದು ಹೇಳಲಾಗುತ್ತದೆ. ಮಂಚಣ್ಣನವರು ಶಿವನ ಬಗ್ಗೆ ಇಟ್ಟಿದ್ದ ಅನನ್ಯ ಭಕ್ತಿಭಾವ, ಅವರ ಸರ್ವಾಂಗದಲ್ಲಿಯೂ ಶಿವ ಬೆಳಕನ್ನೇ ತುಂಬಿಕೊಂಡಿದ್ದರಿಂದ, ಶಿವಭಕ್ತಿ ಮೈಗೂಡಿಸಿಕೊಂಡಿದ್ದರಿಂದ ಅವರು ಶಿವಲೆಂಕ ಮಂಚಣ್ಣನವರಾಗಿದ್ದಾರೆ. ಕೆಲವು ಕವಿಗಳಂತೂ ಮಂಚಣ್ಣನವರು ಅವರ ಕರುಳನ್ನು ತೆಗೆದು ಶಿವನಿಗೆ ಚಾಮರ ಬೀಸುತ್ತಿದ್ದರೆಂದು, ತಮ್ಮ ಕೈನ 5 ಬೆರಳುಗಳನ್ನು ಕತ್ತರಿಸಿ ತೆಗೆದು ಶಿವನಿಗೆ ಆರತಿ ಮಾಡುತ್ತಿದ್ದರೆಂಬರಷ್ಟರ ಮಟ್ಟಿಗೆ ಹೇಳಿರುವುದು ಮಂಚಣ್ಣನವರು ಶಿವನಿಗಾಗಿ ಅರ್ಪಿಸಿಕೊಂಡಿರುವುದು ಕಾಣುತ್ತದೆ. ಶಿವ ಒಬ್ಬನೇ ದೈವ, ಆತನನ್ನು ಬಿಟ್ಟು ಅನ್ಯ ದೈವವಿಲ್ಲವೆಂದು ವಾದಿಸುತ್ತಿದ್ದರು ಮಂಚಣ್ಣ. ಇದಕ್ಕೆ ಪೂರಕವಾಗಿ ಒಂದು ಕಥೆ ಇದೆ. ಅದೇನು, ಪುರಾಣ ಕಥೆಯೋ ಸತ್ಯ ಸಂಗತಿಯೋ ನೋಡೋಣ. ಒಮ್ಮೆ ಮಂಚಣ್ಣನವರು ಶಿವನೇ ಸೃಷ್ಟಿಗೆ ಕಾರಣಕರ್ತನೆಂದು ತನ್ನ ಮನೆಯ ಮೇಲೆ ಧ್ವಜ ಹಾರಿಸುತ್ತಾರೆ. ಅವರ ಭಕ್ತಿ ನಿಷ್ಠೆ ನೋಡಿ ಇತರೆ ಸಂಪ್ರದಾಯಸ್ಥರಿಗೆ ಇವರ ಮೇಲೆ ಅಸೂಯೆ ಉಂಟಾಗಿ ಅವರೆಲ್ಲ ವಿಷ್ಣು ದೇವಾಲಯದಲ್ಲಿ ಸಭೆ ಸೇರಿ ಮಂಚಣ್ಣನವರನ್ನು ಹೇಗಾದರೂ ಮಾಡಿ ವಾದದಲ್ಲಿ ಸೋಲಿಸಬೇಕೆಂದು ನಿಶ್ಚಯ ಮಾಡಿ ವಾದಕ್ಕೆ ಕರೆದು, ನೀವು ವಾದದಲ್ಲಿ ಸೋತರೆ ನಾವು ಹೇಳಿದಂತೆ ಕೇಳಬೇಕೆಂಬ ಷರತ್ತು ಹಾಕುತ್ತಾರೆ. ಪ್ರಶ್ನೆಗಳನ್ನು ಕೇಳುತ್ತಾರೆ. ಮಂಚಣ್ಣ ಪಂಡಿತರು ಪುರಾಣ ಆಗಮಗಳ ಗ್ರಂಥಗಳ ಆಧಾರದಿಂದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಆದರೂ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂದು ಶಿವನೇ ಶ್ರೇಷ್ಠ ಎಂಬುದಕ್ಕೆ ದೃಷ್ಟಾಂತ ತೋರಿಸು ಎನ್ನುತ್ತಾರೆ. ಆಗ ಮಂಚಣ್ಣನವರು ಕಣ್ಣು ಮುಚ್ಚಿ ಶಿವನನ್ನು ಪ್ರಾರ್ಥಿಸುತ್ತಾರೆ. ಆಗ ಅಲ್ಲಿದ್ದ ವಿಷ್ಣು ಮೂರ್ತಿಯಲ್ಲಿದ್ದ ವಿಷ್ಣು ದೇವರು ಎದ್ದು ಬಂದು ಕಾಶಿ ವಿಶ್ವನಾಥನಲ್ಲಿಗೆ ನಡೆದು ಬಂದು ಕೈಮುಗಿದರೆಂದು, ಇದನ್ನು ಜನರು ಆಶ್ಚರ್ಯದಿಂದ ನೋಡುತ್ತಾ ಮಂಚಣ್ಣನವರ ಭಕ್ತಿಯರನ್ನು ಕೊಂಡಾಡಿದರೆಂದು ಹೇಳಲಾಗಿದೆ.
9: ಮಹಾನ್ ಪಂಡಿತರಾದಂಥ ಶಿವಲಿಂಗ ಮಂಚಣ್ಣನವರು ಇಂಥ ಶಿವಭಕ್ತರಾಗಿದ್ದು ಎಂಬುದರ ಕುರಿತಾಗಿ ಶ್ರೀಮತಿ ಬಿಜಿ ಗೀತಾ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ಶಿವಲೆಂಕ ಮಂಚಣ್ಣನವರು ತಮ್ಮ ದೇಹದ ಅಂಗಾಂಗಗಳನ್ನೇ ಕತ್ತರಿಸಿ ದೇವರಿಗೆ ಅರ್ಪಿಸಿದಂಥ ಮಹಾನ್ ಶಿವಭಕ್ತರಾದಂಥ ಮಂಚಣ್ಣನವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಶ್ರೀಮತಿ ಬಿಜಿ ಗೀತಾ ಅವ್ರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರ್ತಾರೆ.

ಕನ್ನಡ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಬಿಜಿ ಗೀತಾ ಅವರು ಮಹಾನ್ ಶಿವಭಕ್ತರಾದಂತಹ ಶಿವಲಿಂಗ ಮಂಜಣ್ಣ ಅವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
3: ಚರಜಂಗಮರ ಮೂಲಕ ಕಲ್ಯಾಣದ ಶರಣರ ಶರಣ ತತ್ವಗಳಿಂದ ಆಕರ್ಷಿತರಾಗುತ್ತಾರೆ. ಅವರಲ್ಲಿ ತಮ್ಮ ಪಾಂಡಿತ್ಯದ ಬಗ್ಗೆ ಅಹಮ್ಮಿತ್ತು. ತಮ್ಮ ಪಾಂಡಿತ್ಯದಿಂದ ಕಲ್ಯಾಣದ ಶರಣರ ಮೇಲೆ ಪ್ರಭಾವ ಬೀರಬೇಕೆಂದು ಕಲ್ಯಾಣಕ್ಕೆ ಬರುತ್ತಾರೆ. ಆದರೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ಸರ್ವೇ ಸಾಮಾನ್ಯರು ಸಹ ಮಾಡುತ್ತಿರುವ ಅನುಭಾವಗೋಷ್ಠಿ, ಚರ್ಚೆ, ಸಂವಾದಗಳಿಂದ ಪ್ರಭಾವಿತರಾಗಿ ಆಶ್ಚರ್ಯಪಡುತ್ತಾರೆ. ಅವರ ಅನೇಕ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ದೊರೆತು ಅವರ ಅಹಂ ನಿರಸನವಾಗುತ್ತದೆ. ನಂತರ ಅವರು ಸಹ ಶರಣ ತತ್ವಗಳನ್ನು ಅನುಸರಿಸುತ್ತಾ ಅವರ ಅನುಭವಗಳನ್ನು ವಚನ ರೂಪದಲ್ಲಿ ತಿಳಿಸಿದ್ದಾರೆ. ಇವರ ಲಭ್ಯವಿರುವ ವಚನಗಳು 132. ವಚನಾಂಕಿತ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ. ಇವರ ವಚನಗಳ ನಿರೂಪಣೆ ಸರಳ ಶೈಲಿ ಉಪಮೆಗಳಿಂದ ಹೇಳಿದ್ದಾರೆ. ಶಿವನಿಗೆ ತನ್ನನ್ನು ಸಮರ್ಪಿಸಿಕೊಂಡ ಬಗ್ಗೆ, ತನ್ನ ಪಂಚೇಂದ್ರಿಯಗಳಲ್ಲಿಯೂ ಶಿವನು ಹೇಗೆ ನೆಲೆಗೊಂಡಿದ್ದಾನೆ ಎಂಬುದಕ್ಕೆ ಇವರ ಒಂದು ವಚನ ನೋಡೋಣ. ರಸವನರಿಯುವುದಕ್ಕೆ ಜಿಹ್ವೆಯಾಗಿ ಬಂದು, ಗಂಧವನರಿಯುವುದಕ್ಕೆ ನಾಸಿಕವಾಗಿ ಬಂದು, ರೂಪವನರಿಯುವುದಕ್ಕೆ ಅಕ್ಷಿಯಾಗಿ ಬಂದು, ಶಬ್ದವನರಿಯುವುದಕ್ಕೆ ಶ್ರೋತೃವಾಗಿ ಬಂದು, ಸ್ಪರ್ಶವನರಿಯುವುದಕ್ಕೆ ತ್ವಕ್ಕಾಗಿ ಬಂದು, ಇಂತಿ ಘಟದ ಮಧ್ಯದಲ್ಲಿ ನಿಂದು ಪಂಚವಕ್ತ್ರನಾದೆಯೆಲ್ಲ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೇ ಎಂದು ಹೇಳಿರುವುದರಲ್ಲಿ ತನ್ನ ಕಣ ಕಣದಲ್ಲಿ ದೇವರು ಬೆರೆತಿದ್ದಾನೆ ಎಂಬುದು ವ್ಯಕ್ತವಾಗುತ್ತದೆ. ಅವರ ಇನ್ನೊಂದು ವಚನದಲ್ಲಿ ಕಾಯವೇ ದೇಗುಲವಾಗಿ, ಕುರುಹಿಟ್ಟು ಕೊಟ್ಟ ಗುರುವೇ ದೇವರಾಗಿ, ನೋಡುವ ಕಣ್ಣಿಗೆ ಪೂಜಿಸುವ ಹೂವಾಗಿ, ಆನಂದಾಶ್ರುಗಳೇ ಸಕಲ ಭೋಗ, ಅಷ್ಟವಿಧಾರ್ಚನೆ ಷೋಡಶೋಪಚಾರಿಯಾಗಿ, ಆತುರದೆ ಅಡ್ಡವಣಿಗೆ ಪರಿಯಾಣವಾಗಿ, ಪರಿಣಾಮವೇ ನೈವೇದ್ಯವಾಗಿ, ಅಖಂಡ ಭಕ್ತಿ ದನಿಯೇ ತಾಂಬೂಲವಾಗಿ ಪೂಜಿಸುತ್ತಿರ್ದೇನಯ್ಯ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೇ, ಎನ್ನ ಪ್ರಾಣ ಪೂಜೆಯೇ ನಿಮಗೆಂದು ಎಂಬ ಈ ವಚನದಲ್ಲಿ ಅವರ ಭಕ್ತಿ, ಇಷ್ಟ, ಪ್ರಾಣ ಭಾವಲಿಂಗಕ್ಕೆ ತಲುಪುವ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ತನುವಿಂಗೆ ಗುರುಲಿಂಗ, ಮನಕ್ಕೆ ಆಚಾರಲಿಂಗ, ಆಚಾರಕ್ಕೆ ಅರಿವೇ ಲಿಂಗವಾಗಿ, ಅರಿವೇ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗವೆಂಬುದಕ್ಕೆ ಗುರುವಾಯಿತು ಎಂಬಲ್ಲಿ ತನ್ನ ತನು ಮನ ಆಚಾರಗಳೆಲ್ಲ ಗುರು ಅಂದರೆ ದೇವರೇ ತುಂಬಿಕೊಂಡಿದ್ದಾನೆಂದು ಹೇಳಿದ್ದಾರೆ.
2: ವಚನಕಾರ ಶಿವಶರಣರಾದಂಥ ಶಿವಲಿಂಗ ಮಂಜಣ್ಣ ಅವರ ವಚನದಲ್ಲಿರುವಂತಹ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ಶ್ರೀಮತಿ ಬಿಜಿ ಗೀತಾ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಬಿಜಿ ಗೀತಾ ಅವರು ಶಿವಶರಣರಾದಂಥ ಶಿವಲೆಂಕ ಮಂಜಣ್ಣ ಅವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಅವರ ವಚನಗಳಲ್ಲಿ ಬಳಸಿರುವಂತಹ ಭಾಷೆ ಇರ್ಬೋದು, ಅತ್ಯಂತ ಸರಳವಾದಂತಹ ಭಾಷೆಯನ್ನ ಬಳಸಿ ಶಿವಲೆಂಕ ಮಂಜಣ್ಣನವರು ವಚನಗಳನ್ನ ರಚಿಸಿದ್ರು. ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ವಚನಗಳನ್ನ ನೋಡಬಹುದು ಅಂತ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
2: ಶರಣರ ಮುಖ್ಯ ತತ್ವಗಳಾದ ಕಾಯಕ ದಾಸೋಹ ಕುರಿತು ಹೇಳಿರುವ ವಚನ: ಕಾಯವ ಬಳಲಿಸದೆ, ತನು ಕರಗದೆ, ಮನ ನೋಯದೆ, ಕಾಡಿ ಬೇಡಿ ಮಾಡುವುದು ದಾಸೋಹವೇ. ಆವ ಕಾಯಕವು ಪ್ರಾಣವೇ ಕಡೆಯಾಗಿ, ದ್ರವ್ಯ ಮೊದಲಾಗಿ, ಚಿತ್ತ ಶುದ್ಧದಲ್ಲಿ ಗುರುಚರಣಕ್ಕೆ ಮುಯ್ಯಾಂತು ಬಂದುದಕ್ಕೆ ಸರಿಗಂಡು ಲಿಂಗದೇಹಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಸಂದುದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ. ಈ ವಚನದ ಅರ್ಥ ನೋಡುವುದಾದರೆ, ಕಾಯಕ ಸತ್ಯ ಶುದ್ಧವಾಗಿರಬೇಕು, ಮನಸ್ಸು ಕಾಯಕದಲ್ಲಿ ಮಗ್ನವಾಗಿರಬೇಕು, ದೇಹ ಬಳಲಬೇಕು, ತನು ಕರಗಿಸಬೇಕು, ಚಿತ್ತದಲ್ಲಿ ಶಿವಭಾವ ತುಂಬಿದ್ದಾಗ ಮಾತ್ರ ಅದು ಕಾಯಕವಾಗುತ್ತದೆ. ಸತ್ಯ ಶುದ್ಧವಾಗಿ ದುಡಿದು ತಂದು ದಾಸೋಹ ಮಾಡಿದರೆ ಮಾತ್ರ ಅದು ದಾಸೋಹವಾಗುತ್ತದೆ, ಅದು ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿಯಾಗುತ್ತದೆ. ಅದಲ್ಲದೆ ಭಿಕ್ಷೆ ಬೇಡಿ, ಪರರನ್ನು ಹಿಂಸಿಸಿ ಬಲವಂತದಿಂದ ತಂದು ದಾಸೋಹ ಮಾಡಿದರೆ ಅದು ದಾಸೋಹವಾಗುವುದಿಲ್ಲ, ಶಿವ ಮೆಚ್ಚುವುದಿಲ್ಲ ಎಂದಿದ್ದಾರೆ. ಹೀಗೆ ಕಾಯಕ ದಾಸೋಹದ ಪಾಠ ಹೇಳಿದ್ದಾರೆ. ಹೀಗೆ ಶಿವಲಿಂಗ ಮಂಚಣ್ಣನವರು ಕಲ್ಯಾಣದಲ್ಲಿ ಪಡೆದ ಅನುಭವವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶದಿಂದ ಸಂಚಾರ ಮಾಡುತ್ತಾ ಶರಣ ತತ್ವಗಳನ್ನು ಸಾರುತ್ತಾ ಈಗಿನ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿನ ಕಂದಾರಕ್ಕೆ ಹೋಗುತ್ತಾರೆ. ಅಲ್ಲಿದ್ದ ಮಠದ ಅಧಿಪತಿಯಾಗಿದ್ದ ಉರಿಲಿಂಗ ದೇವರಿಗೆ ಬಸವಾದಿ ಶರಣರ ವಿಶ್ವಮಾನ್ಯ ತತ್ವಗಳನ್ನು ತಿಳಿಸಿ ಉರಿಲಿಂಗ ದೇವರನ್ನು ಬಸವ ಮಾರ್ಗಕ್ಕೆ ತರುತ್ತಾರೆ. ಹೀಗೆ ಉರಿಲಿಂಗ ದೇವರಿಗೆ ಮಂಚಣ್ಣನವರು ಲಿಂಗ ದೀಕ್ಷೆ ನೀಡುತ್ತಾರೆ. ಇವರ ಪ್ರಭಾವದಿಂದಾಗಿ ಉರಿಲಿಂಗ ದೇವರು ಕಲ್ಯಾಣಕ್ಕೆ ಬಂದು ಅನುಭಾವ ಗೋಷ್ಠಿಯಲ್ಲಿ ಬೆರೆಯುತ್ತಾರೆ. ಈ ರೀತಿ ಶಿವಲಿಂಗ ಮಂಚಣ್ಣನವರು ಶರಣತತ್ವ ಪ್ರಚಾರ ಮಾಡುತ್ತಾ ಕೊನೆಯಲ್ಲಿ ಕಲ್ಯಾಣದಲ್ಲಿ ನೆಲೆಸುತ್ತಾರೆ. ಹೌದು, ಹೀಗೆ ಕಾಯಕ ದಾಸೋಹ ಚಿಂತನೆ, ಪ್ರಾಣಲಿಂಗ ಪೂಜೆಯ ರೀತಿ ತಿಳಿಸಿದ ಶಿವಲಿಂಗ ಮಂಚಣ್ಣನವರಂಥ ಶರಣರು ನಮಗೆ ಮಾದರಿಯಾಗಿದ್ದಾರೆ, ನಮ್ಮ ಮನಸ್ಸುಗಳನ್ನು ಬೆಳಗುತ್ತಿದ್ದಾರೆ. ಶರಣರ ಎಲ್ಲ ವಚನಗಳು ನೈತಿಕ ಜೀವನದ ಸಾರವನ್ನು ಹೇಳುತ್ತವೆ. ಶರಣರ ವಚನಗಳು ಸಮಾಜಕ್ಕೆ ಸಂಜೀವಿನಿ ಮಂತ್ರಗಳಂತಿವೆ. ನಮ್ಮ ಹೃದಯ ನಡೆ ನುಡಿಗಳನ್ನು ಸಂಸ್ಕಾರಗೊಳಿಸುವ, ಪರಿವರ್ತನೆಗೆ ಮಾರ್ಗ ತೋರುವ ಇಂತಹ ವಚನಗಳನ್ನು ನಮ್ಮ ದಿನನಿತ್ಯದ ಆಚರಣೆಯಲ್ಲಿ ತಂದು ಮನಸ್ಸನ್ನು ಶ್ರೀಮಂತಗೊಳಿಸಿಕೊಳ್ಳೋಣ, ಜೀವನವನ್ನು ಅರ್ಥಪೂರ್ಣವಾಗಿ ಸಾಗಿಸೋಣ. ಶರಣರ ಅರಿವಿನ ಮಟ್ಟಕ್ಕೆ ಏರಲಾಗದಿದ್ದರೂ ಮೊದಲ ಮೆಟ್ಟಿಲನ್ನಾದರೂ ಏರಲು ಪ್ರಯತ್ನಿಸೋಣ ಅಲ್ಲವೇ? ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂಥ ಶಿವಲಿಂಗ ಮಂಜಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಬಸವಣ್ಣನವರ ರೀತಿಯಲ್ಲಿಯೇ ಶಿವಲಿಂಗ ಮಂಜಣ್ಣನವರು ಕೂಡ ಕಾಯಕ ತತ್ವಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದವರು. ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅದು ನಮಗೆ ದಕ್ಕತ್ತೆ. ನಾವು ಬೇರೆಯವರ ಹಣಕ್ಕೆ ಅಥವಾ ಬೇರೆಯವರ ಸಂಪತ್ತಿಗೆ ಆಸೆ ಪಡಬಾರದು. ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಶಿವಲಿಂಗ ಮಂಚಣ್ಣನವರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಇದೇ ರೀತಿ ಸಾಕಷ್ಟು ವಿಚಾರಗಳನ್ನ ನಾವಿವತ್ತು ಶಿವಲಿಂಗ ಮಂಚಣ್ಣನವರ ಕುರಿತಾಗಿ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸಿದಂತಹ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು,

0: ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
0: ಓ ಹೌದಲ್ವಾ ಅಜ್ಜಾ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಉಪಕಾರಿ ವಿಧಿ. ಎಲ್ಲಿಯದನೋ ಅದೆಲ್ಲಿಯದಕ್ಕೋ ಹೆಣೆಯುವನು, ಒಲ್ಲೆವೆನೆ ನೀವೇ ಕಿತ್ತಾಡಿ ಕೊಳಿರೆನುವನು, ಬೆಲ್ಲದಡುಗೆಯಲ್ಲಿ ಹಿಡಿ ಮರಳ ನೆರಚಿರಿಸುವನು. ಒಳ್ಳೆಯುಪಕಾರಿ ವಿಧಿ ಮಂಕುತಿಮ್ಮ. ಎಲ್ಲಿಯದನೋ ಅದೆಲ್ಲಿಯದಕ್ಕೋ ಹೆಣೆಯನು, ಎಲ್ಲೋ ಇರೋದನ್ನ ಅದಿನ್ನೆಲ್ಲೋ ಇರೋದಕ್ಕೆ ಹೆಣಿತಾನೆ. ಒಲ್ಲೆವೆನೆ ನೀವೇ ಕಿತ್ತಾಡಿ ಕೊಳಿರೆನುವನು, ಒಲ್ಲೆ ಎನ್ನಲು ಅಂದ್ರೆ ಬೇಡ ಅಂದ್ರೆ ನೀವೇ ಕಿತ್ತಾಡಿ ಕೊಳಿರಿ ಎನ್ನುವನ್, ನೀವೇ ಕಿತ್ತಾಡ್ಕೊಂಡು ಇದ್ಬಿಡಿ ಅಂತಾರೆ. ಬೆಲ್ಲದ ಅಡುಗೆಯಲ್ಲಿ, ಬೆಲ್ಲದ ಅಡುಗೆಯಲ್ಲಿ, ಸಿಹಿ ಅಡುಗೆಯಲ್ಲಿ ಹಿಡಿ ಮರಳನ ಎರಚಿಸುವನು. ಒಂದಷ್ಟು ಮರಳು ಹಾಕಿದ್ರೆ ಹೇಗಿರುತ್ತೆ ಆ ಪಾಯಸ? ಒಳ್ಳೆಯ ಉಪಕಾರಿ ವಿಧಿ, ಒಳ್ಳೆಯ ಉಪಕಾರಿಯಾಗಿದ್ದಾನೆ ವಿಧಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಎಲ್ಲಿಯದನೋ ಅದೆಲ್ಲಿಯದಕ್ಕೋ ಹೆಣೆಯುವನು, ಒಲ್ಲೆವು ಎನೆ ನೀವೇ ಕಿತ್ತಾಡಿ ಕೊಳಿರಿ ಎನ್ನುವನು, ಬೆಲ್ಲದ ಅಡುಗೆಯಲ್ಲಿ ಹಿಡಿ ಮರಳನು ಎರಚಿಸುವನು. ಒಳ್ಳೆಯ ಉಪಕಾರಿ ವಿಧಿ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ವಿಧಿ ಇರೋದಕ್ಕೆ ಅದೆಲ್ಲಿದೋ ಸಂಬಂಧನ ಕಲ್ಪಿಸ್ತಾನೆ. ನಾವು ಬೇಡ ಅಂದ್ರೆ ನೀವೇ ಪರಸ್ಪರ ಜಗಳ ಆಡ್ಕೊಳ್ಳಿ ಅಂತಾನೆ. ಬೆಲ್ಲದ ಸಿಹಿ ಅಡುಗೆಗೆ ಮರಳನ ಎರಚಿಸ್ತಾನೆ. ಅಂತೂ ವಿಧಿ ಒಳ್ಳೆ ಉಪಕಾರಿಯಾಗಿದ್ದಾನೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗ ಕೇಳ್ದಾಗೊಮ್ಮೆ ಏನೋ ಬೇಸರದಲ್ಲಿ ಹೇಳ್ತಾ ಇರೋ ಆಗಿದೆ ಕೆಲವು ಮಾತುಗಳು. ಆದ್ರೆ ವಿಧಿ ಅನ್ನೋದು ಒಂದು ವಿಶೇಷ ಚಿಂತನೆ. ಅದನ್ನ ಅದೃಷ್ಟ, ನಿಯತಿ, ದೈವ ಅಂತೆಲ್ಲ ಹೆಸರುಗಳಿಂದ ನಾವು ಕರಿತೀವಿ. ಇದೊಂದು ಪೂರ್ವ ನಿರ್ಧಾರಿತವಾದ ಪಥ. ಈ ನಂಬಿಕೆಯಲ್ಲಿ ಸಂಗತಿಗಳು ಪೂರ್ವ ನಿರ್ಧಾರದ ಹಾಗೆ ನಡೆಯುತ್ತೆ. ನಮ್ಗೆ ಅವುಗಳ ಮುನ್ಸೂಚನೆ ಇಲ್ಲದೆ ಇರೋದ್ರಿಂದ ವಿಚಿತ್ರ ಅಥವಾ ಅನೂಹ್ಯವಾದದ್ದು ಅಂತ ಅನ್ಸುತ್ತೆ. ಯುರೋಪಲ್ಲಿ, ನಮ್ಮ ದೇಶಗಳಲ್ಲಿ, ಗ್ರೀಕ್ ಸಂಪ್ರದಾಯಗಳಲ್ಲೆಲ್ಲ ಈ ವಿಧಿ ಅನ್ನೋ ಅದೃಷ್ಟದ ನಂಬಿಕೆ ಇದ್ದೇ ಇದೆ. ಅದು ಏನನ್ನಾದರೂ ಯಾರಿಗಾದರೂ ಮಾಡಿಬಿಡಬಹುದು ಅಂತ ನಂಬ್ತಾರೆ. ಕೆಲವು ಘಟನೆಗಳು ನಡೆದಿರೋದನ್ನ ಕಂಡ್ರೆ ವಿಧಿಯ ಆಟ ಬಹಳ ನಿಗೂಢವಾದದ್ದೇ ಅನ್ಸುತ್ತೆ. ಈ ಸದ್ಯದಲ್ಲೇ ಆದ ಒಂದು ಘಟನೆ ಇದು, ಹೆಚ್ಚಿನ ಜನಕ್ಕೆ ತಿಳಿದಿರುತ್ತೆ. ಒಂದಷ್ಟು ಜನ ಹೆಣ್ಮಕ್ಳು ಶಾಲೆಯಲ್ಲಿ ಜೊತೆಯಾಗಿದ್ದವರು ಮತ್ತೆ ತಮ್ಮ ಶಾಲಾ ಜೀವನದ ನೆನಪನ್ನ ತಾಜಾ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರವಾಸನ ಯೋಜಿಸ್ತಾರೆ. ಈಗ ಅವರು ಶಾಲಾ ಮಕ್ಕಳಲ್ಲ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ದೊಡ್ಡ ಹುದ್ದೆಯಲ್ಲಿ ಇರುವಂಥವ್ರು. ಒಂದು ವಾಹನನ ಗೊತ್ತು ಮಾಡಿಕೊಂಡು ಹೊರಡ್ತಾರೆ, ಹೊರಟಿದ್ದೇನೋ ಸಂತೋಷದಾಯಕ ಪ್ರವಾಸಕ್ಕೆ. ಆದರೆ ಬೆಳಗಿನ ಹೊತ್ತಿಗೆ ಅವರು ಹೊರಟ ವಾಹನ ಮರಳು ತುಂಬಿದ ಲಾರಿಗೆ ಡಿಕ್ಕಿ ಹೊಡೆದು ಅದರಲ್ಲಿದ್ದ 10-11 ಮಹಿಳೆಯರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಅವರೆಲ್ಲ ಅಪೇಕ್ಷೆ ಮಾಡಿದ್ದು ಸಂತೋಷ, ಆದರೆ ಸಿಕ್ಕಿದ್ದು ಸಾವು. ಇದೇ ಅಲ್ವಾ ವಿಧಿಯ ಆಟ? ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಕಥೆ ಅಲ್ಲ, ನಿಜವಾಗಿ ಆದದ್ದೇ. ಒಬ್ಬ ತರುಣ ಪದವೀಧರ, ಅವನು ಬುದ್ಧಿವಂತ, ಆದರೆ ಯಾವುದೋ ಕಾರಣಕ್ಕೆ ಅವನ ಕೆಲಸ ಹೋಗ್ಬಿಡತ್ತೆ. ಮನೆಯಲ್ಲಿ ಒಲೆ ಹೊತ್ತೋದು ಇವನ ಗಳಿಕೆಯಿಂದಲೇ. ಅವನು ನಿರಾಶನಾಗ್ಬಿಡ್ತಾನೆ. ಸಾಯ್ಬೇಕು ಅಂತ ತೀರ್ಮಾನ ಮಾಡಿ ಊರ ಹೊರಗೆ ರೈಲ್ವೆ ಹಳಿಯ ಮೇಲೆ ನಡ್ಕೊಂಡು ಹೋಗ್ತಿರ್ತಾನೆ. ರೈಲ್ ಬರ್ತಿರ್ಬೇಕಾದ್ರೆ ಅದಕ್ಕೆ ತಲೆ ಕೊಡಬೇಕು ಅನ್ನೋದೇ ಅವನ ಉದ್ದೇಶ. ಆದರೆ ಅವನಿಗೆ ಆ ಹಳ್ಳಿ ಪಕ್ಕದಲ್ಲಿ ಏನೋ ಬಿದ್ದದ್ದು ಕಾಣಿಸುತ್ತೆ. ಅಲ್ಲೊಬ್ಬ ಯುವತಿ ಬಿದ್ದು ಒದ್ದಾಡ್ತಾ ಇರ್ತಾಳೆ. ಅವಾಗಷ್ಟೇ ಹೋದ ರೈಲಿಂದ ಅವಳು ಹೊರಗೆ ಬಿದ್ದಿರ್ತಾಳೆ. ಅವನಿಗೆ ತನ್ನ ಸಾವಿನ ವಿಚಾರ ಮರ್ತು ಹೋಗ್ಬಿಡ್ತು. ಅವಳನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ಅವಳಿಗೆ ಎಚ್ಚರಿಕೆ ಬಂದಮೇಲೆ ಅವಳ ಮನೆ ಮಂದಿಯನ್ನೆಲ್ಲ ಕರೆಸ್ತಾನೆ. ಅವಳ ತಂದೆ ಭೋಪಾಲದಲ್ಲಿ ಬಹಳ ದೊಡ್ಡ ವ್ಯಾಪಾರಸ್ಥರಾಗಿದ್ರು. ಒಬ್ಬಳೇ ಮಗಳು, ಓದೋದಕ್ಕೆ ಅಂತ ಇಲ್ಲಿ ಬಂದಿದ್ಲು. ಒಬ್ಬಳೆ ಪ್ರವಾಸಕ್ಕೆ ರೈಲಲ್ಲಿ ಹೊರಟಾಗ ಜಾರಿ ಹೊರಗೆ ಬಿದ್ದುಬಿಟ್ಟಿದ್ದಾಳೆ. ಅವಳ ತಂದೆಗೆ ಈ ಯುವಕನ ಸೇವೆ ಇಷ್ಟ ಆಗತ್ತೆ, ಆದರೆ ಹುಡುಗಿಗೆ ಹುಡುಗನೇ ಇಷ್ಟ ಆಗ್ಬಿಡ್ತಾನೆ. ಆಮೇಲೆ ಇಬ್ಬರದ್ದು ಮದುವೆ ಕೂಡ ಆಗತ್ತೆ. ಈಗ ಆ ಹುಡುಗ ದೊಡ್ಡ ವ್ಯಾಪಾರಿಯಾಗಿದ್ದಾನೆ. ಅವನ ಅಪೇಕ್ಷೆ ಪಟ್ಟದ್ದೇನು? ಸಾವು. ಆದರೆ ಅವನಿಗೆ ಸಿಕ್ಕಿದ್ ನೋಡಿ ಸಂತೋಷದ ಬದುಕು. ಅದಕ್ಕೆ ಇಲ್ಲಿ DVJ ಅವರು ಹೇಳ್ತಾ ಇರೋದು, ವಿಧಿ ಎಲ್ಲಿ ಅದನ್ನೋ ಎಲ್ಲಿಗೋ ಹೆಣಿಯತ್ತೆ, ಜಗಳ ಹುಟ್ಟಿಸತ್ತೆ, ಸಂಭ್ರಮಕ್ಕೆ ತಣ್ಣೀರನ ಎರಿಯತ್ತೆ, ದುಃಖಕ್ಕೆ ಸಂತೋಷನ ಸಿಂಪಡಿಸತ್ತೆ. ಹಾಗಾಗಿ ನಾವು ವಿಧಿನ ಬೈಕೊಳ್ಬಾರ್ದು. ವಿಧಿ ನಮಗೆ ಉಪಕಾರಿಯೇ ಅಂತ ಅನ್ಕೊಳ್ಳೋದೆ ನಮ್ಮಲ್ಲಿ ಉಳಿದಿರೋ ಒಂದು ದಾರಿ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
11: ನೀನ್ ಕತ್ತೆ, ನೀನ್ ಕೋತಿ, ನಿನ್ ಜೊತೆ ಯಾರ್ ಮಾತಾಡ್ತಾರೆ? ಅಟ್ಟೆ ಬಟ್ಟೆ ಕೋಳಿ ಮುಟ್ಟೆ, ತಿಂಗಳ ತನಕ ಚಾಲಿ ಬಿಟ್ಟೆ, ಟೂ ಟೂ ಟೂ. ನನಗೇನ್ ಬೇಕಾಗಿಲ್ಲ ನಿನ್ ದೋಸ್ತಿ, ನಿನ್ಕಿಂತ ಮುಂಚೆ ನಾನೇ ಚಾಲಿ ಬಿಡ್ತೀನಿ, ನಿನ್ ಚಾಲಿ ಟೂ ಟೂ ಟೂ.
12: ಪೊನ್ನಜ್ಜಿ ನೋಡಿ, ಇಲ್ಲಿ ಚಿನ್ನು ಮುನ್ನು ಆಗ್ಲಿಂದ ಜಗಳಾಡ್ತಾ ಚಾಳಿ ಬಿಡ್ತಾ ಇದಾರೆ.
13: ಅಯ್ಯೋ, ಹೇಗ್ ಜಗಳಾಡ್ತೀರ? ನನ್ ಚಿಕ್ಕವಳು, ಆದ್ರೂ ಈ ತರ ಜಗಳಾಡಲ್ಲ.
14: ಯಾರದು ಜಗಳ ಆಡ್ತಾ ಕೆಟ್ಟದಾಗಿ ಬೈದಾಡ್ಕೊಳ್ತಾ ಇರೋದು? ಹೀಗೆ ಜಗಳಾಡ್ತಾ ಇರಿ, ಮೇಲಿಂದ ತತಾಸ್ತು ದೇವತೆಗಳು ತತಾಸ್ತು ಅಂತ ಅನ್ಬಿಡ್ತಾರೆ.
12: ತತಾಸ್ತು ದೇವತೆ? ಯಾರದು?
14: ಏ ಚಿನ್ನು ಮುನ್ನು ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಇವತ್ತು ನಿಮಗೆ ತತ್

0: ಲೇ ಆರಂಭ ಆಗ್ತಾ ಇತ್ತು. ಯಾರನ್ನು ನೋಡಿದರೂ ಅವರಲ್ಲಿ ಏನೋ ಒಂದು ಕುಂದನ್ನು ಹುಡುಕಿ ಬೈಗುಳದ ಸುರಿಮಳೆಯನ್ನೇ ಸುರಿಸ್ಬಿಡ್ತಿದ್ದ. ವಿಶೇಷ ಏನಂದರೆ, ಒಮ್ಮೆ ಬೈಯೋಕ್ಕೆ ಬಳಸುವಂತಹ ಪದಭಂಡಾರವನ್ನು ಮತ್ತೊಮ್ಮೆ ಉಪಯೋಗ ಮಾಡ್ತಿರಲಿಲ್ಲ. ಹೊಸ ಹೊಸ ರೀತಿಯಲ್ಲಿ ಬೈತಾ ಇದ್ದ. ಅವನ ಬೈಯುವ ಪ್ರಕಾರಗಳನ್ನು ಕಂಡು ಜನ ಬೆರಗ ಆಗ್ಬಿಡ್ತಿದ್ರು. ತಮಗೆ ಇನ್ನಾವ ಕೆಟ್ಟ ಪದ ಪ್ರಯೋಗ ಮಾಡ್ತಾನೋ ಏನೋ ಅಂದ್ಕೊಂಡು ಎಲ್ಲರೂ ಅವನನ್ನು ಕಂಡಾಕ್ಷಣ ಓಟ ಕೀಳ್ತಾ ಇದ್ರು. ಅವನನ್ನು ಜನ ಬೈಗುಳದ ವೆಂಕಪ್ಪ ಅಂತಲೇ ಹೆಸರಿಟ್ಬಿಟ್ಟಿದ್ರು. ಹೀಗೆ ವೆಂಕಪ್ಪ ತನ್ನ ಬೈಗುಳಕ್ಕಾಗಿ ಕಂಕನವಾಡಿಯಲ್ಲೇ ಬಹಳ ಪ್ರಸಿದ್ಧ ಆಗಿದ್ದ ಮಕ್ಕಳೇ.
1: ಬೈಗುಳದ ವೆಂಕಪ್ಪ ಅಲ್ಲ ಅಲ್ಲ, ಬೈಗುಳದ ಚಿನ್ನು.
2: ಅಜ್ಜಿ ನೋಡಿ, ಇರೋಣ, ಹೆಂಗೆ ಟೀಸ್ ಮಾಡ್ತಾರೆ.
3: ಏಯ್ ತರ್ಲೆ ಮಕ್ಕಳೇ, ಸುಮ್ಮನೆ ಕೂತ್ಕೊಳ್ಳಿ ಮೊದಲು, ಈಗ ಕೈ ಕಟ್ಟಿ ಕತೆ ಕೇಳಿ ನೋಡೋಣ.
0: ಹೀಗಿರ್ಬೇಕಾದ್ರೆ ವೆಂಕಪ್ಪನಿಗೆ ಮದುವೆಯಾಗಿ ಹೆಂಡತಿ ಭಾನುಮತಿ ಮನೆಗೆ ಬರ್ತಾಳೆ. ಬಣ್ಣ ಬಣ್ಣದ ಕನಸು ಕಟ್ಕೊಂಡು ಮದುವೆಯಾಗಿ ಬಂದ ಭಾನುಮತಿಗೆ ಕೂತಲ್ಲಿ ನಿತ್ತಲ್ಲಿ ತನ್ನನ್ನು ಬೈಯೋ ಗಂಡನನ್ನು ನೋಡಿ ಅವಳು ತಬ್ಬಿಬ್ಬಾಗಿ ಹೋಗ್ತಾಳೆ. ಯಾರಿಗೂ ಎದುರು ಮಾತಾಡದ ಸಂಕೋಚದ ಹುಡುಗಿ ಅವಳು. ಬೇರೆ ಯಾವ ತೊಂದರೆನೂ ಇಲ್ಲದೇ ಇದ್ದರೂ ಗಂಡನ ಬೈಗುಳದ ಭರಾಟೆ ನೋಡಿ ಅವಳು ಕಂಗಾಲಾಗಿ ಹೋದ್ಲು. ಅವಳು ಕನಸೆಲ್ಲ ಚೂರು ಚೂರಾಗಿ ಹೋಯ್ತು. ಒಂದು 6 ತಿಂಗಳು ಕಳೆದ ಮೇಲೆ ಭಾನುಮತಿಗೆ ಈ ಬೈಗುಳವನ್ನ ಸಹಿಸೋದು ಅಸಾಧ್ಯ ಅಂತ ಅನ್ಸ್ಬಿಡುತ್ತೆ. ಅವಳು ಕೂಡ ತನ್ನ ಗಂಟ್ಲನ್ನ ಜೋರು ಮಾಡಿ ವಾದಕ್ಕಿಳಿತಾಳೆ. ಆದರೆ ಅದರಿಂದ ಅವನು ಮಾತಿನ ಪೌರುಷ ಮತ್ತಷ್ಟು ಜೋರಾಗುತ್ತೆ. ವೆಂಕಪ್ಪ ತನ್ನ ಧ್ವನಿಯನ್ನು ತಾರಕಕ್ಕೇರಿಸಿ ಇನ್ನಷ್ಟು ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾನೆ. ಪರಿಸ್ಥಿತಿ ಹದಗೆಟ್ಟಿದ್ದನ್ನು ಕಂಡು ಭಾನುಮತಿ ಮೃದುವಾಗಿ, ನೋಡಿ ಹೀಗೆ ನನ್ನನ್ನು ಬೈಬೇಡಿ, ನನಗೆ ಭಾಳ ಬೇಸರ ಆಗುತ್ತೆ, ಒಂದಿಷ್ಟು ಒಳ್ಳೆ ಮಾತಾಡಬಾರ್ದೆ ಅಂತ ಗಂಡನ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಆಗ ವೆಂಕಪ್ಪ ಕಣ್ಣು ಕೆಕ್ಕರಿಸಿ, ಮುಚ್ಚು ಬಾಯಿ, ಇನ್ನೊಮ್ಮೆ ನನಗೆ ಎದುರು ನೋಡಿದ್ರೆ ನಿನ್ನ ಬೆನ್ನೆಲುಬು ಪುಡಿ ಪುಡಿ ಮಾಡಿಬಿಡ್ತೀನಿ, ನನಗೆ ಬುದ್ಧಿ ಹೇಳುವಷ್ಟಾಗಿದ್ಯಾ ನೀನು ಅಂತ ಗಂಟ್ಲು ಹರಿದು ಗರ್ಜಿಸ್ತಾನೆ. ಭಾನುಮತಿ ಅವನ ಆ ಸ್ವರೂಪ ನೋಡಿ ಮತ್ತಷ್ಟು ಹೆದರಿ ಬೆಕ್ಕಿನ ಹಾಗಾಗ್ತಾಳೆ. ನಂತರ ಅವನನ್ನು ಎದುರಿಸುವಂತಹ ಯಾವ ಸಾಹಸ ಮಾಡದೆ ತನ್ನನ್ನೇ ತಾನು ದಪ್ಪ ಚರ್ಮವಾಗಿಸ್ಕೊಳ್ತಾಳೆ.
2: ದಪ್ಪ ಚರ್ಮ ಅಂದರೆ ಚರ್ಮ ದಪ್ಪ ಮಾಡ್ಕೊಂಡ್ಲ ಹೇಗೆ?
1: ಅಯ್ಯೋ ಕಿಟ್ಟಿ, ಅಂದ್ರೆ ಯಾರೇ ಏನೇ ಬೈದ್ರು ಕ್ಯಾರೆ ಅಂದೆ ಆರಾಮಾಗಿರೋದು.
0: ಹೌದೌದು, ಭಾನುಮತಿ ಗಂಡನ ಬೈಗುಳಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ತಾಳೆ. ಹೀಗೆ ಇರಬೇಕಾದ್ರೆ ನವರಾತ್ರಿಯ ಉತ್ಸವದ ಸಮಯ ಬರುತ್ತೆ. ಊರಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ಒಳ್ಳೆ ಹರಿಕಥೆಯನ್ನು ಏರ್ಪಾಡು ಮಾಡಿರ್ತಾರೆ. ಹರಿಕಥಾ ದಾಸರದ್ದು ಒಳ್ಳೆ ಕಂಚಿನ ಕಂಠ. ವೆಂಕಪ್ಪ ಪ್ರತಿ ಬಾರಿ ಅವರ ಹರಿಕತೆ ಕೇಳೋಕ್ಕೆ ಹೋಗ್ತಾ ಇದ್ದ. ಅದಕ್ಕೆ ರಾತ್ರಿ ಊಟದ ಹೊತ್ತಿಗೆ, ಏಯ್ ಮೊದ್ದು ಮುಖದವಳೆ, ಬೇಗ ಬಡಿಸು, ಇಬ್ಬರು ಹರಿಕತೆ ಕೇಳಕ್ಕೆ ಹೋಗೋಣ, ಸ್ವಲ್ಪ ಪುಣ್ಯನಾದರೂ ನಿಂಗೆ ಸಿಗತ್ತೆ ಅಂತ ಅಂದ. ಭಾನುಮತಿ ದಡ ಬಡ ಅಂತ ಗಂಡನಿಗೆ ಬಡಿಸಿ ತಾನು ಊಟಕ್ಕೆ ಕೂತ್ಕೋತಾಳೆ. ಆಗ ವೆಂಕಪ್ಪ, ಏ ಜಡ್ಬುರ್ಕಿ, ಬೇಗ ಬೇಗ ನುಂಗು, ತುತ್ತಿಗೆ ಮುತ್ತು ಕೊಡ್ತಾ ಕೂರ್ಬೇಡ, ಕತೆ ಶುರುವಾಗ್ಬಿಡತ್ತೆ ಅಂತ ಕೂಗ್ದ. ಭಾನುಮತಿ ಊಟನ ಅರ್ಧಕ್ಕೆ ನಿಲ್ಲಿಸಿ ಕೈ ತೊಳ್ಕೊಳ್ತಾಳೆ. ಎಣ್ಣೆ ಸಾರಿಸಿ ಪಾತ್ರೆ ತೊಳೆಯೋಕ್ಕೆ ಹಿತ್ತಲೆ ಕಡೆ ಹೋಗ್ತಾಳೆ. ಅಷ್ಟರಲ್ಲಿ ಸಹನೆ ಕಳ್ಕೊಂಡ ವೆಂಕಪ್ಪ, ಏನೇ ಅದು ಹಿತ್ತಲಲ್ಲಿ ಉಳ್ಳಾಡ್ಕೊಂಡಿದ್ಯಾ, ಹೇಗೆ, ಏನು ಕತೆ ನಿಂದು, ಮೊದ್ದು ಅಂದರೆ ನೀನೇ, ಹೊರಡು ಬೇಗ ಹೊರಡು ಅಂತ ಮತ್ತೊಮ್ಮೆ ಜೋರಾಗಿ ಕೂಗ್ ಹಾರಿಸ್ತ. ಬಂದೆ ಬಂದೆ, ಇದೋ ನೋಡಿ ಮುಖ ತೊಳ್ಕೊಂಡು ಬಂದೆ ಅಂತ ಭಾನುಮತಿ ಬಾವಿ ಕಟ್ಟೆಯಿಂದ ಕೂಗಿ ಹೇಳ್ತಾಳೆ. ನಿನ್ನ ಶೃಂಗಾರಕ್ಕಿಷ್ಟು ಬೆಂಕಿ ಹಾಕ, ನಿನ್ನ ಸುಟ್ಟು ಮುಖ ನೋಡಕ್ಕೆ ಯಾರೂ ಬರಲ್ಲ ಅಂದಾಗ ಭಾನುಮತಿ ಹೋಗಲಿ ಅಂತ ಉಟ್ಟ ಸೀರೆನೇ ಕೊಂಚ ಸರಿ ಮಾಡಿಕೊಂಡು ಗಂಡನ ಜೊತೆ ಹೊರಡ್ತಾಳೆ. ಅಂತೂ ಇಂತೂ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಬರ್ತಾರೆ. ಆಗಲೇ ದಾಸರ ಹರಿಕತೆ ಶುರು ಆಗ್ಬಿಟ್ಟಿತ್ತು. ಅವ್ರ ಕಂಚಿನ ಕಂಠ ಇಡೀ ಊರಿಗೆ ಕೇಳೋ ಅಷ್ಟು ದೊಡ್ಡದಾಗಿ ಮೊಳಗ್ತಾ ಇತ್ತು. ಅವರು, ಮನುಷ್ಯರಿಗೆ ಬಾಯಿ ಇರೋದು ಕಮ್ಮಗೆ ತಿನ್ನೋಕೆ ಮಾತ್ರ ಅಲ್ಲ,
3: ಕಠೋರ ಶಬ್ದಗಳಿಂದ ಇನ್ನೊಬ್ಬರ

0: ನ ನಿಂದಿಸೋಕೂ ಅಲ್ಲ, ಮಧುರವಾಗಿ ಮಾತಾಡಬೇಕು. ಮಾತಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಬೇಕು. ಯಾಕೆ ಅಂದರೆ ತಥಾಸ್ತು ದೇವತೆಗಳು ಆಕಾಶದಲ್ಲಿ ವಿಹರಿಸ್ತಾ ಇರ್ತಾರೆ. ಅವರು ತಥಾಸ್ತು ಅಂದ್ಬಿಟ್ರೆ ನಾವು ಬೈದ ಬೈಗಳು ನಿಜವಾಗಿ ನಡೆದು ಬಿಡುತ್ತೆ ಅಂತ ಏನೋ ಹೇಳ್ತಾ ಇದ್ರು. ವೆಂಕಪ್ಪನಿಗೆ ದಾಸರು ತನಗೇ ಹೇಳ್ತಿದ್ದಾರೆ ಅಂತ ಅನಿಸಿ ಸರ್ರಂತ ಕೋಪ ಏರುತ್ತೆ. ಏಯ್ ಏಳೆ, ಹೊರಡು, ಮನೆ ಹೋಗೋಣ, ಈ ದಾಸನ ಸುಟ್ಟು ಉಪದೇಶ ಯಾರಿಗೆ ಬೇಕು ಅಂತ ಹೇಗಲ ಮೇಲಿನ ಟವಲ್ ಕೊಡುವೆ ಮನೆ ಹೊರಟೇ ಬಿಟ್ಟ. ಭಾನುಮತಿ, ರೀ ರೀ ಏನಾಯ್ತು ರೀ ಅಂತ ಅವನ ಹಿಂದೆ ಹಿಂದೆ ಓಡಿ ಬರ್ತಾಳೆ. ತಥಾಸ್ತು ದೇವತೆಗಳಂತೆ ತಥಾಸ್ತು ದೇವತೆಗಳು, ಯಾವ ಮಣ್ಣಂಗಿಟ್ಟಿನೂ ಇಲ್ಲ, ಬೊಗಳೆ ಬಿಡ್ತಾನೆ ಈ ದಾಸಯ್ಯ ಅಂತ ಅಸನೆಯಿಂದ ಒಟಗುಡ್ತಾನೆ.
1: ಅಬ್ಬ, ಈ ವೆಂಕಪ್ಪಂದು ಅತಿಯಾಯ್ತು.
2: ಹೌದು ಪಾಪ ಆ ಭಾನುಮತಿ.
0: ಆಗ ಒಂದು ಸಂಗತಿ ನಡೆಯುತ್ತೆ. ಆಕಾಶದಲ್ಲಿ ನಿಜವಾಗ್ಲೂ ತಥಾಸ್ತು ದೇವತೆಗಳು ಅಲ್ಲಿಂದ ಹಾದು ಹೋಗ್ತಾ ಇದ್ರು. ಅವರು ವೆಂಕಪ್ಪನ ಈ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾರೆ. ತಮ್ಮ ಬಗ್ಗೆ ಎಷ್ಟು ತಾಸಾರ ಇವನಿಗೆ, ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಇತ್ತ ವೆಂಕಪ್ಪ ಸಿಟ್ಟಿನಿಂದ ದಪ ದಪ ಅಂತ ದಾಪ್ಗಾಲ್ ಹಾಕ್ತಾ ನಡೀತಾ ಇದ್ದ. ಹಿಂದೆ ತಿರುಗಿ ನೋಡಿದಾಗ ಭಾನುಮತಿ ಮಾರ್ ದೂರದಲ್ಲಿ ಇದ್ಲು. ವೆಂಕಪ್ಪ, ನಿನ್ನ ಮುಖಕ್ಕೆ ಬೆಂಕಿ ಹಾಕ, ಒಯ್ಯಾರವಾಗಿ ಬರ್ತಾ ಇದೆಯಲ್ಲ, ಬೀಸ್ಗಾಲ್ ಹಾಕಕ್ಕೆ ಏನ್ ದಾಡಿ ನಿನ್ಗೆ ಅಂತ ಗುಟ್ರ ಹಾಕ್ದ. ಆಗ ಇದ್ದಕ್ಕಿದ್ದ ಹಾಗೆ ಭಾನುಮತಿ ಕಿಟಾರ್ ಅಂತ ಕಿರ್ಚಿ, ಅಯ್ಯೋ ರೀ ರೀ, ಮುಖಕ್ಕೆ ಬೆಂಕಿ ಸುರಿದ ಹಾಗೆ ಆಗ್ತಾ ಇದೆ, ಮುಖ ಸುಡ್ತಾ ಇದೆ ರೀ, ಏನಾದರೂ ಮಾಡಿ ಏನಾದರೂ ಮಾಡಿ ಅಂತ ಅಳೋಕ್ಕೆ ಶುರು ಮಾಡಿದ್ಲು. ಎಂದೂ ಹೀಗೆ ಅಳದ ಅವಳ ಸ್ಥಿತಿ ನೋಡಿ ವೆಂಕಪ್ಪನಿಗೆ ಗಾಬರಿ ಆಗ್ಬಿಡುತ್ತೆ.
2: ಅಯ್ಯೋ, ಬೈದದ್ದು ವೆಂಕಪ್ಪ, ಶಿಕ್ಷೆ ಭಾನುಮತಿಗೆ,
3: ಇದೆಂತ ನ್ಯಾಯ ಅಜ್ಜಿ?
0: ಮಕ್ಕಳೇ, ಮೊದಲು ಕತೆ ಪೂರ್ತಿಯಾಗಿ ಕೇಳಿ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವಳಿಗೆ ಅಂದ್ಕೊಳ್ತಾ ಸಮೀಪದಲ್ಲೇ ಇದ್ದ ವೈದ್ಯನ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ವೈದ್ಯ ಊಟ ಕೂತಿದ್ದ, ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಹೊರಗೆ ಕಾಯ್ತಾ ಇದ್ರು. 10 ನಿಮಿಷ ಆದರೂ ವೈದ್ಯ ಹೊರಗೆ ಬರಲ್ಲ. ಭಾನುಮತಿ ಉರಿ ತಡೆಯೋಕೆ ಆಗದೆ ನಡುಕ್ತಾ ಇದ್ಲು. ವೆಂಕಪ್ಪ ಕೋಪದಿಂದ ಉರಿತ, ಇವನೇನು ವೈದ್ಯನೋ ಬಕಾಸುರನೋ, ಇವನಿಗೆ ಹೊಟ್ಟೆ ನೋವು ಬಂದು ಕುಸ್ತ ಹೋಗ ಅಂತ ದುಮ್ಗುಡ್ತಾನೆ. ಅಷ್ಟರಲ್ಲಿ ಊಟ ಮುಗಿಸಿ ಹೊರಗೆ ಬಂದ ವೈದ್ಯ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ಹಿಡ್ಕೊಂಡು, ಅಯ್ಯೋ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಮುಲುಗ್ತಾ ಕುಸ್ತು ಬೀಳ್ತಾನೆ. ವೈದ್ಯನ ಹೆಂಡತಿ, ಅಯ್ಯೋ ಇವರಿಗೇನಾಯ್ತಪ್ಪ ಅಂತ ರೋದನೆ ಮಾಡ್ತಾ ಗಂಡನ ಹತ್ರ ಓಡಿ ಹೋಗ್ತಾಳೆ. ವೆಂಕಪ್ಪ ಇಲ್ಲಿ ಇನ್ನೇನೂ ಆಗಲ್ಲ ಅಂತ ತಿಳಿದು ಹೆಂಡತಿನ ಬೇರೆ ವೈದ್ಯರ ಹತ್ರ ಕರ್ಕೊಂಡು ಹೋದ. ಆ ವೈದ್ಯನೋ ಹೋಗ್ತಾ ಇದ್ದ ಹಾಗೆ, ಮೊದಲು 100 ರೂಪಾಯಿ ಇಡು, ನಂತರ ಚಿಕಿತ್ಸೆ ಅಂತ ಹೇಳಿ ಒಳ ಹೋದ. ಈ ದೂರ್ವಾಸ ಮುನಿ ವೆಂಕಪ್ಪನಿಗೆ ಸಿಟ್ಟು ಸರ್ರ ಅಂತ ನೆತ್ತಿಗೇರುತ್ತೆ. ಇವನೆಂಥ ವೈದ್ಯ, ವೈದ್ಯಕೀವನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇವರಮ್ಮನ ಹೊಟ್ಟೆಗೆ ಬೆಂಕಿ ಬೀಳೋ ಅಂತ ಹಲ್ಲನ್ನು ಕಡಿತಾನೆ. ಅಷ್ಟರಲ್ಲಿ ಒಳಗಿಂದ ವೈದ್ಯರ ತಾಯಿ, ಮಗನೇ ಬೇಗ ಬಾರೋ, ನನ್ನ ಹೊಟ್ಟೆ ಬೆಂಕಿ ಬಿದ್ದ ಹಾಗೆ ಧಗ ಧಗ ಅಂತ ಇದೆ ಅಂತ ಚೀರಿ ಕೂಗ್ತಾಳೆ. ವೈದ್ಯ ತಾಯಿಗೇನಾಯ್ತಪ್ಪ ಅಂತ ಒಳಗೆ ಓಡಿ ಹೋಗ್ತಾನೆ.
2: ಅಂದ್ರೆ ವೆಂಕಪ್ಪ ಏನ್ ಹೇಳ್ತಾನೋ ಅದೇ ಆಗ್ತಾ ಇದೆ ಅಲ್ವಾ ಪೊನ್ನಜ್ಜಿ?
0: ಹಾಗೆ ಅನ್ಕೋ ಜಿಂಕೆ. ವೆಂಕಪ್ಪ ಇನ್ನು ಇಲ್ಲೂ ಚಿಕಿತ್ಸೆ ಆಗೋಲ್ಲ ಅಂತ ಭಾನುಮತಿಯನ್ನ ಕರ್ಕೊಂಡು ಅಲ್ಲಿಂದ ಹೊರಟ. ಭಾನುಮತಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರೋಧಿಸ್ತಾ ಹೊರಟ್ಲು. ವೆಂಕಪ್ಪನ ಹತ್ರ ಹೆಚ್ಚು ಹಣ ಇರಲಿಲ್ಲ. ಇನ್ನೊಬ್ಬ ವೈದ್ಯ ಹೆಚ್ಚಿಗೆ ಹಣ ಕೇಳಿದರೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅವನ ಸಂಬಂಧಿ ಶೇಷಾದ್ರಿ ಅವನ ಎದುರಿಗೆ ಬರ್ತಾನೆ. ವೆಂಕಪ್ಪ, ಶೇಷಾದ್ರಿ ಇವಳಿಗೆ ಮೈ ಹುಷಾರಿಲ್ಲ, ವೈದ್ಯರ ಹತ್ರ ಹೋಗಬೇಕು, ನನ್ನ ಹತ್ರ ಹೆಚ್ಚು ಹಣ ಇಲ್ಲ, ಸ್ವಲ್ಪ ಹಣ ಇದ್ದರೆ ಸಾಲ ಕೊಡು, ನಂತರ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕವನು, ಅಯ್ಯೋ ನನ್ನ ಹತ್ರ ಚಿಲ್ಲರೆ ಕಾಸಿದೆ ಅಷ್ಟೇ, ಹೀಗಾಗಿ ಹೋಗ್ಬಿಡುತ್ತಲ್ಲ ಅಂತ ಬೇಸರದಿಂದ ಹೇಳ್ದ. ಇಂಥ ಮಾತಿಗೆ ವೆಂಕಪ್ಪನ ಬಾಯಿ ಹೇಗೆ ಸುಮ್ಮನೆ ಇದ್ದಿತ್ತು? ಬಿಡು ಬಿಡು, ಕಳ್ಳರಲ್ಲಿ ಕಳ್ಳ ನೀನು, ಹಣ ಇದ್ದು ಇಲ್ಲ ಅಂತೀಯ ಅಂತ ಹರಿಹಾಯ್ದ. ಆಗ ಮೆದುವಾಗಿದ್ದ ಆ ಸಂಬಂಧಿ ಶೇಷಾದ್ರಿ ಮೈ ಮೇಲೆ ಭೂತ ಮೆಟ್ಟಿದವ್ರ ಹಾಗೆ ಸರಕ್ಕನೆ ತಿರುಗಿ ವೆಂಕಪ್ಪನ ಕುತ್ತಿಗೆಗೆ ಕೈ ಹಾಕಿ ಕಣ್ಣನ್ನು ಕೆಕ್ಕರಿಸಿ, ಯೋ ಒಳ್ಳೆ ಮಾತಲ್ಲಿ ನಿನ್ನ ಹತ್ರ ಇದ್ದ ಹಣ ಕೊಟ್ಬಿಡು, ಇಲ್ದಿದ್ರೆ ನಿನ್ನ ಪ್ರಾಣ ತೆಗಿತೀನಿ ಅಂತ ಉಡುಗಚ್ತಾನೆ. ಇವನ್ಯಾಕೆ ಕಳ್ಳಂತರ ಮೈ ಮೇಲೆ ಬೀಳ್ತಾ ಇದ್ದಾನೆ ಅನ್ಕೊಳ್ತಾ ಹೆದ್ರಿ ವೆಂಕಪ್ಪ ತನ್ನ ಹತ್ರ ಇರೋ ಹಣ ಎಲ್ಲವನ್ನ ಅವನಿಗೆ ಕೊಟ್ಬಿಡ್ತಾನೆ. ಭಾನುಮತಿ ಮಾತ್ರ ಇದಾವುದನ್ನು ಗಮನಿಸ್ದೆ ಉರಿ ಉರಿ ಅಂತ ಹರಿಸ್ತಾನೇ ಇದ್ಲು. ತಾನು ಇಂಥ ಕಷ್ಟದಲ್ಲಿ ಇರಬೇಕಾದರೂ ಕೂಡ ಅವಳು ತನಗಿದೆಲ್ಲ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾಳೆ ಅನ್ನೋದನ್ನು ನೋಡಿ ವೆಂಕಪ್ಪ ಏರು ದನಿಯಲ್ಲಿ, ತಡಿಯೇ, ಇನ್ನೊಬ್ಬ ವೈದ್ಯರ ಹತ್ರ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ರಾಕ್ಷಸಿ ಥರ ಕಿರ್ಚಾಡಬೇಡ ಅಂತ ಹರಿಹಾಯ್ದ. ತಕ್ಷಣ ಭಾನುಮತಿ ತನ್ನ ಕೂದಲನ್ನು ಕೆದರಿ ರಾಕ್ಷಸಿ ಥರ ಆಗ್ತಾಳೆ. ಅಬ್ಬರಿಸ್ತಾ ಗಂಡ ವೆಂಕಪ್ಪನನ್ನು ಬೆಂಬತ್ತಿ ಓಡಿಸ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾಳೆ.
3: ಇದು ಒಳ್ಳೆ ತಮಾಷೆ ಆಯ್ತಲ್ಲ,
2: ಅವನಿಗೆ ಹಾಗೆ ಆಗಬೇಕು.
0: ವೆಂಕಪ್ಪನಿಗೆ ದಿಕ್ಕೇ ಕಾಣ್ದಂತಾಗುತ್ತೆ. ಆತ ಜೀವ ಉಳಿಸ್ಕೊಳ್ಳೋಕ್ಕೆ ಎದ್ದು ಬಿದ್ದು ಓಡ್ತಾನೆ. ತುಸು ದೂರ ಹೋದ್ಮೇಲೆ ರಾಕ್ಷಸಿ ತನ್ನನ್ನು ಹಿಂಬಾಲಿಸ್ತಿದ್ದಾಳ ಅಂತ ತಿರುಗಿ ನೋಡ್ದ. ಅಲ್ಲಿ ಯಾವ ರಾಕ್ಷಸಿನೂ ಇರಲಿಲ್ಲ, ಆದರೆ ಇಬ್ಬರು ದೇವತೆಗಳು ನಗ್ತಾ ನಿಂತಿದ್ರು. ವೆಂಕಪ್ಪ ಆಶ್ಚರ್ಯದಿಂದ, ಯಾರು ನೀವು ಅಂತ ಕೇಳ್ದ. ಆಗ ಅವರು, ನಾವು ತಥಾಸ್ತು ದೇವತೆಗಳು ಅಂತ ಉತ್ತರಿಸ್ತಾರೆ. ಆಗ ವೆಂಕಪ್ಪನಿಗೆ ತಾನು ಬೈದ ಮಾತುಗಳೆಲ್ಲ ಹೇಗೆ ನಿಜವಾಗ್ತಿದೆ ಅನ್ನೋದ್ರ ಕಾರಣ ಗೊತ್ತಾಗತ್ತೆ. ಅಷ್ಟರಲ್ಲಿ ರಾಕ್ಷಸಿಯಾಗಿ ಬರ್ತಾ ಇರೋ ತನ್ನ ಹೆಂಡತಿನ ಕಂಡು ವೆಂಕಪ್ಪ ದೇವತೆಗಳ ಕಾಲಿಗೆ ಬಿದ್ದು, ತಥಾಸ್ತು ದೇವತೆಗಳೇ, ನನ್ನನ್ನು ಕ್ಷಮಿಸ್ಬಿಡಿ, ಇನ್ಮೇಲೆ ಬಾಯಿಗೆ ಬಂದ ಹಾಗೆ ಬೈಯೋದನ್ನು ಬಿಟ್ಬಿಡ್ತೀನಿ, ಮೊದಲು ನನ್ನ ಹೆಂಡತಿ ಮೈ ಏರಿದ ಆ ರಾಕ್ಷಸಿಯನ್ನು ಓಡಿಸ್ಬಿಡಿ ಅಂತ ಅಂಗ್ಲಾಸ್ತಾನೆ. ಆಗ ತಥಾಸ್ತು ದೇವತೆಗಳು, ತಥಾಸ್ತು, ನಿನ್ನ ಹೆಂಡತಿಗೆ ರಾಕ್ಷಸ ರೂಪದಿಂದ ಮಾತ್ರನೇ ಅಲ್ಲ, ಈ ಕ್ಷಣದಿಂದ ರಾಕ್ಷಸನಂಥ ಗಂಡನಿಂದಲೂ ಮುಕ್ತಿ ಕೊಡಿಸ್ತೇವೆ. ಹೊಲ್ಲದ ಕೆಟ್ಟ ಮಾತುಗಳಿಗೆ ಜನರು ಹೆದರ್ತಾರೆ, ಆದರೆ ಯಾರೂ ಅಂಥವನಿಗೆ ಗೌರವ ಕೊಡಲ್ಲ, ಪ್ರೀತಿನೂ ಕೊಡಲ್ಲ, ಇದನ್ನು ಮೊದಲು ಕಲ್ತ್ಕೋ, ಜೋಕೆ ಅಂತ ಹೇಳಿ ಅವರು ಮಾಯ ಆಗ್ತಾರೆ. ಅಷ್ಟರಲ್ಲಿ ರಾಕ್ಷಸ ರೂಪ ಕಳ್ಕೊಂಡಂತಹ ಭಾನುಮತಿ ಗಂಡನ ಹತ್ರ ಬಂದು, ಏನು ರೀ ನೀವ್ಯಾಕೆ ಹೆದರ್ಕೊಂಡು ನಿಂತಿದ್ದೀರಾ, ನಾವು ಊರು ಬಿಟ್ಟು ಇಷ್ಟು ದೂರದ ಮಾವಿನ ತೋಪಿನಲ್ಲಿ ಅರ್ಧರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಕಣ್ಕಂಡ್ಬಿಡ್ತಾ ಕೇಳಿದ್ಲು. ಆಗ ವೆಂಕಪ್ಪ ಸಮಾಧಾನದಿಂದ, ಅದನ್ನೆಲ್ಲ ಮತ್ತೆ ಹೇಳ್ತೀನಿ, ನಡಿ ನಡಿ ಮನೆಗೆ ಹೋಗೋಣ ಅಂತ ಹೆಂಡತಿಯ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ತಾನು ಕೇಳಿದ್ದಕ್ಕೆ, ಬಾಯಿ ಮುಚ್ಚೆ ಮೂದೇವಿ, ಮೊದ್ದು ಮೂತಿಯವಳೆ ಅಂತ ಗಂಡ ಬೈದೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದನ್ನು ಕಂಡು ಭಾನುಮತಿಗೆ ಭಾಳ ಸಂತೋಷ ಆಗುತ್ತೆ. ವೆಂಕಪ್ಪ ಮತ್ತೆಂದು ಹೆಂಡತಿಗೇನು ಯಾರಿಗೂ ಬೈಯೋದಿಲ್ಲ.
3: ಈಗಲಾದರೂ ಅವನಿಗೆ ಬುದ್ಧಿ ಬಂತಲ್ಲ,
2: ತಥಾಸ್ತು ದೇವತೆಗಳು ಅವನಿಗೆ ತಕ್ಷಾಸ್ತಿ ಮಾಡಿದ್ರು.
0: ಹ್ಞೂ ಮಕ್ಕಳೇ, ಸದಾ ಒಳ್ಳೆ ಮಾತಾಡಬೇಕು, ನಾವಾಡೋ ಮಾತೆ ನಮ್ಮ ಭವಿಷ್ಯ ಆಗ್ಬಿಡತ್ತೆ. ತಿಳಿತಾ ಚಿನ್ನಮ್ಮನ್ನು, ಬನ್ನಿ ಇಲ್ಲಿ ಇಬ್ರು ಚಾಳಿ ಕಟ್ಟಿ ನೋಡೋಣ.
1: ಹಾ ಅಜ್ಜಿ, ನಾನು ಚಿನ್ನು ಚಾಳಿ ಕಟ್ತೀವಿ. ಏ ಚಿನ್ನು ಬೆಳ್ವತ್ತು, ಓಹೋ ಇಬ್ರು ಈಗ ಫ್ರೆಂಡ್ಸ್ ಫ್ರೆಂಡ್ಸ್.
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ ನೂರಾರು ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ.

0: ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
6: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
5: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
6: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲ್ನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
12: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
11: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು,
13: ಬಳಸಿ ಪರಿಶುದ್ಧ ನಂದಿನಿ.
14: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ

0: ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ PUC, ITI, ಡಿಪ್ಲೊಮೋ ಹಾಗೂ ಪ್ರಥಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜೂನ್ 30 ಒಳಗೆ ಅರ್ಜಿಯನ್ನ ಸಲ್ಲಿಸುವುದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 0818222206 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ವಾಸ್ತವದ ಅರಿವಿನ ಮೂಲಕ ಬದುಕನ್ನ ಮುನ್ನಡೆಸಿದಾಗ ನಿಜವಾದ ಉನ್ನತಿ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ GS ನಾರಾಯಣ್ ರಾವ್ ಹೇಳಿದರು. ನಗರದ NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಕಾಲೇಜಿನ ನವೀಕೃತ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಬೇಕಿದ್ದು ಗುರು ಹಿರಿಯರು ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಸಲಹೆ ನೀಡಿದರು. NES ಕಾರ್ಯದರ್ಶಿ SN ನಾಗರಾಜ್ ಮಾತನಾಡಿ, ಮೂಲ ಸೌಕರ್ಯ ಒದಗಿಸುವುದರಿಂದಲೇ ಉನ್ನತ ಶಿಕ್ಷಣದ ಬೆಳವಣಿಗೆ ಆಗುವುದಿಲ್ಲ. ಇಂದಿನ ಕಾಲದಲ್ಲಿ ಮಾಹಿತಿ ಎಲ್ಲೆಡೆ ಸುಲಭವಾಗಿ ಲಭ್ಯವಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಏಕೆ ಬರಬೇಕೆಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ಇದಕ್ಕೆ ಉಪನ್ಯಾಸಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಉತ್ತರಿಸಬೇಕಿದೆ ಎಂದರು. ಬೋಧನಾ ವಿಧಾನದಲ್ಲಿ ಉಪನ್ಯಾಸಕರಿಗೂ ಹೊಸ ಸವಾಲುಗಳಿವೆ. ತರಗತಿಯಲ್ಲಿ ಮಾಹಿತಿ ನೀಡುವ ವ್ಯವಸ್ಥೆಯಿಂದ ಹೊರಬಂದು ವಿಶ್ಲೇಷಿಸುವ ಹಾಗೂ ಸಮಸ್ಯೆ ಪರಿಹಾರ ಮಾಡುವ ಕಲಿಕೆಗೆ ಒತ್ತು ನೀಡಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಲೇಜಿನ ಆವರಣದಲ್ಲಿ ನೂತನ ಉದ್ಯಾನವನ್ನ ಉದ್ಘಾಟಿಸಲಾಯಿತು. ಶಿಕ್ಷಣ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಪೂರಕವಾಗಿ ನಿರ್ಮಾಣಗೊಂಡ ಕೊಠಡಿಗಳು, ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ಸಭಾಂಗಣ, ಪ್ರಾಚಾರ್ಯರ ಕೊಠಡಿ, ನವೀಕೃತ ಗ್ರಂಥಾಲಯ ಹಾಗೂ ಕಿರು ಸಭಾಂಗಣಗಳನ್ನ ಗಣ್ಯರು ಉದ್ಘಾಟಿಸಿದರು. NES ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಖಜಾಂಚಿ DG ರಮೇಶ್, ನಿರ್ದೇಶಕರಾದ TR ಅಶ್ವಥ್ ನಾರಾಯಣ ಶೆಟ್ಟಿ, ಪಿ ಮೈಲಾರಪ್ಪ, SP ಶಿವಕುಮಾರ್, MS ಅನಂತದತ್ತ, ಕುಲಸಚಿವರಾದ SK ಹರಿಯಪ್ಪ, ಶೈಕ್ಷಣಿಕ ಆಡಳಿತಾಧಿಕಾರಿಗಳಾದ AN ರಾಮಚಂದ್ರ, ಪ್ರಾಚಾರ್ಯರಾದ ಡಾಕ್ಟರ್ BS ಶಿವಪ್ರಸಾದ್ ಮುಂತಾದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಂಪೂರ್ಣ ಸಾಕ್ಷರತೆ ಉದ್ದೇಶ ಹೊಂದಿರುವ ಸಾಕ್ಷರತಾ ಉಲ್ಲಾಸ್ NILP ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಲಿಕಾರ್ಥಿಗಳ ಮೌಲ್ಯಮಾಪನ ಪರೀಕ್ಷೆ ರಿಪ್ಪನ್ಪೇಟೆಯ ಕೆರೆಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. BEO ಸಮನ್ವಯಾಧಿಕಾರಿಗಳು ಆಯೋಜಿಸಿದ ಪರೀಕ್ಷೆಯಲ್ಲಿ ಹಿರಿಯ ನಾಗರಿಕರು ಪಾಲ್ಗೊಂಡು ಪತ್ರಿಕೆಗಳಲ್ಲಿನ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಗೊಂದಲಗಳಿಗೆ ಶಿಕ್ಷಕರಿಂದ ಪರಿಹಾರ ಕಂಡುಕೊಂಡರು. ಮುಪ್ಪಿನಲ್ಲಿ ಅಕ್ಷರಗಳ ಅರಿವು ಕಲಿಕೆಯ ಮೌಲ್ಯಮಾಪನಕ್ಕಾಗಿ ಲಿಖಿತ ಪರೀಕ್ಷೆ ಬರೆಯುವುದು ಒಂದು ಹೊಸ ಅನುಭವ ನೀಡಿತು. ಹೊಸನಗರದ BRC ಕೇಂದ್ರ ಸಮನ್ವಯಾಧಿಕಾರಿಗಳಾದ ರಂಗನಾಥ್, CRP ಮಂಜುನಾಥ್, ಮುಖ್ಯ ಶಿಕ್ಷಕರಾದ ತಿಮ್ಮಪ್ಪ ಪರೀಕ್ಷೆಯ ಮೇಲುಸ್ತುವಾರಿ ವಹಿಸಿದ್ದರು. ಮುಂದಿನ ವಿವರ. ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯು ರೈತರಿಗೆ ಹೆಚ್ಚಿನ ಆದಾಯ ತರಲಿದೆ ಎಂದು ಇರುವಕ್ಕಿಯ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆಯ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ KRಾಘವೇಂದ್ರ ತಿಳಿಸಿದರು. ಸಮೀಪದ ಇರುವಕ್ಕಿಯ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಯೋಜಿಸಿದ ಹಲಸಿನ ಮೌಲ್ಯವರ್ಧನೆ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅತ್ಯಧಿಕ ಹಲಸಿನ ಫಸಲು ದೊರೆಯುತ್ತದೆ. ಅವುಗಳನ್ನು ನೇರವಾಗಿ ಮಾರಾಟ ಮಾಡುವ ಬದಲು ಸಂಸ್ಕರಿಸಿ ಮಾರಾಟ ಮಾಡುವ ಪದ್ಧತಿ ಅಳವಡಿಸಿಕೊಂಡರೆ ಹೆಚ್ಚು ಲಾಭ ಸಾಧ್ಯ ಎಂದು ತಿಳಿಸಿದರು. ಹಲಸು ಬೇಗ ಕೊಳೆಯುವ ಕಾರಣ ನಿಗದಿತ ಸಮಯದೊಳಗೆ ಸಂಸ್ಕರಿಸಿ ಸಂಗ್ರಹಿಸಬೇಕು. ಮಾರುಕಟ್ಟೆ ಬೇಡಿಕೆ ಅವಲೋಕಿಸಿ ಬೇಕಾದಾಗ ಮಾರಾಟ ಮಾಡಲು

ಸಾಧ್ಯ. ಈ ಬಗ್ಗೆ ಮಾಹಿತಿ ಕೊರತೆ ನೀಗಿಸಲು ರೈತರಿಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದರು. ಸಾಗರ ಸಮೀಪದ ಅತ್ತಿಸರ ಗ್ರಾಮದ ರವೀಂದ್ರ ಕಾಶಿ ಹಲಸಿನ ಹಣ್ಣಿನಿಂದ ಹಲವು ಸಿಹಿ ತಿನಿಸು, ಪಾಯಸ, ವೈನ್ ತಯಾರಿಕೆ, ಕಾಯಿಯಿಂದ ಕೋಸಂಬರಿ, ಪೋಂಡಾ, ಚಿಪ್ಸ್, ಹಪ್ಪಳ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ವಿಶ್ವವಿದ್ಯಾಲಯದ ಅಧೀನ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರುತಿ ನಾಯಕ್ ಹಲಸಿನ ಹಣ್ಣಿನ ಬನ್ಸ್, ಜಾಮ್ ಇತ್ಯಾದಿ ತಯಾರಿಕೆಯ ಬಗ್ಗೆ ತರಬೇತಿ ನೀಡಿದರು. ರೈತ ತರಬೇತಿ ಸಂಸ್ಥೆಯ ಡಾಕ್ಟರ್ ಕೃಷ್ಣರೆಡ್ಡಿ ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶ್ವ ಪರಿಸರ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವು ಸ್ಪರ್ಧೆಗಳನ್ನು ಶಾಲೆಯ ಮಕ್ಕಳಿಗೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಪೋಸ್ಟರ್ ರಚನಾ ಸ್ಪರ್ಧೆಯನ್ನು ಏರ್ಪಡಿಸಿ ಈ ಸ್ಪರ್ಧೆಯಲ್ಲಿ 300 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಕುರಿತ ಮಕ್ಕಳು ಪೋಸ್ಟರ್ ರಚನೆಯನ್ನ ಮಾಡಿದ್ದು, ಜೊತೆಗೆ ದಿನಾಂಕ 11/6/2026 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದ 60 ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ 72 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 12/6/2026 ನಡೆದ ಪ್ರಬಂಧ ಸ್ಪರ್ಧೆ ಮತ್ತು ಸಮೂಹ ಗೀತ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸಹ 58 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಹಾಗೂ ಗೀತ ಗಾಯನ ಸ್ಪರ್ಧೆಯಲ್ಲಿ 15 ತಂಡಗಳ ಒಟ್ಟು 30 ಹೆಚ್ಚು ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ 20/6/2026 ಶನಿವಾರದಂದು ಬೆಳಗ್ಗೆ ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಈ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ಸಂತೋಷ್ ಕುಮಾರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.

ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರವಿಕುಮಾರ್ ಎಸ್ಎಚ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಹುವಯ್ಯಗೌಡ, ನಿವೃತ್ತ ರಿಜಿಸ್ಟರ್ ಕುವೆಂಪು ವಿಶ್ವವಿದ್ಯಾಲಯ ಶ್ರೀಯುತ ಆಸಿಫ್ ಖಾನ್, ಹಿರಿಯ ಪರಿಸರ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ದಾವಣಗೆರೆ, ಜಿಎಲ್ ಜನಾರ್ದನ್ ನಿರ್ದೇಶಕರು, ಪರಿಸರ ಅಧ್ಯಯನ ಕೇಂದ್ರ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಶ್ರೀಯುತ ಹರಿಪ್ರಸಾದ್ ಎನ್ವಿ, ಉಪ ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪಾ ಕೆ, ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಹಾಗೂ ಬಹುಮಾನ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗುವುದು. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದರೆ ಜೂನ್ 20 ಒಳಗಾಗಿ ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಆರ್ಯ ಈಡಿಗ ಸಮಾಜ ಕಟ್ಟಡ, ಸೊರಬ ರಸ್ತೆ, ಸಾಗರ. ಮೊಬೈಲ್ ಸಂಖ್ಯೆ 0818322-6804 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶರಾವತಿ ಕಣಿವೆಯಲ್ಲಿ ಪರಿಸರಕ್ಕೆ ಮಾರಕವಾಗಿರುವ ಇಡೀ ಪಶ್ಚಿಮ ಘಟ್ಟಕ್ಕೆ ಕೊಡಲಿ ಪೆಟ್ಟು ನೀಡಲು ಹೊರಟಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಯಾವುದೇ ರೀತಿಯ ಅನುಮತಿಯನ್ನ ಕೇಂದ್ರ ಸರ್ಕಾರ ನೀಡಬಾರದು ಎಂದು ರಾಷ್ಟ್ರ ಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಮಿತಿ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುವುದಾಗಿ ರಾಷ್ಟ್ರ ಭಕ್ತರ ಬಳಗದ ಸಂಚಾಲಕರಾದ ಕೆಎಸ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ರಾಜ್ಯ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ತರಾತುರಿಯಲ್ಲಿ ಜಾರಿ ಮಾಡಲು ಹೊರಟಿದೆ. ಈಗಾಗಲೇ ಹೈಕೋರ್ಟ್ ಇದಕ್ಕೆ ಸ್ಟೇ ನೀಡಿದೆ. ಡಿಪಿಆರ್ ಇಲ್ಲದೆ ಟೆಂಡರ್ ಕೂಡ ಕರೆದಿದ್ದಾರೆ. ನಿಯಮಗಳನ್ನ ಮೀರಿ ಟೆಂಡರ್ ಕರೆದ ಮೊದಲ ಯೋಜನೆ ಇದು. ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಹಲವೆಡೆ ಇದರ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆದಿದೆ. ಯೋಜನೆಯಿಂದ ಆಗಬಹುದಾದ ಅನಾನುಕೂಲಗಳ ಬಗ್ಗೆ ಮಾಹಿತಿ ಹೇಳಲಾಗಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಯೋಜನೆ ಜಾರಿ ಮಾಡಲು ಹೊರಟಿರುವುದು ಕೇವಲ ಸ್ವಾರ್ಥಕ್ಕಾಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯು ಇದಕ್ಕೆ ಒಪ್ಪಿಲ್ಲ. ವನ್ಯಜೀವಿ ಮಂಡಳಿ ಸದಸ್ಯರು ಈ ಯೋಜನೆ ಸಾಧ್ಯವಿಲ್ಲ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಪಡೆಯದ ರಾಜ್ಯ ಸರ್ಕಾರದ ಈ ಧೋರಣೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜೂನ್ 28ರಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾಗರ ಮತ್ತು ಕಾರ್ಗಲ್ನ ಕೆಪಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ರಾಷ್ಟ್ರ ಭಕ್ತರ ಬಳಗದ ಕೆಇ ಕಾಂತೇಶ್ ಹೇಳಿದರು. ಜೂನ್ 28ರಂದು ಬೆಳಗ್ಗೆ 7 ಗಂಟೆಗೆ ವಿನೋಬನಗರದ ಶುಭಮಂಗಳ ಸಮುದಾಯ ಭವನದಿಂದ ಸುಮಾರು 50 ಬಸ್ಸುಗಳಲ್ಲಿ ಪರಿಸರಾಸಕ್ತರು, ರಾಷ್ಟ್ರ ಭಕ್ತರ ಬಳಗದವರು, ಪರಿಸರಕ್ಕಾಗಿ ನಾವು ಸಮಿತಿಯವರು ಸಾಗರಕ್ಕೆ ಹೊರಟಿರುತ್ತೇವೆ. ಸುಮಾರು 2,500 ಪರಿಸರ ಪ್ರೇಮಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಸಾಗರದ ಗಾಂಧಿ ಸರ್ಕಲ್ನಲ್ಲಿ ಬೆಳಗ್ಗೆ 10:30ಕ್ಕೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಾಗರದ ಪರಿಸರಾಸಕ್ತರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮಾರುತಿ ಗುರುಜಿ ಅವರು ಇದರ ನೇತೃತ್ವ ವಹಿಸಲಿದ್ದಾರೆ ಎಂದರು. ನಂತರ ಅಲ್ಲಿಂದ 3:30ಕ್ಕೆ ಕಾರ್ಗಿಲ್ನಲ್ಲಿರುವ ಕೆಪಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್, ವಿ ರಾಜು, ಮಹಾದೇವಸ್ವಾಮಿ, ಜನಾರ್ದನ್ ಪೈ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ವೈಚಾರಿಕ ವೇದಿಕೆ ಮಂಥನ್ ಶಿವಮೊಗ್ಗ ವತಿಯಿಂದ ವಂದೇ ಮಾತರಂ 150ರ ವಿಷಯ ಕುರಿತು ಜೂನ್ 21ರ ಭಾನುವಾರ ಸಂಜೆ 5:30ಕ್ಕೆ ದುರ್ಗಿಗುಡಿಯ ತಿಲಕ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀ ರಾಜೇಶ್ ಪದ್ಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆಸಕ್ತರು ಪಾಲ್ಗೊಳ್ಳಬಹುದು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗದ ಇವರ ವತಿಯಿಂದ ಜೂನ್ 20ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು ಯಾವುದೇ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಪೂರೈಸಿದ 18ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
10: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ. ಕೇಳುಗರೆ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಹಾಗಿದ್ರೆ ಇವತ್ತು ಆ ಜವಾಬ್ದಾರಿಯೊಂದಿಗೆ, ಆ ಕಾಳಜಿಯೊಂದಿಗೆ ಯಾವ ಕಾರ್ಯಕ್ರಮ ಮಾಡ್ತಾ ಇದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ವಿಚಾರದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ. ಕೇಳುಗರೆ, ನಾವೆಲ್ಲರೂ ಪರಿಸರ ಹಾಳಾಗ್ತಾ ಇದೆ, ಮರ ಕಡಿಮೆ ಆಗ್ತಾ ಇದೆ ಅಂತ ದಿನಾ ಕೇಳ್ತಾನೆ ಇರ್ತೀವಿ. ಆದ್ರೆ ಅಸಲಿಗೆ ನಮ್ಮಿಂದಲೇ ಪರಿಸರ ಎಷ್ಟು ಹೊರೆ ಆಗ್ತಾ ಇದೆ ಅಂತ ನಾವ್ ಯಾವತ್ತಾದ್ರೂ ಯೋಚಿಸಿದೀವ? ಖಂಡಿತವಾಗ್ಲೂ ಇರ್ಲಿಕ್ಕಿಲ್ಲ ಅಲ್ವಾ? ಹೌದು ನೋಡಿ, ಈ ಒಂದು ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮವನ್ನ ಬೀರುವಂತ ಶಕ್ತಿ ಸಾಮರ್ಥ್ಯ ಎರಡು ಕೂಡ ಇದೆ. ಇವತ್ತು ನಾವು ನಮ್ಮ ಮನೆ ಬಿಡುವಾಗ ಒಂದು ಸಣ್ಣ ಪ್ರತಿಜ್ಞೆಯನ್ನ ಮಾಡ್ಬೇಕಾಗಿದೆ. ನಾವು ಪ್ಲಾಸ್ಟಿಕ್ ಬಳಸಲ್ಲ, ಅಥವಾ ಪ್ಲಾಸ್ಟಿಕ್ ಬಾಟಲಿ ಬದಲಿಗೆ ಸ್ಟೀಲ್ ಬಾಟ್ಲಿನ ಬಳಸ್ತೀವಿ, ಅಥವಾ ಅನಗತ್ಯವಾಗಿ ವಿದ್ಯುತ್ ದೀಪವನ್ನ ಆರಿಸ್ತೀವಿ ಅಂದ್ರೆ ಅದು ಕೇವಲ ಒಂದು ನಿರ್ಧಾರವಲ್ಲ, ಅದು ಭೂಮಿಯ ಉಸಿರಾಟಕ್ಕೆ ನಾವು ನೀಡುವಂತಹ ಒಂದು ಸಣ್ಣ ಕಾಣಿಕೆ ಕೂಡ. ಹೌದು, ನಮ್ಮ ಕೆರೆಗಳನ್ನ ಉಳಿಸೋದು, ಮಣ್ಣಿನ ಸಾರವನ್ನ ಕಾಪಾಡೋದು ಇವೆಲ್ಲವೂ ಕೂಡ ತುಂಬಾ ಮುಖ್ಯ ಆಗತ್ತೆ. ಭೂಮಿ ನಮ್ಗೆ ಸಿಕ್ಕಿರುವಂತಹ ಆಸ್ತಿಯಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಪಡೆದಂತ ಸಾಲ. ಆ ಸಾಲವನ್ನ ಆರೋಗ್ಯಕರವಾಗಿ ಮರಳಿ ನೀಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡೋಣ. ಪರಿಸರ ಕಾಳಜಿಯನ್ನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿದೆ. ಕೇಳುಗರೆ, ಪರಿಸರ ಸಂರಕ್ಷಣೆ ಅಂದ್ರೆ ನಮ್ಮ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಗಾಳಿ ಇರ್ಬೋದು, ನೀರು, ಮಣ್ಣು, ಸಸ್ಯ ಹಾಗೆ ಪ್ರಾಣಿಗಳನ್ನ, ಜೀವಿಗಳನ್ನ ರಕ್ಷಿಸೋದು, ಹಾಗೆ ಅವುಗಳನ್ನ ಮುಂದಿನ ಪೀಳಿಗೆಗೆ ಉಳಿಸೋದು ಕೂಡ ಪರಿಸರ ಸಂರಕ್ಷಣೆನೆ. ಇದ್ರ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ. ಮಾನವನ ಅಸ್ತಿತ್ವಕ್ಕೆ ಶುದ್ಧ ಗಾಳಿ, ಗಾಳಿ ನೀರು ಅತ್ಯಗತ್ಯವಾಗಿರುವಂಥದ್ದು. ಪರಿಸರ ಹಾಳಾದ್ರೆ ಮಾನವನ ಆರೋಗ್ಯ ಕೂಡ ಖಂಡಿತವಾಗ್ಲೂ ಹಾಳಾಗುವಂಥದ್ದು. ಈಗ ನೀವೇ ಕೊರೋನಾ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನೋಡಿರ್ತೀರಾ, ಎಷ್ಟೋ ಕಡೆ ಸರಿಯಾದ ಗಾಳಿ ಸಿಗ್ದಲೆ ಆಕ್ಸಿಜನ್ಗೋಸ್ಕರ ಸಾವಿರಾರು ಗಟ್ಟಲೆ ಹಣವನ್ನ ಖರ್ಚು ಮಾಡಿದರೆ, ಹೀಗಿರುವಾಗ ಈ ಪರಿಸರ ಈ ಭೂಮಿ ನಮಗಾಗಿ ಉಚಿತವಾದ ಆರೋಗ್ಯಕರವಾದ ಗಾಳಿಯನ್ನ ನೀಡ್ತಾ ಇದೆ. ಆದ್ರೆ ನಾವ್ ಯಾರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಏ ಗಾಳಿ ಅಲ್ವಾ ಅದ್ರ ಪಾಡಿಗ ಸಿಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಅದೇ ಪರಿಸರ ಮುನಿದು ಗಾಳಿ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಏನಾಗ್ಬಹುದು? ಒಂದ್ ಕ್ಷಣನಾದ್ರೂ ಯಾರಾದ್ರೂ ಯೋಚನೆ ಮಾಡಿದೀರಾ? ಇಲ್ಲ ಅಲ್ವಾ. ಇನ್ನು ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಈ ಹವಾಮಾನ ಬದಲಾವಣೆಯನ್ನ ಕೂಡ ತಡೆಗಟ್ಟಬೇಕಾಗ್ತಾ ಇದೆ. ಹೆಚ್ಚಾಗ್ತಿರುವಂತಹ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡೋಕೆ ಗಿಡಗಳನ್ನ ಬೆಳೆಸೋದು ಮರಗಳನ್ನ ಉಳಿಸೋದು ಅತ್ಯಗತ್ಯವಾಗಿದೆ. ಆದ್ರೆ ಗಿಡಗಳನ್ನ ಬೆಳೆಸಬೇಕು ಮರಗಳನ್ನ ಉಳಿಸ್ಬೇಕಂತ ಎಲ್ಲರೂ ಹೇಳ್ತಿರ್ತೀವಿ, ಆದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಗಮನ ಕೊಡೋರು ಕಾಳಜಿ ಕೊಡೋರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಆದ್ರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ. ಗಿಡಗಳನ್ನ ನೆಡೋದು ಹೌದು, ಆದ್ರೆ ಎಲ್ಲಿ ಬೇಕೋ ಅಲ್ಲಿ ಗಿಡವನ್ನ ನೆಡೋದಲ್ಲ. ಗಿಡ ನೆಡೋಕ್ಕೂ ಕೂಡ ಸೂಕ್ತವಾದ ಜಾಗ ಕೂಡ ಬೇಕಾಗತ್ತೆ. ಗಿಡ ನೆಟ್ಟ ಮೇಲೆ ಅದನ್ನ ಪೋಷಿಸೋದು ಕೂಡ ಅಷ್ಟೇ ಮುಖ್ಯವಾಗುವಂಥದ್ದು. ಹಾಗಿದ್ರೆ ಕೇಳುಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಇನ್ನೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ನು ಪರಿಸರ ಸಂರಕ್ಷಣೆ ಅನ್ನುವಾಗ ಗಿಡಗಳನ್ನ ಬೆಳೆಸೋದು, ಮರಗಳನ್ನ ಉಳಿಸೋದು ಅಷ್ಟೇನಾ ಅರ್ಪಿತಾ ಅಂತ ನೀವು ಕೇಳ್ತಿದ್ರೆ, ಇಲ್ಲಪ್ಪ, ಪರಿಸರ ಸಂರಕ್ಷಣೆ ಅಂದ್ರೆ ನಮ್ಮದೇ ಆದಂತಹ ಸಾಕಷ್ಟು ಜವಾಬ್ದಾರಿಗಳು ಇರುವಂತದ್ದು. ಅದರಲ್ಲೂ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವಂತ ಹಕ್ಕಿದೆ. ಪರಿಸರ ಸಂರಕ್ಷಣೆ ಅಂದ್ರೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಹಾಗೆ ಪಕ್ಷಿ ಪ್ರಭೇದಗಳನ್ನ ಉಳಿಸೋದ್ ಕೂಡ ಪರಿಸರ ಸಂರಕ್ಷಣೆನೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿಯಿಂದ ಪಕ್ಷಿಯಿಂದ ಹಾಗೆ ನಮ್ಗೆ ಕಾಣುವಂತಹ ಹಾಗೆ ನಮ್ಗೆ ಕಾಣದೇ ಇರುವಂತಹ ಎಷ್ಟೋ ಜೀವಿಗಳಿಂದ ನಮಗೆ ಅನುಕೂಲ ಆಗ್ತಾ ಇದೆ, ಪರಿಸರಕ್ಕೆ ಅನುಕೂಲ ಆಗ್ತಾ ಇದೆ. ಅಂತ ಎಷ್ಟೋ ಪ್ರಭೇದಗಳನ್ನ ಉಳಿಸುವಂತದ್ ಕೂಡ ಪರಿಸರ ಸಂರಕ್ಷಣೆನೆ. ಈಗ ಜೈವಿಕ ವೈವಿಧ್ಯತೆ ತುಂಬಾನೇ ಮುಖ್ಯ ಆಗುತ್ತೆ. ಈಗ ಒಂದು ಕಾಡಿನಲ್ಲಿ ಬರೀ ಹುಲಿಗಳೇ ಇದ್ರೆ ಆಗತ್ತಾ? ಇಲ್ಲ. ಅಥವಾ ಬರೀ ಜಿಂಕೆಗಳೇ ಇದ್ರೆ ಆಗತ್ತಾ? ಇಲ್ಲ. ಕಾಡು ಅಂದ್ಮೇಲೆ ಸಸ್ಯಾಹಾರಿ ಪ್ರಾಣಿ, ಮಾಂಸಾಹಾರಿ ಪ್ರಾಣಿ ಎಲ್ಲವೂ ಕೂಡ ಇರಬೇಕು. ಸೂಕ್ಷ್ಮಾಣು ಜೀವಿಗಳಿಂದ

ಏನ್ ಮಾಡಬಹುದು? ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ತಗೊಳ್ಬೇಕಾದಂತಹ ನಿರ್ಧಾರಗಳೇನು, ನಮ್ಮೆಲೆ ಇರುವಂತಹ ಜವಾಬ್ದಾರಿಗಳಾದ್ರೂ ಏನು ಅರ್ಪಿತ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಏನಪ್ಪಾ ಅಂದ್ರೆ ಮರುಬಳಕೆ ಮತ್ತೆ ಮಿತ ಬಳಕೆ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು, ರೆಡ್ಯೂಸ್ ಅಂಡ್ ರೀಯೂಸ್ ಅಂಡ್ ರೀಸೈಕಲ್, ಈ ಮೂರು ಆರ್ ಅನ್ನ ನಾವು ಬಳಸಲೇಬೇಕು. 3 R ಚೆನ್ನಾಗಿದೆ ಅಲ್ವಾ? ಮೊದಲನೇದು ರೆಡ್ಯೂಸ್, ಎರಡನೇದು ರೀಯೂಸ್, ಮೂರನೇದು ರೀಸೈಕಲ್. ಸೊ ವಸ್ತುಗಳನ್ನ ಖರೀದಿ ಮಾಡುವಾಗ ಅನಗತ್ಯವಾಗಿ ಖರೀದಿಸಬೇಡಿ. ಈಗ ಚಿಕ್ಕದಾಗಿ ಉದಾಹರಣೆಗೆ ನಿಮ್ಮ ಮನೆಗೊಂದು ಚಂದ ಇರೋ ಫ್ರಿಡ್ಜ್ ತಂದಿರ್ತೀರಾ, ಆ ಫ್ರಿಡ್ಜ್ಗೆ ಒಂದು 5 ವರ್ಷ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಅದಕ್ಕಿಂತ ಇನ್ನೂ ಹೆಚ್ಚಾಗಿರೋ ಹೆಚ್ಚು ಫ್ಯೂಚರ್ಸ್ ಇರೋ ಫ್ರಿಡ್ಜ್ ಗಳು ಬಂತು ಅಂತ ಅನ್ನುವಾಗ ಈ ಫ್ರಿಡ್ಜ್ ಅನ್ನ ಒಂದು ಮೂಲೆಗೆ ಹಾಕೋದು ಮತ್ತೆ ಇನ್ನೊಂದು ಹೊಸ ಡಿಸೈನ್ ಇರುವಂತಹ ಹೊಸ ಫ್ಯೂಚರ್ ಇರುವಂತಹ ಫ್ರಿಡ್ಜ್ ಅನ್ನ ತರೋದ್ರಲ್ಲಿ ಯಾವ್ದೇ ರೀತಿ ಅರ್ಥ ಇರೋದಿಲ್ಲ. ಅಲ್ಲಿ ದುಂದು ವೆಚ್ಚ ಕೂಡ ಒಂದ್ ಕಡೆ ಆಗ್ತಾ ಇರುತ್ತೆ, ಮತ್ತೊಂದ್ ಕಡೆ ಹಳೆಯ ಫ್ರಿಡ್ಜ್ ವೇಸ್ಟ್ ಕೂಡ ಆಗತ್ತೆ. ಆ ರೀತಿ ಮಾಡಬಾರದು. ಯಾವ್ದಾದ್ರು ಒಂದು ಹೊಸ ವಸ್ತುವನ್ನ ಖರೀದಿ ಮಾಡ್ತಾ ಇದೀವಿ ಅನ್ನುವಾಗ ಅಲ್ಲಿ ಅದರ ಅವಶ್ಯಕತೆ ಇದೆಯಾ ಅಂತ ಒಮ್ಮೆ ಯೋಚನೆ ಮಾಡ್ಬೇಕಾಗತ್ತೆ. ಅನಗತ್ಯವಾಗಿ ಯಾವ ವಸ್ತುಗಳನ್ನು ಕೂಡ ಖರೀದಿಸೋದು ಬೇಡ. ಇನ್ನು ಒಮ್ಮೆ ಬಳಸಿದಂತಹ ವಸ್ತುಗಳನ್ನ ಮತ್ತೆ ಬಳಸಿ. ರೀಯೂಸ್ ಮಾಡಬಹುದಾದಂತಹ ವಸ್ತುಗಳು ಯಾವ್ದಾದ್ರು ಇದ್ರೆ ಖಂಡಿತವಾಗ್ಲೂ ಅದನ್ನ ಬಳಸಿ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಈಗ ಪೇಪರ್ ಬ್ಯಾಗ್ ಗಳು. ಪೇಪರ್ ಬ್ಯಾಗ್ ಗಳು ಒಂದ್ ಸರಿ ಎಲ್ಲಾದ್ರೂ ಉಪಯೋಗಿಸಿರ್ತೀವಿ ಅಂದ ತಕ್ಷಣ ಅದನ್ನ ಮೂಲೆಗೆ ಹಾಕೋದಲ್ಲ, ಅದೇ ಪೇಪರ್ ಬ್ಯಾಗ್ ಗಳನ್ನ ತೆಗೆದುಕೊಂಡು ಮತ್ತೆ ಮತ್ತೆ ಉಪಯೋಗಿಸಬಹುದು ಅಲ್ವಾ? ಈ ಪ್ಲಾಸ್ಟಿಕ್ ಅನ್ನ ಆದಷ್ಟು ದೂರ ಇಡೋದು ಒಳ್ಳೇದಲ್ವಾ ಕೇಳುಗರೆ? ಇನ್ನು ಪ್ಲಾಸ್ಟಿಕ್, ಕಾಗದ ಹಾಗೆ ಲೋಹದ ವಸ್ತುಗಳನ್ನ ಮರುಬಳಕೆಗೆ ಕಳಿಸುವಂತದ್ದು. ಈಗ ಕೆಲವೊಂದು ವಸ್ತುಗಳು ರೀಸೈಕ್ಲಿಂಗ್ ಮಾಡಬಹುದಾಗಿರುತ್ತೆ, ಅಂತ ವಸ್ತುಗಳನ್ನ ಅಂದ್ರೆ ಮರು ಉತ್ಪಾದನೆ ಮಾಡುವಂತಹ ವಸ್ತುಗಳನ್ನ ನಾವು ಗಮನ ಕೊಟ್ಟು ಮರು ಉತ್ಪಾದನೆಗೆ ಕೊಡಬೇಕಾಗತ್ತೆ. ಈ ರೀತಿಯ ಕೆಲವೊಂದು ಜವಾಬ್ದಾರಿಗಳನ್ನ ಇನಿಷಿಯೇಟಿವ್ ಅನ್ನ ನಾವು ತಗೋಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಯವರಿಗೆ ಉತ್ತಮವಾದ ಪರಿಸರವೇ ಇರೋದಿಲ್ಲ. ಒಮ್ಮೆ ಯೋಚನೆ ಮಾಡಿ, ಮುಂದಿನ ಪೀಳಿಗೆಯವರು ಆಕ್ಸಿಜನ್ ಅನ್ನ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಥವಾ ಒಳ್ಳೆ ನೀರನ್ನ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂದ್ರೆ ಹೇಗಿರುತ್ತೆ? ನಾವೇನು ಈಗ ಪುಣ್ಯವಂತರು, ಉಚಿತವಾಗಿ ಗಾಳಿ ನೀರು ಎಲ್ಲವೂ ಕೂಡ ಸಿಗ್ತಾ ಇದೆ. ಮುಂದಿನ ಪೀಳಿಗೆಯವರು ಪಾಪ ಇದನ್ನೆಲ್ಲ ಹಣವನ್ನ ಕೊಟ್ಟು ಕೊಂಡ್ಕೋಬೇಕು ಅಂದ್ರೆ ಹೇಗಿರುತ್ತೆ? ತುಂಬಾ ಕಷ್ಟ ಆಗತ್ತಲ್ವಾ? ಅದಕ್ಕಾಗಿ ಈಗಿಂದಾನೆ ನಾವು ಈ ರೀತಿಯ ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ ಕೇಳುಗರೆ. ಹಾಗಿದ್ರೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಒಂದು ಗೀತೆಯ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರ, ಅದರಲ್ಲೂ ನಮ್ಮ ಕರ್ತವ್ಯದ ಬಗ್ಗೆ ಮಾತನಾಡ್ತಿದ್ದೆ. ಪರಿಸರ ಕಾಳಜಿ ಮಾಡೋದು ನಮ್ಮೆಲ್ಲರ ಕರ್ತವ್ಯವೇ ಸರಿ. ಹೀಗಿರುವಾಗ ನಾವು ದಿನನಿತ್ಯದ ಜೀವನದಲ್ಲಿ ಪರಿಸರವನ್ನ ಹೇಗೆ ಸಂರಕ್ಷಿಸಬಹುದು, ಪರಿಸರ ಕಾಳಜಿಯನ್ನ ಹೇಗೆ ಮಾಡಬಹುದು ಅಂತ ನಾವೆಲ್ಲ ಕೇಳೋದಾದ್ರೆ ಆಗಿಂದ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಅದರಲ್ಲೂ 3R ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ರೀಯೂಸ್, ಮತ್ತೊಂದು ರೆಡ್ಯೂಸ್, ಇನ್ನೊಂದು ರೀಸೈಕಲ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮರಗಳನ್ನ ರಕ್ಷಿಸುವುದು, ಅರಣ್ಯವನ್ನ ರಕ್ಷಣೆ ಮಾಡುವುದು ತುಂಬಾನೇ ಮುಖ್ಯವಾಗಿರುವಂತದ್ದು. ಹೌದು, ಸಾಧ್ಯವಾದಷ್ಟು ಗಿಡಗಳನ್ನ ನೆಡೋಣ, ಇರುವ ಮರಗಳನ್ನ ಕಡಿಯದಂತೆ ಜನರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ಒಂದು ಮರವನ್ನ ಕಡಿದಾಗ ಅದರಿಂದ ಅಬ್ಬಬ್ಬ ಅಂದ್ರೆ ಒಂದಿಷ್ಟು ಪೀಠೋಪಕರಣಗಳನ್ನ ತಯಾರಿಸಬಹುದೇನೋ, ಆದ್ರೆ ಅದೇ ಮರ ಇದ್ದಾಗ ಅವೆಲ್ಲವೂ ಕೂಡ ನಮಗೆ ಉತ್ತಮವಾದ ಗಾಳಿಯನ್ನ ಕೊಡುತ್ತೆ, ಪರಿಸರ ಸಂರಕ್ಷಿಸುತ್ತೆ, ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ ತನ್ನ ಬೇರಿನ ಮುಖಾಂತರ. ಹೀಗೆಲ್ಲ ಇರುವಾಗ ಪೀಠೋಪಕರಣಗಳಿಗಾಗಿ ಮರಗಳನ್ನ ಕಡಿಯೋದು ಎಷ್ಟು ಮಟ್ಟಿಗೆ ಸರಿ, ಒಂದ್ ಕ್ಷಣ ಯೋಚನೆ ಮಾಡ್ಬೇಕಾಗತ್ತಲ್ವಾ ಕೆಲವರೇ. ನಿಜವಾಗ್ಲು ಅದರಲ್ಲೂ ಪರಿಸರ ಅನ್ನುವಾಗ ನೀರು ನಿಜವಾಗ್ಲು ತುಂಬಾ ಮುಖ್ಯವಾದಂತಹ ಅಂಶ. ನಲ್ಲಿಗಳನ್ನ ಬಳಸಿದ ನಂತರ ಆ ನಲ್ಲಿಯನ್ನ ಟೈಟ್ ಆಗಿ ಮುಚ್ಚಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಅಳವಡಿಸಿಕೊಳ್ಳಿ. ನೀವು ಹೆಚ್ಚಾಗಿ ನೀರಿನ ಸಮಸ್ಯೆನ ನೋಡ್ಬೇಕು ಅಂದ್ರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೋಗಿ ನೋಡ್ಬೇಕು. ಎಷ್ಟೋ ಮೈಲಿಗಳಿಂದ ಈಗ್ಲೂ ಕೂಡ ನೀರನ್ನು ತೆಗೆದುಕೊಂಡು ಬಂದು ಉಪಯೋಗಿಸ್ತಾರೆ. ಆದ್ರೆ ನಾವು ಮಲೆನಾಡಿನಲ್ಲಿದ್ದೀವಿ, ಪುಣ್ಯವಂತರು. ಇನ್ನು ನೀರು ಇಲ್ದೇ ಇರೋ ಕಡೆ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇರುತ್ತೆ ಗೊತ್ತಾ? ಅದಕ್ಕೆ ಇರೋದನ್ನ ಕಳ್ಕೊಳ್ಳೋದಕ್ಕೂ ಮೊದಲು ಹೇಗೆ ಅದನ್ನ ರಕ್ಷಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗಿದೆ. ಜಲ ಸಂರಕ್ಷಣೆ ಖಂಡಿತವಾಗ್ಲೂ ಮುಖ್ಯವಾದ ಜವಾಬ್ದಾರಿ ಕೂಡ. ಹೌದು, ಇನ್ನು ಅನಗತ್ಯವಾಗಿ ದೀಪಗಳನ್ನ ಹಾಗೆ ಫ್ಯಾನ್ಗಳನ್ನ ಉರಿಸಬೇಡಿ. ಶಕ್ತಿಯ ಉಳಿತಾಯ ಕೂಡ ಮುಖ್ಯವಾಗಿರುವಂತದ್ದು. ಸೌರ ಶಕ್ತಿ ಅಂದ್ರೆ ಸೋಲಾರ್ ಎನರ್ಜಿ ನವೀಕರಿಸಬಹುದಾದಂತಹ ಇಂಧನ ಮೂಲಗಳನ್ನ ಬಳಸೋಣ. ಪ್ಲಾಸ್ಟಿಕ್ ತ್ಯಾಗ ಮಾಡ್ಲೇಬೇಕು ರೀ. ಯಾರ್ಯಾರೋ ಜೀವನದಲ್ಲಿ ಏನೇನೋ ತ್ಯಾಗ ಮಾಡ್ತಾರಂತೆ, ಅಂತದ್ರಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ತ್ಯಾಗ ಮಾಡೋಕಾಗಲ್ವಾ? ಪ್ಲಾಸ್ಟಿಕ್ ಚೀಲಗಳ ಬದಲು ಬಟ್ಟೆಯ ಚೀಲಗಳನ್ನ ಬಳಸೋಣ. ಪ್ಲಾಸ್ಟಿಕ್ ಪರಿಸರದಲ್ಲಿ ವಿಘಟನೆಯಾಗೋಕೆ 100 ವರ್ಷಗಳು ತೆಗೆದುಕೊಳ್ಳುತ್ತೆ. ನಿಮಗೆ ಗೊತ್ತಿರುವಂತದ್ದು ಪ್ಲಾಸ್ಟಿಕ್ ಕಂಟೆಂಟ್ ಗಳೇನಿದೆ ಅದು ಈಸಿಯಾಗಿ ಭೂಮಿಯಲ್ಲಿ ಕರಗೋದಿಲ್ಲ, ಸಾಕಷ್ಟು ವರ್ಷ ಕೂಡ ಬೇಕಾಗುತ್ತೆ. ಅದ್ರ ಬದಲು ಪ್ಲಾಸ್ಟಿಕ್ಕೆ ಬೇಡ, ಪ್ಲಾಸ್ಟಿಕ್ ಬದಲು ಬಟ್ಟೆ ಚೀಲಗಳನ್ನ ಕೈ ಚೀಲಗಳನ್ನ ಬಳಸೋಣ ಅಲ್ವಾ? ಇನ್ನು ಸಾರ್ವಜನಿಕ ಸಾರಿಗೆ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕು. ವೈಯಕ್ತಿಕ ವಾಹನಗಳ ಬದಲಿಗೆ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಅಥವಾ ಸೈಕಲ್ ಅನ್ನ ಬಳಸೋಣ. ಇದು ವಾಯು ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡುತ್ತೆ. ಕೇಳುಗರೆ, ಪರಿಸರ ಸಂರಕ್ಷಣೆ ಮಾಡಬೇಕು ಅಂತಾನೆ ವಿಶ್ವ ಪರಿಸರ ದಿನ ಅಂತ ಹೇಳಿ ಜೂನ್ 5 ಆಚರಣೆ ಮಾಡ್ತಾರೆ. ಆದ್ರೆ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಸ್ವಚ್ಛ ಭಾರತ ಅಭಿಯಾನ, ವನ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನ ಪರಿಸರವನ್ನ ಶುಚಿಯಾಗಿಡೋಕೆ, ಹಸಿರೀಕರಣ ಮಾಡೋದಕ್ಕೆ ಸರ್ಕಾರಗಳು ಕೂಡ ಪ್ರಮುಖ ಹೆಜ್ಜೆಗಳನ್ನ ಕೈಗೊಂಡಿದೆ. ಆದ್ರೆ ನಾವು ಕೂಡ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನ ನೆರವೇರಿಸಬೇಕಾಗಿದೆ. ನಾಳೆಗಾಗಿ ಇವತ್ತೇನೆ ಉಳಿಸೋಣ, ಪರಿಸರವನ್ನ ಪ್ರೀತಿಯಿಂದ ಸಂರಕ್ಷಿಸೋಣ ಅಲ್ವಾ? ಮುಂದಿನ ಪೀಳಿಗೆಯವರು ಅಂದ್ರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೇ ಇರ್ತಾರಲ್ವಾ, ಅವ್ರಿಗೂ ಕೂಡ ಒಳ್ಳೆ ಪರಿಸರ, ಒಳ್ಳೆ ಗಾಳಿ, ಒಳ್ಳೆ ನೀರು ಸಿಗಬೇಕು ಅಂದ್ರೆ ನಾಳೆ ಅವರಿಗೋಸ್ಕರ ಈಗಿಂದನೇ ನಾವು ಇದನ್ನೆಲ್ಲ ಸಂರಕ್ಷಿಸಬೇಕಾಗಿದೆ. ನಮ್ಮ ಯೋಜನೆಯಲ್ಲಿ ಪರಿಸರ ಸಂರಕ್ಷಣೆಯನ್ನ ವಿವರಿಸುವಾಗ ನಾವು ಪರಿಸರದಿಂದ ಪಡೆಯುತ್ತೇವೆ ಹೊರತು ಪರಿಸರಕ್ಕೆ ಮರಳಿ ಏನೂ ನೀಡ್ತಾ ಇಲ್ಲ. ಈ ಅಂಶವನ್ನ ಒತ್ತಿ ಹೇಳೋಣ, ಇದು ಜನರಲ್ಲಿ ಜವಾಬ್ದಾರಿಯುತ ಭಾವನೆಯನ್ನ ಮೂಡಿಸಬೇಕಾಗಿದೆ ಅಲ್ವಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪರಿಸರದಿಂದ ನಾವು ಸಾಕಷ್ಟು ಪಡ್ಕೊಳ್ತೀವಿ, ಆದ್ರೆ ನಮ್ಮಿಂದ ಪರಿಸರಕ್ಕೆ ಏನು ಲಾಭ ಆಗ್ತಿಲ್ಲ, ನಷ್ಟವೇ ಹೆಚ್ಚಾಗ್ತಾ ಇದೆ. ಆ ನಷ್ಟವನ್ನ ಕಡಿಮೆ ಮಾಡೋಣ, ಸಾಧ್ಯವಾದ್ರೆ ನಮ್ಮಿಂದ ಪರಿಸರಕ್ಕೆ ಒಂದಿಷ್ಟು ಲಾಭವನ್ನ ಮಾಡಿಕೊಡೋಣ, ಏನಂತೀರಾ? ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇದುವರೆಗೂ ನೀವು ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೇನೆ ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆ ಪರಿಸರ ಸಂರಕ್ಷಣೆ ಮಾಡ್ತಾ ಇರಿ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹಾಯ್, ಹಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಟ್ರಾವೆಲ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮ ಮನಸ್ಸನ್ನ ಹಗುರಾಗಿಸಿಕೊಳ್ಳೋದಕ್ಕೆ, ನಮ್ಮ ಮನಸ್ಸಿನಲ್ಲಿರುವಂತಹ ಬೇಜಾರನ್ನೆಲ್ಲ ಕಳೆಯೋದಕ್ಕೆ, ಹಾಗೆ ಒಂದು ರಿಲ್ಯಾಕ್ಸಿಯೇಷನ್ ಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಟ್ರಾವೆಲಿಂಗ್ ನ ಮಾಡ್ತಾ ಇರ್ತಾರೆ. ಕೆಲವರಿಗೆ ಟ್ರಾವೆಲಿಂಗ್ ಅನ್ನೋದು ಪ್ಯಾಷನ್ ಆಗಿರುತ್ತೆ, ಇನ್ನು ಕೆಲವರು ಹೇಗಪ್ಪ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹಿಡನ್ ಪ್ಲೇಸಸ್ ನೇ ಹುಡುಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಕೆಲವೊಬ್ರು ವಿದೇಶದಲ್ಲಿರುವಂತಹ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರ್ತಾರೆ, ಹಾಗೆ ವಿದೇಶದಲ್ಲಿರುವಂತಹ ಜನರ ಜೀವನ ಶೈಲಿಯನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ವಿಭಿನ್ನವಾಗಿರುವಂತಹ ಟ್ರಾವೆಲರ್ಸ್ ನ ನೋಡ್ತಾ ಇರ್ತೀವಿ ಅಲ್ವಾ. ಕೆಲವರು ಬರೀ ನೇಚರ್ ಮಧ್ಯೆಯೇ ಹೋಗಿ ನೇಚರ್ ಜೊತೆನೆ ಇರ್ಬೇಕಪ್ಪ ಅಂತ ಹೇಳಿ ಅಚ್ಚ ಹಸಿರು ತಾಣಗಳಿಗೆ ಭೇಟಿಯನ್ನ ನೀಡ್ತಾ ಇರ್ತಾರೆ. ಸೊ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಲಿಕ್ಕೆ ಇಷ್ಟ ಇರುತ್ತೆ. ಸೊ ನಮ್ಮ ಟ್ರಾವೆಲಿಂಗ್ ಡೈರಿಯ ಹೇಗಪ್ಪ ಅಂತ ಹೇಳಿದ್ರೆ ಇದೇ ಪ್ಲೇಸ್ ಅಂತ ಇಲ್ಲ, ನಾವು ಕೂಡ ಎಲ್ಲರಿಗೂ ಇಷ್ಟ ಆಗುವಂತಹ ಎಲ್ಲಾ ರೀತಿಯ ಪ್ಲೇಸ್ಗಳಿಗೆ ಕೂಡ ವಿಸಿಟ್ ವಿಸಿಟ್ ಮಾಡ್ತಾ ಇರ್ತೀವಿ. ನೇಚರ್ ರಿಲೇಟೆಡ್ ಇರ್ಬೋದು, ನಮ್ಮ ದೇಶದಲ್ಲಿರುವಂತಹ ಪ್ಲೇಸ್ ಇರ್ಬೋದು, ಹಾಗೆ ವಿದೇಶದಲ್ಲಿರುವಂತಹ ಪ್ಲೇಸ್ಗಳಿರ್ಬೋದು, ಎಲ್ಲ ರೀತಿಯ ಪ್ಲೇಸ್ಗಳನ್ನ ಕೂಡ ಕವರ್ ಮಾಡಿ ಟ್ರಾವೆಲ್ ಮಾಡುವಂತಹ ಕಾರ್ಯಕ್ರಮವೇ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಅನ್ಸು. ನೀವು ನಮ್ಮ ಟ್ರಾವೆಲಿಂಗ್ ಡೈರಿಯಲ್ಲಿ ಟ್ರಾವೆಲ್ ಬರ್ತೀರಾ ಅನ್ಸುತ್ತೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಪ್ಲೇಸ್ಗಳನ್ನ ಕೂಡ ವಿಸಿಟ್ ಮಾಡ್ಬೋದು. ಸೊ ಮತ್ತೆ ಆಗ್ತಾಳ, ಎಲ್ಲರೂ ಕೂಡ ಬೇಗ ಬೇಗ ನಮ್ಮ ಟ್ರಾವೆಲಿಂಗ್ ಡೈರಿ ಕಾರ್ಯಕ್ರಮದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಬನ್ನಿ. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಟು ಟ್ರಾವೆಲರ್ಸ್ ಡೈರಿ ಪ್ರೋಗ್ರಾಮ್. ಸ್ನೇಹಿತರೆ, ಇಂಗ್ಲಿಷ್ ನಲ್ಲಿ ಒಂದು ಕೋಟ್ ಇದೆ, ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ದ ಅರ್ಥ್ ಹ್ಯಾಸ್ ಮ್ಯೂಸಿಕ್ ಫಾರ್ ದೋಸ್ ಹೂ ಲಿಸನ್ ಅಂತ ಹೇಳಿ. ಭೂಮಿಯಲ್ಲಿ ಕೂಡ ಒಂದು ಸಂಗೀತವಿದೆ, ಅದನ್ನ ಯಾರು ಕೇಳ್ತಾರೋ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಒಂದು ಭೂಮಿಯ ಸಂಗೀತವನ್ನ ಕೇಳಲಿಕ್ಕೆ, ಭೂಮಿಯ ಸೌಂದರ್ಯವನ್ನ ನೋಡ್ಲಿಕ್ಕಿರುವಂತಹ ಒಂದು ರಮಣೀಯ ಸ್ಥಳ ಅಂತ ಹೇಳಿದ್ರೆ ಅದು ಆಗುಂಬೆ. ಆ

ಆಗುಂಬೆ ಆಗುಂಬೆ ಅಂತಿದ್ದಾಗೆ ಏನ್ ನೆನಪಾಗುತ್ತೆ ಹೇಳಿ, ಸೂರ್ಯಾಸ್ತ. ಇಲ್ಲಿ ಸೂರ್ಯಾಸ್ತ ಆಗುವುದನ್ನು ನೋಡೋದೇ ಒಂದು ಖುಷಿ ಅಂತಾನೆ ಹೇಳ್ಬಹುದು. ಕಣ್ಮನ ಸೂರ್ಯಗಳುವಂತಹ ಒಂದು ದೃಶ್ಯ ಅಂತ ಹೇಳಿದ್ರೆ ಆಗುಂಬೆಯ ಸೂರ್ಯಾಸ್ತದ ದೃಶ್ಯ. ಹಾಗೆ ಅಲ್ಲಿರುವಂತಹ ರಮಣೀಯವಾದ ದಟ್ಟ ಕಾಡುಗಳು ಕೂಡ ನಮ್ಮ ಮನಸ್ಸನ್ನ ಸೆಳೆಯುತ್ತೆ. ಆಗುಂಬೆ ಘಾಟಿಯಲ್ಲಿ ಇಳಿಯುವಂತಹ ಒಂದು ಖುಷಿಯೇ ಬೇರೆ. ಸೊ ಹಾಗೆ ಆಗುಂಬೆಯನ್ನ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ದಕ್ಷಿಣದ ಚಿರಾಪುಂಜಿ ಅಂತಲೂ ಕೂಡ ಆಗುಂಬೆಯನ್ನ ಕರೀತಾರೆ. ಹಾಗಿದ್ರೆ ಈ ಆಗುಂಬೆಯ ಬಗ್ಗೆ, ಆಗುಂಬೆಯ ಸೌಂದರ್ಯದ ಬಗ್ಗೆ ಎಲ್ಲ ಮಾತನಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಮಂಜುಳಾ ಆರಾಧ್ಯ ಅವರು ಇದ್ದಾರೆ. ಸೊ ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆಗುಂಬೆಯ ಸೌಂದರ್ಯದ ಬಗ್ಗೆ ಅವರ ಜೊತೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ದಕ್ಷಿಣದ ಚಿರಾಪುಂಜಿ ಅಂತಲೇ ಪ್ರಸಿದ್ಧಿಯಾಗಿರುವ ಭೂಲೋಕದ ಸ್ವರ್ಗದಂತಿರುವಂತಹ ಆಗುಂಬೆಯ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಆಗುಂಬೆಯ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸೋದಕ್ಕೆ, ಅವರ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಮಂಜುಳಾ ಆರಾಧ್ಯ ಅವರು ಇದ್ದಾರೆ ಅಂತ. ಸೊ ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆಗುಂಬೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮಂಜುಳಾ ಮೇಡಮ್, ನಮಸ್ತೆ. ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ಆಗುಂಬೆ, ಆಗುಂಬೆ ಗ್ರಾಮದ ಬಗ್ಗೆ ಹಾಗೂ ಆಗುಂಬೆಯಲ್ಲಿ ಒಂದು ತುಂಬಾ ರಮಣೀಯ ದೃಶ್ಯವಾಗಿರುವಂತ ಸೂರ್ಯಾಸ್ತ ವೀಕ್ಷಣೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಗುಂಬೆ ಫಸ್ಟು, ಆಗುಂಬೆ ಬಗ್ಗೆ ಹೇಳಬೇಕು.

0: ಅಂದರೆ ತೀರ್ಥಹಳ್ಳಿಯಿಂದ ಆಗುಂಬೆ 30 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಘಾಟ್ ರಸ್ತೆ ಮೇಲೆ ಹೋದರೆ ಸುಂದರ ಸೂರ್ಯಾಸ್ತ ವೀಕ್ಷಣೆ ಮಾಡ್ಬೋದು. ನಮ್ಮ ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ ಈ ಆಗುಂಬೆ ಪ್ರದೇಶ. ಇದಕ್ಕೆ ದಕ್ಷಿಣದ ಚಿರಾಪುಂಜಿ ಅಂತಲೂ ಕರೀತಾರೆ. ಅದು ಸಮುದ್ರ ಮಟ್ಟದಿಂದ 643 ಮೀಟರ್ ಎತ್ತರದಲ್ಲಿದೆಯಂತೆ. ಹಾಗಾಗಿ ಅಲ್ಲಿ ಸುಂದರ ಕಾಡುಗಳು, ರಮಣೀಯ ದೃಶ್ಯಗಳನ್ನು ನಾವು ದಾರಿ ಉದ್ದಕ್ಕೂ ನೋಡ್ತಾ ಹೋಗ್ತೇವೆ. ಅತ್ಯಂತ ದಟ್ಟವಾದ ಅರಣ್ಯದ ಸಿರಿಯನ್ನು ಇಲ್ಲಿ ನೋಡ್ಬೋದು. ಘಟ್ಟದ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದರೆ 200-300 ಅಡಿ ಎತ್ತರದ ವೃಕ್ಷಗಳನ್ನು ಕಾಣ್ಬೋದು. ಹಾಗೂ 800-900 ಹಳೆಯ ವೃಕ್ಷಗಳು ಕೂಡ ಆ ಕಾಡಿನಲ್ಲಿ ಇದ್ದಾವೆ. ಇದೆಲ್ಲ ತುಂಬ ವಿಶೇಷ. ಇಲ್ಲಿಯ ಪ್ರದೇಶವೆಲ್ಲ ಜಿಗಣಿ ಜಾತಿಯ ಇಂಬುಳ ಅಂತ ಒಂದು ರಕ್ತ ಇರುವ ಕೀಟಗಳಿಂದ ತುಂಬಿದೆ. ಮರಚಾರಟೆಗಳ ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಸಹ್ಯಾದ್ರಿ ಶ್ರೇಣಿಗಳಿಂದ ಹರಿಯುವ ಜಲಪಾತಗಳನ್ನು ಇಲ್ಲಿ ಕಾಣಬಹುದು. ಮಳೆಗಾಲದಲ್ಲಿ ಸಿಡಿಲು, ಗುಡುಗು, ಮಿಂಚು ಮಳೆಗಳಿಂದ ಆಗುಂಬೆ ಭಯಂಕರವಾಗಿರುತ್ತೆ. ದಟ್ಟ ಕಾಡಿನಿಂದಲೂ ಮಳೆ ಮೋಡಗಳಿಂದ ಮಳೆಗಾಲದ 3 ತಿಂಗಳು ಇಲ್ಲಿ ಸೂರ್ಯನ ಬಿಸಿಲು ಬೀಳೋದೇ ಇಲ್ಲ. ತುಂಬ ಅಪರೂಪ ಬಿಸಿಲು ಬೀಳೋದು. ಮೋಡವಿಲ್ಲದ ಶುಭ್ರ ಸಂಜೆಗಳಲ್ಲಿ ಸೂರ್ಯಾಸ್ತವನ್ನು ನೋಡಲು ಬಹಳ ಚೆಂದ. ಸೂರ್ಯಾಸ್ತಮಾನದ ಸುಂದರ ದೃಶ್ಯವನ್ನು ನೋಡಲು ತುಂಬ ಕಡೆಗಳಿಂದ ಸಂಜೆಯ ಹೊತ್ತು ಕುಳಿತು ಪ್ರಕೃತಿ ತೋರುವ ವಿವಿಧ ವೇಷಗಳನ್ನು ನೋಡಿಯೇ ಸಂಭ್ರಮಿಸಲು ಜನ ಬರ್ತಾರೆ. ಸಂಜೆ ವೇಳೆಗೆ ಸೌಂದರ್ಯ ಅವರ್ಣನೀಯವಾದಂಥದ್ದು. ಸೂರ್ಯ ತನ್ನ ಪ್ರಖರತೆಯನ್ನು ಕಳೆದುಕೊಂಡು ಇಳಿತಿರುವಾಗಲೇ ಕ್ಷಣಕ್ಷಣವೂ ಸಮುದ್ರ ಸುತ್ತಮುತ್ತಲಿನ ಮೋಡಗಳು ಬಗೆಬಗೆಯ ಬಣ್ಣವನ್ನು ತಳೆಯುತ್ತವೆ. ಪ್ರಕೃತಿಯ ಸುಂದರ ದೃಶ್ಯಗಳಲ್ಲಿ ಒಂದಾದ ಇಲ್ಲಿನ ಸೂರ್ಯಾಸ್ತಮಾನ ಭಾರತದಲ್ಲಿ ಮತ್ತೆಲ್ಲಿಯೂ ಇಷ್ಟು ಸುಂದರವಾಗಿ ಕಾಣಿಸುವುದಿಲ್ಲ ಅಂತ ನಾನು ಹೇಳ್ತೇನೆ. ಬಣ್ಣ ಬಣ್ಣದ ಮೋಡಗಳು ಮತ್ತು ವಿವಿಧ ಪ್ರಾಣಿಗಳು, ಹೆಚ್ಚಾಗಿ ಕಾಳಿಂಗ ಸರ್ಪದ ಅರಮನೆ ಅಂತಲೂ ಹೇಳ್ತಾರೆ ಈ ಆಗುಂಬೆ ಕಾಡಿಗೆ. ಅಷ್ಟು ಕಾಳಿಂಗ ಸರ್ಪಗಳಿದೆ ಅಲ್ಲಿ. ಹಾಗಾಗಿ ಆಗುಂಬೆ ಕಾಳಿಂಗ ಸರ್ಪದ ಒಂದು ಮನೆ ಅಂತ. ಅವನ್ನೆಲ್ಲ ನೋಡೋದು, ಅವನ್ನೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸ್ವಲ್ಪ ಕಷ್ಟದ ಕೆಲಸ, ಒಬ್ಬೊಬ್ಬರೇ ಅಂತೂ ಯಾರೂ ಹೋಗಲ್ಲ, ಗ್ರೂಪ್ ಮಾಡಿಕೊಂಡೇ ಹೋಗೋದು. ಆ ಸೂರ್ಯಾಸ್ತವನ್ನು ನೋಡಲು ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಸೂರ್ಯ ಮುಳುಗುವ ಕೊನೆಯ 1 ನಿಮಿಷವಂತೂ ಅಪೂರ್ವ ರಸಗಳಿಗೆ ಅಂತ ಹೇಳ್ಬೋದು. ಆ ರಸಗಳಿಗೆಯನ್ನು ನೆನೆಸ್ಕೊಂಡೆ ಪದೇ ಪದೇ ಹೋಗಬೇಕು ಅನಿಸುತ್ತೆ. ಆಗುಂಬೆ ಸೂರ್ಯಾಸ್ತಮಾನದ ಸಮಯ ಸೂರ್ಯ ಕವುಚಿಟ್ಟ ಸ್ವರ್ಣ ಕುಂಭಾಕೃತಿಯಾಗಿ, ಅರ್ಧ ಚಂದಾಕೃತಿಯಾಗಿ, ಕಟ್ಟ ಕಡೆಗೆ ಬಿದಿಗೆಯ ಚಂದ್ರಲೇಖೆಯಾಗಿ ತನ್ನ ಕೊನೆಯ ರೂಪದಲ್ಲಿ ಮರೆಯಾಗುವ ಸೌಂದರ್ಯ ವರ್ಣನಾತೀತ. ಇದನ್ನು ನೆನೆಸ್ಕೊಂಡು ನಾನು ವರ್ಷಕ್ಕೆ 3 ಸರ್ತಿ ಹೋಗ್ತಾ ಇದ್ದೆ. ಮಳೆಗಾಲದಲ್ಲಿ ಹೋದರೆ ಸಿಗಲ್ಲ, ಆದರೆ ಮಳೆಗಾಲದಲ್ಲಿ ಎಲ್ಲ ಕವಚ್ಕೊಂಡ್ಬಿಟ್ಟಿರುತ್ತೆ ಮಳೆ ಮೋಡ. ಅದು ಆ ದೃಶ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೂರ್ಯಾಸ್ತ ಕಾಣಲ್ಲ, ಕಾಣದೇ ಇದ್ದರೂ ಪರವಾಗಿಲ್ಲ, ಆ ರಸ್ತೆಯಲ್ಲಿ ಓಡಾಡಬೇಕು ಅನ್ನೋ ಆಸೆ ತುಂಬ. ಮೋಡಗಳಿಲ್ಲದ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಸೂರ್ಯಾಸ್ತ ವೀಕ್ಷಣೆಗೆ ಸೂಕ್ತ ಸಮಯ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಕನಿಷ್ಠ 2 ದಿನ ಇಲ್ಲಿ ಉಳಿದ್ರೆ ಮಾತ್ರ ಇಲ್ಲಿನ ವಿಶೇಷತೆಯೇ ಏನು ಅನ್ನೋದು ಅನುಭವ ಆಗುತ್ತೆ. ಆಗುಂಬೆ ಸಮೀಪದಲ್ಲಿ ಒನಕೆ ಅಬ್ಬೆ ಎಂಬ ಫಾಲ್ಸ್ ಇದ್ದು ಇದು ಸೀತಾ ನದಿ ಕೆಳಗೆ ಧುಮುಕುತ್ತೆ ಅಂತ ಹೇಳ್ಬೋದು.
1: ಓಕೆ ಮಂಜುಳಾ ಮೇಡಮ್, ತುಂಬ ಚೆನ್ನಾಗಿ ಆಗುಂಬೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಆಗುಂಬೆಯಲ್ಲಿರುವಂತಹ ಸುಂದರವಾಗಿರುವಂತಹ ಕಾಡಿರ್ಬೋದು, ಆ ಪ್ರಕೃತಿಯ ಬಗ್ಗೆ ಕೂಡ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ದೀರಾ. ಸೊ ಹಾಗೆ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ

0: ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆಗುಂಬೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಮಂಜುಳ ಆರಾಧ್ಯ ಅವರು ತುಂಬಾ ಚೆನ್ನಾಗಿ ಆಗುಂಬೆಯ ಬಗ್ಗೆ, ಆಗುಂಬೆಯ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ವಿವರಿಸ್ತಾ ಇದ್ರು. ಸೊ ಹಾಗಿದ್ರೆ ಮಂಜುಳ ಆರಾಧ್ಯ ಅವರ ಜೊತೆ ಈ ಮಾತನ್ನ ಮುಂದುವರಿಸೋಣ. ಆಗುಂಬೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ.
1: ಇನ್ನ ಇದು ಶಿವಮೊಗ್ಗದಿಂದ 92 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿಯಿಂದ ಬಂದರೆ 61 ಕಿಲೋಮೀಟರ್ ಆಗುತ್ತೆ. ಇದು ಹೋಗೋದು ಹೇಗೆ ಅನ್ನೋದು ಹೇಳೋದಾದರೆ ಶಿವಮೊಗ್ಗದಿಂದ ತೀರ್ಥಳ್ಳಿಗೆ 1 ಅವರಲ್ಲಿ ಹೋಗ್ಬೋದು. ತೀರ್ಥಳ್ಳಿಯಿಂದ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಸೋಮೇಶ್ವರ ಅಂತ ಒಂದು ಸ್ಥಳ ಬರುತ್ತೆ. ಆ ಸೋಮೇಶ್ವರ ಸ್ಥಳದಿಂದ ಘಾಟ್ ಸೆಕ್ಷನ್ ಶುರುವಾಗುತ್ತೆ ನೋಡಿ. ಅದು ಎಂಥ ಘಾಟ್ ಸೆಕ್ಷನ್ ಅಂದರೆ ಹೇರ್ಪಿನ್ ಥರದಲ್ಲಿ ಘಾಟ್ ಸೆಕ್ಷನ್ ಇರುತ್ತೆ. ಸುಮಾರು 16-17 ಘಾಟ್ ಸೆಕ್ಷನ್ ಬರುತ್ತೆ. ನಾವು ವೆಹಿಕಲಲ್ಲಿ ಹೋಗಬೇಕಾದ್ರೆ ಯಾವ್ದು ವೆಹಿಕಲಲ್ಲಾದರೂ ಹೋಗ್ಬೋದು. ಹೆಚ್ಚಾಗಿ ಮಳೆ ಇರೋದರಿಂದ ಸ್ವಲ್ಪ ಟೂ ವೀಲರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಯಲ್ಲಿ ನೆಂದು ಹೋಗ್ತೀವಿ. ಹಾಗಾಗಿ ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗ್ಬೋದು. ನಾನಂತೂ ಕಾರಲ್ಲಿ ಹೋಗಬೇಕಾದ್ರೆ ಬಲಗಡೆ ಭಾಗಕ್ಕೆ ಕೂತ್ಬಿಡ್ತೀನಿ, ಕಿಟಕಿಲಿ ನೋಡ್ಬೋದು ಅಂತ. ಹೇರ್ಪಿನ್ ಆಕಾರದಲ್ಲಿ ಒಂದು ಲೈನ್ ಹೋಗಿ ಮತ್ತೆ ಟರ್ನ್ ಆಗಿ ಮತ್ತು ಅದೇ ಒಂದು ಸ್ವಲ್ಪ ಎತ್ತರದಲ್ಲಿ ಇನ್ನೊಂದು ಕಡೆ ಟರ್ನ್ ಆಗುತ್ತೆ ರಸ್ತೆ. ಉದ್ದಕ್ಕೂ ಕಾಡು, ಆ ಕಾಡಿನ ಸಂಧಿನಲ್ಲಿ ಸೂರ್ಯ ಸಣ್ಣಗೆ ಹಿಂಗೆ ಸ್ಪ್ರೆಡ್ ಆಗಿ ಅವನ ಕಿರಣಗಳನ್ನು ಚಾಚಿರ್ತಾನೆ. ಅದು ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಸನ್ಸೆಟ್ ಟೈಮ್ ನೋಡ್ಕೊಂಡಿರ್ತಾರೆ ಎಲ್ಲರೂ, ಆ ಟೈಮಿಗೆ ಸರಿಯಾಗಿ ಎಲ್ಲ ಜನ ಸೇರಿಬಿಡ್ತಾರೆ. ಇದು ತೀರ್ಥಹಳ್ಳಿಯಿಂದ ಸೋಮೇಶ್ವರಕ್ಕೆ ಹೋಗಿ ಹೋಗೋದಾದರೂ ಕೂಡ ಅಲ್ಲಿ ಹೋದ್ಮೇಲೆ ಅದು ಕರ್ವಿಂಗ್ಸ್ ಇರುತ್ತಲ್ಲ, ಆ ಕರ್ವಿಂಗ್ಸಲ್ಲಿ ತುಂಬ ಡೇಂಜರು. ಎದುರುಗಡೆ ಯಾವುದಾದ್ರೂ ಬರ್ತಿದ್ರೆ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ನಿಲ್ಸೋದಕ್ಕೆ ಸ್ವಲ್ಪ ಜಾಗ ಮಾಡಿದ್ದಾರೆ, ಆದರೂ ಕೂಡ ಸ್ವಲ್ಪ ಕಷ್ಟ. ಮತ್ತು ದಾರಿನಲ್ಲಿ ಪದೇ ಪದೇ ಪ್ರತಿ ವರ್ಷ ಅಂತಲೇ ಹೇಳ್ಬೋದು ಗುಡ್ಡ ಕುಸಿತ ಆಗೋದು, ಆಮೇಲೆ ದೊಡ್ಡ ದೊಡ್ಡ ಮರಗಳು ರಸ್ತೆ ಮೇಲೆ ಬೀಳೋದು, ರಸ್ತೆ ಅಡ್ಡ ಆಗಿ ರಸ್ತೆ ಕಟ್ಟಾಗೋದು, ಇದೆಲ್ಲ ತುಂಬ ನಡೀತಾ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು. ಡಿಸೆಂಬರು ಜನವರಿ ಈ ಟೈಮಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಬ್ರಿಟಿಷರ ಕಾಲದಿಂದಲೇ ಈ ಥರದ ಒಂದು ಜಾಗವನ್ನು ಗುರುತಿಸಿ ಅವರು ಇದನ್ನೆಲ್ಲ ಮಾಡಿದ್ರಂತೆ. ಆಗುಂಬೆ ಒಂದು ಹಿಲ್ ಸ್ಟೇಷನ್ನು, ಅಲ್ಲಿ ಸೂರ್ಯಾಸ್ತವನ್ನು ನೋಡ್ಬೋದು ಅಂತ ಮಾಡಿದ್ರಂತೆ. ಇದು ಸಮುದ್ರ ಮಟ್ಟದಿಂದ 643 ಮೀಟ್ರ್ ಎತ್ತರದಲ್ಲಿ ಇರೋದ್ರಿಂದ ಅರೇಬಿಯನ್ ಸಮುದ್ರಕ್ಕೆ ಸೂರ್ಯ ಹೋಗಿ ನಿಧಾನಕ್ಕೆ ಹೋಗಿ ಅದರೊಳಗೆ ಮುಳುಗ್ತಾನೇನೋ ಅನ್ನೋ ಸೂರ್ಯಾಸ್ತ ದೃಶ್ಯ ಅಲ್ಲಿ ನಾವು ನಿಂತ್ಕೊಂಡು ನೋಡ್ಬೋದು. ಅದಕ್ಕೊಂದು ಎತ್ತರವಾದ ಜಾಗದಲ್ಲಿ ಸುತ್ತಲೂ ಕಬ್ಬಿಣದ ಸಳಿಗಳನ್ನು ಹಾಕಿ ಅಲ್ಲಿ ಒಂದು ಆ ಜಾಗನೇ ಮಾಡಿದ್ದಾರೆ. ಎಲ್ಲರೂ ಹೋಗಿ ನಿಂತ್ಕೊಂಡು ನೋಡ್ತೀವಿ. ಮತ್ತು ಈ ಕಾಳಿಂಗ ಸರ್ಪ ಅದೆಲ್ಲ ಕಾಡಲ್ಲಿರುತ್ತೆ, ಅಲ್ಲಿ ಹೋದರೆ ನಮಗೆ ತೊಂದರೆ. ಆದರೆ ನಾವು ಅಲ್ಲಿ ಬರೀ ಸೂರ್ಯಾಸ್ತ ನೋಡೋಕ್ಕೆ ಹೋಗೋದ್ರಿಂದ ಅದೇನು ಬೇಕಾಗಲ್ಲ. ಆಮೇಲೆ ಲಗೇಜು ಒಂದು ಮಜಾ ಅಂದರೆ ನಾವು ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಅದೇ ಜಾಗದಲ್ಲಿ ತುಂಬ ವೆಹಿಕಲ್ಸ್ ನಿಲ್ಸೋಕೆ ಆಗಲ್ಲ. ಒಂದು 200 ಅಡಿ ದೂರದಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ನಡೆದು ಬರಬೇಕಾಗತ್ತೆ. ಬರಬೇಕಾದ್ರೆ ಈ ಲಗೇಜನ್ನು ನಾವು ಅಲ್ಲೇ ಹೊರಗಡೆ ಕೋತಿಗಳಿಗೆ ಸಿಗೋ ಥರ ಇಟ್ಟರೆ ಭಾಳ ಕಷ್ಟ, ಯಾಕಂದರೆ ಕೋತಿಗಳ ಕಾಟ ತುಂಬ ಇದೆ. ಅವರಿಗೆ ಪಾಪ ಕೋತಿಗಳಿಗೆ ಇಲ್ಲಿ ಆಹಾರ ಸಿಗುತ್ತೆ ಅಂತ ಗೊತ್ತು. ನಾವೊಂದು ಸರ್ತಿ ಹೋದಾಗ ಮಾವಿನ ಹಣ್ಣು ತೊಗೊಂಡೋಗಿದ್ವಿ, ತೊಗೊಂಡೋದ್ರೆ ವಾಪಸ್ ಬರೋದ್ರಲ್ಲಿ ಇದು ಎಲ್ಲ ಓಪನ್ ಮಾಡಿ ಮಾವಿನ ಹಣ್ಣೆಲ್ಲ ಎತ್ಕೊಂಡು ಹೋಗ್ಬಿಡ್ತು. ಆ ಥರ ಒಂದು ಮಜಾವಾದ ಒಂದು ತಮಾಷೆ ಅನುಭವ ಕೂಡ ನಮಗಾಗಿದೆ. ಅದನ್ನು ನೋಡಿಕೊಂಡು ಕೆಲವರು ಉಡುಪಿಗೆ ಹೋಗಿ ಉಡುಪಿ ಕೃಷ್ಣನ ನೋಡ್ಕೊಂಡು ಬರ್ತಾರೆ. ಆಮೇಲೆ ಅಲ್ಲಿ ಸುತ್ತಲುಮುತ್ತಲು ತುಂಬ ಫಾಲ್ಸು ಜಲಪಾತಗಳಿದೆ, ಅದನ್ನು ನೋಡ್ಕೊಂಡು ಬರ್ಬೋದು. ಮತ್ತು ಆಗುಂಬೆ ಒಂದು ಗ್ರಾಮದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಸೂರ್ಯಾಸ್ತದ ಒಂದು ಪಾಯಿಂಟು. ಆ ಪಾಯಿಂಟನ್ನು ನೋಡೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ. ತುಂಬ ಫಾಗ್ ಬೀಳ್ತಾ ಇರುತ್ತೆ ರಸ್ತೆಯಲ್ಲಿ, ಆ ಟೈಮಲ್ಲಿ ಸ್ವಲ್ಪ ಸೂರ್ಯಾಸ್ತ ನೋಡೋದು ಕಷ್ಟ. ನಾನಂತೂ ಒಂದು ಸರ್ತಿ ಮಧ್ಯಾಹ್ನ 2 ಗಂಟೆಗೇ ರಸ್ತೆನೇ ಕಾಣ್ತಾ ಇಲ್ಲ, ಅಷ್ಟು ಮಂಜು ಬೀಳ್ತಾ ಇದೆ. ಸಣ್ಣ ಮಳೆಯೂ ಅಲ್ಲ, ಮೋಡನೇ ತುಂಬಿಟ್ಟಿದೆ. ಲೈಟ್ ಹಾಕ್ಕೊಂಡು ಹೋಗಬೇಕು ಇದಕ್ಕೆ ವೆಹಿಕಲ್ಗೆ. ಲೈಟ್ ಹಾಕ್ಕೊಂಡು ಹೋದ್ರೂ ಎದುರುಗಡೆ ಯಾರು ಬಂದು ಹೊಡಿತಾರೋ ಅನ್ನೋ ಭಯದಲ್ಲಿನೇ ಆ ರಸ್ತೆನಲ್ಲಿ ಹೋಗಬೇಕು. ಆ ಥರದ ಒಂದು ಅನುಭವ ನನಗಾಗಿದೆ. ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಂಡು

0: ನನ್ನ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಅನುಕೂಲ ಆಯಿತು ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮಂಜುಳಾ ರಾಧೆಯವರೇ, ನಿಮ್ಮ ಒಂದು ಟ್ರಾವೆಲಿಂಗ್ ಅನುಭವಗಳನ್ನು ನಮ್ಮ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ. ತುಂಬ ಚೆನ್ನಾಗಿ ಆಗುಂಬೆಯ ಬಗ್ಗೆ, ಹಾಗೆ ಅಲ್ಲಿರುವಂತಹ ಪ್ರಕೃತಿಯ ಬಗ್ಗೆ, ಹಾಗೆ ಅಲ್ಲಿಗೆ ಹೇಗೆ ಹೋಗಬೇಕು ಅನ್ನೋ ಮಾರ್ಗದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686960976986 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕನ್ನಡದ ಆಸ್ತಿ ಅಂದ ತಕ್ಷಣ ತಟ್ಟಂತ ನಮಗೆ ನೆನಪಾಗೋದು ಯಾರು? ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಅವರೇ ಮಾಸ್ತಿ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಅವರೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಣ್ಣ ಕತೆಗಳ ಜನಕ ಅಂತ ಬಿರುದನ್ನು ಪಡೆದಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇದು ಅವರಿಗೆ ಇದ್ದಂತಹ ಬಿರುದು. ಇಂತಹ ಮಾಸ್ತಿಯವರು ಜನಿಸಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಪುಟ್ಟ ಗ್ರಾಮದಲ್ಲಿ. June 6, 1891 ಮಾಸ್ತಿಯವರು ಹುಟ್ಟಿದ ದಿನ. ತಂದೆ ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ. ಒಂದು ಕಾಲದಲ್ಲಿ ಶ್ರೀಮಂತವಾಗಿದ್ದಂತಹ ಈ ಕುಟುಂಬ ಮಾಸ್ತಿಯವರು ಹುಟ್ಟಿದ ಸಮಯದಲ್ಲಿ ತುಂಬ ಬಡತನವನ್ನು ಕೂಡ ಕಂಡಿತು. ಅಂದಾಗೆ ಸ್ನೇಹಿತರೆ, ಇವರ ಬಾಲ್ಯ ಕಷ್ಟದಲ್ಲೇ ಕಳಿಬೇಕಾಗಿ ಬಂತು. ಬಾಲ್ಯ ಕಷ್ಟದಲ್ಲಿದ್ದರೂ ಕೂಡ ಹೊಂಗೇನಹಳ್ಳಿಯ ಶಿವಾರ ಪಟ್ಟಣದಿಂದ ಇವರ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಶುರುವಾಯಿತು. ಅಲ್ಲಿಂದ ಶುರುವಾದಂತಹ ಇವರ ಒಂದು ವಿದ್ಯಾಭ್ಯಾಸ ಶಿಕ್ಷಣ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ವರೆಗೂ ಮುಂದುವರಿತು. ಅಲ್ಲಿಯ ತನಕವೂ ಕೂಡ ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇಡೀ ಸ್ಕೂಲಿಗೆ ಕಾಲೇಜಿಗೆ ಫಸ್ಟ್ ಬರ್ತಾಯಿದ್ರು ಯಾವಾಗಲೂ ಮಾಸ್ತಿಯವರು. ಆ ಒಂದು ಪ್ಲೇಸನ್ನು ಯಾರಿಗೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಮಾಸ್ತಿಯವರು. ಮುಂದೆ ಮದ್ರಾಸ್ ಯೂನಿವರ್ಸಿಟಿಯನ್ನು ಸೇರ್ತಾರೆ, ಅಲ್ಲಿ ಕೂಡ ಇಂಗ್ಲೀಷ್ ಎಂ ಎಯನ್ನು ಮಾಡ್ತಾರೆ, ಅದರಲ್ಲೂ ಕೂಡ ಚಿನ್ನದ ಪದಕವನ್ನು ತೆಗೆದುಕೊಳ್ತಾರೆ ಮಾಸ್ತಿಯವರು. ಮುಂದೆ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಅದರೊಟ್ಟಿಗೆ ಬೆಂಗಳೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸ್ ಮಾಡಿ 1914 ಸರ್ಕಾರಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. 1914 ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಸೇರಿಕೊಳ್ತಾರೆ ಮಾಸ್ತಿಯವರು. ಹಾಗಾದರೆ ಮಾಸ್ತಿಯವರು ಕತೆಗಾರರಾಗಿ ಯಾವಾಗ ಅವರ ಒಂದು ಕಾಯಕವನ್ನು ಶುರು ಮಾಡಿದ್ರು? ಸಣ್ಣ ಕತೆಗಳ ಜನಕ ಅಂತ ಇವ್ರನ್ನ ಯಾಕೆ ಕರೀತಾರೆ? ಕತೆಗಳನ್ನು ಬರೆಯೋದನ್ನು ಎಲ್ಲಿಂದ ಹೇಗೆ ಯಾವ ರೀತಿ ಅಭ್ಯಾಸ ಮಾಡಿಕೊಂಡ್ರು? ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದಂತಹ ಮಾಸ್ತಿಯವರಿಗೆ ಕತೆಗಳನ್ನ ಬರೀಲಿಕ್ಕೆ ಎಲ್ಲಿಂದ ಹೇಗೆ ಯಾವ ರೀತಿ ಆಸಕ್ತಿ ಬಂತು ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ ಸ್ನೇಹಿತರೆ, ಅದು ಒಂದು ರೋಚಕ ಕತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕುವೆಂಪು ಅವರ ಬಗ್ಗೆ ಒಂದು ಜೀವನದ ಘಟನೆ ನಾವೆಲ್ಲರೂ ಕೇಳೇ ಇರ್ತೀವಿ. ಕುವೆಂಪು ಅವರು ಮೊದಲು ಬರೀಲಿಕ್ಕೆ ಶುರು ಮಾಡಿದ್ದು ಇಂಗ್ಲಿಷ್ನಲ್ಲಿ. ಒಂದು ಮುಖ್ಯವಾದ ಘಟನೆ ಕುವೆಂಪು ಅವರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರೇರೇಪಿಸುತ್ತೆ. ಹಾಗೆ ಮಾಸ್ತಿಯವರು ಕೂಡ ಇಂಗ್ಲಿಷ್ನಲ್ಲೇ ಬರೆದು ದೊಡ್ಡ ಹೆಸರನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಸ್ನೇಹಿತರೆ, ಅವರಿಗೆ ಕನ್ನಡದಲ್ಲೇ ಬರಿಬೇಕು ಅನ್ನುವಂತಹ ಒಂದು ಪ್ರೇರೇಪಿಸಿದಂತಹ ಘಟನೆ ಬಗ್ಗೆ ನಾನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾ ಆಗಲೇ ಹೇಳ್ದಾಗೆ ಸ್ನೇಹಿತರೆ, 1914 ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಂಥವರು. ಒಂದಿನ ಮಾಸ್ತಿಯವರು ಕೋಲಾರದ ಮಲ್ಲಸಂದ್ರಕ್ಕೆ ಕೆಲಸದ ನಿಮಿತ್ತ ಹೋಗಿರ್ತಾರೆ. ಅಲ್ಲಿ ಜಮಾ ಮಾಡಲಿಕ್ಕೆ ಹೋದಂತಹ ಮಾಸ್ತಿಯವರು ಒಬ್ಬ ರೈತನಿಗೆ ಕೇಳ್ತಾರೆ, ಏನಯ್ಯ ಇಷ್ಟು ದಿನ ಆದರೂ ನೀನು ಕಂದಾಯ ಕಟ್ಟಿಲ್ಲ? ಸರ್ಕಾರದ ಹಣವನ್ನು ಕಟ್ಟಬೇಕು ಅನ್ನೋ ಒಂದು ನಿಯಮ ಇದೆ ಅಲ್ಲ, ಎಲ್ಲ ಮರೆತು ನಿಂಪಾಡಿಗೆ ನೀವಿದ್ದೀರಲ್ಲ ಅಂತ ಆ ರೈತನ ಮೇಲೆ ರೇಗಾಡ್ತಾರೆ ಮಾಸ್ತಿಯವರು. ಆಗ ಆ ರೈತ ಒಂದು ಮಾತು ಹೇಳ್ತಾರೆ ಮಾಸ್ತಿಯವರಿಗೆ, ಅಲ್ಲ ಸ್ವಾಮಿ, ಸರ್ಕಾರದ ಬಗ್ಗೆ ಸರ್ಕಾರದ ನಿಯಮಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಲ್ವಾ, ಆ ನಿಯಮಗಳೆಲ್ಲ ನಮ್ಮಂಥ ರೈತರಿಗೆ ಅರ್ಥವಾಗುತ್ತಾ ಸ್ವಾಮಿ? ಆ ನಿಯಮಗಳೆಲ್ಲ ಇರೋದು, ಆ ರೂಲ್ಸ್ಗಳಿರೋದು ಎಲ್ಲ ಇಂಗ್ಲೀಷ್ನಲ್ಲಿ, ಇಂಗ್ಲೀಷ್ ಬಂದವ್ರಿಗೆ ಅರ್ಥ ಆಗತ್ತೆ. ನಾವು ಆ ರೀತಿಯ ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡಿಲ್ಲ, ನಮ್ಮಂಥವ್ರಿಗೆಲ್ಲ ಆ ನಿಯಮಗಳು ಎಲ್ಲಿ ಅರ್ಥ ಆಗಬೇಕು ಹೇಳಿ ಅಂತ ಮಾಸ್ತಿಯವರಿಗೆ ತುಂಬ ಮುಗ್ಧತೆಯಿಂದ ಆ ರೈತ ಪ್ರಶ್ನೆ ಮಾಡ್ತಾರೆ. ಈ ಘಟನೆ ಸ್ನೇಹಿತರೆ ಮಾಸ್ತಿಯವರ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರತ್ತೆ. ಆ ದಿನ ಆ ಕ್ಷಣನೇ ನಿರ್ಧಾರ ಮಾಡ್ತಾರೆ ಮಾಸ್ತಿಯವರು, ನಾನು ಕನ್ನಡದಲ್ಲೇ ಕತೆ ಕವನ ಕಾದಂಬರಿಗಳನ್ನು ಬರಿಬೇಕು ಅಂತ ಆ ಕ್ಷಣದಿಂದಲೇ ನಿರ್ಧಾರ ಮಾಡ್ತಾರೆ. ಅಲ್ಲಿಂದ ಶುರುವಾದಂತಹ ಇವರ ಬರವಣಿಗೆ ಕನ್ನಡದಲ್ಲೇ ಶುರುವಾಗತ್ತೆ. ಇದೇ ಕಾರಣಕ್ಕೆ ಕನ್ನಡದ ಆಸ್ತಿ ಆಗ್ತಾರೆ ಮಾಸ್ತಿಯವರು. ಹಾಗಾದರೆ ಸ್ನೇಹಿತರೆ, ಮಾಸ್ತಿಯವರನ್ನು ಸಣ್ಣ ಕತೆಗಳ ಜನಕ ಅಂತ ಕರೀತಾರೆ ಅಲ್ವಾ, ಇವರ ಮೊದಲ ಸಣ್ಣ ಕತೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡದ ಆಸ್ತಿ ಅಂತಲೇ ಪ್ರಸಿದ್ಧರಾಗಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಇವರೊಂದು ಮಾತು ಹೇಳ್ತಾರೆ, ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ ಅಂತ ಒಂದು ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ. ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ಕವಿ ಮಾಸ್ತಿಯವರು. ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜ ಸೇವಾಸಕ್ತ ಎಂಬ ಬಿರುದನ್ನು ನೀಡಿ ಕೂಡ ಗೌರವಿಸಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಇವರು ಮೊದಲು ಇಂಗ್ಲೀಷ್ನಲ್ಲೇ ಬರಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಒಬ್ಬ ರೈತರ ಮಾತಿನಿಂದ ಪ್ರೇರೇಪಿತರಾದಂತಹ ಮಾಸ್ತಿಯವರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಸ್ನೇಹಿತರೆ, ಇವರ ಮೊದಲ ಕಥೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ. ಮಾಸ್ತಿಯವರ ಮೊದಲ ಕತೆ ರಂಗನ ಮದುವೆ, ಪ್ರಕಟವಾಗಿದ್ದು 1910. ರಂಗನ ಮದುವೆಯಿಂದ ಶುರುವಾದಂತಹ ಬರವಣಿಗೆ ಅವರು ತೀರಿಕೊಳ್ಳುವುದಕ್ಕಿಂತ ಮುಂಚೆ ಬರೆದ ಮಾತುಗಾರ ಮಲ್ಲಣ್ಣ, ಅಲ್ಲಿಯವರೆಗೂ ಕೂಡ ಇವರ ಒಂದು ಬರವಣಿಗೆ ಸಾಗಿತ್ತು. ಅದುವರೆಗೂ ಅವರು ಒಂದಲ್ಲ ಎರಡಲ್ಲ, ಬರೋಬ್ಬರಿ ಒಟ್ಟು 123 ಕೃತಿಗಳ ರಚನೆಯನ್ನು ಮಾಡ್ತಾರೆ ಮಾಸ್ತಿಯವರು. ಅವುಗಳಲ್ಲಿ ಸಣ್ಣ ಕತೆಗಳು, ನೀಳ್ಗತೆಗಳು, ಪ್ರಬಂಧಗಳು, ಕಾದಂಬರಿಗಳು, ನಾಟಕಗಳು, ಕಾವ್ಯ, ಅನುವಾದಗಳು, ಭಾವಸಮಗ್ರ, ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳು ಸೇರಿವೆ ಮಾಸ್ತಿಯವರ ಒಂದು ಬರವಣಿಗೆಯಲ್ಲಿ. ಈ ಎಲ್ಲ ಪ್ರಕಾರಗಳಲ್ಲಿ ಹೆಸರನ್ನು ಮಾಡಿ ಮಾತಿಗೆ ತಕ್ಕಂತೆ, ಹೆಸರಿಗೆ ತಕ್ಕಂತೆ ಕನ್ನಡದ ಆಸ್ತಿಯಾದಂಥವರು ಮಾಸ್ತಿಯವರು. ಅಂದಾಗೆ ಸ್ನೇಹಿತರೆ, ಮಾಸ್ತಿಯವರ ಕತೆಗಳಲ್ಲಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಅವರ ಕತೆಗಳಲ್ಲಿರುವಂತಹ ಗ್ರಾಮೀಣ ಸೊಗಡು. ಕೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕೃತಿಗಳಲ್ಲೂ ಕೂಡ ಈ ರೀತಿಯ ಒಂದು ಗ್ರಾಮೀಣ ಸೊಗಡಿನ ಭಾಷೆಯನ್ನು ನಾವು ಕಾಣಬಹುದು. ಜಾನಪದದ ಬಗ್ಗೆ ಮಾಸ್ತಿಯವರಿಗೆ ತುಂಬಾ ಆಸಕ್ತಿ. ಯು ಆರ್ ಅನಂತಮೂರ್ತಿ ಅವರು ಮಾಸ್ತಿಯವರ ಕತೆಗಳ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ, ಮಾಸ್ತಿಯವರ ಕತೆಗಳನ್ನ ಅಜ್ಜ ಮತ್ತು ಮೊಮ್ಮಗ ಇಬ್ರು ಕೂಡ ಒಟ್ಟಿಗೆ ಕೂತು ಅದರ ಒಂದು ರಸಸ್ವಾದವನ್ನು ಸವಿಬೋದು. ಅಷ್ಟೊಂದು ಅದ್ಭುತವಾಗಿರ್ತವೆ ಮಾಸ್ತಿಯವರ ಕತೆಗಳು ಅಂತ ಹೇಳ್ತಾರೆ ಯು ಆರ್ ಅನಂತಮೂರ್ತಿ ಅವರು. ಅಲ್ಲಿ ಅವರ ಒಂದು ಕತೆಗಳಲ್ಲಿ, ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ ಸಭ್ಯತೆ ಮೀರಿದಂತಹ ಪದಗಳು ಇರೋದಿಲ್ಲ, ಹಾಗೆ ಅಶ್ಲೀಲವಾದಂತಹ ಪದಗಳು ಇರೋದಿಲ್ಲ ಅಂತಲೇ ಹೇಳ್ತಾರೆ ಯು ಆರ್ ಅನಂತಮೂರ್ತಿಯವರು. ಮಾಸ್ತಿಯವರ ಕತೆಗಳು ಅತ್ಯಂತ ಅಪ್ಪಟ ದೇಸೀಯ ಕತೆಗಳಾಗಿವೆ ಸ್ನೇಹಿತರೆ. ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಸ್ನೇಹಿತರೆ, ಅವರ ಕತೆಗಳಲ್ಲಿ ಬೌದ್ಧಿಕತೆಯ ಪ್ರದರ್ಶನ ಇರೋದಿಲ್ಲ. ಅವರ ಕತೆಗಳಾದಂತಹ ಜೋಗಿಯಾರ್ ಅಂಜಪ್ಪನ ಕೋಳಿ ಕತೆ ಇರ್ಬೋದು, ರಂಗನ ಮದುವೆ, ದೀಪಾವಳಿ, ಕಾಮನ ಹಬ್ಬದ ಒಂದು ಕತೆ, ಇವೆಲ್ಲವೂ ಕೂಡ ಅಪ್ಪಟ ಜನಪದ ಹಿನ್ನೆಲೆಯ, ಜನಪದ ಸೊಗಡನ್ನು ಹೊಂದಿರುವಂತಹ ಕತೆಗಳಾಗಿವೆ, ಅಪ್ಪಟ ದೇಸಿ ಕತೆಗಳಾಗಿವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಂದಾಗೆ ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ ಅಂತ ಆಗಿತ್ತು. ಇನ್ನು ಸ್ನೇಹಿತರೆ, ಈ ಸಣ್ಣ ಕತೆಗಳನ್ನು ಹೊರತುಪಡಿಸಿ ಮತ್ತಷ್ಟು ಸಮಗ್ರ ಸಾಹಿತ್ಯದ ಬಗ್ಗೆ ತಿಳಿಯೋದಾದರೆ, ಅವರು ಬರೆದಂತಹ ಸಾಕಷ್ಟು ನಾಟಕಗಳಲ್ಲಿ ಕಾಕನ ಕೋಟೆ ನಾಟಕ ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ನಾಟಕವಾಗಿದೆ. ಯಾರೂ ಕೂಡ ಈ ಕಾಕನ ಕೋಟೆ ನಾಟಕವನ್ನು ಮರೆಯುವಂತಿಲ್ಲ. ಅಷ್ಟೊಂದು ಅದ್ಭುತವಾಗಿ ಬರೆದಿದ್ದಾರೆ ಮಾಸ್ತಿಯವರು. ಒಂದಲ್ಲ ಎರಡಲ್ಲ ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ ಸ್ನೇಹಿತರೆ. ಶಾಂತ, ಸಾವಿತ್ರಿ, ಉಷಾ, ತಾಳಿಕೋಟೆ, ಶಿವಛತ್ರಪತಿ, ಯಶೋಧರ, ಕಾಕನಕೋಟೆ, ಲಿಯರ್ ಮಹಾರಾಜ, ಚಂಡಮಾರುತ

ಚಿತ್ರಾಂಗದ ದ್ವಾದಶರಾತ್ರಿ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ನ ದೃಶ್ಯಗಳು 1, 2, 3, ಪುರಂದರದಾಸ, ಕನಕಣ್ಣ, ಕಾಳಿದಾಸ, ಅಜ್ಜನದಾರಿ, ಭಟ್ಟರ ಮಗಳು, ವಿಮಲ ಮರಿಯಾನ್, ಬಾನುಲಿ ದೃಶ್ಯಗಳು, ಇಷ್ಟೆಲ್ಲ ನಾಟಕಗಳನ್ನು ಬರೆದಿದ್ದಾರೆ ಮಾಸ್ತಿ ಅವರು. ಅದರಲ್ಲಿ ಕಾಕನಕೋಟೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋದಾದರೆ, ಕನ್ನಡ ರಂಗಭೂಮಿಯಲ್ಲೇ ಅತ್ಯಂತ ಯಶಸ್ಸನ್ನು ಪಡೆದಂತಹ ನಾಟಕಗಳಲ್ಲೊಂದಾಗಿದೆ ಕಾಕನಕೋಟೆ ಸ್ನೇಹಿತರೆ. ಇನ್ನು ಚನ್ನಬಸವನಾಯಕ ಚಿಕ್ಕವೀರ ರಾಜೇಂದ್ರ ನಾಟಕಗಳನ್ನು ಮರೆಯುವಂತಿಲ್ಲ ಕೂಡ. 1956 ಪ್ರಕಟವಾದಂತಹ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983 ಜ್ಞಾನಪೀಠ ಪ್ರಶಸ್ತಿ ಕೂಡ ಬರುತ್ತೆ. ಇದು ಕನ್ನಡದ 4ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮಾಸ್ತಿಯವರಿಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಸಾಕಷ್ಟು ಜನರು ಗೇಲಿ ಮಾಡಿದ್ರಂತೆ. ಅಲ್ಲ ಮಾಸ್ತಿಯವರೇ, ಕನ್ನಡದಲ್ಲಿ ನಿಮಗಿಂತ ಚಿಕ್ಕವರಿಗೆ, ನಿಮಗಿಂತ ಕಿರಿಯರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ನಿಮ್ಗೆ ಯಾಕೆ ಇಷ್ಟೊಂದು ಲೇಟಾಗಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಸಾಕಷ್ಟು ಜನರು ಇವರನ್ನ ಗೇಲಿ ಮಾಡ್ತಾರಂತೆ. ಅಲ್ರಯ್ಯ, ಮನೆಯಲ್ಲಿ ಏನಾದರೂ ಸಿಹಿ ಮಾಡಿದಾಗ ಮೊದಲು ಯಾರಿಗೆ ಕೊಡ್ತಾರೆ? ಚಿಕ್ಕವರಿಗೆ ತಾನೇ. ಚಿಕ್ಕ ಮಕ್ಕಳು ಎಷ್ಟು ಖುಷಿಯಲ್ಲಿರ್ತಾರೋ ಅಷ್ಟು ನಾವು ಖುಷಿಯಲ್ಲಿರ್ತೀವಲ್ವಾ? ಹಾಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ನನಗಿಂತ ಚಿಕ್ಕವರಿಗೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಬರಲಿ ಬಿಡು, ಬಂದರೆ ಏನಾಗತ್ತೆ ಅಂತ ಇವರು ಮರು ಉತ್ತರ ಕೊಡ್ತಾರಂತೆ ಅವರ ಸ್ನೇಹಿತರಿಗೆ. ಇದರಲ್ಲೇ ಗೊತ್ತಾಗತ್ತೆ ಮಾಸ್ತಿಯವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂತ. ಅಲ್ವಾ ಸ್ನೇಹಿತರೆ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಚಿಂತೆ ಇಲ್ಲ, ನನಗೆ ಇಲ್ಲದಂಥ ಸಮಸ್ಯೆ ನಿಮ್ಗೆ ಯಾಕ್ರಯ್ಯ, ಹೋಗೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಅಂದಾಗೆ ಸ್ನೇಹಿತರೆ, ಕನ್ನಡದಲ್ಲಿ ಇಷ್ಟೆಲ್ಲ ಅಗಾಧವಾದ ಕಾಯಕ ಮಾಡಿದಂತಹ ಮಾಸ್ತಿಯವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ. ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲಿಟ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಆಗಿದ್ದಂಥವರು. 1929 ಬೆಳಗಾವಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ ಮಾಸ್ತಿಯವರು. ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟು ಗೌರವಿಸಿದೆ. ಮಾಸ್ತಿ ಕನ್ನಡದ ಆಸ್ತಿ ಅನ್ನುವಂತಹ ಒಂದು ಮಾತು ಹೇಳಿಕೆ ನಾಡ್ನುಡಿಯಾಗಿದೆ ಕೂಡ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಧರಾ ಬೇಂದ್ರೆಯವರು ಮಾಸ್ತಿಯವರನ್ನ ಹಿರಿಯಣ್ಣ ಅಂತಲೇ ಗೌರವ ಕೊಡ್ತಾ ಇದ್ರು. ನಾನಾಗಲೇ ಹೇಳ್ದಾಗೆ ಮೈಸೂರಿನ ಮಹಾರಾಜರು ರಾಜ ಸೇವಾ ಪ್ರಸಕ್ತ ಅನ್ನುವಂತಹ ಬಿರುದನ್ನು ಕೊಟ್ಟು ಕೂಡ ಗೌರವಿಸಿದ್ರು. 1972 ಶ್ರೀನಿವಾಸ ಎಂಬ ಅವರ ಅಭಿನಂದನಾ ಗ್ರಂಥ ಕೂಡ ಪ್ರಕಟವಾಯಿತು. ಇವೆಲ್ಲವೂ ಕೂಡ ಮಾಸ್ತಿಯವರ ಸಾಧನೆಗೆ ದಕ್ಕಿದ ಕನ್ನಡದ ಗರಿಗಳಾಗಿವೆ ಸ್ನೇಹಿತರೆ. ಇಂತಹ ಕನ್ನಡದ ಆಸ್ತಿಯಾದಂತಹ ಮಾಸ್ತಿಯವರು 6 June 1986 ನಿಧನರಾದರು ಸ್ನೇಹಿತರೆ. 95 ಸಾರ್ಥಕ ಬದುಕನ್ನು ನಡೆಸಿದಂಥವರು ಮಾಸ್ತಿಯವರು. ಅಂದಾಗೆ ಸ್ನೇಹಿತರೆ, ಮತ್ತೊಂದು ಅಚ್ಚರಿ ಪಡುವಂತಹ ವಿಷಯ ಏನಪ್ಪ ಅಂದರೆ, ಮಾಸ್ತಿಯವರು ಹುಟ್ಟಿದ್ದು ಮತ್ತು ನಿಧನರಾಗಿದ್ದು ಒಂದೇ ದಿನ ಸ್ನೇಹಿತರೆ, ಅದೇ 6 June. ಸ್ನೇಹಿತರೆ, ಒಟ್ಟು 95 ತುಂಬು ಜೀವನವನ್ನು ನಡೆಸಿದಂತಹ ಮಾಸ್ತಿಯವರು ಬದುಕಿನುದ್ದಕ್ಕೂ ಶಿಸ್ತು, ಸಂಯಮ, ಸಮಯ ಪಾಲನೆ, ಪ್ರಾಮಾಣಿಕತೆಯಿಂದ ಜೀವನವನ್ನು ನಡೆಸಿದ್ರು. ಈ ಎಲ್ಲ ಮಹನೀಯರ ಒಂದು ಶ್ರದ್ಧೆ, ಸಂಯಮ ನಮಗೂ ಕೂಡ ಬರಲಿ ಅಂತ ಆಶಿಸ್ತಾ ಮತ್ತಷ್ಟು ವಿಷಯಗಳನ್ನು ಇವ್ರ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡದ ಆಸ್ತಿ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಕೇವಲ ಇವರು ಸಣ್ಣ ಕಥೆಗಳಿಗೆ ಮಾತ್ರ ಸೀಮಿತವಾಗದೆ ಮಹಾಕಾವ್ಯ, ನೀಳ್ಗತೆಗಳು, ಕಾವ್ಯ ಸಂಕಲನಗಳು, ಜೀವನ ಚರಿತ್ರೆ, ಪ್ರಬಂಧಗಳು, ನಾಟಕಗಳು, ಕಾದಂಬರಿಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರ ಒಂದು ಕೊಡುಗೆ ಅಪಾರವಾಗಿದೆ. ಅಷ್ಟೇ ಅಲ್ಲದೆ ಇವರ ಒಂದು ಬದುಕಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕೂಡ ನಾನಾಗಲೇ ನಿಮಗೆ ತಿಳಿಸ್ಕೊಟ್ಟೆ. ಒಂದಲ್ಲ ಎರಡಲ್ಲ 123 ಕತೆಗಳನ್ನು ಬರೆದಂತಹ ಮಾಸ್ತಿಯವರ ಕತೆಗಳಲ್ಲಿ ಒಂದು ಕತೆಯ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ಮೊಸರಿನ ಮಂಗಮ್ಮ ಅನ್ನುವಂತಹ ಕತೆ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಶ್ರೀನಿವಾಸ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸಣ್ಣ ಕತೆಗಳ ಜನಕ ಅಂತ ಕೂಡ ಕರೀತಾರೆ ಇವರನ್ನು. ಇವರ ಒಂದು ಕತೆಗಳಲ್ಲಿ ಬದುಕಿನ ಬಗೆಗಿನ ಪ್ರೀತಿ ಮತ್ತು ಅಪಾರವಾದ ಶ್ರದ್ಧೆಯೇ ಅವರ ಕತೆಗಳ ಮುಖ್ಯ ಲಕ್ಷಣ. ಬಹುಪಾಲು ಸ್ನೇಹಿತರೆ, ಸಾಂಪ್ರದಾಯಿಕ ಮೌಲ್ಯಗಳ ಚೌಕಟ್ಟಿನಲ್ಲೇ ಇವರ ಒಂದು ಕತೆಗಳಿರ್ತವೆ. ಹಾಗೆ ಈ ಗ್ರಾಮೀಣ ಸೊಗಡಿನ ಬಗ್ಗೆ, ಜನಪದ ಸಾಹಿತ್ಯದ ಬಗ್ಗೆ ಕೂಡ ನಾನಾಗಲೇ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟೆ. ಸೊ ಒಂದಲ್ಲ ಎರಡಲ್ಲ ಸಾಕಷ್ಟು ಕತೆಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಅಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಕತೆಗಳಲ್ಲಿ ಒಂದು ಈ ಮೊಸರಿನ ಮಂಗಮ್ಮ ಕತೆ. ಮೊಸರಿನ ಮಂಗಮ್ಮ ಅನ್ನುವಂತಹ ಕತೆ ಇದು ಕೌಟುಂಬಿಕ ಬದುಕಿನ ಕತೆಯಾಗಿದೆ. ಮೊಸರಿನ ಮಂಗಮ್ಮ ಅನ್ನುವಂತಹ ಕತೆಯ ಶೀರ್ಷಿಕೆ ಹೇಳುವ ಹಾಗೆ ಮಂಗಮ್ಮ ಇಲ್ಲಿ ಮೊಸರನ್ನ ಮಾರ್ತಾ ಇರ್ತಾಳೆ. ಇವಳು ಮನೆಯ ಹಿರಿಯ ಯಜಮಾನಿ. ಇವಳು ಪ್ರತಿನಿತ್ಯ ಮೊಸರನ್ನ ಮಾರಲಿಕ್ಕೆ ಬೆಂಗಳೂರಿಗೆ

ಅದರ ಜೊತೆಗೆ ಆ ಹೆಣ್ಮಕ್ಳೊಟ್ಟಿಗೆ ತನ್ನ ಕಷ್ಟ ಸುಖವನ್ನೆಲ್ಲ ಹೇಳ್ಕೊಳ್ತಾ ಇರ್ತಾಳೆ, ಸಮಾಧಾನವನ್ನ ಕೂಡ ಪಟ್ಕೊಳ್ತಾ ಇರ್ತಾಳೆ. ಮಂಗಮ್ಮನಿಗೂ ಕೂಡ ಒಬ್ಬ ಮಗನಿದ್ದಾನೆ, ಸೊಸೆ ಕೂಡ ಇದ್ದಾಳೆ, ಜೊತೆಗೆ ಮೊಮ್ಮಗು ಕೂಡ ಇದೆ. ಈ ನಾಲ್ಕು ಜನರ ಕುಟುಂಬದ ಸಂಬಂಧಗಳ ಏರುಪೇರೆ ಕಥೆಯ ಕೇಂದ್ರ ಬಿಂದುವಾಗಿದೆ ಸ್ನೇಹಿತರೆ. ಇಲ್ಲಿ ಮಂಗಮ್ಮನ ಸೊಸೆ ಸಹಜವಾಗಿ ಮಂಗಮ್ಮನ ಒಟ್ಟಿಗೆ ಹೊಂದ್ಕೊಳ್ಳೋದಿಲ್ಲ. ಇಲ್ಲಿಂದನೇ ಶುರುವಾಗತ್ತೆ ಸಮಸ್ಯೆ. ಅತ್ತೆ ಸೊಸೆಯ ಮಧ್ಯೆ ಮಗ ಕೂಡ ಸೈಲೆಂಟ್ ಆಗಿರ್ತಾನೆ. ಅವಳ ಮಾತು ಕೇಳದೇ ಇದ್ದಾಗ ಮಗನ ಹತ್ತಿರ ಹೋಗಿ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾಳೆ, ಹಾಗೆ ಹೀಗೆ ಅಂತ. ಆದರೆ ಮಗನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಪಾಡಿಗವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಮಗ್ನರಾಗಿರ್ತಾರೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇಂತಹ ಸಮಯದಲ್ಲಿ ಮಂಗಮ್ಮನಿಗೆ ಸಹಜವಾಗಿ ಬೇಸರವಾಗತ್ತೆ. ನನ್ನನ್ನು ಯಾರು ವಿಚಾರಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಬೇಸರ ಮಂಗಮ್ಮನಿಗೆ ಇದ್ದೇ ಇರುತ್ತೆ. ಇದೇ ರೀತಿ ಮನೆಯಲ್ಲಿ ಸಮಸ್ಯೆಗಳಿದ್ದಾಗ ಮಂಗಮ್ಮನಿಗೆ ಒಂದೊಂದು ಟೈಮ್ ಅನಿಸುತ್ತೆ, ನಾನು ಬೇರೆ ಮನೆ ಮಾಡಿಕೊಂಡು ಆರಾಮಾಗಿರ್ಬೋದು ಅಂತ. ಆದರೆ ಬಂಧಗಳು ಇಲ್ಲಿ ಬಿಡೋದಿಲ್ಲ. ಮಂಗಮ್ಮನನ್ನು ತನ್ನ ಮೊಮ್ಮಗ ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾನೆ, ಅಜ್ಜಿಯನ್ನು ಆತ ಬಿಟ್ಟಿರಲ್ಲ, ಅಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿರ್ತಾನೆ ಅಜ್ಜಿಯ ಮೇಲೆ. ಆ ಒಂದು ಬಂಧ ಮಂಗಮ್ಮನನ್ನು ಮನೆಯಲ್ಲೇ ಇರೋ ಥರ ಮಾಡುತ್ತೆ. ಅಂದಾಗೆ ಇದೇ ರೀತಿ ಸಂಘರ್ಷ, ಘರ್ಷಣೆ, ಒದ್ದಾಟ, ಸಮಸ್ಯೆಗಳ ಮಧ್ಯೆಯೇ ಯಾವುದೋ ಒಂದು ಕಾರಣಕ್ಕಾಗಿ ಮಂಗಮ್ಮ ಮತ್ತು ಅವರ ಸೊಸೆ ಪ್ರೀತಿಯಿಂದ ಮತ್ತೆ ಒಂದಾಗ್ತಾರೆ. ಜಗಳ, ಈ ಸಮಸ್ಯೆ ಏನು ಬೇಡ, ನಾವಿಬ್ರು ಕೂಡ ಆರಾಮಾಗಿರೋಣ ಅಂತ ಮಂಗಮ್ಮ ಮತ್ತೆ ಸೊಸೆ ಆರಾಮಾಗಿರ್ತಾರೆ.

0: ಬರ್ತವೆ, ಅವುಗಳನ್ನ ಎದುರಿಸ್ಬೇಕು. ಪ್ರತಿದಿನವೂ ನಾವು ಹೊಸ ಒಂದು ಸಂತೋಷದಿಂದ ಮುನ್ನುಗ್ಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಮೂಡಿ ಬರ್ತಾ ಇದೆ. ಈಗ ನಮಗೆ ಹೊಸ ಬೆಳಕಿಗಿಂತ ಕತ್ತಲಾದ ಮೋಡಗಳು ಬರಲಿ ಅಂತ ಎಲ್ಲರೂ ಬೇಡೋಣ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಬ್ರಹ್ಮಾನಂದ ಸರ್ ಅವರು ಹೊಸ ಬೆಳಕು ಹಾಡನ್ನ ಹಾಡ್ತಾ, ಹೊಸ ದಿನ ಹೊಸ ಬೆಳಕು ಹೇಗಿರ್ಬೇಕು ಅನ್ನೋ ಒಂದು ಅವರು ಅವರ ಒಂದು ಏನು ಅಭಿಪ್ರಾಯವನ್ನ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಕೇಳೋಣ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ಓಕೆ ಶುಭ ಮೇಡಮ್, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಏನ್ ಮಾಡಿದ್ರಿ?
2: ಸ್ವಲ್ಪ ಫ್ರೀ ಆಗಿದ್ವಿ, ಟೊಮೆಟೊ ಬಾತ್ ಮಾಡಿದ್ದು, ಮೊಮ್ಮಕ್ಳ ಜೊತೆ ಆಟ ಆಡ್ಕೊತ ನಾನು ಹಾಡೋಣ ಅಂತ ಹೇಳಿ ಹೊತ್ತು ಮಾಡಿದೆ.
1: ಸೂಪರ್ ಸೂಪರ್. ಓಕೆ ಓಕೆ, ಇವಾಗ ನಿಮ್ಮ ಒಂದು ಪದ ಸಂಸಾರ ಇಲ್ಲ ಕುಟುಂಬ.
2: ಓಕೆ, ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ.
1: ಥ್ಯಾಂಕ್ ಯು. ಶುಭ ಮೇಡಮ್, ಒಂದು ಕುಟುಂಬ ಅಂದ್ರೆ ಸಿಂಪಲ್ ಆಗಿ ಸಿಂಪಲ್ ಲೈನ್ ಅಲ್ಲಿ ಏನ್ ಹೇಳ್ಬೇಕು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಕುಟುಂಬ ಅಂತ ಬಂದ್ರೆ ಮೊದಲು ಸಂಸಾರ ಸ್ಟಾರ್ಟ್ ಆಗುತ್ತೆ ಗಂಡ ಹೆಂಡತಿಯಿಂದ, ನಂತರ ಮಕ್ಕಳಿಂದ. ಗಂಡ ಹೆಂಡತಿನಲ್ಲಿ ಅನ್ಯೋನ್ಯತೆ ಇಟ್ಕೊಂಡು ಒಬ್ರನ್ನೊಬ್ರನ್ನ ಪ್ರೀತಿಯಿಂದ ಹಂಚ್ಕೊಂಡು ಕಷ್ಟ ಸುಖಾನ ಹಂಚ್ಕೊಂಡು, ಅಂದ್ರೆ ಬರೀ ಸುಖ ಅಲ್ಲ, ಕಷ್ಟದಲ್ಲೂ ಪಾಲಾಗ್ಬೇಕು ಗಂಡನ ಜೊತೆನಲ್ಲಿ. ಅವ್ರ ಜೊತೆ ಅವ್ರದ್ದೆಲ್ಲ ಖರ್ಚುಗಳನ್ನೆಲ್ಲ ಕೇಳ್ಕೊಂಡು ಅವ್ರನ್ನ ನಾವು ಅವ್ರನ್ನೇನ ಬೇಕು ಅಂತಾರೆ ಅದನ್ನೆಲ್ಲ ನೆರವೇರಿಸ್ಕೊಟ್ಟು, ಎಲ್ಲ ಮನೆಗೆ ಬಂದ ಅತಿಥಿಗಳನ್ನ ಅವ್ರನ್ನ ಅವ್ರ ಅತಿಥಿ ಸೇವೆ ಮಾಡ್ಕೊಂಡು, ಮಕ್ಕಳು ಮರಿ ಸಂಸಾರ ಅಂತ ಎಲ್ರು ನಾವು ಸರಿ ಸಮಾನವಾಗಿ ತೋರಿಸ್ಕೊಂಡು ಹೋಗ್ತಿರಲ್ಲ, ಅದೇ ಕುಟುಂಬ.
1: ಸೂಪರ್ ಸೂಪರ್. ಓಕೆ ಥ್ಯಾಂಕ್ ಯು ಶುಭ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ ಶುಭ ಅವರು ಒಂದೊಳ್ಳೆ ಸಖತ್ತಾಗಿರುವಂತಹ ಹಾಡನ್ನ ಹಾಡಿದ್ರು, ನಮ್ಮ ಸಂಸಾರ ಆನಂದ ಸಾಗರ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡಿದ್ದು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾಯಿತು, ಕುಟುಂಬ ಅಂದರೆ ಏನು, ಹೇಗಿರಬೇಕು ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಕಟ್ ಆಗೋಯ್ತಲ್ಲ. ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಶೇಖರ್ ಸರ್.
3: ದೊಡ್ಡ ಸಮಸ್ಯೆ ಆಗ್ತಾ ಕಷ್ಟ ಆಗ್ತಾ ಕೂತಿದೆ.
1: ಖಂಡಿತ ಖಂಡಿತ.
3: ಹತ್ತು ಗಂಟೆ ಮೂರು ನಿಮಿಷ ರಿಂಗ್ ಆಗಿ ಇರ್ತಿಲ್ಲ ಮೇಡಮ್, ಸ್ಟಾರ್ಟ್ ಆಗಿತ್ತಲ್ಲ ಪ್ರೋಗ್ರಾಮ್, ಹತ್ತು ಗಂಟೆ ಮೂರು ನಿಮಿಷದಲ್ಲಿ ಕಾಲ್ ಆಗಿ ಎತ್ತಲಿಲ್ಲ.
1: ಎತ್ತಲಿಲ್ಲ ಅಲ್ಲ, ಅದು ಬಿಸಿ ಇರತ್ತಲ್ಲ ಹಾಗಾಗಿ ನಮಗೆ.
3: ಅಲ್ಲಲ್ಲ ರಿಂಗ್ ಆಯ್ತು ಹತ್ತು ಗಂಟೆ ಮೂರು ನಿಮಿಷದಲ್ಲಿ.
1: ಈ ಕಡೆ ಮಾತಾಡ್ತಾ ಸರ್, ಆಡ್ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದು ರಿಂಗ್ ಆಗಿರುತ್ತೆ, ಬಟ್ ನಮಗೆ ರಿಸೀವ್ ಮಾಡಕ್ ಆಗಿರಲಿಲ್ಲ. ಹೇಳಿ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಇಲ್ಲ ಗೊತ್ತಾಗಿಲ್ಲ.
1: ಇವತ್ತಿನ ಟಾಪಿಕ್ ಏನಂದ್ರೆ ನಾನು ಒಂದು ಪದ ಕೊಡ್ತೀನಿ, ಆ ಪದದಲ್ಲಿ ನೀವು ಹಾಡ್ಬೋದು. ಓಕೆನಾ?
3: ನಾನು ಮೊದಲು ಪರಿಚಯ ಮಾಡ್ಕೊಡ್ತೇನೆ.
1: ಹಾಡಿ ಹೇಳಿ ಸರ್.
3: ಎಲ್ಲ ಕೇಳಿದರ್ಗೋಸ್ಕರ, ನನ್ನ ಹೆಸರು ಸಿ ಟಿ ಚಂದ್ರಶೇಖರ್. ಅತಿ ಚೌಡೇನಹಳ್ಳಿ ಹುಣಸಪುರ ತಾಲೂಕು ಹಾಸನ ಜಿಲ್ಲೆ 523-211 ಕರ್ನಾಟಕ ರಾಜ್ಯ.
1: ಓಕೆ ಸೂಪರ್.
3: ನಮ್ಮೆಲ್ಲ ಸೋದರ ಸೋದರಿಗೆ ನನ್ನ ನಮಸ್ಕಾರಗಳು. ಮೇಡಮ್ ನನ್ನ ನಂಬರ್ ಹೇಳ್ಬೋದಾ ಫೋನಲ್ಲಿ?
1: ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಸರ್, ಹಂಗೇನಾದ್ರು ಬೇಕಿದ್ರೆ
3: ಸ್ನೇಹಿತರು ಪರಿಚಯ ಮಾಡ್ಕೊಳ್ಳೋಣ ಅಂತ ಕೆಲವು ಉದ್ದೇಶಕ್ಕೋಸ್ಕರ ಅವರೇನ ಬೇಕಾದ್ರೆ ಮಾಡ್ಲಿ,
1: ಅದು ನಂತರ ಮಾಡೋಣಂತೆ, ಈಗ ಆನ್ ಏರ್ ಅಲ್ಲಿ ಅದನ್ನೆಲ್ಲ ಹೇಳೋಕ್ ಆಗೋದಿಲ್ಲ. ಸೊ ಸರ್, ಈಗ ನಾನು ನಿಮ್ಮ ಪದ ಕೊಡ್ತಾ ಇದ್ದೀನಿ ನಿಮಗೆ, ಕಣ್ಣು ಕಣ್ಣು ಅಥವಾ ನೋಟ ಪದದ ನೀವು ಹಾಡ್ಬೋದು.
3: ಹೌದಾ?
1: ಹೌದು ಹೌದು.
3: ಕಣ್ಣು ಅಥವಾ ನೋಟ, ನೋಟ ಕಣ್ಣು ಅಥವಾ ನೋಟ ಹೇಳ್ಬೋದಾ?
1: ಹೌದು.
3: ಕಾಮನ ಬಿಲ್ಲದ ಹೇಳ್ತೀನಿ ಮೇಡಮ್.
1: ಹಾಡಿ ಸರ್.
3: ಕಣ್ಣು ಕಣ್ಣು ಕಲೆತಾಗ ಮನಸ್ಸು ಯಾಲೆ ಆಗಿದೆ, ದೂಕೆ ಹೃದಯ ಬಿಡಲಾರ ಎಲ್ಲಿದೆ ದೂಕೆ, ಕಣ್ಣು ಕಣ್ಣು ಕಲೆತಾಗ. ಅಷ್ಟೇ ಮೇಡಮ್ ನಂಗೆ ಬರೋದು ಸಾಹಿತ್ಯ.
1: ಓಕೆ ಓಕೆ ಸರ್. ಈಗ ಕಣ್ಣು ಅಂದ್ರೆ ಏನು, ನಿಮ್ಮ ಒಂದು ಅನಿಸಿಕೆ, ಕಣ್ಣು ಅಂತಂದಾಗ ಏನು ನೆನಪಾಗತ್ತೆ ವಾಕ್ಯಗಳು?
3: ಕಣ್ಣು ಅಂದ್ರೆ ನೋಟಕ್ಕೆ ಕಣ್ಣು ಬೇಕೇ ಬೇಕು ಮೇಡಮ್, ಮನಸ್ಸು ಪಂಚಾಯತ್ ಬಹಳ ಮುಖ್ಯ. ಕಣ್ಣು ಯಾವ್ದೇ ಅಂಗ ಇಲ್ಲದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ, ಮೂಗಾದ್ರೆ ಅಂಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ಕಿವುಡ್ರ ಆದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಕಣ್ಣು ಮತ್ತೆ ಕಣ್ಣಿನ ನೋಟ, ಪ್ರಪಂಚ ನೋಡಬೇಕಾದ್ರೆ ಕಣ್ ಬೇಕೇ ಬೇಕು ಮೇಡಮ್. ಬೇರೆ ಏನಿಲ್ಲ, ಬೇರೆ ಏನಿಲ್ಲದ್ರು ಒಂದ್ ಸ್ವಲ್ಪ ನಡೀತದೆ.
1: ಕಣ್ ಬೇಕೇ ಬೇಕು.
3: ಈಗ ಒಬ್ರು ನಿರ್ಗಣಕಾರ ಕಣ್ ಬೇಕಾಗ್ತಾರೆ, ನಮ್ಮ ಸಹಾಯ ಇಲ್ಲದೆ ಇರ್ಬೋದು ಅಂತ. ಕಣ್ಣು ಚೆನ್ನಾಗಿದ್ರೆ ಯಾರ ಸಹಾಯ ಇಲ್ಲದೆ ಓಡಾಡ್ಕೊಂಡು ಇರ್ಬೋದು ಅಂತ.
1: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್.
1: ಓಕೆ ಚಂದ್ರಶೇಖರ್ ಅವರು ಸಿರೀಸ್.

0: ಚಂದ್ರಶೇಖರ್ ಅವರು ನೋಟ ಕಣ್ಣಿನ ಒಂದು ಹಾಡನ್ನ ಹಾಡಿದ್ದಾಯ್ತು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
1: ಹಾಯ್ ಶ್ವೇತಾ.
0: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಕುಸುಮ ಅವರೇ. ತಿಂಡಿ ಆಯ್ತಾ?
1: ತಿಂಡಿ ಉಪ್ಪಿಟ್ಟು ಮಾಡ್ತಿದ್ದೀನಪ್ಪ, ಇವತ್ತು ಲೇಟ್ ಆಗ್ಬಿಡ್ತು.
0: ಆಹಾ, ಸೊ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಕೊಂಡು
1: ತಿನ್ಕೊಂಡು ಟೀ ಕುಡಿಯೋದು ಈಗ.
0: ಓಕೆ ಓಕೆ, ಸೂಪರ್.
1: ಆಯ್ತಾ ತಿಂಡಿ?
0: ನಮ್ದು ಇವತ್ತು ಶಾವ್ಗೆ ಬಾತು.
1: ತಮ್ಮ ಅಕ್ಕ ತಂಗಿ ಎಲ್ಲ ಒಂದೇ
0: ಒಂದೇ ಒಂದೇ
1: ಯಾವ್ದೋ ಒಂದ್ ಪದ ಕುಡಿಯಪ್ಪ ನೋಡೋಣ.
0: ಓಕೆ, ಈಗ ಪ್ರೀತಿ ಇಲ್ಲ ಪ್ರೇಮ?
1: ಓ, ಒಳ್ಳೆ ಪದನೇ ಕೊಟ್ಟಿದ್ದೀರಾ.

0: ಓಕೆ ಸೂಪರ್ ಓಕೆ ಇವಾಗ ಪ್ರೀತಿ ಅಂದ್ರೆ ಏನ್ರಿ ಕುಸುಮಾ ಅವ್ರೆ, ನಮಗೆ ತಪ್ಪ ತಿಳಿಸ್ಕೊಡ್ತೀರಾ?
1: ಪ್ರೀತಿ ಅಂದ್ರೆ ಒಬ್ರಿಗೊಬ್ರಿ ಇರುವ ನಂಬಿಕೆ ವಿಶ್ವಾಸ, ಅದು ಒಬ್ರು ಅದು ಇರುತ್ತಲ್ವಾ ಅದನ್ನೇ ಪ್ರೀತಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಪ್ರೀತಿ ಅಂದ್ರೆ ಅದು ಒನ್ ಸೈಡೆಡ್ ಆಗಿರ್ಬಾರ್ದು, ಅವಾಗ ಯಾವ್ದೇ ರೀತಿ ಒಂದು ಹೊಂದಾಣಿಕೆ ಬರೋದಿಲ್ಲ.
0: ಖಂಡಿತ.
1: ಆಮೇಲೆ ಏನ್ ಗೊತ್ತಾ, ಈ ಪ್ರೀತಿ ಅನ್ನೋದು ಹೊಂದಾಣಿಕೆ ಇದ್ದಾಗ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅಂತೀವಲ್ವಾ, ಅದಿದ್ದಾಗ ಮಾತ್ರ ಈ ಪ್ರೀತಿ ಹುಟ್ಟೋದು.
0: ಸೂಪರ್ ಸೂಪರ್.
1: ಇಲ್ಲ ನಾನೇ ಹೆಚ್ಚು ನಂದೇ ಎಲ್ಲ ನಾನೇ ನಾನೇ ನಾನೇ ಅಂತ ಇದ್ರೆ ಪ್ರೀತಿ ಹುಟ್ಟೋದೇ ಇಲ್ಲ ಅಲ್ಲಿ, ಬಂದೇ ಬಿಡುತ್ತೆ ಅಪೋಸಿಟ್ ವರ್ಡ್.
0: ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಕುಸುಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಶ್ವೇತಾ.
0: ಓಕೆ, ಪ್ರೀತಿಯಲ್ಲಿ ಸುಖ ಇರೋಗುತ್ತೇ ಇರಲಿಲ್ಲ ಅಂತ ನಮ್ಮ ಕುಸುಮಾ ಅವರು ಸೂಪರ್ ಆಗಿ ಹಾಡನ್ನ ಹಾಡಿದಾಯ್ತು. ಅಂಜದ ಗಂಡು ಚಿತ್ರದ ಒಂದು ಹಾಡನ್ನ ಹಾಡಿದಾಯ್ತು. ಹಾಗೆ ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರು ನಮ್ಮ ಕುಸುಮಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಮೇಡಮ್
0: ನಮಸ್ತೆ. ಪ್ರೇಮ ಅವರು? ತಿಂಡಿ ಆಯ್ತಾ? ಮನಸ್ಸು ಇಲ್ಲ ಹೃದಯ?
2: ಮನಸ್ಸು ಅಥವಾ ಹೃದಯಕ್ಕೆ ಯಾವ್ದಕ್ಕಾದ್ರು ಹಾಡಬಹುದು?
0: ಯಾವ್ದಕ್ಕಾದ್ರೂ ಹಾಡ್ಬೋದು.
2: ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ, ಮನಸ್ಸೆ ಓ ಮನಸ್ಸೆ, ಮನಸ್ಸೆ ಓ ಮನಸ್ಸೆ. ಆ ಮುಂದಕ್ಕೆ ಸ್ವಲ್ಪ ಇನ್ನೂ ನನಗೆ ಬರ್ತಾ ಇಲ್ಲ ಮೇಡಮ್.
0: ಓಕೆ, ಈಗ ಮನಸ್ಸು ಅಂದ್ರೆ ನಿಮ್ಮ ಪ್ರಕಾರ ಏನಿರುತ್ತೆ ಅಂದ್ರೆ, ಮನಸ್ಸು ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಅಂತಾನು ಇರುತ್ತ?
2: ಹೌದು ಮೇಡಮ್, ಮನಸ್ಸು ಮನಸ್ಸು ಒಂದು ಒಳ್ಳೇದನ್ನ ಬಯಸ್ತಿರುತ್ತೆ ಮೇಡಮ್, ಒಂದು ಫಸ್ಟ್ ಅದು ಕೆಟ್ಟದೇನ ಬಯಸಿರುತ್ತೆ, ಯಾರಿಗೋ ಏನೋ ನಮ್ಗೇನೋ ಅವರು ಇದ್ ಮಾಡಿದ್
0: ಹಲೋ
2: ಸರಿ, ಯಾರಿಗೂ ಕೆಟ್ಟದ್ ಬಯಸೋದ್ ಬೇಡ, ಅವ್ರು ಏನೇ ನಮಗ್ ಮಾಡಿದ್ರು ನಾವು ಒಳ್ಳೇದನ್ನೇ ಬಯಸೋಣ, ಯಾಕೆಂದ್ರೆ ನಮ್ ದೇವ್ರ ಕಡೆಯಿಂದ ಒಳ್ಳೇದ್ ಸಿಗುತ್ತೆ ಅಂತ. ಆ ಮನ್ಸಲ್ಲಿ ಎರಡು ಮನ್ಸು ಮೇಡಮ್, ಒಂದು ಇಲ್ಲ ನಮ್ ಸೇಡ್ ತೀರ್ಸ್ಕೋಬೇಕು ಅಂತ ಅದು ಹೇಳ್ತಿದ್ರೆ, ಇನ್ನೊಂದ್ ಮನ್ಸು ಹೇಳ್ತಿರುತ್ತೆ ಬೇಡ ಬೇಡ, ಸಮಾಧಾನವಾಗಿದ್ದಷ್ಟು ನಿನಗೆ ಒಳ್ಳೇದು, ಯಾಕೆಂದ್ರೆ ನಾವು ದೇವರು ಇದ್ರಿಂದ ನಾವು ಬದುಕ್ಬೇಕು, ಮನುಷ್ಯರಿಂದ ನಾವ್ ಯಾವತ್ತು ಬದುಕಕ್ ಆಗಲ್ಲ, ಅವನು ಏನು ನಮ್ಗೆ ಕೊಡ್ತಾನೆ ಅದರಂತೆ ನಾವು ನಡ್ಕೋಬೇಕು, ಅದ್ರಿಂದ ಮನ್ಸೇ ಬೇಡ ಬೇಡ ಅಂತ ಬುದ್ಧಿ ಹೇಳುತ್ತೆ ಮೇಡಮ್. ಇನ್ನೊಂದ್ ಮನ್ಸ ಮನುಷ್ಯಗಂತೂ ಎರಡು ಮನ್ಸು ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ.
0: ಸೂಪರ್ ಸೂಪರ್. ಖಂಡಿತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್,
0: ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಮನಸ್ಸಿನ ಬಗ್ಗೆ ನಮ್ಮ ಪ್ರೇಮ ಅವರು. ಹಾಗೆ ಒಂದೆರಡು ಸಾಲನ್ನು ಕೂಡ ಹಾಡಿದ್ರಾಯ್ತು, ಹಾಡಿದ್ದಾಯ್ತು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಈ ಹಾಡನ್ನು ಹಾಡಿದಾಯ್ತು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ ರೀ ಮೇಡಮ್. ಆರಾಮದಿರಿ?
0: ನಮಸ್ತೆ. ಯಾಕ್ರಿ ನಮಸ್ತೆ, ಏನಾಯ್ತು ಕಿಚ್ ಕಿಚ್
3: ಕಿಚ್ ಕಿಚ್? ನೀರ್ ಉಣಿಸ್ತೇವಲ್ರಿ ಮೇಡಮ್, ನೀರ್ ಕಟ್ತೇವಲ್ರಿ ಕಬ್ಬಿಗೆ, ಅದು ಹಿಂಗಾಗಿದ್ದಾರ ಗಂಟಲ್ ಕಿಚ್ ಕಿಚ್.
0: ಓಕೆ ನಮಸ್ತೆ, ತಿಂಡಿ ಆಯ್ತಾ?
3: ಹಾ ಇನ್ನು ತಿಂಡಿ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳ್ಕೋತ ಕೆಲಸ ಮಾಡಕತ್ತಿದ್ರೆ ಹಂಗೆ ಇನ್ ಮ್ಯಾಗ ಮಾಡ್ಬೇಕ್ರಿ ಮೇಡಮ್.
0: ಓಕೆ ಓಕೆ,
3: ಕಾರ್ಯಕ್ರಮ ಕೇಳಕತ್ತಿದ್ರೆ ಕಾರ್ಯಕ್ರಮ ಸೂಪರ್ ಆಗಿ ಮುಡ್ಬಾರ್ದ್ರೆ ನಿಮ್ದು ಏನಾಯ್ತ್ರಿ ಮೇಡಮ್? ತಿಂಡ್ರಿ
0: ಶಾವ್ಗೆ ಬಾತ್?
3: ಶಾವ್ಗೆ ಬಾತ್ ಆಯ್ತ್ರಿ ಅವತ್ತ.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಹಾ ಗೊತ್ತಾಯ್ತಲ್ ಮೇಡಮ್, ಕೇಳಕತ್ತೇನ್ರಿ.
0: ಓಕೆ, ಇವಾಗ ನಿಮ್ಮ ಪದ ಚಂದ್ರ ಅಥವಾ ಸೂರ್ಯ?
3: ಸೂರ್ಯ ರೀ. ಹಾ ಹಾ ಹಾಡ್ತೀನಿ ನೋಡ್ರಿ ಮೇಡಮ್. ಸೂರ್ಯ

0: ಸೊ ಧನ್ಯವಾದ.
1: ಸೂಪರ್, ಓಕೆ, ಥ್ಯಾಂಕ್ ಯು ನವಸರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಯ್ಯೋ, ಒಂದು ನಿಮಿಷ ಸಾರಿ, ಸೂರ್ಯ ಅಂದ ತಕ್ಷಣ ಅಥವಾ ಚಂದ್ರ ಅಂದ ತಕ್ಷಣ ನಿಮಗೆ ಏನ್ ನೆನಪರುತ್ತೆ?
0: ನಮಗ್ ನೋಡ್ರಿ ಮೇಡಮ್, ಸೂರ್ಯ ಚಂದ್ರಪ್ಪ ಅಂತಂದ್ರೆ ಸೂರ್ಯ ಏನಾದ್ರಿ ಬೆಳಿಗ್ಗೆ ಬೆಳಕು ಕೊಡ್ತಾನ್ರಿ. ಯಾಕಪ್ಪ ಅಂತಂದ್ರ ಚಂದ್ರ ತಂಪತ್ನಾಗ ಏನ ತಂಪ ಇರ್ತದ್ರಿ ಯಾವಾಗಲೂ. ನಮಗ ಸೂರ್ಯನು ಬೇಕು ಚಂದ್ರ ಬೇಕ್ರಿ. ಯಾಕಪ್ಪ ಅಂದ್ರ ಸೂರ್ಯ ಚಂದ್ರ ಎರಡು ಇದ್ದಕ್ಕೆ ನಮಗ ಕತ್ತಲ ಬೆಳಕರಿ ಮೇಡಮ್.
1: ಹೌದು, ಕರೆಕ್ಟ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದ, ನಮಸ್ತೆ ಮೇಡಮ್.
1: ಎಸ್, ನಮ ಸರ್ ತುಂಬ ಚೆನ್ನಾಗಿ ಹಾಡಿದರು ಸೂರ್ಯ ಹಾಗೆ ಚಂದ್ರನ ಬಗ್ಗೆ, ಹಾಗೆ ಅವರು ಅವರ ಒಂದು ಏನು ಅನಿಸಿಕೆನೂ ಕೂಡ ಸೂರ್ಯ ಹಾಗೆ ಚಂದ್ರನ ಬಗ್ಗೆ ತಿಳಿಸಿದರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ, ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಬಿನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಪ್ಪ, ನೀವು ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ?
2: ಇಲ್ಲಮ್ಮ, ಇನ್ನೂ ಆಗಿಲ್ಲ, ಮಾಡಿದೀವಿ,
1: ಆಗ್ಬೇಕು. ಓಕೆ, ಈಗ ನಿಮ್ಮ ಪದ ಗೆಳೆಯ ಅಥವಾ ಗೆಳತಿ?
2: ಗೆಳತಿ, ಓ ಗೆಳತಿ, ಅಪ್ಪಿಕೋ ಎಲ್ಲ.

0: ಮುಂದೆ ಬರಲ್ಲ.
1: ಓಕೆ ಓಕೆ, ನಿಮ್ಮ ಪ್ರಕಾರ ಈಗ ಫ್ರೆಂಡ್ಸ್ ಗೆಳತಿ ಅಥವಾ ಗೆಳೆಯ ಅಂದ್ರೆ ಹೇಗಿರ್ಬೇಕು?
0: ಗೆಳತಿ ಗೆಳೆಯ ಅಂದ್ರೆ ಅದು ಶುದ್ಧವಾದ ಒಂಥರ ಪ್ರೇಮ ಇದ್ದ ಹಾಗೆ. ಆದ್ರೆ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸೋದು ಗೆಳತಿ ಗೆಳತಿಯರೇ, ಗೆಳತ ಗೆಳೆಯ ಗೆಳತಿ. ನನಗೂ ಗೆಳತಿ ತುಂಬಾ ಒಬ್ಬರಿದ್ರು ಚಿತ್ರದುರ್ಗದಲ್ಲಿ, ಉಮಾದೇವಿ ಅಂತ, ಸಿ ಆರ್ ಉಮಾದೇವಿ ಅಂತ, ಆಮೇಲೆ ವಸಂತ ಕುಮಾರಿ ಅಂತ, ಎಲ್ಲರೂ ತುಂಬಾ ಚೆನ್ನಾಗಿದ್ವಿ ನಾವೆಲ್ಲ.
1: ನೆನಪಾಗ್ತಾ
0: ಇರತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ.
1: ಅರೆ ರೇ, ವಾಟ್ಸಪ್ ಅದು ಇದೆಲ್ಲ ಬಂದಿದೆಲ್ಲ, ಹೇಗಾರು ಕಾಂಟ್ಯಾಕ್ಟ್ ಮಾಡ್ಕೋಬೇಕಲ್ಲ.
0: ಅಲ್ಲ ಇಲ್ಲ, ಬರ್ಲೇ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಆಗಿಲ್ಲ.
1: ಹೌದಾ? ಓಕೆ ಓಕೆ ಬೀನವ್ರೆ, ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಮಾ,
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಎಸ್ ಬೀನಾ ಮೇಡಮ್ ಅವರು ಗೆಳತಿ ಅಥವಾ ಗೆಳೆಯ ಈ ಒಂದು ಒಂದು ಪದದಿಂದ ಹಾಡನ್ನ ಹಾಡಿದಾಯ್ತು. ಹಾಗೆ ಅವರು ಫ್ರೆಂಡ್ಸ್ ಹೇಗಿರ್ಬೇಕು ಅಂತಾನು ಕೂಡ ಅವರ ಒಂದು ಅವರು ಒಂದು ವಾಕ್ಯವನ್ನ ತಿಳಿಸಿದ್ರು. ಏನು ಫ್ರೆಂಡ್ಸ್ ಇದ್ದಾರೆ, ನಂಗೂ ಕೂಡ ಇದ್ದಾರೆ, ಆದರೆ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸುಬ್ರಹ್ಮಣ್ಯ ಸರ್, ಎಲ್ಲಿ ಕಳೆದೋದ್ರಿ?
2: ಎಲ್ಲೂ ಇಲ್ಲ ಮೇಡಮ್, ಇಲ್ಲೇ ಇದ್ದೀನಿ ಮೇಡಮ್.
1: ಓಕೆ ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
1: ನಿಮ್ದು ಆಯ್ತಾ? ಹಾ ನಮ್ದು ಆಯ್ತು.
2: ಹಾ ಮೇಡಮ್,
1: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ ಗೊತ್ತಾಯ್ತು ಮೇಡಮ್.
1: ಓಕೆ, ಇವಾಗ ನಿಮ್ಮ ಪದ ಊರು ಅಥವಾ ಹಳ್ಳಿ?
2: ಊರು ಅಥವಾ
1: ಹಳ್ಳಿ? ಹಳ್ಳಿ ಹಳ್ಳಿ
2: ಮೇಡಮ್. ಊರು ಅಂತ ಅಂದ್ರೆ ಊರು ಹೆಸರು ಬರ್ಬೇಕಾ ಯಾಕ ಮೇಡಮ್? ಮೇಡಮ್
1: ನಮ್ಮೂರು.
2: ಅದೇ ಅದೇ, ಆ ತರ ಬರ್ಬೋದಲ್ಲ?
1: ಆ ತರ ಬರ್ಬೋದು.
2: ಸರಿ ಮೇಡಮ್, ಆಯ್ತು. ಅದೇ ಒಂದು ಗೀತೆ ಆಡ್ಬಿಡ್ತೀನಿ ಮೇಡಮ್. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲು ಕಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ. ಕೇಳು ಎಣ್ಣೆ, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲು ಕಾಣೆ. ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು. ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು. ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೆಯಾದ ಮೇಲೆ ಇನ್ನೇನು? ಕುಳ್ಳನ ಹಾಸರೆ ಬಯಸಿದೆ ಬಾದರೆ ನಂಬುವೆಯಾ? ಕುಳ್ಳನ ಹಾಸರೆ ಬಯಸಿದೆ ಬಾದರೆ ನಂಬುವೆಯಾ ನನ್ನ ನೀನು? ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೆಯಾದ ಮೇಲೆ ಇನ್ನೇನು?
1: ಓಕೆ ಸೂಪರ್. ಓಕೆ ಸುಬ್ರಹ್ಮಣ್ಯ ಸರ್.
2: ಹಾ ಮೇಡಮ್.
1: ಈಗ ಊರು ಊರು ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗತ್ತೆ? ನಿಮ್ಮೂರಾಗ್ಲಿ ನಮ್ಮೂರಾಗ್ಲಿ ಮೈಸೂರಾಗ್ಲಿ.
2: ಹಾ ಮೇಡಮ್, ಊರು ಅಂತ ಹೇಳಿದ್ರೆ ಅದೇ ಒಂದು ಸಂಭ್ರಮ ಅಂತ ಹೇಳ್ಬೋದು ಮೇಡಮ್. ಯಾವ್ದೇ ಇದು ಊರು ಅಂತ ಹೇಳಿದ್ರೆ ಅವ್ರು ಹುಟ್ಟಿದ ಊರೇ ಅವ್ರಿಗೆ, ಹಳ್ಳಿನ ಆಗಿರ್ಬೋದು, ದಿಲ್ಲಿನ ಆಗಿರ್ಬೋದು, ನಗರ ಆಗಿರ್ಬೋದು, ಅದ್ರ ಸಂಭ್ರಮನೇ ಬೇರೆ ಮೇಡಮ್. ಹೌದು, ಅದು ಎಂತ, ಅದು ಹಳ್ಳಿನೇ ಆಗ್ಲಿ ಅಥವಾ ನಗರನೇ ಆಗ್ಲಿ, ಪೇಟೆನೇ ಆಗ್ಲಿ, ಯಾವ್ದಾನ ಆಗ್ಲಿ, ಅವ್ರು ಹುಟ್ಟಿದ್ದ ಸ್ಥಳ ಮಾತ್ರ ಯಾವತ್ತೂ ಅವ್ರು ಮರೆಯಕ್ಕಾಗದ ಒಂದು ಇದು ಅಂತ ಅಂತ ಹೇಳ್ಬೋದು ಮೇಡಮ್.
1: ಹೌದು, ಸಂಭ್ರಮ
2: ಸಂಭ್ರಮ ಸಡಗರ.
1: ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯವರು ಕರೆ ಮಾಡಿ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಿಂದ ಒಂದೊಳ್ಳೆ ಹಾಡನ್ನ ಹಾಡಿದಾಯ್ತು, ನಮ್ಮೂರು ಮೈಸೂರು ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಟಾಪಿಕ್ ಏನಪ್ಪ ಅಂತಂದ್ರೆ, ನಾನು ಪದಗಳನ್ನ ಕೊಡ್ತೀನಿ, ನೀವು ಕನ್ನಡ ಹಾಡನ್ನ ಹಾಡ್ಬೋದು, ಪದಗಳಿರುವಂತಹ ಕನ್ನಡ ಚಲನಚಿತ್ರದ ಗೀತೆಯನ್ನ ಹಾಡ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ,
1: ನಮಸ್ತೆ.
9: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್.
9: ಹೇಳಿ ಮೇಡಮ್.
1: ತಿಂಡಿ ಆಯ್ತಾ?
9: ಇಲ್ಲ, ದೋಸೆ ಆಗ್ತಾ ಉಂಟು.
1: ಆಗ್ತಾ ಉಂಟು,
9: ಬನ್ನಿ ತಿನ್ನೋಣ.
1: ಖಂಡಿತ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
9: ಗೊತ್ತಾಯ್ತಮ್ಮ, ಗೊತ್ತಾಯ್ತು, ಕೇಳ್ತಾ ಇದ್ದೀನಿ.
1: ಓಕೆ, ಈಗ ನಿಮ್ಮ ಪದ ಊರು, ಅಲ್ಲ ಊರು ಆಯ್ತು, ಕಾಲ.
9: ಕಾಲ
1: ಇಲ್ಲ ಸಮಯ, ಕಾಲ ಸಮಯ.
9: ಕಾಲ ವಸಂತ ಕಾಲ
1: ಬರುತ್ತೆ.
9: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ತಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸ ಬಾಳು ಹೊಸ ನನಸು ನಾಸಿ ನಿಂತಾಗ ನಿನ್ನಂದನ ನೋಡಬೇಕು. ವಸಂತ ಕಾಲ ಬಂದಾಗ ನಾವು ಚಿಗುರಲೇಬೇಕು. ಥ್ಯಾಂಕ್ ಯು ಮೇಡಮ್. ಮತ್ತೆ ನೆಕ್ಸ್ಟ್ ಪ್ರಶ್ನೆ.
1: ಓಕೆ, ಪ್ರಶ್ನೆ ಅದೇ, ನೀವು ಹೇಳ್ಬೇಕಪ್ಪ, ಕಾಲ ಅಂದ್ರೆ ಸಮಯ ಅಥವಾ ಹಾ ಎರಡು ಒಟ್ಟೆ?
9: ಅದು ನಿಲ್ಸಕ್ಕಂತೂ ಆಗಲ್ಲ ಕಾಲ. ಗಡಿಯಾರ ಕಾಲ, ಗಡಿಯಾರ ಶಲ್ ತೆಗ್ದು ನಿಲ್ಲಿಸ್ಬೋದು ಒಂದ್ ಪಕ್ಷದಲ್ಲಿ, ಕಾಲ ಅಂತ ನಿಲ್ಸಕ್ ಆಗಲ್ಲ
1: ಖಂಡಿತ. ಓಕೆ,
9: ಅದಕ್ ನಾವು ಹೊಂದ್ಕೊಂಡು ಹೋಗ್ತಾ
1: ಇರ್ಬೇಕು,
9: ಅದು ನಮಗ್ ಹೊಂದ್ಕೊಳೋದಿಲ್ಲ,
1: ನಾವೇ ಅದಕ್ಕೆ ಹೊಂದ್ಕೊಂಡು
9: ಹೋಗ್ತಾ ಇರ್ಬೇಕು.
1: ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು ಉಮಾ ಅವರೇ, ಕರೆ
9: ಮಾಡಿದ್ದಕ್ಕೆ.
1: ಸೂಪರ್. ನಮ್ಮ ಉಮಾ ಅವರು ತುಂಬಾ ಚೆನ್ನಾಗಿ ಕಾಲದ ಬಗ್ಗೆ ತಿಳಿಸಿದ್ರು, ಅವರ ಒಂದು ಅನಿಸಿಕೆಯನ್ನ ತಿಳಿಸಿದ್ರು, ಹಾಗೆ ಗುರಿ ಚಿತ್ರದಿಂದ ಒಂದು ಗೀತೆಯನ್ನು ಕೂಡ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ. ಹಲೋ.
10: ಹಲೋ ಹಲೋ, ನಮಸ್ತೆ.
1: ನಮಸ್ತೆ ವೇದ ಮೇಡಮ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಓಕೆ, ರೆಡಿನಾ? ಓಕೆ, ಇವಾಗ ನಿಮ್ಮ ಪದ ಚಿನ್ನ ಅಥವಾ ಬಂಗಾರ.
10: ಚಿನ್ನ ಬಂಗಾರ. ಎಲ್ ಬಂದ್ರು ಪರವಾಗಿಲ್ಲ,
1: ಎಲ್ ಬಂದ್ರು
10: ಹೇಳದಷ್ಟೇ ಪಲ್ಲವಿಗೆ ಮಾತ್ರ ಅಲ್ವಾ.
1: ಚಿನ್ನನ ನಮ್ ರೇಡಿಯೋ ಶಿವಮೊಗ್ಗಕ್ಕೆ ಬಂದ್ರು ಪರವಾಗಿಲ್ಲ, ಅಲ್ವಾ?
10: ಸದ್ಯಕ್ಕಂತೂ ಸಾಧ್ಯ ಇಲ್ಲ.
1: ಓಕೆ ಓಕೆ,
10: ಬರ್ಬೇಕಂತ ಆಸೆ ತುಂಬಾ ಇದೆ, ನಿಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಬೇಕು.
1: ಓಕೆ ಸೂಪರ್,
10: ಡೈರೆಕ್ಟ್ ಮಾತಾಡ್ಬೇಕು ಅಂತ.
1: ಖಂಡಿತ ಅಮ್ಮ, ಖಂಡಿತ ಬನ್ನಿ. ಇವಾಗ ಹೇಳಿ
10: ಸರ್. ನನ್ನ ಮನೆಯಲ್ಲಿ ಕುಲಗೊಂಡಿ ದೋಷವು ದೋಷವು ಇರದ ಸುಗುಣಾಸೀನರು ಕರೆದ ಸೂರ್ಯನು ಅವನ್ಯಾಕೆ ಅಲ್ಲೇ ಎರಡೇ ಇನ್ನೊಂದು ನಂಗೆ ಕುರದ ಸೂರ್ಯ ಅಲ್ಲ, ಉರಿಯುವ ಸೂರ್ಯನು ಅವನ್ಯಾಕೆ ಕರೆದ ಚಂದ್ರನು ಅವನ್ಯಾಕೆ ಕೋಲಿಕೆ. ನಮ್ಗೆ ಸಾಲೆಲ್ಲ ತಪ್ಪಿ ತಪ್ಪಿ ಹೋಗ್ತಾ.
1: ಓಕೆ ಓಕೆ, ಅದು ಹಾಗೆ ಸ್ವಲ್ಪ ಎಲ್ಲರಿಗೂ ಹಾಗೆ ಆಗುತ್ತೆ. ಓಕೆ, ಈಗ ಚಿನ್ನ ಅಥವಾ ಬಂಗಾರ ಅಂದ್ರೆ ನಿಮ್ಮ ಪ್ರಕಾರ ಏನು?
10: ಚಿನ್ನ ಬಂಗಾರ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಚಿನ್ನ ಅಲ್ಲ, ಚಿನ್ನ ಚಿನ್ನಾನೇ ಅಂದ್ರೆ ನಾವು ಉಪಯೋಗಿಸಿಲ್ಲ. ಈಗ ಒಂದು ಬೇರೆ ವಿಷಯಕ್ಕೆ ಚಿನ್ನನ ಹೋಲಿಸ್ತಾರೆ ಅಂತ ಹೇಳಿದ್ರ ಏನ್ ಅರ್ಥ ಅಂದ್ರೆ, ಒಂದ ಹೇಳುದಾದ್ರೆ ಒಂದ್ ಶಬ್ದಲ್ಲ, ಈಗ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳಿಗಿಂತ ಫಸ್ಟ್ ಏನಾರು ಮಾತಾಡಿದ್ರೆ ಅದೇನ್ ಚಿನ್ನ ಅಂತ ಹೇಳ್ತಾರೆ ಅಂತ ಹೇಳಿ, ಅದಕ್ಕೆ ಅಷ್ಟೊಂದು ಬೆಲೆ ಇದೆ, ಮೌಲ್ಯ. ಅದಕ್ಕೋಸ್ಕರ ಈ ಗುಣ ಅನ್ನೋದನ್ನ ಆ ಚಿನ್ನದ ಬೆಲೆ ಹೋಲಿಸುವಂತದ್ದು, ಗುಣ ಅಷ್ಟು ಒಳ್ಳೇದು ಅಂತ.
1: ಹೌದು ಹೌದು,
10: ಆ ತರ ಚಿನ್ನ ಏನ್ ಗುಣ ಆಗೋದಿಲ್ಲ, ಆಯ್ತಾ? ಚಿನ್ನನೇ ಎಲ್ಲ ಆದ್ರೂ ತಿನ್ನುದೇನ್ರಿ?
1: ಖಂಡಿತ
10: ಅಲ್ಲ,
1: ಅಲ್ಲ
10: ಅನ್ನನೇ ಬೇಕು, ತಿನ್ನು ತಿನ್ನಲೇ ಬೇಕು ಅಂದ್ರೆ ಚಿನ್ನದಷ್ಟು ಮೌಲ್ಯ ಇರುವಂತ ಅಷ್ಟು ಒಳ್ಳೆ ಗುಣ ಅಂತ.
1: ಬೆಲೆ ಕಟ್ಟಲಾಗದಂತಹ,
10: ಬೆಲೆ ಕಟ್ಟಲಾಗದಷ್ಟು.
1: ತುಂಬಾ ಚೆನ್ನಾಗಿ ಹೇಳಿದ್ರಿಪ್ಪ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ವೇದಾ ಮೇಡಮ್ ಅವರು. ಚಿನ್ನದಂತ ಹುಡುಗಿ, ಚಿನ್ನದಂತ ಹುಡುಗ ಅಂತ ಹೇಳ್ತಾ ಇರ್ತಾರೆ, ಅದು ಏನಕ್ಕೆ ಅಂತ ನಮ್ಮ ಈಗ ವೇದಾ ಮೇಡಮ್ ಅವರು ತಿಳಿಸ್ಕೊಟ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ
11: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ, ತಿಂಡಿ ಆಯ್ತಾ?
11: ತಿಂಡಿ ಆಯ್ತು, ಚಪಾತಿ ಸಾಕು.
1: ಓ ಸೂಪರ್ ಸೂಪರ್. ಓಕೆ, ನಮ್ದು ಶಾವ್ಗೆ ಬಾತ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಟಾಪಿಕ್ ಗೊತ್ತಾಯ್ತಲ್ವಾ?
11: ಹಾ ಗೊತ್ತಾಯ್ತು.
1: ಓಕೆ, ಭೂಮಿ
11: ಭೂಮಿ
1: ಭೂಮಿ
11: ಭೂಮಿ
1: ನೆನಪಾಗ್ತಿಲ್ವಾ?

0: ಸುಂದರ ನಗರಿ ನೀನೆ ಬಡಾಮೇ ಠಿಕಣ ನಿಂತಾಗ ಪುಕುರಿಯಾಟ ಎಲ್ಲೋಟ ಕಾಲ ಕ್ಷಣಿಕ ಕಣ
1: ಸೂಪರ್. ಈಗ ಭೂಮಿ ಅಂದ್ರೆ ಏನು ನಮ್ಮ ಮೀನಾ ಅವರ ಪ್ರಕಾರ?
2: ಭೂಮಿ ಅಂದ್ರೆ ಭೂಮಿಯನ್ನು ನಾವು ಕಾಯ್ಕೊಂಡು ಹೋಗ್ಬೇಕು. ಭೂಮಿ ಅಂದ್ರೆ ಪರಿಸರ ಒಂದು ಅರ್ಥದಲ್ಲಿ, ಅದನ್ನ ನಾವು ಪರಿಸರನ ಹಾಳು ಮಾಡಬಾರ್ದು ಅಂದ್ರೆ ಭೂಮಿ ಚೆನ್ನಾಗಿರುತ್ತೆ ರೈತರಿಗೂ. ನಾವು ಪರಿಸರ ಕಾಯ್ಕೊಂಡು ಹೋದ್ರೆ ರೈತರು ಬೆಳೆ ಬೆಳೆಯೋಕೆ
1: ಧನ್ಯವಾದಗಳು. ನಮ್ಮ ಬೆಂಗಳೂರಿನಿಂದ ಮೀನಾ ಅವರು ಕರೆ ಮಾಡಿ ಮಹಾಕ್ಷತ್ರಿಯ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು. ನಮ್ಮ ಹಂಸಲೇಖ ಅವರು ರಚಿಸಿರುವಂತಹ ಸಾಹಿತ್ಯ ಆಗಿರ್ಬೋದು, ಹಾಗೆ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿರುವಂತಹ ಮಹಾಕ್ಷತ್ರಿಯದಿಂದ ನಮ್ಮ ಮೀನಾ ಅವರು ಭೂಮಿ ಹಾಡನ್ನ ಹಾಡಿದಾಯ್ತು. ಈ ಭೂಮಿ ಬಣ್ಣದ ಬುಗುರಿ. ಸೊ ಯಾವಾಗ್ಲಾದ್ರೂ ಬೇಜಾರಾದಾಗ ನಾನು ಈ ಹಾಡನ್ನ ಕೇಳ್ತಾ ಇರ್ತೀನಿ, ಖುಷಿ ಆಗ್ತಾ ಇರತ್ತೆ ಮನಸ್ಸಿಗೆ. ಸೊ ಈಗ ಹಾಗೆ ಭೂಮಿ ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ಬೇಕು ಅಂತ ಯಾವಾಗ್ಲೂ ಎಲ್ಲ ಕಡೆನೂ ನಾವು ಅಭಿಯಾನವನ್ನ ನೋಡ್ತಾ ಇರ್ತೀವಿ, ಹಾಗೆ ಪರಿಸರವನ್ನ ಕಾಪಾಡ್ಕೊಳ್ಳೇಬೇಕು ಅಂತ ಕೆಲವರು ಪಣಗಳನ್ನ ತೊಟ್ಟಿರ್ತಾರೆ. ಅವರಿಗೆ ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು, ನೆಕ್ಸ್ಟ್ ಕಾಲರ್ ತಗೋಣ. ಹಲೋ ನಮಸ್ತೆ.
3: ನಮಸ್ತೆ
1: ಶಾಂತಿನಿ ಮ್ಯಾಮ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಇವತ್ತು. ಸೊಪ್ಪು
1: ಸೊಪ್ಪು
3: ಸೊಪ್ಪು ಕೆಂಪು ದಂಟು ಬರುತ್ತಲ್ಲ, ಕೆಂಪು ದಂಟಿನ ಸೊಪ್ಪಿನ ಒಗ್ಗರಣೆ, ಆಮೇಲೆ ನಲ್ಲಿಕಾಯಿ ಜ್ಯೂಸ್.
1: ಓ ಸೂಪರ್ ಸೂಪರ್, ಒಳ್ಳೆ ಏನೋ ಎಂತ ಏನ ಆಹಾರ ಅದಕ್ಕೆ?
3: ಉಪಹಾರ.
1: ಶಾಂತಿನಿ ಮೇಡಮ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಓಕೆ ರೆಡಿನಾ ಹಾಗಾದ್ರೆ, ಹಕ್ಕಿ ಇಲ್ಲ ಪಕ್ಷಿ?
3: ಹಕ್ಕಿನ ಹಕ್ಕಿ ಹಾಡು ಚಿಲಿಪಿಲಿರಾಗ ಹರಿವ ನೀರ ಕಲ ಕಲಯೋಗ. ಗಗನದ ಮೇಲೆ ಹಾರಿವೆ ಹಕ್ಕಿಗಳು, ಅದೊಂದು ಬರುತ್ತೆ. ಆಮೇಲೆ ಅಲ್ಲ
1: ಎರಡು
3: ಎಷ್ಟೊಂದಿದೆ
1: ಖಂಡಿತ
3: ಬರ್ತಾ ಇಲ್ಲ ನನಗೆ ಈ ಟೈಮ್ ಅಲ್ಲಿ.
1: ಓಕೆ, ಇವಾಗ ನಿಮ್ಮ ಪ್ರಕಾರ ಹಕ್ಕಿ ಹಕ್ಕಿ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ?
3: ಹಕ್ಕಿಗಳು ಹಕ್ಕಿಗಳು ಅಂದ್ರೆ ಒಂಥರ ಏನೋ ಖುಷಿ, ಆನಂದ ನೋಡ್ಲಿಕ್ಕೆ ಒಂದ್ ಸಂತೋಷ ಆಗುತ್ತೆ. ಮತ್ತೆ ಹಕ್ಕಿ ಗೂಡು ಇಷ್ಟ ಆಗುತ್ತೆ. ಆಮೇಲೆ ಒಂಥರ ಏನಪ್ಪ ಹೇಳೋದು ಹಕ್ಕಿ ಬಗ್ಗೆ, ಎಷ್ಟೊಂದು ತರ ವಿಧ ವಿಧವಾದ ಹಕ್ಕಿಗಳಿದೆ, ಎಲ್ಲವೂ ಒಂದ್ ರೀತಿ ಒಂಥರ ಆಕಾಶದಲ್ಲಿ ಹಾರಾಡ್ತಕ್ಕ ವಿಹಂಗ ಅಂತಾನು ಅಂತ ಅಲ್ವಾ, ಅದಕ್ಕೆ ವಿಹಂಗಮ ಅಂತಾರೆ ಹಕ್ಕಿಗಳಿಗೆ. ಆಮೇಲೆ ಆಕಾಶದಲ್ಲಿ ಸಂಚರಿಸೋ ಹಕ್ಕಿಗಳಿರ್ತವೆ. ಹೀಗೆ ನಮ್ಗೆ ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಹಕ್ಕಿ ಸಾಕಷ್ಟು ಪ್ರಭೇದ ಹಕ್ಕಿಗಳಲ್ಲಿ ಸಾಕಷ್ಟು ಪ್ರಭೇದ ಇರುತ್ತೆ. ಆಮೇಲೆ ಒಂದ್ ಕಡೆಯಿಂದ ಒಂದ್ ಕಡೆ ವಲಸೆ ಹೋಗ್ತವೆ, ಸ್ಥಳಾಂತರ ಮಾಡ್ತವೆ. ಆಮೇಲೆ ನನಗೆ ನಾನು ಯಾವಾಗ್ಲೂ ಬಾನಾಡಿ ಇದೆಯಲ್ಲ ಹಕ್ಕಿ, ಅದ್ ತುಂಬಾ ಇಷ್ಟ ನನಗೆ. ಅಂದ್ರೆ ನಮ್ಮ ಪರಿಸರವನ್ನು ಕಾಯ್ತಕ್ಕಂಥದ್ದು ಹಕ್ಕಿಗಳ ಕೆಲಸ ಅಲ್ವಾ?
1: ಖಂಡಿತ.
3: ಒಂದ್ ಕಡೆಯಿಂದ ಈಗ ಒಂದು ಫಲ ತಿಂದ್ಬಿಟ್ಟು ಒಂದ್ ಕಡೆ ಬೀಜ ಬಿಸಾಡಿಸಿರ್ತವೆ, ಒಂದ್ ಕಡೆಯಿಂದ ಒಂದ್ ಕಡೆಗೆ ಪ್ರಸಾರ ಮಾಡ್ತಾರೆ, ಬೀಜ ಪ್ರಸಾರ ಆಗಿರುತ್ತಲ್ಲ. ಹಾಗಾಗಿ ಹಕ್ಕಿಗಳು ಕೂಡ ನಮ್ಮ ಪರಿಸರವನ್ನು ಕಾಯ್ತಕ್ಕಂತ ಪ್ರಭೇದಗಳು ಅವು ಕೂಡ ಅಂತ ಹೇಳ್ತೀನಿ. ನನಗಿಷ್ಟ, ನಾನು ಯಾವಾಗ್ಲೂ ಏನಾಗ್ಬೇಕು ಅಂತ ಇಷ್ಟ ಅಂತ ಯಾರಾದ್ರೂ ಕೇಳಿದ್ರೆ, ಬಾನಾಡಿ ಬಾನಾಡಿಯಾಗಿ ಆಕಾಶದಲ್ಲಿ ಹಾರಾಡ್ಬೇಕು ಮುಂದಿನ ದಿನಕ್ಕೆ ಅಂತ, ಅದನ್ನ ಇಷ್ಟ ಅಂತ ಹೇಳ್ತೀನಿ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿ.
3: ನೋಡಿ ನೀವು ಕೇಳಿದ ತಕ್ಷಣ ಏನ್ ಹೇಳ್ಬೇಕು ಅನ್ನೋದು ಸಡನ್ ಗೊತ್ತೇ ಆಗಲ್ಲ ಅಲ್ವಾ? ಹಕ್ಕಿಗಳು ಅಂದ ತಕ್ಷಣ ಓಕೆ ಮೇಡಮ್, ಥ್ಯಾಂಕ್ ಯು
1: ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮ್ಮ ಶಾಂತಿನಿ ಮೇಡಮ್ ಅವರು ಹಕ್ಕಿ ಹಕ್ಕಿ ಬಗ್ಗೆ ಒಂದೆರಡು ಹಾಡು

0: ಹಿಂದೆವು ಎರಡು ಮೂರು ಮೂರು ಸಾಂಗನ್ನು ಅವರು ಒಂದೊಂದೇ ಲೈನಲ್ಲಿ ಹಾಡಿದ್ರು. ಹಾಗೆ ಹಕ್ಕಿ ಅಂದರೆ ಅವರ ಒಂದು ಪ್ರಕಾರದಲ್ಲಿ ಬಾನಾಡಿ ಹಕ್ಕಿ ನಂಗೆ ತುಂಬ ಇಷ್ಟ. ಮುಂದಿನ ಜನ್ಮದಲ್ಲಿ ನಾನು ಬಾನಾಡಿ ಹಕ್ಕಿಯಾಗಿ ಹುಟ್ಟಬೇಕು ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರೋಣ? ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಕಲ್ಪನಾ ಅವರೇ.
1: ಮೇಡಮ್
0: ತಿಂಡಿ ಆಯ್ತಾ?
1: ತಿಂಡಿ ಆಗಿದೆ ಮೇಡಮ್, ತಿನ್ಬೇಕು ಪುಳಿಯೋಗರೆ.
0: ಸೂಪರ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪದ ಕೊಡ್ತೀನಿ. ಈಗ ನಿಮ್ಮ ಪದ ಮೌನ.
1: ಮೌನ ಎಷ್ಟಿಲ್ಲ ತನಕ ಈಸಿ ಇದೆಯಲ್ಲ. ಮೌನವ ತಾಳೆನು ಮಾತಾಡೆಯ.
0: ಓಕೆ
1: ಅಷ್ಟೇ ಮೇಡಮ್, ಅದಾಡ್
0: ಬರ್ತೀರೇ. ಸರಿ, ಮೌನ ಅಂದ್ರೆ ನಿಮ್ಮ ಪ್ರಕಾರ?
1: ಮೌನ ಇದೆಯಲ್ಲ, ಮೌನವೇ ಬಂಗಾರ ಮತ್ತೆ ಮುತ್ತು ಅನ್ನೋ ತರ. ಎಷ್ಟು ಮನೆಯಲ್ಲಿ ಎಷ್ಟು ಬೇಕ ತುಂಬ ಸುಮ್ನೆ ಯಾರ ಜೊತೆಗ ಮಾತಾಡೋದು, ಆದಷ್ಟು ಮಾತಾಡ್ಬೇಕಿಲ್ಲ ಅಂತಲ್ಲ, ಮೌನವಾಗಿದ್ರೆ ಸ್ವಲ್ಪ
0: ಚೆನ್ನಾಗಿರುತ್ತೆ
1: ಎಲ್ಲದ್ರಲ್ಲೂ. ಸುಮ್ನೆ ಗೊತ್ತಿದೆ ಅಂತ ಸುಮ್ನೆ ಎಲ್ಲೋ ಸುಮ್ನೆ ಮಾತಾಡೋದು ಅನ್ನೋದ್ಕಿಂತ ಗೊತ್ತಿದ್ರೆ ಮಾತಾಡ್ಬೇಕು, ಗೊತ್ತಿದ್ದೆ ಇಲ್ಲ ಮಾತಾಡೋರ್ನ ಕೇಳಿಸ್ಕೊಂತ ಮೌನವಾಗಿರೋದೇ ಒಳ್ಳೇದು.
0: ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ಕಲ್ಪನಾ ಅವರು ಮೌನ ಮೌನ ಮೌನದ ಒಂದು ಹಾಡನ್ನ ಒಂದು ಸಾಲಲ್ಲಿ ಹೇಳಿದ್ರು. ಹಾಗೆ ಮೌನ ಅಂದ್ರೆ ಸುಮ್ನೆ ಮಾತು ಬರುತ್ತೆ ಅಂತ ಪಟಪಟ ಅಂತ ಮಾತಾಡೋದಲ್ಲ, ಯಾವಾಗ ಎಷ್ಟು ಬೇಕೋ ಲಿಮಿಟಲ್ಲಿ ಮಾತಾಡ್ಕೊಂತ ನಮಗೆ ಗೊತ್ತಿಲ್ಲದೇನೋ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟಿಗೆ ಇನ್ನೊಬ್ರು ಹೇಳುವಾಗ ಕೇಳಿಸ್ಕೊಂಡು ಅದನ್ನು ತಿಳ್ಕೊಂಡು ಮೌನವಾಗಿರೋದು ಉತ್ತಮ ಅಂತ ತಿಳಿಸ್ತಾ ಇದ್ರು. ಸಖತ್ ತಿಳಿಸ್ತಾ ಇದ್ರು ನಮ್ಮ ಕಲ್ಪನಾ ಅವರು. ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದ್ದಾರೆ, ಬನ್ನಿ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ.
2: ಹಲೋ,
0: ನಮಸ್ತೆ. ನಮಸ್ತೆ ಮಹೇಶ್ ಅವರೇ. ತಿಂಡಿ ಆಯ್ತಾ?
2: ತಿಂಡಿ ಇಲ್ಲ, ಆಗಿಲ್ಲ.
0: ಓಕೆ, ಈಗ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹೌದು ಮೇಡಮ್, ಗೊತ್ತಾಯ್ತು.
0: ನಿಮ್ಮ ಪದ ಹಾಡು.
2: ಹಾಡು ಹಾಡು ಹಳೆಯದಾದರೇನು ಭಾವನವನವೀನ ಹೃದಯದಲ್ಲಿ ಈ ತರ ಬರ್ತೆ ಮೇಡಮ್.
0: ಓಕೆ,
2: ಹಾಡೊಂದು ಹಾಡುವನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವನು ಮನದ ಆಸೆ ಚಲಿ ಹಾಡೊಂದು ಹಾಡುವನು. ಇದು ಮೇಡಮ್.
0: ಓಕೆ, ಈಗ ಹಾಡು ಅಂದ್ರೆ ನಿಮ್ಮ ಪ್ರಕಾರ?
2: ಹೇಳಿ. ಹಾಡು ಅಂದ್ರೆ ನಮ್ಮ ಪ್ರಕಾರ ಈಗ ನಿಮ್ಮ ಆಕಾಶ ಇದು ಶಿವಮೊಗ್ಗ ಎಫ್ಎಂ ಅಲ್ಲಿ ಕೇಳ್ತಾರೆ ಹಾಡು ಕೇಳಕ್ಕೆ ಅಂತ ಚಂದ, ಅದು ಇದ್ದಿದ್ರಲ್ಲಿ ರೇಡಿಯೋದಲ್ಲಿ ಕೇಳೋದಕ್ಕಂತೂ ತುಂಬಾ ಮನಸ್ಸೆ ಆನಂದ. ಈ ಟಿವಿಲಿ ಅದಕ್ಕಿಂತ ನನಗೆ ರೇಡಿಯೋದಲ್ಲಿ ಕೇಳೋದು ಹಾಡು ತುಂಬಾ ಇಷ್ಟ. ಎಷ್ಟು ಮೆಲೋಡಿ
0: ಯಾಕೆ
2: ಅಂದ್ರೆ ಮೆಲೋಡಿ ಎಷ್ಟು ಚೆನ್ನಾಗೇ ಬರುತ್ತೆ ರೇಡಿಯೋದಲ್ಲಿ ಕೇಳೋದಾದ್ರೆ ನನಗೆ.
0: ಓಕೆ ಓಕೆ, ಅಂದ್ರೆ ನಿಮಗೆ ಈ ಹಾಡು ಹಿನ್ನೆಲೆ ಇದೆ, ನೆಕ್ಸ್ಟ್ ಹಾಡು ಅಂತ ಯಾರು ಗೆಸ್ ಮಾಡಿರೋದಿಲ್ಲ ಈ ಹಾಡು ಬರುತ್ತೆ ಅಂತ, ಅದಕ್ಕೆ ಇಷ್ಟ ಆಗತ್ತೋ ಅಥವಾ ತುಂಬಾ ಯಾವಾಗ್ಲೂ ಮಿಕ್ಸ್ ಮಾಡ್ತಾ ಇರ್ತೀವಿ ಭಾವಗೀತೆ ಭಕ್ತಿ ಗೀತೆ?
2: ಅಲ್ಲೇ ಮೇಡಮ್, ನಮಗೆಲ್ಲ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಚಿತ್ರಗೀತೆ ಎಲ್ಲವೂ ಇಷ್ಟ ಅಲ್ಲ ಮೇಡಮ್, ಹಾಡು ಅಂದ್ರೆ ಎಲ್ಲವೂ ಇಷ್ಟ.
0: ಖಂಡಿತ ಖಂಡಿತ. ಓಕೆ,
2: ಯಾಕೆಂದ್ರೆ ಬರೀ ಚಿತ್ರಗೀತೆಗೋಸ್ಕರ ಹಾಡಲ್ಲ ಮೇಡಮ್.
0: ಖಂಡಿತ ಖಂಡಿತ, ಅದಕ್ಕೆ ಕೇಳಿದೆ
2: ಭಾವಗೀತೆ ಭಕ್ತಿ ಗೀತೆ ಎಲ್ಲ ಕೇಳ್ತಾ ಇರ್ತೀವಲ್ಲ ಮೇಡಮ್.
0: ಹಾ, ಅದು ಖುಷಿ ಆಗತ್ತೆ ರೇಡಿಯೋ ಕೇಳೋದಕ್ಕೆ. ಓಕೆ ಮಾ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ನಮ್ಮ ಮಹೇಶ್ ಅವರು ತುಂಬಾ ಚೆನ್ನಾಗಿ ಹಾಡು ಅಂತ ಒಂದೆರಡು ಸಾಡು ಲೈನ್ ಅನ್ನ ಹಾಡಿ. ಈಗ ಮತ್ತೆ ಹೇಗೆ ಅಂದ್ರೆ ಹಾಡು ಅಂದ್ರೆ ನನಗೆ ಟಿವಿಯಲ್ಲಿ ಕೇಳೋಕ್ಕಿಂತ ನನಗೆ ರೇಡಿಯೋದಲ್ಲಿ ಕೇಳಕ್ಕೆ ಖುಷಿ ಆಗತ್ತೆ, ಯಾಕಂದ್ರೆ ಎಲ್ಲ ಮಿಕ್ಸ್ಡ್ ಆಗಿರುತ್ತೆ, ಭಾವಗೀತೆ ಭಕ್ತಿ ಗೀತೆ ಹಾಗೆ ಚಿತ್ರಗೀತೆ ಎಲ್ಲದೂ ಪ್ಲೇ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಕೊಡತ್ತೆ ಅಂತ ತಿಳಿಸಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರೋಣ? ಹಲೋ.
3: ಹಲೋ, ಶಿವಮೊಗ್ಗದಿಂದ ಗೀತಾ. ನಮಸ್ತೆ.
0: ನಮಸ್ತೆ ಗೀತಾ ಮೇಡಮ್,
3: ಹೇಗಿದ್ದೀರಾ?
0: ಸೂಪರ್ ಆಗಿದ್ದೀವಿ.
3: ಟಿಫನ್ ಆಯ್ತಾ?
0: ಟಿಫನ್ ಆಯ್ತು ಮ್ಯಾಮ್. ನಿಮ್ದು ಆಯ್ತಾ?
3: ಶಾವಿಗೆ ಬಾತು. ನಿಮ್ದು?
0: ನಮ್ದು ಸೇಮ್. ಓಕೆ ಗೀತಾ ಮೇಡಮ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ನಾನು ಪದ ಕೊಡ್ತೀನಿ, ಒಂದು ಪದವನ್ನ ಕೊಡ್ತೀನಿ, ನೀವು ಹಾಡನ್ನ ಹಾಡಬಹುದು. ಈಗ ನಿಮ್ಮ ಪದ ಮಣಿ. ಮಣಿ
3: ಮಣಿ ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ, ದಾರದಲ್ಲಿ ಮಣಿ ಸೇರಿ ಚಂದದೊಂದು ಹಾರ, ದಾರದಲ್ಲಿ ಮಣಿ ಇರತ್ತೆ ಅಂತ ಹೇಳೆ ಮಣಿ.
0: ಸೂಪರ್. ಈಗ ಮಣಿ ಇವಾಗ ಟ್ರೆಂಡ್

0: ಹೆಚ್ಚಾಗಿ ಹಾಕ್ತಿರ್ತಾರೆ ಮಣಿ ಅಂದ್ರೆ ನಿಮ್ಮ ನಿಮ್ಮ ಪ್ರಕಾರ ಮಣಿ ಅಂತಂದ್ರೆ ಏನಪ್ಪ
1: ಅಂದ್ರೆ ಸರದಲ್ಲಿ ಅದು ಮಣಿಗಳನ್ನ ಪೋಣಿಸ್ಕೊಂಡು ಹಾಕೊಂಡ್ರೆ ಅದು ಹಾರ ಆಗತ್ತೆ.
0: ಓಕೆ.
1: ಮತ್ತೆ ಅದು ಅಟ್ರಾಕ್ಟಿವ್ ಆಗಿ ಲೇಡೀಸ್ಗೆ ಒಬ್ಬೊಬ್ರು ಒಂದೊಂದರ ಮಣಿಗಳನ್ನ ಇಷ್ಟಪಡ್ತಾರೆ.
0: ಖಂಡಿತ.
1: ಎಲ್ಲದೂ ಅವರ ಒಂದು ಸೌಂದರ್ಯಕ್ಕೆ ತಕ್ಕಂತೆ ಅದನ್ನ ಮತ್ತೆ ಡ್ರೆಸ್ ತಕ್ಕಂತೆ ಮ್ಯಾಚ್ ಮಾಡ್ಕೊಂತಾರೆ ಮಣಿಗಳನ್ನ. ಮತ್ತೆ ಉಂಗುರದಲ್ಲಿನೂ ಹಾಕೋಬಹುದು, ಕಿವಿಗಳಲ್ಲಿ ಮಣಿಗಳನ್ನ ಹಾಕೋಬಹುದು, ಸರಗಳಲ್ಲಿ ಹಾಕೋಬಹುದು, ಮತ್ತೆ ಡ್ರೆಸ್ ಗಳಲ್ಲಿ ಬೀಡ್ಸ್ ಗಳನ್ನ ಹಾಕೋಬಹುದು. ಟ್ರೆಂಡ್ ಆಗಿ ಎಲ್ಲಾ ಕಡೆ ವಿಯರ್ ಮಾಡಬಹುದು. ಮತ್ ತಲೆಗಳಲ್ಲೂ ಅದು ಹಾಕೋಬಹುದು, ಸೌಂದರ್ಯದ ಪ್ರಜ್ಞೆ ಅಂತ ಹೇಳ್ತಾರೆ.
0: ಎಸ್. ನೀವು ಯಾವತ್ತಾರು ಬಳಸಿದೀರಾ ಮಣಿಯನ್ನ?
1: ಹಾ ಬಳಸಿದೀನಿ ಮೊನ್ನೆ. ಅದು ಮಣಿ ಅಂತ ಹೇಳಿದ್ರೆ ಅದು ಪಚ್ಚೆ, ಮತ್ತೆ ಇದು ರೂಬಿ.
0: ಓಕೆ ಓಕೆ.
1: ಮತ್ತೆ ತಾಳಿಗಳಲ್ಲೆಲ್ಲ ಮಣಿಗಳು ಇರ್ಲೇಬೇಕಲ್ವಾ ಮೇಡಮ್, ಕರಿಮಣಿ ಅಂತ ಹೇಳ್ತಾರೆ.
0: ಎಸ್ ಎಸ್.
1: ಅದು ತುಂಬಾ ಪ್ರೆಸಿಯಸ್ ಅಂತ ಹೇಳ್ತೀವಿ ಕರಿಮಣಿ ಅಂತ ಹೇಳಿದ್ರೆ.
0: ಹೌದು ಹೌದು.
1: ಸಾಂಪ್ರದಾಯಿಕವಾಗಿ ನಾವು ತಾಳಿಗಳಲ್ಲಿ ಕರಿಮಣಿ ಮಾತ್ರ ಬಳಸ್ತೀವಿ. ಹೌದು.
0: ಓಕೆ ಮಾ, ಥ್ಯಾಂಕ್ ಯು ಕರಿಮಣಿ. ಧನ್ಯವಾದಗಳು. ಎಸ್, ತುಂಬಾ ಚೆನ್ನಾಗಿ ನಮ್ಮ ಗೀತಾ ಮೇಡಮ್ ಅವರು ಹಾಡನ್ನು ಕೂಡ ಹಾಡಿದ್ರು. ಹಾಗೆ ಮಣಿ ಅಂದ್ರೆ ಏನು, ಮಣಿ ನಮ್ಮ ಫಸ್ಟ್ ಸ್ಥಾನದಲ್ಲಿ ಬರೋದೇ ತಾಳಿ, ಕರಿಮಣಿ ಅಂತ ಹೇಳ್ಬೋದು. ಸೊ ಅದಾದ ನಂತರ ಎಲ್ಲ ರೂಬಿ ಪಚ್ಚೆ ಎಲ್ಲ ಅದಾದ ನಂತರ ಆಗುತ್ತೆ. ಫಸ್ಟ್ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕರಿಮಣಿಯನ್ನ ಬಳಸೋದು ಎಲ್ಲರೂ ನೋಡೇ ಇರ್ತೀವಿ. ಅದಕ್ಕೆ ಮಹತ್ವ ಏನು ಅಂತಲೂ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಅಂತಲೇ ನಾನು ಭಾವಿಸ್ತೀನಿ. ಸೊ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್

0: ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ನಲ್ಲಿ ನಾನು ಕನ್ನಡ ಪದವನ್ನು ಕೊಡ್ತೀನಿ. ನೀವು ಆ ಪದದಿಂದ ಬರುವಂತಹ ಕನ್ನಡ ಚಲನಚಿತ್ರದ ಗೀತೆಯನ್ನು ಹಾಡ್ಬೋದು ಅಂತ ಹೇಳಿದಾಯಿತು. ಹಾಗೆ ನಮ್ಮ ಕೇಳುಗರು ಕೂಡ ಅವರಿಗೆ ತಕ್ಕ ಹಾಗೆ, ಅಂದರೆ ಅವರಿಗೆ ಕೊಟ್ಟಿರುವ ಪದಗಳಿಂದ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ಹಲೋ,
4: ನಮಸ್ತೆ ಮೇಡಮ್.
3: ನಮಸ್ತೆ ಸೌಮ್ಯ ಅವರು.
4: ಹಾ ಮೇಡಮ್.
3: ಓಕೆ, ಸೂಪರ್ ಆಗಿದ್ದೀವಿ. ನೀವು?
4: ನಾವು ಕೂಡ ಆರಾಮಿದ್ದೇವ್ರಿ.
3: ನಷ್ಟ ಆಯ್ತು?
4: ನಷ್ಟ ಆಯ್ತು ರೀ, ಇವತ್ತು ಇಡ್ಲಿ ಆಯ್ತು ರೀ.
3: ಓಕೆ, ಇವತ್ತಿನ ಟಾಪಿಕ್ ನಲ್ಲಿ ನಾನು ಒಂದು ಪದವನ್ನ ಕೊಡ್ತೀನಿ.
4: ಹಾ ಹೇಳಿ.
3: ರೆಡಿನಾ?
4: ಓಕೆ. ಹಳಿ ಹಾಡುಗಳು ಒಳ್ಳೆಯ ಹಾಡ ಹೇಳ್ರಿ.
3: ಆಹಾ, ನೀವ್ ಹೇಳ್ಬೇಕು, ನಾ ಪದ ಮಾತ್ರ ಕೊಡ್ತೀನಿ.
4: ಓಕೆ.
3: ರಾಜ
4: ರಾಜಾ ಮುದ್ದು ರಾಜಾ, ಕೋಪವಂತ ಕೋಪ ನಮ್ಮಲ್ಲೇ ಕೇಳು ಮುದ್ದು ರಾಜಾ. ರಾಜಾ ರಾಜಾ ರಾಜಾ ಹೇಗಿರಬೇಕು ಗೊತ್ತ ನನ್ನ ರಾಜಾ ರಾಜಾ. ಯಾವ ಹಾಡುಗಳ ಪೂರ್ತಿ ಬರುವಂಗೆ ಇಲ್ಲ ರೀ.
3: ಆಯ್ತು, ಪರವಾಗಿಲ್ಲ. ಇವಾಗ ರಾಜ ಅಂದ್ರೆ ನಿಮ್ಮ ಪ್ರಕಾರ ಏನು?
4: ನೋಡ್ ಮೇಡಮ್, ರಾಜ ಅಂದ್ರೆ ನಾವು ಶ್ರೀಮಂತರಿಗಟ್ಟೆ ರಾಜ ಅಂತ ಕರೆಯಂಗಿಲ್ಲ. ಅವರು ಮನದಲ್ಲಿ ರಾಜ್ಯ ತರ ಇರ್ಬೇಕು.
3: ಸೂಪರ್.
4: ಮನಸ್ಸು ಇರ್ಬೇಕು ಅವ್ರದ್ದು, ರಾಜಂತರ
3: ಮನಸ್ಸು ಇರ್ಬೇಕು.
4: ಮನಸ್ಸು ಇರ್ಬೇಕು ಮೇಡಮ್. ಬಡವರು ಶ್ರೀಮಂತರು ಅದು ಶಾಶ್ವತ ಅಲ್ಲ. ರಾಜ್ಯ ಯಾರಪ್ಪ ಅಂದ್ರೆ ಮನಸ್ಸಿದ್ದವನೇ ರಾಜ ಅಂತ ನಾವು ಹೇಳ್ತೀನಿ.
3: ಒಳ್ಳೆ ಮನಸ್ಸು ಇದ್ದವರು ರಾಜ, ರಾಜ ಅಂತ.
4: ಒಳ್ಳೆ ಮನಸ್ಸು ಬಡವರಿಗಾಗಿ ಹಂಬಲಿಸ್ತಿರ್ಬೇಕು ಅವರು, ಒಳ್ಳೆ ಮನಸ್ಸು ಇರ್ಬೇಕು. ಹಾ, ಬಡವರು ನೋಡಿದ್ರೆ ನೆಲಕೊಂಡ್ರ, ಶ್ರೀಮಂತರು ನೋಡಿದ್ರೆ ಕುಚೇರ್ಸವರ ಅಂತ ಅನ್ಬಾರ್ದು ಅವರು.
3: ಸೂಪರ್ ಸೂಪರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ನಮ್ಮ ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿ ರಾಜ ರಾಜ ಹಾಡನ್ನ ಕೂಡ ಹಾಡಿದ್ದಾಯ್ತು. ಹಾಗೆ ರಾಜ ಅಂದ್ರೆ ಏನು, ಹೇಗಿರ್ಬೇಕು ಅನ್ನೋದ್ರು ಕೂಡ ಅವರು ತಿಳಿಸ್ಕೊಟ್ರು ನಮಗೆ. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಎಸ್, ಕರೆ ಕಟ್ಟಾಯ್ತು. ಸೊ ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸ್ಬೋದು. ನಾನು ಕೊಡುವಂತಹ ಪದಗಳಿಂದ ನೀವು ಕೂಡ ಹಾಡನ್ನು ಹೇಳ್ಬೋದು ಅಂತ, ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ನೀವು ಕರೆ ಮಾಡಬೇಕಾಗಿರೋ ನಂಬರ್ 9686096279. ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ. ಓಕೆ, ನಮ್ಮ ಕೇಳುಗರಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಮೇಡಮ್ ಏನೋ ಪದಗಳು ನೆನಪಾದಾಗ ಹಾಡುಗಳು ಬರಲ್ಲ, ಹಾಡು ಬಂದಾಗ ಕರೆ ಸಿಗೋದಿಲ್ಲ ಅಂತ. ಓಕೆ, ಎಸ್, ಡೋಂಟ್ ವರಿ, ನೀವು ಕೂಡ ಕರೆ ಮಾಡ್ಬೋದು. ಬಟ್ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ,
5: ಹಲೋ,
3: ನಮಸ್ತೆ.
5: ನಮಸ್ತೆ ಮೇಡಮ್.
3: ನಮಸ್ತೆ ಅನಂತರಾಜ್ ಅವರೇ.
5: ಹೌದು ಮೇಡಮ್.
3: ತಿಂಡಿ ಆಯ್ತಾ?
4: ಹ್ಞೂ ಆಯ್ತು ಮೇಡಮ್, ಊಟನೇ ಆಯ್ತು, ತಿಂಡಿ ಏನಿಲ್ಲ.

0: ಊಟ ಊಟ ಮಾಡಿದ್ರಿ. ಟಾಪಿಕ್ ಗೊತ್ತಾಯ್ತಲ್ಲ,
1: ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
0: ಓಕೆ ಪಾ, ಈಗ ನಿಮ್ಮ ಪದ ಸಂತೆ ಅಥವಾ ಜಾತ್ರೆ.
1: ಸಂತೆ ಅಥವಾ ಜಾತ್ರೆ, ಅದರಿಂದ ಪ್ರಾರಂಭ ಆಗ ಹಾಡನ್ನ ಆಡ್ಬೇಕು.
0: ಹಾಡ್ಬೇಕು. ನೀವು ಜಾತ್ರೆಯಲ್ಲಿ ನೆನಪಾಗಿರುವಂತಹ ಹಾಡನ್ನು ಹಾಡ್ಬೋದು, ಆಮೇಲೆ ಸಂತೆಯಲ್ಲೂ ಇದೆ ಒಂದು ಹಾಡು.
1: ನಮ್ಮೂರ ಜಾತ್ರೆಯಲ್ಲಿ ಹೊತ್ತಲ್ಲಿ ಹಿಂದಿಂದೆ ಬಂದೋನು ನೀ ತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾನ್ ತಾನೆ. ಹೈ ಹೈ ಹೈ ಹೈ, ನಮ್ಮೂರ ಜಾತ್ರೆಯಲ್ಲಿ ಪೇಟೆಯ ಬೀದಿಲಿ ಹಿಂದಿಂದೆ ಬಂದೋನು ನೀ ತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾನ್ ತಾನೆ. ಥ್ಯಾಂಕ್ ಯು.
0: ಓಕೆ, ಈಗ ನಿಮ್ಮ ಪ್ರಕಾರ ಜಾತ್ರೆ ಅಥವಾ ಸಂತೆ ಅಂದ್ರೆ ಏನು?
1: ಜಾತ್ರೆ ಅಥವಾ ಸಂತೆ ಅಂದ್ರೆ ಜನ ಸಂದಣಿ ಸೇರಿರ್ತಕ್ಕಂತ ಒಂದು ಪ್ರದೇಶ.
0: ಓಕೆ, ಅದು ಇವಾಗ ನೀವು ಸಣ್ಣವರಿದ್ದಾಗ ಎಂಜಾಯ್ಮೆಂಟ್ ಮಾಡಿರುವಂತಹ ಒಂದು ಯಾವ್ದಾರು ಹೇಳ್ಬೋದಾ ಇನ್ಸಿಡೆಂಟ್?
1: ಹೌದು ಮೇಡಮ್, ಹೋಗ್ತಾ
0: ಇದ್ವಿ ಸಂತೆಗೆ.
1: ಓಕೆ ಮೇಡಮ್.
0: ಓಕೆ, ಸೂಪರ್ ಸೂಪರ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮ್ಮ ಅನಂತರಾಜ್ ಅವರು ಸಂತೆ, ನಮ್ಮೂರ ಸಂತೆಯಲ್ಲಿ ಹಾಡನ್ನ ಹಾಡಿದ್ದಾಯ್ತು. ಈಗ ಗಾಳಿ ಮಾತು ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ.
0: ನಮಸ್ತೆ ಅಕ್ಕ ಮಹಾದೇವಿ ಅವರೇ, ಆರಾಮಿದ್ದೀರಿ?
2: ಆರಾಮಿದ್ದೀರಿ ನೀವ್ರಿ?
0: ಹಾ, ಆರಾಮಿದ್ದೀವ್ರಿ. ಬಹಳ ಹೊತ್ತಾಯ್ತು, ಬಹಳ ದಿವಸ ಆಯ್ತು ನೀವು ಕರೆ ಮಾಡ್ದೆ. ಬೆಂಗಳೂರು ಈಗ ನಿಮ್ಮ ನಿಮ್ಮ ಪದ ನೆನಪು.
2: ನೆನಪು ಅನ್ಬಿಟ್ಟು ಬರ್ಲಿ, ಏನ್ ಕೊಡ್ತಾರೆ ಅದೇ ಹೇಳಿ.
0: ನೆನಪು ಇಲ್ಲ ಯಾವ್ದು ಕೊಡ್ಬೋದು? ಮುಸ್ಸಂಜೆ
2: ನೆನಪಾಗ್ಲಿ,
0: ನೆನಪು ಇರುತ್ತೆ ನಿಮ್ಗೆ, ಅದು ಬರ್ಬೋದು.
2: ನೆನಪುಗಳ ಮಾತು ಮಧುರ.
0: ಓಕೆ,
2: ಜಸ್ಟ್ ನಾಡಂಗಿಲ್ಲ.
0: ಸರಿ, ಓಕೆ ಮಾ. ಈಗ
2: ಬದ್ಲಿ ಕೊಟ್ರಿ, ಎಷ್ಟು ಚೆನ್ನಾಗಿತ್ತು, ಏನೋ ನೆನಪಡ್ರಿ.
0: ಅಯ್ಯೋ, ಇಲ್ಲ ಇಲ್ಲ, ಮತ್ತೆ ನಾನ್ ಕೊಟ್ಟ ಹೋದ್ರೆ ನಮ್ಗೆ ಕಾಲರ್ಸ್ ಅವ್ರು ಬೈತಾರೆ. ಓಕೆ, ಇವಾಗ ನೆನಪು ಅಂದ್ರೆ ನಿಮ್ಮ ಪ್ರಕಾರ ಏನು?
2: ನೆನಪು ಅದ್ರ ಬಗ್ಗೆ ಹೇಳ್ತೀನಿ. ನೆನಪು ಬಗ್ಗೆ ಎಷ್ಟು ಚೆನ್ನಾಗಿರ್ತೀನಿ ಗೊತ್ತಾ? ನೆನಪು ಅಂದ್ರೆ ಒಮ್ಮೆ ಪರಿಚಯ ಆಗ್ಲಿ, ಮುಖ ಭೇಟಿ ಆಗ್ಲಿ, ನೀವು ನಾವು, ನಿಮ್ಮ ಊರ ಇರ್ಬೋದು, ನಿಮ್ಮ ಆಕಾಶವಾಣಿ ಕೇಂದ್ರ ಇನ್ ಇತರ ಇರ್ಬೋದು, ಯಾರ್ಯಾರು ಇರ್ಲಿ, ಒಮ್ಮೆ ಮುಖ ಭೇಟಿ ಆದ್ರು ಕೊನೆ ತನಕ ಸಾಯ ತನಕ ಅವ್ರ ನೆನಪಲ್ಲಿ ಇರ್ತೀವಿ. ಯಾವ ಮನುಷ್ಯ ಇಂತಲ್ಲಿ ಇದ್ವಪ್ಪ, ಇಂತಲ್ಲಿ ಪರಿಚಯ ಇದ್ರು, ಇಂತಲ್ಲಿ ಇದೇ ಹಿಂಗಿದ್ವಿ, ಇಂತಲ್ಲಿ ಪರಿಚಯ ಆದ್ರು, ಈಗ ಈ ತರ ಮಾತಾಡಿದ್ವಿ, ಖುಷಿ ಖುಷಿಯಿಂದ ಹಂಚಿಕೊಂಡಿದ್ವಿ, ಅವ್ರ ಈ ತನ ನಮ್ಗೆ ಎಷ್ಟು ಚಂದ ಮಾತಾಡಿದ್ರಲ್ಲ, ಖುಷಿ ಖುಷಿಯಿಂದ ಹೆಂಗೆ ಇದ್ವಿ ಎಲ್ಲ ಒಟ್ಟೆ. ಇಲ್ಲಿ ಒಮ್ಮೆ ನೆನಪತ್ರ ಆತ್ರಿ, ಒಮ್ಮೆ ಭೇಟಿ ಆದ್ರೆ ಕಣ್ ತನಕ ಸಾಯ ತುಂಬ ನೆನಪತ್ತೆ ಮನುಷ್ಯಾಗ. ಅದೇ ನೆನಪು, ನೆನಪಂದ್ರೆ ಒಮ್ಮೆ ನೆನಪಾದ್ರೆ ಕೊನೆ ತನಕ ಅಷ್ಟೇ ಮನುಷ್ಯ. ನೆನಪು ಅನ್ನೋದು ಎಲ್ಲರ ಹತ್ರ ಇರ್ತ, ನೆನಪಾಗಿಲ್ರಿ ಅನ್ನೋದು ಅದು ಒಂಚೂರು ನೆನಪರಿ, ಅದಕ್ಕೋ
0: ಬಳಸ್ತಾ ಇರ್ತೀವಿ ಅವಾಗ ಅವಾಗ.
2: ನೆನಪಿಂದ ಅಷ್ಟೇ, ಅದ ನೆನಪು ಮಾತ್ರ ಯಾರಿಂದ ಮರೆಯಕ್ಕಾಗಲ್ಲ, ಯಾರ ನೆನಪಿರ್ಲಿ ಸಾಧ್ಯ. ನೆನಪು ಅನ್ನೋದು ಸಾಯ ತನಕ ಕೊನೆ ತನಕ ಮನಸ್ಸಲ್ಲೇ ಇರ್ತೈತಿ. ಒಂದು ಹಾಡು ಇರ್ಬೋದು, ಒಂದು ನೋಡಿರುವಂತದ್ದು ಇರ್ಬೋದು, ಮನುಷ್ಯನ ಭಾವ ಭಾವಚಿತ್ರ. ಈಗ ನಿಮ್ಮನ್ನ ನೋಡಿದ್ ಅಂತ ಹೇಳ್ರಿ, ಅಯ್ಯೋ ಇವತ್ ನೋಡಿದ್ವಲ್ಲ, ಅಲ್ಲಿ ಕೇಳಿದ್ವಲ್ಲ, ಅದು ನೀವ್ ಮಾತಾಡಿರೋ ಧ್ವನಿ ಕೂಡ ಇರ್ಲಿ, ಅದು ನೆನಪಾಗತ್ತೆ. ನಿಮ್ ಮುಖ ನೋಡಿದ್ದೇ ಇರ್ಲಿ, ಅದು ನೆನಪಾಗತ್ತೆ. ಏನೇ ಇರ್ಲಿ, ನೆನಪು ಮಾತ್ರ ಯಾರಿಂದ ನೆನಪ ಮರೆಯಕ್ ಸಾಧ್ಯ ಇಲ್ಲ.
0: ಸೂಪರ್ ಸೂಪರ್,
2: ಒಂದೊಂದು ಕೂಡ ನೆನಪು ಹಂಗೆ ಇರ್ತೈತಿ, ಅಷ್ಟು ಮರೆಯೋ ಸುಲಭ ಇಲ್ಲ ಮನುಷ್ಯನ ಹತ್ರ.
0: ಓಕೆ ಮಾ, ಓಕೆ, ಥ್ಯಾಂಕ್ ಯು ಪಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಕ್ಕ ಮಹಾದೇವಿ ಅವರು ಕರೆ ಮಾಡಿ ನೆನಪು, ನೆನಪುಗಳ ಮಾತು ಮಧುರ ಹಾಡನ್ನ ಹಾಡ್ತಾ, ಹಾಗೆ ನೆನಪು ಅಂದ್ರೆ ಏನು ಅಂತ ಅವರ ಒಂದು ಏನು ಅವರ ಒಂದು ಮಾತುಗಳನ್ನ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
3: ಹಲೋ,
0: ನಮಸ್ತೆ. ನಮಸ್ತೆ ಆಶಾ ಮೇಡಮ್, ತಿಂಡಿ ಆಯ್ತಾ?
3: ಇಲ್ಲ ಕಣ, ನಿಂದು ಕಾರ್ಯಕ್ರಮ ಮುಗಿಯೋ ತನಕ ನಾನು ಎಲ್ಲೋಗ್ಲಿ, ನೆಮ್ಮದಿಯಾಗಿರಕ್ಕಾಗಲ್ಲ.
0: ಓಕೆ ಆಶಾ ಮೇಡಮ್, ಇವಾಗ ಇವತ್ತಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ವಾ?
3: ಟಾಪಿಕ್
0: ನಾನೊಂದು ಅಕ್ಷರ ಕೊಡ್ತೀನಿ, ಪದ ಕೊಡ್ತೀನಿ. ಸಂತೋಷ,
3: ಆಮೇಲೆ ಸಂತೋಷದ ಬಗ್ಗೆ ಹಾಡು ಹೇಳಿ ಇದ್ ಮಾಡ್ಬೇಕಾ?
0: ಹೌದು.
3: ಸಂತೋಷ ಅಹ ಅಹ ಸಂಗೀತ ಅಹ ಅಹ ಅಯ್ಯೋ ಸಂತೋಷ ಬರ್ತಾ ಇದ್ ತಾಳಬ ಹೇಳ್ತಿದ್ದೆ ಸಂತೋಷದ ಹೋಗಿ ಮಾತಾಡ್ಬಿಡ್ತೀನಿ.
0: ಆಯ್ತಾಯ್ತು.
3: ಸಂತೋಷದ್ದು ಹೇಳಿ ಕೇಳಿ ಬರಲ್ಲ, ಅದು ತಾನೇ ತಾನಾಗಿ ಉದ್ಭವ ಆಗ್ಬೇಕು. ಮನುಷ್ಯ ಯಾವಾಗ್ಲೂ ಸಂತೋಷದ್ದು ಇಷ್ಟ ಪಡ್ಬೇಕು, ಅಸಂತೋಷದ್ದು ಇಷ್ಟ ಪಡ್ಬೇಕು. ನಾವು ಯಾಕೆ ಅಂತಂದ್ರೆ ಇದೇ ಅಂತ ನಾವು ಸಂಸಾರದಲ್ಲಿ ಜೀವನದಲ್ಲಿ ನಾವು ಇರೋದಕ್ಕೆ ಆಗೋದಿಲ್ಲ. ಆದ್ರಿಂದ ಸಂತೋಷ ಮುಖಾಲ್ಭಾಗ ಸಂತೋಷಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅಸಂತೋಷ ಅಥವಾ ಒಂದು ನೋವು ನಲಿವು ಇದೆಲ್ಲದಕ್ಕೂ ಇದೆಲ್ಲ ಮುಖ್ಯ ಕಾರಣ ಸಂತೋಷ. ಇವೆಲ್ಲಾನು ಜಯಿಸ್ಕೊಂಡ್ ಬಂದು ಸಂತೋಷ ಆಗಿರೋದೇ ಅವನು ಪುಣ್ಯ ಪುರುಷ ಅಂತ ಹೇಳ್ತಾರೆ.
0: ಓಕೆ ಓಕೆ ಸೂಪರ್.
3: ಅದೇಲ್ಲ
0: ಹಾಡು ಹೇಳಿ.
3: ಸಂತೋಷ ಅದೇ ಹೇಳ್ತಿದ್ದೆ, ನೀನು ಸ್ವಲ್ಪ ನಂಗೆ ಕೋರಸ್ ಕೂಡ. ಸಂತೋಷ ಅಹ ಅಹ ಸಂದೇಶ ಅಹ ಸುಖಮಯ ಸಂತೋಷ ರಸಮಯ ಸಂಗೀತ ಹೊಸ ಹೊಸ ಭಾವ ತುಂಬ ಯಾರೇ ತುಮ್ಮೆಂದಿತು ಅಕ್ಕಿ ಕಾನದ ಕೋಗಿಲೆ ಕೊರಲಿನ ಸಂಗೀತ ಅಕ್ಕಿ ಚುಮ್ಮಿ ನಡೆಯುವ ಸಂತೋಷ ರಾಗ ಸಂಗೀತ ಒಲವಿನ ಸಂತೋಷ.
0: ಇಲ್ಲ ನಂಗೆ ಮರ್ತೋಯ್ತು ಪದಗಳು, ಅದಕ್ಕೆ ಸುಮ್ಮನಿದ್ದೆ.
3: ನಾನು ಬೆಳಗ್ಗೆ ನೋಡ್ದೆ ಕಣ ಕೊಟ್ಟಿದ್ದೆ ಇದು ಹಾಡು, ಆಮೇಲೆ ಯಾವ ಹಾಡು ಬರುತ್ತೆ ಅಂತ ಗೆಸ್ ಮಾಡ್ಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ತಾಳು ನಮ್ ಇರಾಳಲ್ಲ ವಾಗ್ದೇವಿ ಸರಸ್ವತಿ ಅವಳನ್ನ ನೆನ್ಸ್ಕೊಂಡ್ ಬಿಟ್ಟು ಅಮ್ಮ ನೀನೇ ಒಂದ್ ವರ್ಡ್ ಕೊಡೋದು ಅದಕ್ಕೆ ಸಂತೋಷ ಸಂತೋಷ ಅಂದ್ಬಿಟ್ಟು.
0: ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ಆಶಾ ಪ್ರಕಾಶ್ ಅವರು ವೇಟ್ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಆ ಹಾಡನ್ನ ಹಾಡಿದ್ದಾಯ್ತು, ಸಂತೋಷದಿಂದ ಹಾಡಿದ್ರು. ಹಾಗೆ ಸಂತೋಷ ಅಂದ್ರೆ ಏನು ಅಂತ ಅವರು ಕೂಡ ತಿಳಿಸ್ಕೊಟ್ರು. ಇವಾಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಅವರೇ, ತಿಂಡಿ ಆಯ್ತಾ? ಚಪಾತಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಂದು ಪದವನ್ನ ಕೊಡ್ತೀನಿ. ಪತ್ರ ಇಲ್ಲ ಓಲೆ.
4: ಸರಿ ಸರಿ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಎದೆಯ ತಳಮಳ ಮಾತನಾಡಲ ಇಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ ಪತ್ರ ಬರೆಯಲ ಅದು
0: ಹೋಯ್ತು. ಓಕೆ, ಇವಾಗ ಪತ್ರ ಅಂದ್ರೆ ನಿಮ್ಮ ಒಂದು ಪ್ರಕಾರದಲ್ಲಿ ಏನು? ಪತ್ರ ಬರ್ತಿದ್ದೀರಾ
4: ಯಾರಿಗಾದ್ರೂ? ನಮ್ಮನೆಗೆ ಬರ್ತಿದ್ದೀನಿ.
0: ಹಾಯ್, ಸೂಪರ್.
4: ಯಾಕಂದ್ರೆ ಆ ಟೈಮಲ್ಲಿ ಪತ್ರನೇ ಜಾಸ್ತಿ ಇತ್ತು, ಫೋನ್ಗಳು ಕಮ್ಮಿ ಇತ್ತು ಮೇಡಮ್. ಆ ಟೈಮಲ್ಲಿ ಮದುವೆ ಟೈಮಲ್ಲಿ ಸುಮಾರು ಪತ್ರಗಳು ಬರ್ದಿದ್ದೀನಿ. ಒಳ್ಳೆ ಒಳ್ಳೆ ಒಂದು ಖುಷಿಯಾದ ಒಂದು ವಿಚಾರ ಅದು.
0: ನೋಡಿ, ಇವಾಗ ಮೆಸೇಜ್ ಕಳ್ಸೋದಕ್ಕೂ ಅವಾಗ ಪತ್ರ ಬರ್ದಿದ್ದಕ್ಕೂ ಯಾವ್ದು ಖುಷಿ ಆಗತ್ತೆ ನಿಮಗೆ?
4: ಮೇಡಮ್, ಈ ಮೆಸೇಜ್ ಅಲ್ಲಿ ಹಿಂಗೆ ಪಡಪಡ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತೀವಿ. ಪತ್ರ ಹಂಗಲ್ಲ, ಬಹಳ ನಿಧಾನ ಯೋಚನೆ ಮಾಡಿ ಮಾಡಿ ಏನು ಬರ್ದಿ ಮತ್ತೆ ಅದು ಬೇಡ ಅಂದ್ರೆ ಮತ್ತೆ ಬೇರೆ ಮತ್ತೆ ಬರೆಯೋದು ಅದು ಬಿಸಾಕಿ ಅದು ಬಹಳ ಒಂದೊಂದು ಒಂದೊಂದು ಒಂದೊಂದು ಪದನು ತುಂಬಾನೇ ಅರ್ಥಪೂರ್ಣ ಆಗಿರೋದು ಮೇಡಮ್.
0: ಖಂಡಿತ. ಓಕೆ ಓಕೆ, ಥ್ಯಾಂಕ್ ಯು.
4: ಅದು ಮೆಸೇಜ್ ಅಲ್ಲಿ ಒಂಥರ. ಸರಿ ಮೇಡಮ್,
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಸತೀಶ್ ಅವರು ತುಂಬಾ ಚೆನ್ನಾಗಿ ಅವರ ಒಂದು ಪತ್ರದ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
5: ನಮಸ್ಕಾರ ಮೇಡಮ್.
0: ನಮಸ್ಕಾರ,
5: ನಾ ರಮೇಶ್ ಶರ್ಮಾರ್ ಮಾತಾಡ್ತೀನಿ ಮೇಡಮ್.
0: ಓಕೆ ರಮೇಶ್ ಅವರೇ,
5: ನಾಷ್ಟಾ ಊಟನ ಆಯ್ತು ಮೇಡಮ್?
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
5: ಹೌದ್ರಿ ಮೇಡಮ್, ಎಲ್ಲಾರಿಗೂ ಒಂದೊಂದು ವಿಷಯ ಕೊಡ್ಲಾಕತ್ತೀರಿ.
0: ಓಕೆ,
5: ನನಗೇನ್ ವಿಷಯ ಗೊತ್ತಾಗಂದ್ರಿ ಮೇಡಮ್?
0: ಓಕೆ, ನಿಮ್ಮ ವಿಷಯ ನೆನಪು.
5: ನೆನಪು
0: ಕೊಟ್ಟಿದ್ದೀನಿ ಇದನ್ನಾಲೆ. ಸಾರಿ ಸಾರಿ ಬೇಡ. ನಾನು
5: ನಾನು ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಪ್ರತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಪ್ರತಿ ಸೇರಿದಾಗ ಅದೇ ಆಶಾ ಗೀತೆ ಅಂದು ನಾನು ನೀನಾರೋ ಇಂದು ನಾವು ಒಂದೇ ಮಾತಾಡ್ಸಿದ್ರಂತ ಮೇಡಮ್.
0: ಹೌದು, ಈಗ ನಾನು ಅಂದ್ರೆ ಏನು ನಿಮ್ಮ ಪ್ರಕಾರ? ನಾನು
5: ನಾನು ಅಂದ್ರೆ ಮೇಡಮ್ ನಾವು ನಮ್ಮ ತನದೊಳಗೆ ಇರ್ಬೇಕ್ರಿ ಮೇಡಮ್. ನಾವ್ ನಿಮ್ಮನ್ ನೋಡಿ ನಾವ್ ಕುಣಿಬಾರ್ದ್ರಿ, ಅಂದ್ರೆ ಜನ ಮೆಚ್ಚಿ ನಡಿಬಾರ್ದು ಮನ ಮೆಚ್ಚಿ ನಡಿಬೇಕಂತ ನಮ್ ಹಿರಿಯರ್ ಹೇಳ್ತಿದ್ರಿ.
0: ಸೂಪರ್.
5: ಹಂಗಾಗಿ ನಮ್ಮ ತನವನ್ನ ನಾವ್ ಬಿಟ್ಟು ಕೊಡ್ಬಾರ್ದ್ರಿ, ನಮ್ಮ ತನನ್ನ ನಾವ್ ಕಳ್ಕೊಳ್ಬಾರ್ದ್ರಿ ಮೇಡಮ್.
0: ಖಂಡಿತ. ಓಕೆ,
5: ನಾವಾಗೇ ಇರ್ಬೇಕ್ರಿ ಮೇಡಮ್.
0: ಸೂಪರ್ ಸೂಪರ್ ರಮೇಶ್ ಅವ್ರೆ, ಥ್ಯಾಂಕ್ ಯು.
5: ನನಗೆ ಇಷ್ಟ ತಿಳಿತ್ರಿ ಮೇಡಮ್. ಇಷ್ಟ ಏನ್ರಿ,
0: ಸರಿಯಾಗಿ ಹೇಳಿದ್ರಿ, ಸರಿಯಾಗಿನೇ ಹೇಳಿದ್ರಿ.
5: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದ.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ರಮೇಶ್ ಅವರು ನಾನು ಅನ್ನೋ ಒಂದು ಪದದಿಂದ ಹಾಡನ್ನ ಹಾಡಿದ್ರು. ಹಾಗೆ ನಮ್ಮ ತನವನ್ನ ನಾವು ಬಿಟ್ಕೊಡ್ಬಾರ್ದು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸ್ತಾ ಇದ್ರು ನಮ್ಮ ರಮೇಶ್ ಅವರು ಅಂತ ಹೇಳ್ತಾ. ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಗಿದೆ. ಯಾರೆಲ್ಲ ಕರೆ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣಾನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസ്സുകാകി ഭവിഷ്യക്കാകി നമ ബാനുലി നാനു നിമ ആർജെ രക്ഷിത ഉള്ള ഇതു സോഷ്യൽ മീഡിയ കഥകളു കാര്യക്രമ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಅದೇ ರೀತಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಕಥೆಯ ಶೀರ್ಷಿಕೆ ನಂದಾದೀಪ. ಅಂದು ಸಂಜೆ ರೋಹಿಣಿ ತನ್ನ ಕಡು ಬಡತನದ ಬೇಗೆಯಲ್ಲೂ 7 ತಿಂಗಳ ಗರ್ಭಿಣಿಯಾದ್ರೂ ಬಾವಿಯಿಂದ ನೀರು ಸೇದಿ ಮನೆಗೆ ತರ್ತಿದ್ಲು. ಎಲ್ಲಿಂದಲೋ ಬಂದ ಪತಿರಾಯ ಯತೀಂದ್ರ, ಲೇ ಎಲ್ಲಿಗೆ ಹೋಗಿದ್ದೆ? ನಾನು ಎಷ್ಟು ಬೇಡ ಬೇಡ ಅಂದ್ರು ನಂಗೆ ಬೇಕೇ ಬೇಕು ಅಂತ ಮಾಡ್ಕೊಂಡಿಯಲ್ಲ, ಈಗ ಅನ್ಭವಿಸು. ನಾನು ಗಿಳಿಗೆ ಹೇಳೋ ತರ ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಮುತ್ತಿನ ಹಾಗಿರೋ ಆ 2 ಗಂಡ್ಮಕ್ಳೇ ಸಾಕು ಅಂದ್ರೆ ನಿಮ್ಮಮ್ಮನ ಮಾತು ಕೇಳಿ ಇನ್ನೊಂದು ಬೇರೆ ಮಾಡ್ಕೊಂಡಿಯಲ್ಲ, ಅದನ್ನ ಹೇಗ್ ಸಾಕ್ತೀಯಾ ನೋಡ್ತೀನಿ. ಛಿ, ಬಿಡ್ತು ಅನ್ರಿ, ಆ ದೇವ್ರು ಕೊಟ್ಟಂಗಾಗುತ್ತೆ. ಹುಟ್ಟಿಸಿದ ದೇವ್ರು ಹುಲ್ ಮೇಯಿಸಲ್ಲ ಕಣ್ರಿ, ಎಷ್ಟು ಗಂಡ್ಮಕ್ಳಿದ್ರು ಒಂದ್ ಹೆಣ್ಣು ಹೆತ್ತಂಗಾಗುತ್ತಾ? ಕಷ್ಟ ಕಾಲದಲ್ಲಿ ಓಡ್ ಬರೋದು ಹೆಣ್ಮಕ್ಳೇ ಕಣ್ರಿ. ನೀವೇ ನೋಡಿಲ್ವಾ ನಮ್ಮೂರಲ್ಲಿ ಗಂಡ್ ಹೆತ್ತೋರ್ ಕಷ್ಟನ? ತನ್ನದೇ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ಲು ರೋಹಿಣಿ. ಇದೆಲ್ಲ ಕೇಳೋಕೇನೋ ಚೆನ್ನಾಗಿದೆ, ನನ್ಗೇನ್ ಹೆಣ್ಮಗು ಬೇಡ ಅಂತಿಲ್ಲ, ನಿನಗಿಂತ ಹೆಣ್ಮಗು ಬೇಕು ಅಂತ ಹಂಬಲಿಸಿದವನು ನಾನು. ಆದ್ರೆ 2ನೇ ಮಗುವೇ ಹೆಣ್ಣಾಗಿದ್ರೆ ನನ್ನಷ್ಟು ಖುಷಿ ಪಡ್ತಿರೋರು ಇನ್ಯಾರೂ ಇರ್ಲಿಲ್ಲ. ನನ್ನ 2ನೇ ಮಗನ್ ನೋಡು, ನೋಡೋಕೆ ಸುಂದರವಾಗಿದ್ದಾನೆ. ಮೂಗಂತೂ ಒಳ್ಳೆ ಗಿಣಿ ಮೂಗಿನ ತರ ಇದೆ, ಕಣ್ಣು ಹಾಗೆ ಚುಕ್ಕಿ ತರ ಹೊಳೆಯುತ್ತೆ. ಅವನೇ ಹೆಣ್ಣಾಗಿದ್ರೆ ವಯಸ್ಕಾಲಕ್ಕೆ ಸುರದ್ರೂಪಿಯಾಗಿರ್ತಿದ್ಲು ಅಲ್ವಾ? ಅಯ್ಯೋ, ಅದಕ್ಕೇನ್ ಬಿಡ್ರಿ, ಇವಾಗ ನಮ್ಗ್ ಹುಟ್ಟ ಮಗುನು ನನ್ ಮಗಂಗಿಂತ ಸುಂದರವಾಗಿರ್ತಾಳೆ ನೋಡ್ತೀರಿ ಎಂದು ಹರುಷದಿಂದ ಹೇಳಿದ್ಲು ರೋಹಿಣಿ. ಅದೇನೋ ನಂಗ್ ಗೊತ್ತಿಲ್ಲ, ಹೆಣ್ಣಾದ್ರೆ ನೀನ್ ಬಚಾವ್, ಇಲ್ಲ ಅಂದ್ರೆ ಆ ಮಗು ಮುಖಾನು ನನಗ್ ತೋರಿಸ್ಬೇಡ. ಏನ್ ಮಾಡ್ತೀಯೋ ಹೇಗ್ ಸಾಕ್ತೀಯೋ ನಿನಗ್ ಬಿಟ್ಟಿದ್ದು ಎಂದು ತುಸುಕೋಪದಿಂದಲೇ ಉಸುರಿ ಅಲ್ಲಿಂದ ಎದ್ದು ಹೋದ ಯತೀಂದ್ರ. ಅಂತೂ ಇಂತೂ ನವಮಾಸ ತುಂಬಿಬಿಟ್ಟಿದ್ದಳು ರೋಹಿಣಿ. ತನ್ನ ಹೊಟ್ಟೆಯಲ್ಲಿ ಮುದ್ದಾದ ಹೆಣ್ಣಿ ಜನಿಸಲಪ್ಪ ಎಂದು ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ಲು. ತನ್ನ ಗಂಡನ ಮುಂಗೋಪದ ಅರಿವಿತ್ತವಳಿಗೆ. ಏನಾದ್ರೂ ಗಂಡಾದ್ರೆ ಅವ್ರು ಹೇಳ್ದ ಹಾಗೆ ಮಾಡ್ತಾರೆ ಅಂದ್ಕೊಂಡೇ ಕಾಲ ದೂಡ್ತಿದ್ಲು. ಎಲ್ಲವೂ ಸುಖಕರವಾದ್ರಿ, ದೇವರಿಗೆಲ್ಲಿ ಪ್ರೀತಿ ಎಂಬಂತೆ ಇಲ್ಲಿಯೂ ಒಂದು ಪರೀಕ್ಷೆ ಎದುರಾಗಿತ್ತು ರೋಹಿಣಿಗೆ. ಅಂದು ಮಧ್ಯಾಹ್ನ ಬೇಗನೆ ಮನೆಗೆ ಬಂದ ಪತಿ. ಒಂದೇ ಸಮನೆ ಜೋರಾದ ಧ್ವನಿಯಲ್ಲಿ ತನ್ನನ್ನ ಕರೆಯುತ್ತಿದ್ದಾಗ ಏನಾಯ್ತು ಎಂದು ಅಡುಗೆ ಮಾಡುತ್ತಿದ್ದವಳು ಅರ್ಥಕ್ಕೆ ಬಿಟ್ಟು ಬಂದಿದ್ಲು. ಕೋಪದಿಂದ ಸಿಡಿಮಿಡಿಗೊಂಡಿದ್ದ ಗಂಡನ ಮುಖ ನೋಡಿ, ಯಾಕ್ರಿ ಹಾಕ್ ಕೂಗ್ತಿದ್ದೀರಾ, ಏನಾಯ್ತು ಎಂದವಳು ಕೆಕ್ಕರಿಸಿ ನೋಡುತ್ತಾ, ಇನ್ನೇನಾಗ್ಬೇಕು, ಹಾಳಾದ್ ಎಷ್ಟ್ ಬೇಡ ಅಂದ್ರೂ ಹೊತ್ಕೊಂಡಿದೀಯಲ್ಲ ಆ ದರಿದ್ರ ಪಿಂಡನ, ಎಲ್ಲ ಅದ್ರಿಂದಲೇ ಎಂದ ಪತಿಗೆ. ಅದೇನ್ ಮಾಡ್ತು ನಿಮ್ಮನ್ನ ಎಂದಳು ತುಸು ಅಸಹನೆಯಿಂದ. ಏನೆ ನನಗೆ ಎದುರು ಮಾತಾಡ್ತೀಯ, ಈಗಾಗ್ಲೇ ಇರೋ ಸಾಲದ ಮಧ್ಯೆ ಇನ್ನೊಂದ್ ಮಗು ಬೇಡ ಅಂದೆ ತಾನೆ, ಈಗ್ಲೇ ತಿನ್ನೋದಕ್ ಪರದಾಡ್ತಿದೀವಿ, ಆ ಮಗುನ್ ಹೆತ್ತು ನೀನು ಮೂಲೆಯಲ್ಲಿ ಬಿತ್ಕಂಡ್ರೆ ಸಾಲ ಎನ್ ನಿಮ್ಮಪ್ಪ ಬಂದ್ ತೀರಿಸ್ತಾನ ಎಂದವನ ಮಾತಿಗೆ ರೇಗಿ ಹೋಯ್ತು ರೋಹಿಣಿಗೆ. ಅಲ್ಲರಿ, ನೀವು ಸುಖ ಸುಮ್ನೆ ಸಾಲ ಮಾಡ್ಬಿಟ್ಟು ನಮ್ಮಪ್ಪನ ಯಾಕ್ರಿ ಮಧ್ಯಕ್ಕೆ ತರ್ತೀರಾ ಎಂದೇ ಬಿಟ್ಲು ಮಾತಿನ ಸಂಧಿಯಲ್ಲಿ. ಆ ಮಾತುಗಳಿಗೆ ರೇಗಿ ಹೋದ ಯತೀಂದ್ರ. ಹೋ ಕಣಮ್ಮಿ, ಈ ಸಾಲ ಎಲ್ಲ ನೀನ್ ಬಂದ್ಮೇಲೆ ನಿನ್ ಮಕ್ಳಿಗಾಗಿ ಮಾಡಿದ್ದು, ನಾನೇನ್ ಯಾವ್ದೋ ಕೆಟ್ಟ ಚಟದಿಂದ ಕಳ್ದಿಲ್ಲ ನೆನ್ಪಿಟ್ಕೋ ಎಂದ ಜೋರು ಧ್ವನಿಯಲ್ಲಿ. ಮಾತಿಗೆ ಮಾತು ಬೆಳೆದು ದೊಡ್ಡವಾದ ವಿವಾದವೇ ನಡೆದಿತ್ತು. ಕೋಪದಿಂದ ಇಷ್ಟಕ್ಕೆಲ್ಲ ಅನಿಷ್ಟವೇ ಕಾರಣ ಎಂದು ಪಕ್ಕದಲ್ಲೇ ಬಿದ್ದಿದ್ದ ಪಿಕಾಸಿ ಕಾಮಿನಿಂದ ಜೋರಾಗಿ ಹೊಟ್ಟೆಗೆ ಬಾರಿಸಿಯೇ ಬಿಟ್ಟ ಯತೀಂದ್ರ. ನೋವಿನಿಂದ ಅಮ್ಮ ಎಂದು ಕಿರಿಚಿದಳು ರೋಹಿಣಿ. ಹೇಯ್ ಬಾಯಿ ಮುಚ್ಚು, ಈ ಪಿಂಡನ್ ಇವತ್ತೇ ಸಾಯಿಸ್ಬಿಡ್ತೀನಿ ಎಂದ. ರೀ ನಿಮ್ ದಮ್ಮಯ್ಯ, ಹೊಡಿಬೇಡ್ರಿ, ನನ್ ಮಗು ಹೊಟ್ಟೆಲ್ಲೇ ಸತ್ ಹೋದ್ರೆ ಏನ್ರಿ ಮಾಡೋದು, ನಿಮ್ ದಮ್ಮಯ್ಯ ಹಾಗೆಂದವಳೆ. ಗಂಡೇ ಆದ್ರೆ ನೀವೇನ್ ಚಿಂತೆ ಮಾಡ್ಬೇಡಿ, ಅದನ್ನ ನಮ್ಮ ಅಕ್ಕ ಅಣ್ಣ ಸಾಕ್ತಾರೆ ಎಂದಳು ಕಣ್ಣೀರು ಸುರಿಸುತ್ತ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗತ್ತೆ? ಏನು, ರೋಹಿಣಿಗೆ ಹೆಣ್ಣು ಮಗು ಹುಟ್ಟುತ್ತೋ ಅಥವಾ ಗಂಡು ಮಗು ಹುಟ್ಟುತ್ತೋ? ಅಕಸ್ಮಾತ್ ಏನಾದ್ರೂ ಗಂಡು ಮಗು ಹುಟ್ಟಿದ್ರೆ ರೋಹಿಣಿಯ ಕಥೆ ಏನು, ಆ ಮಗುವಿನ ಕಥೆ ಏನು, ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ನಂದಾದೀಪ ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲೆಡೆ ಹೆಣ್ಣು ಮಗು ಬೇಡವೆಂದು ಕಲಹಗಳು ನಡೆಯುತ್ತಿದ್ರೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿತ್ತು. ಆ ನೋವಿನಲ್ಲೇ ಎರಡು ದಿನ ಹಾಸಿಗೆ ಹಿಡಿದಳು ರೋಹಿಣಿ. ಬೇಡದ ದೇವರಿಲ್ಲ, ಕಟ್ಟದ ಹರಕೆಯಿಲ್ಲ. ಅಯ್ಯೋ ದೇವ್ರೆ, ಇಷ್ಟು ದಿನ ಜೋಪಾನ ಮಾಡ್ಕೊಂಡು ಬಂದು ಕೊನೆಗಾಲದಲ್ಲಿ ನನ್ನಿಂದ ನನ್ನ ಮಗುನ ಕಿತ್ಕೋಬೇಡ ಎಂದು ಪ್ರತಿದಿನ ಕಣ್ಣೀರು ಹಾಕುತ್ತಿದ್ಲು ರೋಹಿಣಿ. ದಿನಗಳು ಹಾಗೇ ಉರುಳುತ್ತಿದ್ದವು. ನವಮಾಸ ತುಂಬಿತ್ತು. ಅಂದು ಎಲ್ಲ ಕೆಲಸ ಮುಗಿಸಿ ಬಾವಿಯಿಂದ ನೀರು ಸೇದಿ ತಂದು ಮನೆಯನ್ನ ಸಾರಿಸಿ ಅಡುಗೆ ಮಾಡಿ ಕುಳಿತಿದ್ದವಳಿಗೆ ಶುರುವಾಗಿತ್ತು ಪ್ರಸವ ವೇದನೆ. ನೋವಿನಿಂದ ಚೀರುತ್ತಿದ್ದವಳಿಗೆ ಆಸರೆಯಾಗಿ ಬಂದಿದ್ದೆ ಶೂಲಗಿತ್ತಿ ಸಾಕಮ್ಮ. ರೋಹಿಣಿಗೆ ಎಲ್ಲಿಲ್ಲದ ಭಯ ಆವರಿಸಿತ್ತು. ಗಂಡನ ಮಾತನ್ನ ಧಿಕ್ಕರಿಸಿ ಅವರ ವಿರುದ್ಧವಾಗಿ ನಿಂತು ಹೆಣ್ಣು ಮಗು ಬೇಕೆಂದು ಹಠ ಹಿಡಿದು ಗರ್ಭವತಿಯಾಗಿದ್ಲು. ಆದರೆ ಇವಾಗ ಮತ್ತೆ ಗಂಡು ಮಗುವೆ ಆದ್ರೆ ನನ್ನ ಗತಿಯೇನು ಎಂಬ ಚಿಂತೆ ಅವಳನ್ನ ಆವರಿಸಿತ್ತು. ಸಮಯ ಕಳೆದಂತೆ ನೋವು ಹೆಚ್ಚಾಗುತ್ತಾ ಹೋಯಿತು. ಆ ಯಮ ಯಾತನಿಗೆಲ್ಲೂ ಒಂದೇ ಬೇಡಿಕೆ, ಹೆಣ್ಣು ಮಗು ಹುಟ್ಲಪ್ಪ ದೇವ್ರೆ ಎಂದು. ಕೊನೆಗೂ ಅವಳ ಮೊರೆಯನ್ನ ಆಲಿಸಿದ ಆ ದೇವ ಕಿರ್ ಎಂದು ಸದ್ದು ಮಾಡುತ್ತಾ ಅಳುತ್ತಿದ್ದ ಕಂದಮ್ಮನ ಹೊಕ್ಕಳ ಬಳ್ಳಿಯನ್ನ ಕತ್ತರಿಸಿ ಚೆನ್ನಾಗಿ ಒರೆಸಿ ಮಗು ಆರೋಗ್ಯವಾಗಿದೆ ಎಂದು ತನ್ನ ಮಡಿಲಿನಲ್ಲಿ ಮಗುವನ್ನ ಇಟ್ಟುಕೊಳ್ಳುತ್ತಾ ಸಾಕಮ್ಮ ಕಾತರದಿಂದಲೇ, ಸಾಕಮ್ಮ ಎಂತ ಮಗು ಅಂದ್ಲು ರೋಹಿಣಿ. ಮುತ್ತಿನಂತ ಹೆಣ್ಮಗು ಕಣವಾ ಎಂದಾಗ ಹೋದ ಜೀವ ಮತ್ತೆ ಬಂದ ಅನುಭವ ರೋಹಿಣಿಗೆ. ಅವಳಿಗಾಗ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಡತನ, ನೋವು, ಸಂಕಷ್ಟಗಳ ನಡುವೆ ನಂದ ದೀಪವಾಗಿ ಜನಿಸಿದ್ಲು ಇಬ್ಬರು ಅಣ್ಣಂದಿರ ಮುತ್ತಿನ ತಂಗಿ ಧನ್ಯತಾ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ಹಾಗೆ ಈ ಒಂದು ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಸಚ್ಚಿ.
1: ಯಾವ ಸಚ್ಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್.
2: The bowler is coming on to

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಖಾನ್.
1: ಯಾವ ಖಾನ್?
0: ಆಮಿರ್

0: Hello.
1: Hello.
0: Hello.
1: Hello.
0: Hello.
2: அடுத்த நேரதாரி இருவதையே போமேலே ஜொத்தகி ரவட நாடினே கரிகதருத்த ஹாடி ஹோகுவா.
3: ஹே, வாவ், இ பலேஸ் எஷ் சென்னாகிதே. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
4: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
3: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
4: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
6: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ,
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: How to make the heterogeneous

ಅಂಬೇಡ್ಕರ್ ಓದಿಗೆ ಸ್ವಾಗತ. ನನ್ನ ಹೆಸರು ರಮ್ಯಾ. ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲಿನ ಉದ್ಘೋಷಕಿ. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ಓದುತ್ತಿರುವೆ. ಮಧ್ಯಕಾಲೀನ ಭಾರತದ ವಾಣಿಜ್ಯ ಸಂಬಂಧಗಳು ಅಥವಾ ಇಸ್ಲಾಂ ಧರ್ಮದ ಉದಯ ಮತ್ತು ಪಶ್ಚಿಮ ಯುರೋಪಿನ ವಿಸ್ತರಣೆ. ಇಸ್ಲಾಂ ಧರ್ಮದ ಜನನ ಮತ್ತು ಗ್ರೆಗರಿ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ರೋಮ್ನಲ್ಲಿ ಕ್ರೈಸ್ತ ಧರ್ಮದ ಬಲ ಸಂವರ್ಧನೆ ಏಕಕಾಲದಲ್ಲಿ ಉಂಟಾಯಿತು. ಇದು ದೈವಾಧಿಪತ್ಯದ ಭಾವನೆಯ ಕಾಲವಾಗಿತ್ತು. ಪೂರ್ವವು ಮತ್ತೊಮ್ಮೆ ಧಾರ್ಮಿಕ ಅಲೆಗಳನ್ನು ಹಬ್ಬಿಸಿ ಅದು ಇಡೀ ಯುರೋಪ್ ಖಂಡವನ್ನು ಮಹಮದೀಕರಿಸಲು ಬಹುತೇಕ ಯಶಸ್ವಿಯಾಗಿತ್ತು. ಆದರೆ ಇದು ತನ್ನ ಧರ್ಮ ಪ್ರಚಾರ ಕಾರ್ಯಕ್ಕಾಗಿ ಜಗತ್ತಿನ ದೊಡ್ಡ ಭೂಖಂಡಗಳಾದ ಆಫ್ರಿಕಾ ಮತ್ತು ಏಷ್ಯಾಗಳನ್ನು ಆರಿಸಿಕೊಳ್ಳದೆ ಚಿಕ್ಕದಾದ ಯುರೋಪ್ ಅನ್ನು ಆರಿಸಿಕೊಂಡಿತು. ಪ್ರವಾದಿ ಮೊಹಮ್ಮದ್ರ ಜನನಕ್ಕಿಂತ ಬಹಳ ಹಿಂದೆ ಅರೇಬಿಯಾವು ಹಲವಾರು ಬುಡಕಟ್ಟು ಜನಾಂಗಗಳಿಂದ ವಾಸಿಸಲ್ಪಟ್ಟಿತ್ತು. ಇದು ಪೂರ್ವ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಧ್ಯದ ವ್ಯಾಪಾರಿ ಸಮೃದ್ಧಿಯನ್ನು ಹೊಂದಿತ್ತು. ಅರಬರ ಈ ಆದಿಮ ಆಮದಿನ ಸಮೃದ್ಧಿಯು ಪೆಟ್ರಾದಿಂದ ಡಮಾಸ್ಕಸ್ ವರೆಗಿನ ಹಲವಾರು ಶ್ರೀಮಂತ ಮತ್ತು ಭವ್ಯ ನಗರಗಳ ವಿನಾಶದ ಕುರುಹಿನಿಂದ ಸಾಬೀತಾಗುತ್ತದೆ. ಆದರೆ ರೋಮನ್ನರು ಭಾರತದೊಂದಿಗೆ ನೇರ ವ್ಯಾಪಾರವನ್ನು ಆರಂಭಿಸಿದಾಗ ಅರಬರಿಗೆ ಸಂಪನ್ಮೂಲವು ಬತ್ತಿತು ಎಂಬುದು ಸ್ಟ್ರಾಬೋನ ವಾದವಾಗಿತ್ತು. ಭಾರತ ಮತ್ತು ಅರೇಬಿಯಾದ ಸರಕುಗಳು ಕೆಂಪು ಸಮುದ್ರದ ಪಶ್ಚಿಮ ದಂಡೆಯ ಮೇಲೆ ಮಿಯೋಸ್ ಹೊರ್ಮಾ ಎಂಬ ಪ್ರದೇಶವನ್ನು ಮತ್ತು ನಂತರ ಒಂಟೆಗಳ ಮೂಲಕ ಥೇಬ್ಸ್ ನಗರಕ್ಕೆ, ಆನಂತರ ನೈಲ್ ನದಿಯ ಮೂಲಕ ಅಲೆಕ್ಸಾಂಡ್ರಿಯಾಕ್ಕೆ ಸಾಗಾಣಿಕೆಯಾಗುತ್ತಿದ್ದವು. ಇದರ ಪರಿಣಾಮವಾಗಿ ಆರ್ಥಿಕವಾಗಿ ಅರಬರು ನಿಜವಾಗಿಯೂ ಮರುಭೂಮಿಯ ಮಕ್ಕಳ ಮಟ್ಟಕ್ಕೆ ಇಳಿದಿದ್ದರು. ಆರ್ಥಿಕವಾಗಿ ಅರೇಬಿಯಾದಷ್ಟು ಬಡ ದೇಶ ಬೇರೆ ಇರಲಿಲ್ಲ. ಗಿಬನ್ ಹೇಳಿದಂತೆ ಇದೊಂದು ಬರೇ ಕಲ್ಲು ಮತ್ತು ಮರಳಿನ ಒಂದು ಸಂತೋಷದ ದೇಶವಾಗಿತ್ತು. ಕೃಷಿ ಯೋಗ್ಯ ಭೂಮಿಯ ಮತ್ತು ನೀರಾವರಿ ಸವಲತ್ತಿನ ಅಭಾವ ಅರಬರಿಗೆ ಒಂದೆಡೆ ನೆಲೆಸದಂತೆ ಮಾಡಿದ್ದವು. ಅವರು ಅಲೆಮಾರಿ ಮತ್ತು ಆದಿವಾಸಿಗಳಾಗಿಯೇ ಉಳಿದರು ಹಾಗೂ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಒಗ್ಗಟ್ಟಾಗಿರಲಿಲ್ಲ. ಅವರಲ್ಲಿ ಪರಸ್ಪರ ಒಗ್ಗಟ್ಟಿರದ ಕಾರಣ ಅವರು ಬಹಳ ಸಲ ಪರಕೀಯರ ದಾಳಿಗೆ ಒಳಪಟ್ಟರು. ಒಬ್ಬರಾದ ಮೇಲೆ ಒಬ್ಬರಂತೆ, ಅಂದರೆ ಅಬಿಸೀನಿಯಾದವರು, ಪರ್ಷಿಯನ್ನರು, ಈಜಿಪ್ಟಿನ ಸುಲ್ತಾನರು, ತುರ್ಕಿಗಳು ಅರೇಬಿಯಾದ ಯಮನ್ ರಾಜ್ಯವನ್ನು ಆಳಿದರು. ಹಲವಾರು ಸಿತಿಯಾದ ಪ್ರಜಾಹಿಂಸಕರು ಪವಿತ್ರ ನಗರಗಳಾದ ಮೆಕ್ಕಾ ಹಾಗೂ ಮದೀನಾಗಳು ತಮ್ಮ ಅಧೀನದಲ್ಲಿರಬೇಕೆಂದು ಬಯಸಿದ್ದರು. ಇದಲ್ಲದೆ ಸ್ವತಃ ಅರೇಬಿಯಾವು ಭಾಗಶಃ ರೋಮ್ ಚಕ್ರಾಧಿಪತ್ಯದ ಒಂದು ಸಂಸ್ಥಾನವಾಗಿತ್ತು. ಆದರೆ ಇವರೆಲ್ಲರಿಗೆ ಅರೇಬಿಯಾವನ್ನು ಶಾಶ್ವತವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಅರೇಬಿಯಾದ ಶಕ್ತಿಶಾಲಿ ರಾಜರುಗಳಾದ ಶಿಶೋಟ್ರಸ್, ಸೈರಸ್, ಪಾಂಪೆ, ಟ್ರೋಜನ್ ಮುಂತಾದವರು ಇವರೆಲ್ಲರನ್ನು ಹೊರಹಾಕಿದರು. ಅರಬರ ಈ ಸ್ವಾತಂತ್ರ್ಯ ಪರವಾದ ಪ್ರವೃತ್ತಿಯನ್ನು ಅವರು ವಾಸವಾಗಿರುವ ಮಣ್ಣಿನಿಂದ ಪಡೆದರು ಎನ್ನಬಹುದು. ಅರಬರ ಧಾರ್ಮಿಕ ಆಡಂಬರ ಮತ್ತು ವಿಗ್ರಹ ಪೂಜೆ ಅನಾಗರಿಕವಾಗಿತ್ತು ಮತ್ತು ಕಲಾತ್ಮಕವಾಗಿರಲಿಲ್ಲ. ಇವರ ಧರ್ಮದಲ್ಲಿ ಸವಿಸ್ತಾರವಾದ ಪುರಾಣ ಕಥೆ ಅಥವಾ ಉನ್ನತವಾದ ತತ್ವಜ್ಞಾನದ ವಿಚಾರಗಳ ಊಹೆಗೆ ಸ್ಥಾನವಿರಲಿಲ್ಲ. ಅರಬರ ಮತ್ತು ಭಾರತೀಯರ ಧರ್ಮವು ಸೂರ್ಯ, ಚಂದ್ರ ಮತ್ತು ನಿಶ್ಚಲ ನಕ್ಷತ್ರಗಳ ಪೂಜೆಯನ್ನು ಒಳಗೊಂಡಿತ್ತು. ಪ್ರತಿಯೊಂದು ಬುಡಕಟ್ಟು ಕುಟುಂಬ, ಪ್ರತಿಯೊಬ್ಬ ಸ್ವತಂತ್ರ ಯೋಧ ಧಾರ್ಮಿಕ ಸಂಸ್ಕಾರಗಳನ್ನು ಹಾಗೂ ತನ್ನ ಮತದ ಪೂಜೆಯ ಮೂರ್ತಿಯನ್ನು ಸೃಷ್ಟಿಸುತ್ತಿದ್ದ ಮತ್ತು ಬದಲಾಯಿಸುತ್ತಿದ್ದ. ಅರೇಬಿಯಾ ಯಾವಾಗಲೂ ಇಸ್ಲಾಂ ಧರ್ಮಕ್ಕೆ ಹಾಗೂ ಮೆಕ್ಕಾದ ಭಾಷೆಗೆ ತಲೆಬಾಗುತ್ತಿತ್ತು. ಮೂರ್ತಿ ಪೂಜಕ ಒಬ್ಬನನ್ನು ಹೊಸ ಧರ್ಮಕ್ಕೆ ಮತಾಂತರಗೊಳಿಸುವುದು ಕಷ್ಟದ ಕೆಲಸವಲ್ಲ, ಏಕೆಂದರೆ ಅವರು ಮತ್ತೊಂದು ಧರ್ಮದ ಬಗ್ಗೆ ಹೆಚ್ಚಿನ ತಾಳ್ಮೆಯನ್ನು ಹೊಂದಿದವರಾಗಿರುತ್ತಾರೆ. ಆದುದರಿಂದ ಮೂರ್ತಿ ಪೂಜಕರಾದ ಅರಬರು ಉತ್ತರ ಮತ್ತು ದಕ್ಷಿಣದಲ್ಲಿರುವ ನಿಜರಾನ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ರೊಂದಿಗೆ, ಈಶಾನ್ಯದಲ್ಲಿರುವ ಜೂಗಳೊಂದಿಗೆ ಮತ್ತು ಪರ್ಷಿಯನ್ ಕೊಲ್ಲಿಯ ಅತಿ ಸಮೀಪದಲ್ಲಿರುವ ಜೊರಸ್ಟಾನ್ರೊಂದಿಗೆ ಶಾಂತಿಯುತ ಬಾಳ್ವೆ ನಡೆಸುತ್ತಿದ್ದರು. ಇಂತಹ ರಕ್ತ ಸಂಬಂಧ ಅವರಲ್ಲಿದ್ದ ಪರಿಣಾಮವಾಗಿ ಮುಸ್ಲಿಂ, ಜ್ಯೂ ಮತ್ತು ಜೊರೆಸ್ಟ್ರಿಯನ್ರ ಧರ್ಮಗಳ ನಡುವೆ ಪರಸ್ಪರ ವಿಚಾರ ವಿನಿಮಯ ಸಾಧ್ಯವಾಯಿತು. ಈ ವಿಚಾರ ವಿನಿಮಯ ಅರಬರಲ್ಲಿ ಪ್ರವಾದಿ ಮೊಹಮ್ಮದರ ಜನನದ ಮುಂಚೆಯೇ ದೇವನು ಒಬ್ಬ ಎನ್ನುವ ವಾದಕ್ಕೆ ಮಹತ್ವ ಸಿಕ್ಕುವಂತೆ ಮಾಡಿತು. ಮೇಲಾಗಿ ಇಂತಹ ವಾದ ಅರಬರ ಅನೀಫರ ಧಾರ್ಮಿಕ ಚಳವಳಿಯಲ್ಲಿ ಸೂಚಿತವಾಗಿತ್ತು. ಸ್ವತಂತ್ರವಾಗಿ ಅಥವಾ ಅನೀಫರ ಚಳವಳಿಯ ಪ್ರೇರಣೆಯಿಂದ ಒಬ್ಬ ಒಂಟಿ ಸವಾರರಾದ ಪ್ರವಾದಿ ಮೊಹಮ್ಮದರು ತಮ್ಮ ತಮ್ಮೊಳಗೆ ನಿರಂತರವಾಗಿ ಜಗಳವಾಡುತ್ತಿರುವ ಹಾಗೂ ಕಾಬಾದ ಹಲವಾರು ಮೂರ್ತಿಗಳಿಗೆ ನರಬಲಿ ನೀಡುವ ಅರಬರನ್ನು ಸುಧಾರಿಸಲು ಯೋಚಿಸಿದರು. ಇಷ್ಟು ಕಡಿಮೆ ಸಾಧನಗಳಿಂದ ಯಾವನೇ ವ್ಯಕ್ತಿಯು ಪ್ರವಾದಿಯ ಗುಣಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡಿರಲಿಲ್ಲವಾದರೂ ಆತನು ಇಸ್ಲಾಮಿನ ಹೆಸರಿನಲ್ಲಿ ತನ್ನ ಕುಟುಂಬ ಮತ್ತು ರಾಷ್ಟ್ರಕ್ಕೆ ಮಾಡಿದ ಬೋಧನೆಗಳು ಒಂದು ಶಾಶ್ವತ ಸತ್ಯ ಮತ್ತು ಅಗತ್ಯ ಕಲ್ಪನೆಗಳ ಛಾಪನ್ನೊತ್ತಿದವು. ದೇವನೊಬ್ಬನೇ ಮತ್ತು ಮಹಮ್ಮದನು ದೇವರ ದೂತನು ಎಂದು ಸಾರಿದ.
ಅವನ ಜನನ ಕಾಲದ ಸನ್ನಿವೇಶಗಳು ಮೊಹಮ್ಮದ್ನನ್ನು ತಾನು ಒಬ್ಬ ಪ್ರವಾದಿ ಎಂದು ಸಾರಲು ಆತನ ನೆರವಿಗೆ ಬಂದವು. ಅರೇಬಿಯಾವು ಸಮಾನ ಸ್ವಾತಂತ್ರ್ಯವನ್ನು ಹೊಂದಿದ ಹಲವು ಬುಡಕಟ್ಟು ಜನಾಂಗಗಳಿಂದ ತುಂಬಿತ್ತೆಂಬುದನ್ನು ನೆನಪಿಡಬೇಕು. ಆದರೂ ಈ ಎಲ್ಲಾ ಬುಡಕಟ್ಟಿನ ಜನರು ಸರಿಯಾದ ಮತ್ತು ಮೋಸದ ಹಾದಿಗಳಿಂದ ಕಾಬಾದ ದೇಗುಲದ ಹತೋಟಿಯನ್ನು ಹೊಂದಿತ್ತೋ ಅಥವಾ ಕಾಬಾದ ಆರಾಧನೆಯ ಪವಿತ್ರ ಸ್ಥಾನವು ಹಾಸಮೈಟ್ನ ಕುಟುಂಬದ ಅದರಲ್ಲೂ ಮುಖ್ಯವಾಗಿ ಮೊಹಮ್ಮದ್ನ ತಾತನ ಮೇಲೆ ಬಿದ್ದಿತ್ತೋ ಅಂತಹ ಕೋರಿಷ್ನ ಜನಾಂಗವನ್ನು ಗೌರವಿಸುವುದಕ್ಕಾಗಿ ಒಟ್ಟಾದರು. ಕಾಬಾದ ದೇವಾಲಯ ಇವರ ಕೈಯಲ್ಲಿತ್ತು. ಇದರ ಪೂಜೆಯ ಜವಾಬ್ದಾರಿ ಹಾಸಮೈಟ್ ಕುಟುಂಬಕ್ಕೆ ವಹಿಸಲಾಗಿತ್ತು. ಇವರು ಮೊಹಮ್ಮದ್ನ ತಾತ. ಅರಬರ ನಡುವೆ ತನ್ನ ಇಂತಹ ಉನ್ನತ ಸ್ಥಾನದ ಲಾಭ ಪಡೆದು ಮೊಹಮ್ಮದ್ದರು ಅರಬರ ಮುಖಂಡರಾದರು. ದೇವನೊಬ್ಬ ಎಂಬ ಉಪದೇಶ ಪ್ರಾರಂಭಿಸಿದರು. ಇವರು ನಿಜವಾದ ಅರ್ಥದಲ್ಲಿ ಮೂಲ ಪ್ರವಾದಿಗಳಾಗಿರಲಿಲ್ಲ, ಆದುದರಿಂದ ಅವರ ಉಪದೇಶದಲ್ಲಿ ಹೊಸತೇನೂ ಇರಲಿಲ್ಲ. ಇವರ ಖುರಾನ್ ಕ್ರೈಸ್ತ ಮತ್ತು ಜುಡಾ ಪಂಥದ ನಡುವಿನ ಒಂದು ಒಪ್ಪಂದವಾಗಿತ್ತು. ಮೊಹಮ್ಮದ್ರ ಬೋಧನೆಯ ಮೌಲ್ಯ ಏನಾದರೂ ಇರಲಿ, ಅರಬರು ಇವರನ್ನು ಕಡು ವೈರಿಯಾಗಿ ಕಂಡರು. ಈ ವೈರತ್ವ ಎಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತೆಂದರೆ ಅರಬರು ಇವರನ್ನಷ್ಟೇ ಅಲ್ಲ, ಇವರ ಪಂಗಡದವರಾದ ಹಾಸಮೈಟರನ್ನು ಕೀಳಾಗಿ ಕಾಣಲು ಪ್ರಾರಂಭಿಸಿದರು. ಅರಬರ ಈ ಮೊಂಡುತನ ಹೆಚ್ಚಾದಂತೆ ಮೊಹಮ್ಮದ್ನ ಧರ್ಮ ಪ್ರಚಾರದ ಉತ್ಸಾಹವು ಕೂಡ ಹೆಚ್ಚಾಗುತ್ತಾ ಹೋಯಿತು. ಇದು ಇಂದಿನ ಹಿಂದೂಗಳಲ್ಲಿನ ಮೂಲಭೂತವಾದದಂತೆ ಇರುತ್ತದೆ. ಅರಬರ ತಾಳ್ಮೆ ಮೀರಿದಾಗ ಅವರು ಹಾಸಮೈಟರಿಗೆ ಮೊಹಮ್ಮದ್ರನ್ನು ಮೆಕ್ಕಾದಿಂದ ಗಡಿಪಾರು ಮಾಡಲು ಒತ್ತಾಯಿಸಿದರು. ಅವರ ಜೀವನಕ್ಕೆ ಅಪಾಯ ಒದಗಿ ಬಂದಿತು. ಸ್ವತಃ ಮೊಹಮ್ಮದ್ದರು ಮದೀನಾಕ್ಕೆ ಹೋಗುವ ವಿಚಾರವನ್ನು ಹೊಂದಿದ್ದರೂ ಅಲ್ಲಿನ ಜನರು ತನ್ನನ್ನು ಸ್ವಾಗತಿಸುತ್ತಾರೋ ಇಲ್ಲವೋ ಎಂಬ ಯೋಚನೆಯಲ್ಲಿ ಮುಳುಗಿದ್ದರು. ಆದುದರಿಂದ ಮದೀನಾಕ್ಕೆ ಪ್ರಯಾಣ ಮಾಡುವ ಮೊದಲು ಮೊಹಮ್ಮದ್ದರು ತಮ್ಮ ಕೆಲವು ಶಿಷ್ಯರನ್ನು ಸಂಧಾನಕ್ಕಾಗಿ ಮದೀನಾಕ್ಕೆ ಕಳಿಸಿದರು. ಮದೀನಾದವರ ದಯಾಳುತನ ಮನವರಿಕೆಯಾದ ಮೇಲೆ ಅವರು ಅಲ್ಲಿಗೆ ಹೋಗಿ ತಳವೂರಿದರು. ಬಾಲ್ಯಾವಸ್ಥೆಯಲ್ಲಿರುವ ಅವರದೇ ಆದ ಇಸ್ಲಾಂ ಧರ್ಮವನ್ನು ಹಾಳಾಗದಂತೆ ರಕ್ಷಿಸಿದರು. ಮೆಕ್ಕಾದಿಂದ ಹೊರಹಾಕಲ್ಪಟ್ಟ ಧಾರ್ಮಿಕ ಜನರನ್ನು ಮದೀನಾದವರು ಈ ರೀತಿ ನಂಬಿಕೆ ಮತ್ತು ಗೌರವಾದರಗಳಿಂದ ಅಪ್ಪಿಕೊಳ್ಳದಿದ್ದಲ್ಲಿ ಇಸ್ಲಾಂ ಧರ್ಮವು ತೊಟ್ಟಿಲಿನಲ್ಲಿಯೇ ಕೊನೆಯುಸಿರು ಎಳೆಯುತ್ತಿತ್ತು. ಮೊಹಮ್ಮದ್ರ ಮೆಕ್ಕಾದಲ್ಲಿ ತಂಗುವಿಕೆ ಅವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಿತು. ಅವರ ಮೆಕ್ಕಾದ ಕಚೇರಿಯು ರಾಜಕೀಯ, ನ್ಯಾಯಾಂಗ ಹಾಗೂ ಕಾರ್ಯಾಂಗದ ಸಮನ್ವಯದ ಕೇಂದ್ರವಾಗಿ ಪರಿಗಣಿಸಿತು. ಮೊಹಮ್ಮದ್ದರು ಒಬ್ಬ ಧಾರ್ಮಿಕ ದೊರೆಯಾದರು. ತಮ್ಮ ಧರ್ಮ ಪ್ರಚಾರವನ್ನು ಬಂದೂಕಿನ ಬೆಂಬಲದಿಂದ ನಡೆಸುವಷ್ಟು ಪ್ರಬಲ ಧಾರ್ಮಿಕ ದೊರೆಯಾದರು. ಮೆಕ್ಕಾದಿಂದ ಓಡಿಬಂದ ಒಬ್ಬ ನಿರಾಶ್ರಿತನಿಗೆ ಮದೀನಾದ ಸ್ವತಂತ್ರ ಜನ ಒಬ್ಬ ರಾಜನ ಸ್ಥಾನಕ್ಕೆ ಮೇಲೇರಿಸಿದರು ಮತ್ತು ಆತನಿಗೆ ಯಾರೊಂದಿಗಾಗಲಿ ಧಾರ್ಮಿಕ ಸಂಬಂಧವನ್ನು ಬೆಳೆಸುವ ಹಾಗೂ ತನ್ನ ಧರ್ಮ ಪ್ರಚಾರಕ್ಕಾಗಿ ರಕ್ಷಣಾತ್ಮಕ ಮತ್ತು ಕೆಣಕುವ ದಾಳಿಗಳನ್ನು ಪ್ರಾರಂಭಿಸುವ ಅಧಿಕಾರವನ್ನಿತ್ತರು. ಈ ರೀತಿ ಮಾನವೀಯ ಹಕ್ಕುಗಳ ಅಪರಿಪೂರ್ಣತೆಯನ್ನು ದೈವಿ ಶಕ್ತಿಯ ವಿಪುಲತೆಯಿಂದ ಶಕ್ತಪಡಿಸಲಾಯಿತು. ಮದೀನಾದ ಪ್ರವಾದಿಯು ತನ್ನ ಹೊಸ ಅವತಾರದಲ್ಲಿ ನೀಡಿದ ಹೆಚ್ಚು ಕ್ರೂರವಾದ ಮತ್ತು ಹಿಂಸಾ ಧಾಟಿಯಲ್ಲಿ ಭರವಸೆಗಳು ಆತನ ಹಿಂದಿನ ಸಾತ್ವಿಕತೆಯು ದೌರ್ಬಲ್ಯದ ಪರಿಣಾಮವಾಗಿತ್ತೆಂದು ಸಾಬೀತುಪಡಿಸಿತು. ಒಲಿಸುವ ದಾರಿಯನ್ನು ಪ್ರಯತ್ನಿಸಲಾಗುತ್ತಿತ್ತು. ಸಹಿಷ್ಣುತೆಯ ಋತುವು ಮುಗಿದಿತ್ತು. ಆತನು ಈಗ ಕತ್ತಿಯ ಮೂಲಕ ತನ್ನ ಮತವನ್ನು ಪ್ರಚಾರ ಮಾಡಲು, ವಿಗ್ರಹಾರಾಧನೆಯ ಸ್ಮಾರಕಗಳನ್ನು ನಾಶ ಮಾಡಲು, ದಿನಗಳ ತಿಂಗಳುಗಳ ಪಾವಿತ್ರ್ಯತೆಗಳನ್ನು ತೊರೆದು ಭೂಮಿಯಲ್ಲಿರುವ ನಂಬದಿರುವ ರಾಷ್ಟ್ರಗಳನ್ನು ಧಿಕ್ಕರಿಸಲು ಆದೇಶಿತನಾಗಿದ್ದನು. ಮೊದಲಿಗೆ ಮೊಹಮ್ಮದ್ ಜನರ ಮನವೊಲಿಸಿ ಮತಾಂತರ ಮಾಡುವ ಪ್ರಯತ್ನ ಫಲಕಾರಿಯಾಗಲಿಲ್ಲ. ನಂತರ ಜನರು ತಮ್ಮಷ್ಟಕ್ಕೆ ತಾವೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆಂದು ಭಾವಿಸಿ ಸೋತ. ಕೊನೆಗೆ ಈತ ಇತರ ಧರ್ಮದವರಿಗೆ ಖಡ್ಗ ತೋರಿಸಿ ತನ್ನ ಧರ್ಮದ ಪ್ರಚಾರಕ್ಕೆ ಅನುವಾದ ಹಾಗೂ ಇಸ್ಲಾಂ ಧರ್ಮವನ್ನು ನಂಬದ ಈ ಜಗತ್ತಿನ ಹಲವಾರು ರಾಷ್ಟ್ರಗಳ ದೇವರುಗಳ ಮೂರ್ತಿಗಳನ್ನು ಹಲವಾರು ದಿನ ಅಥವಾ ತಿಂಗಳುಗಳ ಅವಧಿಯಲ್ಲಿ ನಾಶ ಮಾಡಿದ. ಮದೀನಾದಲ್ಲಿ ಬಂದು ನೆಲೆಯೂರಿದ ಮೊಹಮ್ಮದ್ ತನ್ನ ಪಂಥ ಮತ್ತು ಧಾರ್ಮಿಕ ರಾಜ್ಯವನ್ನು ವಿಸ್ತಾರಗೊಳಿಸಲು ಮೆಕ್ಕಾದ ಖೋರಿಶ್ ಜನರನ್ನು ಸೋಲಿಸಿ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವುದರಿಂದ ಪ್ರಾರಂಭಿಸಿದನು. ಅರಬರು ಏಕಕಾಲದಲ್ಲಿ ವ್ಯಾಪಾರಸ್ಥರು ಹಾಗೂ ಕಳ್ಳರು ಆಗಿದ್ದುದರಿಂದ ಮದೀನಾದಲ್ಲಿರುವ ಮೊಹಮ್ಮದ್ನ ಶಿಷ್ಯರು ಅಲ್ಲಿಂದ ಹಾದು ಹೋಗುವ ಕೋರಿಷ್ಠ ವ್ಯಾಪಾರಕ್ಕೆ ತೊಂದರೆ ಕೊಡಲು ಪ್ರಾರಂಭಿಸಿದರು.

ಜನರಿಗೆ ಖಲೀಫರೆಂದು ಕರೆಯಲಾಯಿತು. ಈ ರೀತಿ ತನ್ನ ಅನುಯಾಯಿಗಳ ಗುಂಪನ್ನು ಕಟ್ಟಿದನು. ಈ ಗುಂಪಿನ ಜನರಿಗೆ ಖಲೀಫರೆಂದು ಕರೆಯಲಾಯಿತು. ಈ ರೀತಿಯಾಗಿ ಆತ ತನ್ನ ಹಿಂಬಾಲಕರಿಗೆ ಒಂದು ಗೆಲ್ಲುವ ಜೀವನ ಮಾರ್ಗವನ್ನು ತೋರಿಸಿ ಧರ್ಮದ ಪ್ರಚಾರವನ್ನು ಅವರಿಗೆ ವಹಿಸಿದನು. ಶೂರನಿಗೊಪ್ಪುವ ಆಲಿಯ ಧೈರ್ಯ, ಮೊವಾಯನ್ನ ಅತ್ಯಂತ ಶ್ರೇಷ್ಠ ಮಟ್ಟದ ಜಾಣ್ಮೆ, ಇತ್ತೀಚೆಗೆ ಗುಂಪನ್ನು ಸೇರಿದ ಹೊಸ ಶಿಷ್ಯರಲ್ಲಿ ಇಂತಹ ಒಳ್ಳೆಯ ಗುಣಗಳನ್ನು ಹೊಂದಬೇಕೆನ್ನುವ ಹಂಬಲವನ್ನು ಅವರ ಮನಸ್ಸಿನಲ್ಲಿ ಹೆಚ್ಚಿಸಿದನು. ಇವರು ಈಗಾಗಲೇ ಕಲಿತಿರುವ ನಾಗರಿಕ ಅಸಹಕಾರವನ್ನು ಮತ್ತೊಮ್ಮೆ ತಮ್ಮ ಗುರು ಪ್ರವಾದಿಯ ಧರ್ಮದ ಪ್ರಸಾರಕ್ಕೆ ಉಪಯೋಗಿಸಿಕೊಂಡರು. ಈ ಕಾಲದಲ್ಲಿಯೇ ಒಮೀಯ ಮನೆತನದಿಂದ ಬಂದ ಡಮಾಸ್ಕಸ್ ಅರಮನೆಯನ್ನು ಆಳುವ ರಾಜರುಗಳೆಲ್ಲ ಆಲಿಸಿ ಹಾಗೂ ಒಣಾಡಂಬರಗಳನ್ನು ಹೊಂದಿದ್ದರೆ ಹೊರತು ಸನ್ಯಾಸಿ ಮತ್ತು ಮುತ್ಸದ್ದಿಗಳು ಹೊಂದಿರುವ ಗುಣಗಳನ್ನಲ್ಲ. ಇಂಥವರನ್ನು ಸೋಲಿಸುವುದು ಖಲೀಫರಿಗೆ ಕಷ್ಟವಾಗಲಿಲ್ಲ. ಒಬ್ಬರಾದ ಮೇಲೆ ಇನ್ನೊಬ್ಬರಂತೆ ಇವರೆಲ್ಲರೂ ಖಲೀಫರಿಗೆ ಶರಣಾಗತರಾದರು. ಆದರೂ ಅರಬರ ಯಶಸ್ಸು ಖಲೀಫರ ಶೌರ್ಯಕ್ಕಿಂತ ಹೆಚ್ಚಾಗಿ ಅವರ ವೈರಿಗಳ ದೌರ್ಬಲ್ಯದಿಂದಾಗಿತ್ತು. ಇದು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಮಹಮ್ಮದ್ರಿಗೆ ಅವರು ಜೀವಿಸಿದಷ್ಟು ಕಾಲ ನೆರವಿಗೆ ಬಂದಿತು. ಮಹಮ್ಮದ್ರ ಜನನ ಪರ್ಷಿಯನ್, ರೋಮನ್ ಮತ್ತು ಯುರೋಪಿನ ಅನಾಗರಿಕ ಮತ್ತು ನೈತಿಕವಾಗಿ ಅಧಃಪತನಗೊಂಡ ಹಾಗೂ ಅಸ್ತವ್ಯಸ್ತ ಪರಿಸ್ಥಿತಿಯ ಅವಧಿಯಲ್ಲಿ ಉಂಟಾಯಿತು. ಟ್ರೋಜನ್ ಸಾಮ್ರಾಜ್ಯ ಅಥವಾ ಕಾನ್ಸ್ಟಂಟೈನ್ ಅಥವಾ ಚಾರ್ಲಮೆನ್ ಸಾಮ್ರಾಜ್ಯಗಳು ಸಹ ಮಹಮ್ಮದ್ನ ಅನುಯಾಯಿಗಳಾದ ಸಾರ್ಕನ್ರ ದಾಳಿಯನ್ನು ಹಿಮ್ಮೆಟ್ಟಿಸಬಹುದಾಗಿತ್ತು. ಹಾಗೆ ಮಾಡಿದ್ದಲ್ಲಿ ಈ ಮೊಹಮ್ಮದ್ರ ಮತಾಂಧತೆಯ ಬಿರುಗಾಳಿ ಅರೇಬಿಯಾದ ಮರಳು ಪ್ರದೇಶದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಮಾಯವಾಗಬಹುದಾಗಿತ್ತು. ಆದರೆ ಹೀಗಾಗಲಿಲ್ಲ. ಮುಂದುವರೆದು ಇವರೇ ಟ್ರೋಜನ್ ಮತ್ತಿತರ ಸಾಮ್ರಾಜ್ಯಗಳನ್ನು ಗೆದ್ದ ಶೈಲಿಯಲ್ಲಿಯೇ ಪರಸ್ಪರ ವಿರೋಧಿಗಳಾಗಿರುವ ಅಗಸ್ಟಸ್ ಮತ್ತು ಇತರ ಉತ್ತರಾಧಿಕಾರಿಗಳ ಮೇಲೆ ದಾಳಿ ಮಾಡಿ ಗೆದ್ದರು. ಮಹಮ್ಮದ್ನ ಉತ್ತರಾಧಿಕಾರಿಯಾದ ಒಮರನು 10 ವರ್ಷದ ಅವಧಿಯಲ್ಲಿ ತನ್ನ ಆಡಳಿತದಲ್ಲಿ ಸಾರ್ಕನ್ರಾದ ಇವರು ಒಟ್ಟಿನಲ್ಲಿ 36,000 ನಗರ ಹಾಗೂ ಅರಮನೆಗಳನ್ನು ತಮ್ಮ ವಶ ಮಾಡಿಕೊಂಡರು. ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇಟ್ಟಿರದ ಜನರ 14,000 ಚರ್ಚು ಅಥವಾ ದೇವಾಲಯಗಳನ್ನು ನಾಶ ಮಾಡಿದರು. ಮಹಮ್ಮದ್ರ ಧರ್ಮದ ಪ್ರಚಾರಕ್ಕಾಗಿ 14,000 ಮಸೀದಿಯನ್ನು ಕಟ್ಟಿಸಿದರು. ಒಟ್ಟಿನಲ್ಲಿ ಮಹಮ್ಮದ್ ಮೆಕ್ಕಾದಿಂದ ಓಡಿ ಹೋದ 100 ವರ್ಷಗಳಲ್ಲಿಯೇ ಇವನ ಉತ್ತರಾಧಿಕಾರಿಗಳು ತಮ್ಮ ಆಳ್ವಿಕೆಯನ್ನು ಒಂದೆಡೆ ಭಾರತದಿಂದ ಇನ್ನೊಂದೆಡೆ ಅಟ್ಲಾಂಟಿಕ್ ಸಾಗರದವರೆಗೆ ಹಬ್ಬಿಸಿದರು. ಈ ಸಾಮ್ರಾಜ್ಯವು ದೂರ ದೂರವಿರುವ ಪರ್ಷಿಯಾ, ಸಿರಿಯಾ, ಈಜಿಪ್ಟ್, ಆಫ್ರಿಕಾ, ಸ್ಪೇನ್ ಮುಂತಾದ ಪ್ರಾಂತ್ಯಗಳವರೆಗೆ ಹಬ್ಬಿತು. ಮಹಮ್ಮದ್ನ ಈ ವಿಶಾಲ ಸಾಮ್ರಾಜ್ಯದಲ್ಲಿ ಅಗಸ್ಟಸ್ ಮತ್ತು ಆಂಟೋಸಿಸ್ ಸರ್ಕಾರದಲ್ಲಿ ಕಂಡುಬರುವ ಒಡೆಯಲಾರದ ಒಗ್ಗಟ್ಟನ್ನು ಮತ್ತು ಪ್ರಶ್ನಿಸಲಾರದ ಆಜ್ಞಾಧಾರಕತ್ವವನ್ನು ಕಾಣುವುದು ಸಾಧ್ಯವಿದ್ದಿಲ್ಲ. ಆದರೂ ಇವರ ಧಾರ್ಮಿಕ ಸಾಮ್ರಾಜ್ಯ ಜನರ ನಡವಳಿಕೆಗಳ ಹಾಗೂ ಅಭಿಪ್ರಾಯಗಳ ಸಾಮಾನ್ಯ ಹೊಂದಾಣಿಕೆಯನ್ನು ಒಳಗೊಂಡಿತ್ತು. ಇಲ್ಲಿನ ಹಲವೆಡೆ ಹಬ್ಬಿರುವ ವಿವಿಧ ಪ್ರದೇಶಗಳಲ್ಲಿನ ಕುರಾನಿನ ಭಾಷೆ ಮತ್ತು ಇಸ್ಲಾಂ ಧರ್ಮದ ಕಾಯ್ದೆಗಳನ್ನು ಎಲ್ಲೆಡೆಲ್ಲೆಡೆಯೂ, ಅಂದರೆ ಇತ್ತ ಸಮರಖಂಡ್ನಿಂದ ಅತ್ತ ಸೆವಿಲ್ಲೆಯಲ್ಲಿ ಸಮಾನ ಭಕ್ತಿಯಿಂದ ಅಭ್ಯಸಿಸಲ್ಪಡುತ್ತಿತ್ತು. ಮುಂದುವರೆದು ಆಫ್ರಿಕಾದ ವಾಯುವ್ಯ ದಿಕ್ಕಿನಲ್ಲಿರುವ ಮೂರರು ಮತ್ತು ಭಾರತೀಯ ಇವರೆಲ್ಲರೂ ಇಸ್ಲಾಂ ಧರ್ಮವನ್ನು ಸೇರಿ ಮೆಕ್ಕಾದ ಪವಿತ್ರ ಸ್ಥಳದಲ್ಲಿ ತಮ್ಮಲ್ಲಿರುವ ಭೇದ ಭಾವಗಳನ್ನು ಮರೆತು ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಿದ್ದರು. ಹಾಗೂ ಟ್ರೈಕಿಸ್ಗೆ ಪಶ್ಚಿಮದಲ್ಲಿರುವ ಎಲ್ಲಾ ಸಂಸ್ಥಾನಗಳಲ್ಲಿ ಅರಬಿ ಭಾಷೆಯನ್ನು ಒಂದು ಜನಪ್ರಿಯ ನಾಣ್ಣುಡಿಯಂತೆ ಸಂತೋಷದಿಂದ ಸ್ವೀಕರಿಸಿದ್ದರು.

0: جاهز بقى معاكم. هو عرض اللي هو سرنا بسكوبا زينا انت فاونديشن اوف بيلدينج بيجنز تو كولا از فيرست تو دو ستوبا.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.
2: ಮೊದಲಿಗೆ ಎಲ್ಲರಿಗೂ ಅಂಬೇಡ್ಕರ್ ಓದು ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ಪಂಡಿತ್ ಬಿ ಮಧುಗುಣಿಕಿ, ಯುವ ಲೇಖಕ, ಕಲಬುರಗಿ. ಇಂದು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ಓದುತ್ತಿರುವೆ. ಚರಿತ್ರೆಯ ಪೂರ್ಣ ವ್ಯವಹಾರವು ಮತದ ಮೂಲಕವೇ ಪೂರ್ತ ಸರಳವಾಗಿ ಆತನ ಏಳಿಗೆಯ ವಿಸ್ತಾರದ ಲೆಕ್ಕಾಚಾರವಾಗಿದೆ. ಆದರೆ ಈ ಪ್ರಕ್ರಿಯೆಯ

0: ವಿಶ್ಲೇಷಣೆಯು ಕೂಡ ನಿಕಷಕ್ಕೆ ಒಳಪಡುವಂತದ್ದಾಗಿದೆ. ಒಬ್ಬ ಜನಪ್ರಿಯ ಲೇಖಕ ಹೇಳಿದಂತೆ, ಒಮ್ಮೆ ನಮ್ಮಲ್ಲೇ ಇನ್ನೊಂದು ದೇಶಕ್ಕೆ ವಲಸೆ ಹೋಗುವ ಅರಬರ ಪ್ರವೃತ್ತಿ ಕೇವಲ ಹೊರನೋಟಕ್ಕೆ ಮಾತ್ರ ಆಕಸ್ಮಿಕವಾಗಿತ್ತು. ಈ ಹಿಂದೆ ಶತಮಾನಗಳವರೆಗೆ ಅರಬರ ವಲಸೆ ಹೋಗುವ ಯೋಜನೆ ತಯಾರಿ ಸ್ಥಿತಿಯಲ್ಲಿತ್ತು. ಅವರ ಆರ್ಥಿಕ ಅವನತಿಯೇ ಈ ಹಿಂದಿನ ಒಂದು ಬೃಹತ್ ಪ್ರಮಾಣದ ವಲಸೆ ಸಿಮೆಟಿಕ್ ಜನರ ವಲಸೆಗೆ ಸಂಬಂಧಿಸಿತ್ತು. ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ, ಮೊಹಮ್ಮದರು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇ ಅರೇಬಿಯಾವು ಗೊಂದಲಮಯ ಪರಿಸ್ಥಿತಿಗೊಳಗಾಗಿತ್ತು ಮತ್ತು ಅರೇಬಿಯಾ ನಾಗರಿಕ ಬುಡಕಟ್ಟು ಜನಾಂಗದವರು ಹಾಗೂ ಇವರ ಸಂಬಂಧಿಗಳು ನಿಧಾನವಾಗಿಯಾದರೂ ಸತತವಾಗಿ ಸಮೀಪದ ರೋಮನ್ ಪ್ರದೇಶ ಮತ್ತು ಪರ್ಷಿಯಾದ ಸುಧಾರಿತ ನಾಗರಿಕರೊಂದಿಗೆ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಯಶಸ್ಸನ್ನು ಸಾಧಿಸಿದ್ದರು. ಇವರು ಇಲ್ಲಿಗೆ ಈಗಾಗಲೇ ಬಂದು ನೆಲೆಸಿರುವ ತಮ್ಮ ಪೂರ್ವಜರಾದ ಅರ್ಮೇನಿಯಾದವರನ್ನು ಭೇಟಿಯಾದರು. ಹಸಿವು ಮತ್ತು ದುರಾಶೆಗಳು ಮಾನವನನ್ನು ಮುಂದಕ್ಕೆ ಬರಲು ಹುರಿದುಂಬಿಸುತ್ತವೆ ಹೊರತು ಅವನ ಧರ್ಮವಲ್ಲ. ಆದರೆ ಧರ್ಮವು ಅವಶ್ಯವಿರುವ ಐಕ್ಯತೆ ಮತ್ತು ಕೇಂದ್ರೀಕೃತ ಶಕ್ತಿಯನ್ನು ಪೂರೈಸಿತು. ಉದಾಹರಣೆಗೆ, ಸಾರ್ಕನ್ನರ ಧರ್ಮದ ವಿಸ್ತರಣೆ ತನ್ನಲ್ಲಿ ಮತ್ತು ಆಗಿನ ಕಾಲದಲ್ಲಿ ಒಂದು ಮಹತ್ವವಲ್ಲದ ಆಮದು ಎಂದರೂ ಒಂದು ರಾಜಕೀಯ ಅವಶ್ಯಕತೆಯಾಗಿತ್ತೆಂದು ಹೇಳಬಹುದು. ಸಾರ್ಕನ್ನರ್ ಈ ಧಾರ್ಮಿಕ ಚಳುವಳಿಯ ಮುಂದೆ ಸಾಗುವ ಮುನ್ನ ಇಸ್ಲಾಂ ಇದಕ್ಕೆ ಒಂದು ಪಕ್ಷ ಹಾಗೂ ಒಂದು ಸಂಘಟನೆಯ ರೂಪವನ್ನು ನೀಡಿತ್ತು. ತಮ್ಮ ಹೊಸ ಧರ್ಮವನ್ನು ಪ್ರಚಾರ ಮಾಡುವ ಉತ್ಸಾಹದಿಂದ ಹಾಗೂ ಅಂದಿನ ಪ್ರಚಲಿತ ಆರ್ಥಿಕ ಶಕ್ತಿಗಳಿಂದ ಪ್ರಭಾವಿತರಾಗಿ ಇತ್ತೀಚೆಗೆ ಮೊಹಮ್ಮದರ ಧರ್ಮಕ್ಕೆ ಒತ್ತಾಯದಿಂದ ಸೇರಿಸಲಾದ ಜನರು ಕಾನ್ಸ್ಟ್ಯಾಂಟಿನೋಪಲ್ಗೆ ಕ್ರಿಸ್ತ ಶಕ 668-675 ಇಸ್ವಿಯಲ್ಲಿ ಮುತ್ತಿಗೆ ಹಾಕಿದರು. ಈ ದಾಳಿ 7 ವರ್ಷಗಳ ಕಾಲ ನಡೆಯಿತು. ಇದರಿಂದ ಯಾವ ನಿರ್ಣಾಯಕ ಪರಿಣಾಮಗಳು ಉಂಟಾಗಲಿಲ್ಲ. ಈ ಮಧ್ಯೆ ಕಾನ್ಸ್ಟ್ಯಾಂಟಿನೋಪಲದ ಬಲ ಹಾಗೂ ಸಂಪನ್ಮೂಲಗಳು ಕಡಿಮೆಯಾದವು. ಮೇಲಾಗಿ ರೋಮನ್ನರು ಸಾರ್ಕನ್ನರಿಂದ ತಮ್ಮ ಧರ್ಮಕ್ಕೆ ಒದಗಿ ಬಂದ ಗಂಡಾಂತರವನ್ನು ಹತ್ತಿಕ್ಕಲು ಶೌರ್ಯದಿಂದ ಹೋರಾಡಿದರು. ಸನ್ನಿವೇಶ ಎಷ್ಟು ಗಂಭೀರವಾಗಿತ್ತೆಂದರೆ, ರೋಮನ್ನರು ತಮ್ಮ ಪೂರ್ವ ಮತ್ತು ಪಶ್ಚಿಮದ ಸಂಸ್ಥಾನಗಳಲ್ಲಿ ಯುದ್ಧಕ್ಕಾಗಿ ಜನಸಂಖ್ಯೆಯನ್ನು ಹೆಚ್ಚಿಸಿದರು ಮತ್ತು ಈ ರೀತಿ ಸಾರ್ಕನ್ನರ ಜಯಭೇರಿ ಅಡೆತಡೆಯನ್ನು ಉಂಟು ಮಾಡಿದರು. ಈ ರೀತಿ ಮಾಡದಿದ್ದಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ವೈರಿಗಳ ವಶಕ್ಕೆ ಹೋಗುತ್ತಿತ್ತು ಮತ್ತು ಕ್ರಿಶ್ಚಿಯನ್ ಧರ್ಮದ ಭವಿಷ್ಯಕ್ಕೆ ಗಂಡಾಂತರ ಒದಗಿ ಬರಬಹುದಾಗಿತ್ತು. ಸಾರ್ಕನ್ನರು ಎರಡನೆಯ ಬಾರಿ ಕಾನ್ಸ್ಟ್ಯಾಂಟಿನೋಪಲ್ ಮೇಲೆ ಕ್ರಿಸ್ತ ಶಕ 716-718 ದಾಳಿ ಮಾಡಿ ಮತ್ತೆ ಗೆದ್ದರು. ಈ ಎಲ್ಲಾ ದಾಳಿಗಳ ನಡುವೆ ಶೆಲ್ಜುಕರಿಂದ ಅರಬರು ಮರೆ ಮಾಡಲ್ಪಟ್ಟರು. ಉದಾಹರಣೆಗಾಗಿ, ಶೆಲ್ಜುಕರು ಮುಂಚೂಣಿಯ ಸ್ಥಾನದಲ್ಲಿದ್ದಾಗ ಮೊದಲು ಸಿಯಾ ರಾಜಮನೆತನದ ಬುಯದ್ರಿಂದ, ನಂತರ ತೌಲಿನಿಕವಾಗಿ ಹೆಚ್ಚಿನ ಬಲಶಾಲಿಯಾಗಿದ್ದ ಫಾತಿಮಾರ ವೈರಿಗಳಿಂದ ಬಾಗ್ದಾದ್ನ ಖಲೀಫರನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು. ಇಂತಹ ಪ್ರಸಂಗಗಳಲ್ಲಿ ಶೆಲ್ಜುಕ್ ಟರ್ಕರ ಏಳಿಗೆಯನ್ನು ಸಾಧಿಸುವುದನ್ನು ಬಿಟ್ಟರೆ ಖಲೀಫರಿಗೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ಮೇಲಾಗಿ ಇವರೇ ಸಂಪ್ರದಾಯಬದ್ಧ ಇಸ್ಲಾಂ ಅನ್ನು ಮೇಲೆ ಎತ್ತುವರಾಗಿದ್ದರು ಹಾಗೂ ತಮ್ಮ ಎಲ್ಲ ಶಕ್ತಿ ಮತ್ತು ಗತವೈಭವವನ್ನು ಧರ್ಮಕ್ಕಾಗಿ ತ್ಯಾಗ ಮಾಡಲು ಹಿಂದೆ ಮುಂದೆ ನೋಡದವರಾಗಿದ್ದರು. ಒಬ್ಬ ಮೊಹಮ್ಮದನ ಅನುಯಾಯಿಯ ದೃಷ್ಟಿಯಿಂದ ಶೆಲ್ಜುಕ್ ಟರ್ಕರು ಸಂಪ್ರದಾಯಬದ್ಧ ಇಸ್ಲಾಂ ಧರ್ಮವನ್ನು ಮರುಸ್ಥಾಪನೆ ಮಾಡಿದರು ಮತ್ತು ಅವರು ಅಲೆಗಾಮಿ ತತ್ವಕ್ಕೆ ಒತ್ತು ನೀಡುವ ಸಿಯಾ ಮುಸ್ಲಿಮರ ವಿಧ್ವಂಸಕ ಕೃತ್ಯವನ್ನು ತಡೆಗಟ್ಟುತ್ತಿದ್ದರು. ಸಿಯಾ ಮುಸ್ಲಿಮರ ವಿಚಾರಗಳು ಇಸ್ಲಾಂ ಧರ್ಮದ ಉಳಿವಿಗೆ ಗಂಡಾಂತರವನ್ನು ಒಡ್ಡಿದ್ದವು. ಮುಂದುವರೆದು ಶೆಲ್ಜುಕ್ ಟರ್ಕರಿಂದ ನಾಗರಿಕತೆಗೆ ಏನು ತೊಂದರೆ ಉಂಟಾಗುತ್ತಿರಲಿಲ್ಲ, ಏಕೆಂದರೆ ಪರ್ಷಿಯಾ ಮತ್ತು ಅರೇಬಿಯಾ ಎರಡೂ ದೇಶಗಳೊಂದಿಗೆ ಒಂದು ತಟಸ್ಥ ಶಕ್ತಿಯಾಗಿದ್ದರು. ಈ ಒಗ್ಗಟ್ಟನ್ನು ಟರ್ಕರ ಸಾಹಿತ್ಯಿಕ ಚಳುವಳಿಗಳಲ್ಲಿ ಯಾರಾದರೂ ನೋಡಬಹುದು. ಶೆಲ್ಜುಕ್ ಟರ್ಕರು ಅಸಂಖ್ಯಾತ ಬುಡಕಟ್ಟು ಅಥವಾ ಕುಟುಂಬಗಳನ್ನು ಹೊಂದಿದ್ದರು. ಈ ಕುಟುಂಬಗಳು ಅಧಿಕಾರಕ್ಕಾಗಿ ಯಾವಾಗಲೂ ಕಚ್ಚಾಡುತ್ತಿದ್ದವು. ಇಂತಹ ಕಚ್ಚಾಡುವ ಅಸಂಖ್ಯಾತ ಕುಟುಂಬಗಳಲ್ಲಿ ಗಜ್ ಮನೆತನದವರು ಒಬ್ಬರಾಗಿದ್ದರು. ಈ ಮನೆತನ ಉಳಿದವುಗಳೊಂದಿಗೆ ಎಳ್ಳಷ್ಟು ಹೊಂದಿಕೊಂಡಿರಲಿಲ್ಲ. ಈ ಮನೆತನ ಅಧಿಕಾರಕ್ಕೆ ಬಂದ ಮೇಲೆ ನೆರೆಹೊರೆಯ ಮೊಹಮ್ಮದರ ಸಂಸ್ಥಾನಗಳಿಗೆ ಕಷ್ಟ ಕೊಡಲು ಪ್ರಾರಂಭಿಸಿತ್ತು. ಇದು ತನ್ನ ನಾಯಕರಾದ ಫಿಗು ಅರ್ಸ್ಫರೆನ್ಸ್ ಇಸ್ರೇಲ್ ಹಿರಿತನದಲ್ಲಿ ಆಕ್ಸಸ್ ನದಿ ದಾಟಿ ಪರ್ಷಿಯಾ ಪೂರ್ವ ಸಂಸ್ಥಾನಗಳಿಗೆ ಹಬ್ಬಿತ್ತು. 1040 ನಡೆದ ಮೇರೋ ಯುದ್ಧದಲ್ಲಿ ಗಜ್ ಮನೆತನದವರು ಗಜನಿ ಮನೆತನಕ್ಕೆ ಸೇರಿದ ರಾಜನಾದ ಮೊಹಮ್ಮದನನ್ನು ಸೋಲಿಸಿ ತಾವು ಸ್ವತಂತ್ರರೆಂದು ಸಾರಿದರು. ಹೀಗೆ ಶೆಲ್ಜುಕ್ ಟರ್ಕರು ಅತ್ಯಲ್ಪ ಸಮಯದಲ್ಲಿಯೇ ಮಧ್ಯ ಏಷ್ಯಾದಲ್ಲಿನ ಹೆಲೆಸ್ ಪಾಂಟ್ ನಗರದವರೆಗೆ ತಮ್ಮ ನಿಯಂತ್ರಣ ಪಡೆದರು. ಗಜರ ಆಡಳಿತದಲ್ಲಿ ಬರುವ ಪ್ರದೇಶ ಶಲ್ಜುಕ್ ತುರ್ಕರ ಇತರ ಎಲ್ಲ ರಾಜರುಗಳ ಪ್ರದೇಶಕ್ಕಿಂತ ಅಧಿಕವಾಗಿತ್ತು. 1071 ಅಲ್ಫ್ ಆರೆಸಲಾದಲ್ಲಿನ ಯುದ್ಧದಲ್ಲಿ ಟರ್ಕರು ಗೆದ್ದರು. ಈ ಯುದ್ಧದಲ್ಲಿ ಗ್ರೀಕ್ ಚಕ್ರವರ್ತಿಯನ್ನು ಶರೇಯಾಳನ್ನಾಗಿ ಮಾಡಲಾಯಿತು. ಅನಂತರ ಏಷ್ಯಾ ಮೈನರ್ ಭೂಭಾಗ ಈ ಟರ್ಕರ ದಾಳಿಗೆ ತೆರೆದಿತ್ತು. ಆದುದರಿಂದ ಕಥಲ್ಮಿಶ್ ದೊರೆಯ ಮಗನಾದ ಸುಲೇಮಾನನಿಗೆ ಹೆಲಿಸ್ ಪಾಂಟಾವರೆಗೆ ಒಳಗೆ ನುಗ್ಗುವುದು, ವಿಶೇಷವಾಗಿ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿರುವ ಇಬ್ಬರು ರೋಮನ್ ರಾಜರುಗಳನ್ನು ಸೆರೆ ಹಿಡಿದ ನಂತರ ಸುಲಭವಾಯಿತು. ಇವರಲ್ಲಿ ಒಬ್ಬ ನಿಶಿಪೋರಸ್ ಬ್ರಯನಿಯಾಸ್ ಎನ್ನುವಾತ ಏಷ್ಯಾದಲ್ಲಿ, ಹಾಗೂ ನಿಶಿಪೋರಸ್ ಬೊಟಾನಿಕೇಟಸ್ ಇವರಲ್ಲಿ ಒಬ್ಬ ಎನ್ನುವವ ಯುರೋಪಿಯನ್ನಲ್ಲಿದ್ದ. ಇವರಿಬ್ಬರು ಸಿಂಹಾಸನಕ್ಕೆ ಜಗಳವಾಡುತ್ತಿದ್ದರು. ನಿಶಿಪೋರಸ್ ಬ್ರಯನಿಯಾಸನು ಸುಲೇಮಾನನನ್ನು ನೆರವು ಕೋರಿದ, ಹಾಗೂ ಆತನ ಸಹಾಯದಿಂದ ಕಾನ್ಸ್ಟಾಂಟಿನೋಪಲ್ಗೆ ಬಂದು ಅಲ್ಲಿನ ಗದ್ದುಗೆಯ ಮೇಲೆ ಕುಳಿತ. ಇವರಿಬ್ಬರ ಸೇರಿ ಸಿರಿಯಾ ದೇಶದ ತಮ್ಮ ರಾಜಮನೆತನಕ್ಕೆ ಒಂದು ಶಾಶ್ವತ ನೆಲೆ ನೀಡಲು ಆಂಟಿಯೋಕ್ ಎಂಬ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು, ಹಾಗೂ ಇತರ ಪ್ರದೇಶಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡು ಕ್ರಿಸ್ತ ಶಕ 1234 ಹೊತ್ತಿಗೆ ಸೆಲ್ಜುಕ್ ಸಾಮ್ರಾಜ್ಯ ಹೆಚ್ಚು ಕಡಿಮೆ ಇಡೀ ಏಷ್ಯಾ ಮೈನರ್ ಪ್ರದೇಶಕ್ಕೆ ಹಬ್ಬುವಂತೆ ಮಾಡಿದರು. ಆದರೆ ಸೆಲ್ಜುಕರ ಸಾಮ್ರಾಜ್ಯ ಅವರಲ್ಲಿನ ಆಂತರಿಕ ಜಗಳಗಳಿಂದಾಗಿ, ತಮ್ಮ ಅವರ ಮೇಲಿನ ಪರಕೀಯರ ದಾಳಿಯಿಂದಾಗಿ ಅಲ್ಪಾವಿಷಿಯಾಗುವುದು ಅನಿವಾರ್ಯವಾಗಿತ್ತು. ಸೆಲ್ಜುಕ್ ಸಾಮ್ರಾಜ್ಯದ ಮೇಲಿನ ಪರಕೀಯರ ದಾಳಿ ಮಂಗೋಲರಿಂದ ಆಯಿತು. ಮಂಗೋಲ್ ಸಾಮ್ರಾಜ್ಯದ ಆರಂಭದ ಇತಿಹಾಸ ಅಸ್ಪಷ್ಟತೆಯಿಂದ ಕೂಡಿತ್ತು, ಹಾಗೂ ಒಂದು ದಂತಕಥೆಯ ಹಾಗೆ ಇತ್ತು. ಮಂಗೋಲರ ನಾಯಕ ಚೆಂಗೇಜ್ ಖಾನ್ ಕ್ರಿಸ್ತ ಶಕ 1227 ತಾನು ಕಿಲೇನ್ ಕಣಿವೆಯಲ್ಲಿ ಮರಣ ಹೊಂದುವ ಸಮಯದಲ್ಲಿ ಒಂದೆಡೆಯಿಂದ ಚೈನಾ ಸಮುದ್ರದಿಂದ ಮತ್ತೊಂದೆಡೆ ಡ್ನೈಪರ್ಸ್ ನದಿಯ ದಂಡೆಯವರೆಗಿನ ವಿಶಾಲ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಿಗೆ ಬಿಟ್ಟುಕೊಟ್ಟನು. ಆತನ ವಗದಾಯಿ ಎಂಬುವನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿದನು, ಹಾಗೂ ಇತರ ವಾರಸುದಾರರಿಗೆ ಸಹ ತನ್ನ ಚಕ್ರಾಧಿಪತ್ಯದ ವಿಶಾಲವಾದ ಅನೇಕ ಪ್ರದೇಶಗಳನ್ನು ನೀಡಿದನು. ವಗದಾಯಿಯು ತನ್ನ ಚಕ್ರಾಧಿಪತ್ಯದ ವಿಸ್ತರಣೆಗೆ ಪ್ರಯತ್ನಿಸಿದ, ಉದಾಹರಣೆಗೆ ತನ್ನ ಬೃಹತ್ ಸೈನ್ಯದೊಂದಿಗೆ ಈಗಾಗಲೇ ಬಹಳ ಕೆಟ್ಟ ರೀತಿಯಲ್ಲಿ ನಡುಗಿಸಲ್ಪಟ್ಟ ಚೈನಾದ ಕ್ಯೂ ರಾಜನ ಮನೆತನವನ್ನು ಉರುಳಿಸಲು ದಕ್ಷಿಣ ದಿಕ್ಕಿನಿಂದ ಚೈನಾಕ್ಕೆ ಬಂದು ಆ ಮನೆತನವನ್ನು ಸಂಪೂರ್ಣವಾಗಿ ನಾಶ ಮಾಡಿದ. ಇದೇ ಕಾಲದಲ್ಲಿ ಇವನ ಒಬ್ಬ ತುಲಿ ಎಂಬ ಅನುಯಾಯಿ ಇಂಥದ್ದೇ ಉದ್ದೇಶದಿಂದ ಶೆನ್ಸಿ ಎಂಬಲ್ಲಿಂದ ಚೈನಾದ ಹೊನೆನ್ ಪ್ರದೇಶಕ್ಕೆ ನುಗ್ಗಿದ. ಇವರಿಬ್ಬರ ಸಾಮೂಹಿಕ ದಾಳಿಯ ವಿರುದ್ಧ ಕ್ಯೂ ರಾಜನ ಸೈನ್ಯ ಯಶಸ್ವಿಯಾಗಿ ನಿಂತರೂ ಕೊನೆಗೆ ತಮ್ಮ ಕುಶಲತೆ ಮತ್ತು ಧೈರ್ಯದಿಂದ ಮಂಗೋಲರು ಕ್ಯೂ ರಾಜನ ಸೈನ್ಯವನ್ನು ಸೋಲಿಸಿ ಆತನ ರಾಜಧಾನಿಯಾದ ಕೈಫೆಂಗ್ ಪೋ ಪಟ್ಟಣವನ್ನು ವಶಪಡಿಸಿಕೊಂಡರು. ಕ್ಯೂ ಚಕ್ರವರ್ತಿಯು ಕೈಫೆಂಗ್ ಪೋದಿಂದ ಜುನಿಂಗ್ ಫೋಕ್ಕೆ ಓಡಿ ಹೋದನು. ಅವನನ್ನು ಮಂಗೋಲರು ಹಿಂಬಾಲಿಸಿದರು. ಕ್ಯೂ ಚಕ್ರವರ್ತಿಯ ಸೈನ್ಯವು ಅರೆ ಹೊಟ್ಟಿ ಊಟದ ಎಲ್ಲಾ ದಿಗುಲುಗಳನ್ನು ಸಹಿಸಿ ಕೆಲವು ವಾರಗಳ ನಂತರ ಮಂಗೋಲರಿಗೆ ಶರಣಾಗತವಾಯಿತು. ಮತ್ತು ಅದೇ ಸಮಯದಲ್ಲಿ ಕ್ಯೂ ಚಕ್ರವರ್ತಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಕ್ಯೂ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆಯೂ ಸಮಾಧಾನ ಹೊಂದದೆ ಉಗಾದಿಯು 1235 ಚೈನಾದ ಶುಂಗ್ ರಾಜಮನೆತನದ ಮೇಲೆ ದಾಳಿ ಮಾಡಲು ತನ್ನ ಸೈನ್ಯವನ್ನು ಕಳುಹಿಸಿದನು. ಈ ಮನೆತನದ ಭೂಪ್ರದೇಶ ಇಂದಿನ ಕೊರಿಯಾ ದೇಶದಲ್ಲಿ ಯಾಂಗ್ ಸೆ ಕೆಯಾಂಗ್ ದ ದಕ್ಷಿಣದಲ್ಲಿದೆ. ಉಗಾದಿಯು ಈ ರೀತಿಯಾಗಿ ತನ್ನ ಪೂರ್ವ ಏಷ್ಯಾದ ದಾಳಿಯನ್ನು ಮುಗಿಸಿದ ಮೇಲೆ ತನ್ನ ಲಕ್ಷ್ಯವನ್ನು ಪಶ್ಚಿಮ ಏಷ್ಯಾದ ಕಡೆಗೆ ತಿರುಗಿಸಿದನು. ಕ್ರಿಸ್ತ ಶಕ 1236 ಇವನು ಟಿಪ್ಲಸ್ ಹಾಗೂ ಕಾರಸ್ ಪಟ್ಟಣಗಳ ಮೇಲೆ ದಾಳಿಗೈದು ಜಾರ್ಜಿಯಾ ಹಾಗೂ ಗ್ರೇಟ್ ಅರ್ಮೇನಿಯಾ ರಾಜ್ಯಗಳನ್ನು ವಶಪಡಿಸಿಕೊಂಡನು, ಹಾಗೂ ಪೂರ್ವ ಯುರೋಪಿಯನ್ನಲ್ಲಿರುವ ತನ್ನ ಸೂರ್ಯ ಮಗನಾದ ಬಾಟು ಎಂಬುವನ ನೇತೃತ್ವದಲ್ಲಿ ಇತರ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಬೃಹತ್ ಪ್ರಮಾಣದ ಸೈನ್ಯವನ್ನು ಕಳುಹಿಸಿದನು. ಬಾಟು ಬಲ್ಗೇರ್ ಎಂಬ ರಾಜ್ಯದ ರಾಜಧಾನಿಯಾದ ಬೊಲ್ಗರಿಯನ್ನು ವಶಪಡಿಸಿಕೊಂಡನು. ಮುಂದುವರೆದು ಈತ ತನ್ನ ಓಲ್ಗಾ ನದಿಯನ್ನು ದಾಟಿ ಮಾಸ್ಕೋದ ಈಶಾನ್ಯಕ್ಕೆ ಇರುವ ರಿಜಾನ್ ಪಟ್ಟಣದ ಮೇಲೆ ದಾಳಿ ಮಾಡಿ ಅದನ್ನು 21 ಡಿಸೆಂಬರ್ 1237 ಗೆದ್ದನು. ಈತ ಈ ದಾಳಿಯಲ್ಲಿ ವೈರಿಗಳಿಗೆ ಕೊಡಲಾರದ ಕಷ್ಟ ಕೊಟ್ಟನು. ಈ ಕಷ್ಟ ಎಷ್ಟರ ಮಟ್ಟಿಗೆ ತೀಕ್ಷ್ಣವಾಗಿತ್ತೆಂದರೆ ಆ ಪ್ರದೇಶದಲ್ಲಿ ಸತ್ತ ಜನರಿಗೆ ಆಳುವ ಒಂದು ಅಳುವ ಒಂದು ಕಣ್ಣನ್ನು ಸಹ ಅವನು ಉಳಿಸಿರಲಿಲ್ಲ. ಅನಂತರ ಈತ ಮಾಸ್ಕೋ ನಗರವನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಕೊನೆಗೆ ವಾಲ್ಡ್ಮೀರ್ ಹಾಗೂ ಕೊಲ್ಜಕ್ಸ್ ನಗರಗಳು ಈತನ ವಶವಾದವು. ಮಾಸ್ಕೋ ಮತ್ತಿತರ ನಗರಗಳಂತೆ ಪೋಲೆಂಡ್ ಹಾಗೂ ಹಂಗರಿ ನಗರಗಳು ಸಹ ಇವನ ವಶವಾದವು. ಎಲ್ರಿಗೂ ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ದಿನ ಸ್ಪೆಷಲ್ ಅಡುಗೆ ಅಂತಾನೆ ಹೇಳ್ಬೋದು. ನಮ್ಮ ರೋಷನ್ ಸರ್ ಅವರು ಚಿಕನ್ ಸಾಂಬಾರ್ ಹಾಗೆ ಮೀನಿನ ಸಾಂಬಾರ್ ಜೊತೆಗೆ ಚಿಕನ್ ಗೀ ರೋಸ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ರೋಷನ್ ಸರ್ ಅವರಿಂದ ಚಿಕನ್ ಸಾರು, ಈ ಗೀ ರೋಸ್ಟು, ಹಾಗೆ ಮೀನಿನ ಸಾಂಬಾರನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.
6: ತುಂಬಾ ರುಚಿಕರವಾದಂತಹ ಚಿಕನ್ ಸಾರು ರೆಸಿಪಿನ ಮಾಡಿ, ತುಂಬಾ ಹಳೆ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆಡ್ ಮಾಡಿ ಮಾಡುವಂತಹ ಚಿಕನ್ ಸಾರ್ ಇದು. ಮನೆಯಲ್ಲಿರೋರು ಎಲ್ಲರೂ ತುಂಬಾ ಎಂಜಾಯ್ ಮಾಡಿಕೊಂಡು ತಿನ್ನುವಂತಹ ಸಾರು, ಹಾಗೇನೆ ಎಲ್ಲ ತಿಂಡಿಗಳ ಜೊತೆ ಕೂಡ ಇದು ಒಂದು ಅದ್ಭುತ ಕಾಂಬಿನೇಷನ್ ಅಂದ್ರೆ ತಪ್ಪಾಗೋದಿಲ್ಲ. ಈ ಕೋಳಿ ಸಾರನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, 1 ಕಟ್ಟನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದನ್ನ ನೀವು ಚೆನ್ನಾಗಿ ತೊಳೆದು ಅದರಲ್ಲಿ ಕಡ್ಡಿ ಕಸ ಏನಿದೆ ಅದನ್ನೆಲ್ಲ ಕ್ಲೀನ್ ಆಗಿ ತೆಕ್ಕೊಂಡು ಸುಮಾರು 1 ಕಟ್ಟು ತಗೋಬೇಕು. ಇಲ್ಲಿ ಒಂದು 600 ಗ್ರಾಂನಷ್ಟು ಚಿಕನ್ನ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಯಾವಾಗ್ಲೂ ಸ್ಕಿನ್ ಔಟ್ ಚಿಕನ್ ತಿನ್ನೋದು ಒಳ್ಳೇದು, ಯಾಕಂದ್ರೆ ಸ್ಕಿನ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನು ಇಲ್ಲಿ ಸ್ಕಿನ್ ಔಟ್ ಚಿಕನ್ ನ ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ 8-10 ಬ್ಯಾಡ್ಗಿ ಮೆಣಸುಗಳನ್ನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಧನಿಯಾನ ಸೇರಿಸ್ಕೋಬೇಕು. ಹಾಗೆಯೇ 1 ಟೀಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೀಸ್ಪೂನ್ ಅಷ್ಟು ಗಸಗಸೆ ಬೇಕಾಗುತ್ತೆ. ಗಸಗಸೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ ಆಗುತ್ತೆ. ಹಾಗೆಯೇ ಗೋಡಂಬಿ 1-6. ಇದರ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ನೋಡಿ, 1 ಲವಂಗ, 1 ತುಂಡು ಚಕ್ಕೆ, 1 ಏಲಕ್ಕಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 10-15 ಬೆಳ್ಳುಳ್ಳಿಗಳನ್ನ ಸಿಪ್ಪೆ ಸುಲಿದು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ 1/2 ಇಂಚಿನಷ್ಟು ಶುಂಠಿನ ಹಾಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, ಶುಂಠಿ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಹಾಗೆಯೇ 1/2 ಹೆಚ್ಚಿರುವಂತ ಈರುಳ್ಳಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೋ ಹಾಕೊಂಡ್ರೆ ರುಚಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆಯೇ ಗ್ರೇವಿ ಕೂಡ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ 1/4 ಭಾಗದಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಅರಿಶಿಣ. ಇದರ ಜೊತೆಗೆ ನಾನು ತೊಳೆದು ತಗೊಂಡಿರುವಂತಹ ಆ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಇದನ್ನ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಮ್ಮಿ ಉರಿಯಲ್ಲಿ ಅದರಲ್ಲಿರುವಂತಹ ಈರುಳ್ಳಿ ಎಲ್ಲ ಏನಿದೆ ಅದು ಸ್ವಲ್ಪ ಬಾಡಬೇಕು. ಅಲ್ಲಿ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ಆ ತೆಂಗಿನಕಾಯಿ ಕೂಡ, ಹಾಗೆಯೇ ಆ ನಾವು ಏನು ಚಿಲ್ಲಿಗಳನ್ನು ಹಾಕ್ಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ಬಾಡುತ್ತೆ. ಸೊ ನಿಮಗೆ ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಇದು ತಣ್ಣಗಾದ್ಮೇಲೆ ನೀವು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸುಮಾರು ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಉಳಿದಿರುವಂತಹ 1/2 ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ 1 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಲೈಟ್ ಆಗಿ ಬಾಡಬೇಕು, ಜಾಸ್ತಿ ಕೆಂಪೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಲೈಟ್ ಆಗಿ ಬಾಡಿದ್ಮೇಲೆ ಅದಕ್ಕೆ ನೀವು ತೊಳೆದಿರುವಂತಹ ಚಿಕನ್ ನ ಸೇರಿಸ್ಕೋಬೇಕು. ಚಿಕನ್ನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚಿಕನ್ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿಯಾಗೋ ತನಕ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ತರ ಮಾಡೋದ್ರಿಂದ ಚಿಕನ್ ಆ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿರುತ್ತೆ ಸಾರಲ್ಲಿ, ಹಾಗೇನೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಇವಾಗ ಒಂದು 5 ನಿಮಿಷ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷ ಆದ್ಮೇಲೆ ಚಿಕನ್ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಅವಾಗ ಇದಕ್ಕೆ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಆ ಮಸಾಲೆನ ಹಾಕೋಬೇಕು. ಯಾವ ಕಾರಣಕ್ಕೂ ತರಿತರಿಯಾಗಿ ರುಬ್ಕೋಬಾರ್ದು, ತುಂಬಾ ನುಣ್ಣಗೆ ರುಬ್ಕೋಬೇಕು. ಅವಾಗನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಟೆಕ್ಸ್ಚರ್ ಬರೋದು. ಸೊ ಇವಾಗ ಚೆನ್ನಾಗಿ ಇದು ಆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು 2 ನಿಮಿಷ ಕುದಿಯಕ್ ಬಿಟ್ಟಿದ್ದೆ. ಅದಾದ್ಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಕುದಿ ಬಂದ ಮೇಲೆ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ಇದೆ ಅಲ್ಲ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ. ಮೊದಲೇ ನಾವು ನೀರನ್ನ ಹಾಕೋಬಾರದು. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಚೆನ್ನಾಗಿ ಒಂದು 4-5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಮಾಡಕ್ ಬಿಟ್ರೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹಾಗೇನೆ ಆ ಗ್ರೇವಿ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ ಅಂತ. ಇದಕ್ಕೇನೆ ಈ ಟೆಕ್ಸ್ಚರ್ ಬರಬೇಕು ಅಂದ್ರೇ ನಾವು ಗೋಡಂಬಿಗಳನ್ನು ಉಪಯೋಗ ಮಾಡ್ತೀವಿ, ಹಾಗೇನೆ ಗಸಗಸೆಯನ್ನು ಉಪಯೋಗ ಮಾಡ್ತೀವಿ. ಸೊ ಇದನ್ನು ನೀವು ತೆಳ್ಳಗೆ ಕೂಡ ಮಾಡಿ ನೀವು ಊಟದ ಜೊತೆ ಸವಿಬಹುದು, ಅಥವಾ ದಪ್ಪನಾಗಿಟ್ಟು ಚಪಾತಿ, ನೀರು ದೋಸೆ ಅಥವಾ ದೋಸೆ, ಇಡ್ಲಿ ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಕಾಂಬಿನೇಷನ್.
7: ವಾವ್, ಸೂಪರ್ ಬ್ರೋಷನ್ ಸರ್. ಸ್ನೇಹಿತರೆ, ಕೋಳಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರೆ ಅಲ್ವಾ? ಕೋಳಿ ಸಾರಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಫಟಾಫಟ್ ಅಂತ ಮಾಡ್ಬೋದು, ಹಾಗೆ ರುಚಿ ಕೂಡ ಜಾಸ್ತಿ. ರೊಟ್ಟಿಗೆ, ಕಡುಬಿಗೆ, ದೋಸೆಗೆ, ಇಡ್ಲಿಗೆ, ಸ್ಪೆಷಲ್ಲಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಅದು ಕೋಳಿ ಸಾರು ಅಂತ ಹೇಳ್ಬೋದು. ಮತ್ತೊಂದು ವಿಶೇಷವಾಗಿರುವಂತಹ ಚಿಕನ್ ಗೀ ರೋಸ್ಟ್ ಬಗ್ಗೆ ತಿಳಿಸ್ತಾರೆ. ಆ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಕೋಳಿ ಸಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು, ಮಂಗಳೂರಿನ ಚಿಕನ್ ಗೀ ರೋಸ್ಟ್. ಎಸ್, ಇಲ್ಲಿ ಮಂಗಳೂರಿನ ಚಿಕನ್ ಗೀ ರೋಸ್ಟ್ ಅಂತ ಯಾಕೆ ಹೇಳಿದ್ದು ಅಂದರೆ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕೆಲವೊಂದಿಷ್ಟು ವಿಶೇಷ ಸಾಮಗ್ರಿಗಳನ್ನು ಬಳಸಿ ಅಡುಗೆಯನ್ನು ತಯಾರು ಮಾಡ್ತಾರೆ. ಒಂದಿಷ್ಟು ರುಚಿ ಕೂಡ ವಿಭಿನ್ನವಾಗಿರುತ್ತೆ. ಮಂಗಳೂರಿನ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ರೋಷನ್ ಸರ್ ಅವರಿಂದ ತಿಳಿಯೋಣ.
5: ಕುಂದಾಪುರ ಅಥವಾ ಮಂಗಳೂರು ಶೈಲಿಯ ಚಿಕನ್ ಗೀ ರೋಸ್ಟನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ನಾನ್ ವೆಜ್ ರೆಸಿಪಿಗಳಲ್ಲಿ ಮಂಗಳೂರು ಜನರಿಗೆ ಈ ಚಿಕನ್ ಗೀ ರೋಸ್ಟ್ ಟಾಪಲ್ಲಿ ನಿಲ್ಲುತ್ತೆ. ಮೊದಲಿಗೆ ಇಲ್ಲಿ ನಾನು 1 ಕೆಜಿ ಚಿಕನ್ನ ಸ್ಕಿನ್ ಔಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ತೆಗೆದ ಮೇಲೆ ಇದಕ್ಕೆ 5-6 ಟೇಬಲ್ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೀಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಇದನ್ನು ನಾನು ಬ್ಯಾಡ್ಗಿ ಯೂಸ್ ಮಾಡಿದ್ದೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಉಪ್ಪನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1/4 ನಿಂಬೆಹಣ್ಣನ್ನು ನಾವು ಹಿಂಡ್ಕೋಬೇಕು. ಇಲ್ಲಿ ನಾನು ಹುಣಸೆ ಹುಳಿನ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮೊಸರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ನಿಂಬೆಹಣ್ಣನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲದ ಜೊತೆ ಚಿಕನ್ ಚೆನ್ನಾಗಿ ಕಂಬೈನ್ ಆಗಬೇಕು. ಚಿಕನ್ ಗೀ ರೋಸ್ಟ್ಗೆ ನೀವು ಆದಷ್ಟು ಸ್ಕಿನ್ ಔಟ್ ಚಿಕನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ವಿತ್ ಸ್ಕಿನ್ ಇದ್ದರೆ ಅದು ಅಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ದಿಂದ 1 ಗಂಟೆ ಬಿಡಬೇಕು. 1 ಗಂಟೆ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ನಿಮ್ಗೆ ಎಲ್ಲಾದರೂ ಅರ್ಜಲ ಆಗಲಿ ಉಪ್ಪಾಗಲಿ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ ನಾನು 10-12 ಬ್ಯಾಡ್ಗಿ ಚಿಲ್ಲಿಗಳನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಧನಿಯಾ ಅಥವಾ ಕೊತ್ತಂಬರಿ, 1 ಟೀಸ್ಪೂನಷ್ಟು ಜೀರಿಗೆ, 1/12 ಎಸಳು ಬೆಳ್ಳುಳ್ಳಿ, 5 ಕರಿಬೇವಿನ ಎಲೆಗಳು, 5 ಸಾಕು, 1/4 ಟೀಸ್ಪೂನಲ್ಲಿ 1/4 ನಾನು ಇಲ್ಲಿ ಮೆಂತ್ಯನ ತಗೊಂಡಿದ್ದೀನಿ, 1/25 ಇರ್ಬೋದು. ಹಾಗೆಯೇ 8 ಕರಿಮೆಣಸು, 4 ಲವಂಗ, 1/4 ಇಂಚಿನಷ್ಟು ನಾನು ಇಲ್ಲಿ ಚಕ್ಕೆನ ತಗೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಅಷ್ಟೇ ದೊಡ್ಡದು ಸಾಕು. ಇದೆಲ್ಲದನ್ನು ಹಾಕ್ಕೊಂಡು ಇವಾಗ ಈ ಥರ ಫ್ರೈ ಮಾಡೋದ್ರಿಂದ ನಿಮಗೆ 3 ಪ್ರಯೋಜನ ಇದೆ. 1, ಏನು ಅಂದರೆ, ನೀವು ಇದನ್ನು ಪೌಡರ್ ಮಾಡಿ ಇಡೋದಾದರೆ ಇದರದ್ದು ನೀರಿನ ಪಸೆ ಎಲ್ಲ ನಾವು ರೋಸ್ಟ್ ಮಾಡೋದ್ರಿಂದ ನೀರಿನ ಪಸೆ ಎಲ್ಲ ಆವಿಯಾಗಿ ಹೋಗುತ್ತೆ. ಪ್ಲಸ್ನ ರೋಸ್ಟ್ ಮಾಡೋದ್ರಿಂದ ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ, ಪುಡಿ ಬೇಗ ಪುಡಿ ಆಗುತ್ತದು. ಹಾಗೆಯೇ ಈ ಥರನೇ ರೋಸ್ಟ್ ಮಾಡೋದ್ರಿಂದ ಈ ಸ್ಪೈಸಸ್ಗಳಲ್ಲಿ ಒಂದು ಅರೋಮ ನಿಮಗೆ ಫೀಲ್ ಆಗುತ್ತೆ, ಹಾಗೆಯೇ ಟೇಸ್ಟನ್ನು ಕೂಡ ಜಾಸ್ತಿ ಮಾಡುತ್ತೆ. ಇವಾಗ ಇದು 5 ನಿಮಿಷ ಫ್ರೈ ಆಗಿದೆ. ಇದನ್ನು ನಾನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾದಮೇಲೆ ಇವಾಗ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೋಬೇಕು, ತರಿತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ನುಣ್ಣಗಿದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಕೂಡ ರೆಡಿಯಾಗಿದೆ. ಇದನ್ನು ಸೈಡಿಗಿಟ್ಟು ಇವಾಗ ಒಂದು ಪ್ಯಾನಲ್ಲಿ ನಾವು ಗೀ ರೋಸ್ಟ್ ಮಾಡೋದಕ್ಕೆ ಇಲ್ಲಿ ನಾನು 5-6 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ಕೆಲವು ಹೋಟ್ಲುಗಳಲ್ಲಿ ಗೀ ರೋಸ್ಟ್ ಅಂತ ಹೇಳಿ ಎಣ್ಣೆ ಹಾಕಿ ಈ ರೋಸ್ಟನ್ನು ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಯೂಸ್ ಮಾಡಬೇಕು. ಇವಾಗ ತುಪ್ಪ ಬಿಸಿಯಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಇಮಿಡಿಯೇಟಾಗಿ ನೀವು ಇದಕ್ಕೆ ಚಿಕನ್ನ ಹಾಕ್ಕೋಬೇಕು. ಕರಿಬೇವಿನ ಎಲೆಗಳು ಜಾಸ್ತಿ ಫ್ರೈ ಆಗದಂಗೆ ಲೋ ಫ್ಲೇಮ್ನ ಹೈ ಮಾಡಿ. ಹೈ ಫ್ಲೇಮಲ್ಲಿ ಇದನ್ನು 1-3 ನಿಮಿಷ ಆದರೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ತುಪ್ಪದಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದಕ್ಕೆ ಅದರಿಂದ ನೀರು ಕೂಡ ರಿಲೀಸ್ ಆಗುತ್ತೆ. ನಾವೇನು ಮೊಸರು ಹಾಕಿರ್ತೀವಿ ಅಥವಾ ಚಿಕನಲ್ಲಿ ಇರೋ ನೀರೆಲ್ಲ ರಿಲೀಸ್ ಆಗುತ್ತೆ. ಆವಾಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅಥವಾ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಇವಾಗ 10 ನಿಮಿಷ ಇದು ಕುಕ್ ಆಗಿದೆ, ಚಿಕನ್ ಒಂದು 70%ನಷ್ಟು ಚಿಕನ್ ಕುಕ್ ಆಗಿದೆ. ಇದಕ್ಕಿವಾಗ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. 1 ಕೆಜಿಗೆ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಪೇಸ್ಟನ್ನು ಮಾಡ್ಕೊಂಡ್ಗೆ ಫೀಲ್ ಆಗುತ್ತೆ. ನೀವೇನು ಆ ಸ್ಪೈಸಸ್ನೆಲ್ಲ ರೋಸ್ಟ್ ಮಾಡಿದ್ರೋ ಆ ಅರೋಮ ನಿಮಗೆ ಇವಾಗಲಿಂದಲೇ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕಿವಾಗ ಚಿಕ್ಕ ತುಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಮೆಂತೆ ಯೂಸ್ ಮಾಡಿದ್ದೀವಿ ಅಥವಾ ಕರಿಬೇವಿನ ಎಲೆಗಳನ್ನು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕಿದ್ದೀವಿ. ಅದಕ್ಕೋಸ್ಕರ ನೀವು ಆ ಟೇಸ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಉಪ್ಪು ಬೇಕಾದರೆ ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಇದನ್ನು ನೀವು ಒಂದು 7-8 ನಿಮಿಷ ಕುಕ್ ಮಾಡಬೇಕು. ಇಲ್ಲಿ ನೋಡಿ ಆ ತುಪ್ಪ ಎಲ್ಲ ಸಪ್ರೇಟ್ ಆಗಿದೆ ಆ ಮಸಾಲದಿಂದ. ಮಸಾಲ ಕೂಡ ಅರ್ಧಕ್ಕಿಂತ ಕಮ್ಮಿ ಆಗಿಬಿಟ್ಟಿದೆ. ನಾವು ಏನು ಹಾಕಿದ್ವೋ ಮಸಾಲ ನೀರೆಲ್ಲ ಹಿಂಗೆ ಹೋಗ್ಬಿಟ್ಟಿದೆ. ಇವಾಗ ಗೀ ರೋಸ್ಟ್ ರೆಡಿಯಾಗಿದೆ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಟೆಕ್ಸ್ಚರ್, ಆ ಮಸಾಲ ಹೇಗೆ ಇಟ್ಕೊಂಡಿದೆ ನೋಡಿ ಆ ಚಿಕನ್ನ. ಈ ಥರ ಇರಬೇಕು. ಈ ಥರ ಆದರೆ ಗೀ ರೋಸ್ಟ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅರೋಮ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಥರ ಇರುತ್ತೆ. ಹಾಗಾದರೆ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ. ಖಂಡಿತವಾಗಲೂ ಈ ಮಂಗಳೂರು ಶೈಲಿಯ ಚಿಕನ್ ಗೀ ರೋಸ್ಟ್ ಪಕ್ಕಾ ನಿಮಗೆ ಇಷ್ಟ.
4: ಸರ್, ಖಂಡಿತವಾಗ್ಲೂ ಮಂಗಳೂರಿನ ಚಿಕನ್ ಗೀ ರೋಸ್ಟನ್ನು ಟ್ರೈ ಮಾಡಿ ಸ್ನೇಹಿತರೆ, ಪಕ್ಕ ನಿಮಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ರೋಷನ್ ಅವರು. ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಸಾಂಪ್ರದಾಯಿಕವಾದಂತಹ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು, ಹಾಗೆ ಅದರೊಟ್ಟಿಗೆ ಮಂಗಳೂರಿನ ಚಿಕನ್ ಗೀ ರೋಸ್ಟನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು ರೋಷನ್ ಅವರು. ಚಿಕನ್ ಗೀ ರೋಸ್ಟನ್ನು ಒಮ್ಮೆ ಟ್ರೈ ಮಾಡಿ ವಿಭಿನ್ನವಾಗಿರುತ್ತೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗತ್ತೆ ಅಂತಲೂ ತಿಳಿಸಿದರು. ಎಸ್, ಹಾಗೆ ಸ್ನೇಹಿತರೆ, ಮತ್ತೊಂದು ವಿಭಿನ್ನವಾಗಿರುವಂತಹ ರೆಸಿಪಿ, ಹಾಗೆ ಆರೋಗ್ಯದಾಯಕ ರೆಸಿಪಿ, ಆರೋಗ್ಯಕ್ಕೆ ಹೆಚ್ಚಿನ ಲಾಭ ಕೊಡುವಂತಹ ರೆಸಿಪಿ, ಅದೇ ಫಿಶ್, ಅದೇ ಮೀನು. ಸ್ನೇಹಿತರೆ, ಈ ಮೀನಲ್ಲಿ ಅನೇಕ ವೆರೈಟಿಗಳಿವೆ, ಅದರಲ್ಲಿ ಒಂದು ವೆರೈಟಿಯ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದಾರೆ, ಅದೇ ಸ್ಪೆಷಲ್ ಮೀನಿನ ಸಾರು. ಈ ಮೀನಿನ ಸಾಂಬಾರು ಅಂದರೆ ಫಿಶ್ ಸಾಂಬಾರ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು, ಇದನ್ನ ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ರೋಷನ್ ಅವರಿಂದ ತಿಳಿಯೋಣ.
3: ಸಂಕರ ಮೀನಿನಿಂದ ಮಾಡುವಂತಹ ಒಂದು ಮೀನಿನ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಡೆಲಿಷಿಯಸ್ ಆಗ ಆಗುತ್ತೆ. ಇದನ್ನ ಕಂಪ್ಲೀಟ್ಲಿ ನನ್ನ ಸ್ಟೈಲ್ ಅಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಈ ಫಿಶ್ ಕರಿ ಅಥವಾ ಮೀನಿನ ಸಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸಂಕರ ಫಿಶ್ ನ ತಗೊಂಡಿದ್ದೀನಿ. ಇದು ಒಂದು ಅರ್ಧ ಕೆ ಜಿಯಷ್ಟು ನಾನು ತಗೊಂಡಿದ್ದೀನಿ, ಅಂದ್ರೆ ಒಂದು 600 ಗ್ರಾಂ ಇತ್ತು. ಅದನ್ನ ಕ್ಲೀನ್ ಮಾಡೋತ್ತಿಗೆ ಒಂದು ಅರ್ಧ ಕೆ ಜಿಯಷ್ಟು ಆಗ್ಬೋದು. ಇದನ್ನ ಫಸ್ಟ್ಗೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಅದರ ಜೊತೆಗೆ ಅರ್ಧ ನಿಂಬೆ ಹಣ್ಣಿನ ರಸಾನ ಅರ್ಧ ಕೆ ಜಿ ಮೀನಿಗೆ ಹಾಕೋಬೇಕು. ಇದನ್ನ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಹಾರ್ಡ್ ಆಗಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಮೀನ್ ಹಳೆದಾದ್ರೆ ಅಲ್ಲಲ್ಲಿ ಪುಡಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಸಾಫ್ಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಮ್ಯಾರಿನೇಷನ್ ಆಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದ್ರೆ, ಮೀನು ಒಳ್ಳೆ ರುಚಿ ಇರುತ್ತೆ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಸಾರಿಗೆ ಹಾಕಿದ್ರೆ ಆ ರುಚಿ ನಿಮಗೆ ಸಿಗೋದಿಲ್ಲ. ಸಾರ್ ಚೆನ್ನಾಗಿರುತ್ತೆ, ಬಟ್ ಮೀನ್ ಸಪ್ಪೆ ಇರುತ್ತೆ. ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು 7-8 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೀನಿ. ಹಾಗೆಯೇ ಕಾಯಿ ಮೆಣಸು ಒಂದು 4 ಬೇಕಾಗುತ್ತೆ. ಇದರ ಜೊತೆಗೆ ಧನಿಯಾ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಧನಿಯಾ ಸ್ವಲ್ಪ ಜಾಸ್ತಿ ಆಯಿತು ಅಥವಾ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಏನು ವರಿ ಮಾಡ್ಕೋಬೇಕು ಅಂತಿಲ್ಲ. ಹಾಗೆಯೇ ಅಳತೆನೂ ಕೂಡ ಸ್ವಲ್ಪ ನೀವು ಟೇಬಲ್ ಸ್ಪೂನಲ್ಲಿ ಮಾಡ್ಕೋಬೇಕು ಅಂತಿಲ್ಲ, ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ. 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ಮೆಂತ್ಯ 1/10, ಹಾಗೆಯೇ ಸಾಸಿವೆ ಸ್ವಲ್ಪನೇ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಹಾಕೊಂಡ್ರೆ ಸಾಕು. ಒಂದು ಇಡೀ ಈರುಳ್ಳಿಯಲ್ಲಿ 1/2 ಈರುಳ್ಳಿನ ನೀವು ಇವಾಗ ಈ ಮಸಾಲ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋಬೇಕು. ಹಾಗೆಯೇ ಸಣ್ಣ ತೆಂಗಿನ ಕಾಯಲ್ಲಿ 1/2 ತೆಂಗಿನ ತುರಿ, ಹಾಗೆಯೇ ನನ್ನ ಫೇವ್ರೇಟ್ ನಾನು ಹಾಕ್ಕೊಳ್ತಾ ಇರುವಂಥದ್ದು ಟೊಮ್ಯಾಟೊ 1 ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಸ್ಲು 1/10-15 ಹಾಕ್ಕೋಬೇಕು. ಶುಂಠಿ 1-2 ಇಂಚಿನಷ್ಟು ಶುಂಠಿ ಇದಕ್ಕೆ ಸೇರಿಸ್ಕೋಬೇಕು. ಅರಿಶಿನ ಮೊದಲೇ ಮೀನಿಗೆ ಹಾಕಿದ್ದೀವಿ, ಇಲ್ಲಿ 1/4 ಟೀಸ್ಪೂನ್ ಅಷ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ನೀವು 6-7 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಪ್ರತಿ ಸಲ ರೋಸ್ಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ರುಚಿ ಜಾಸ್ತಿ ಆಗೋದು ಮಾತ್ರ ಅಲ್ಲ, ನಿಮಗೆ ಗ್ರೈಂಡ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇನ್ನೊಂದು 3ನೇ ರೀಸನ್ ಏನು ಅಂತ ಹೇಳಿದ್ರೆ, ಕೆಲವು ಸಲ ನಾವು ಇವಾಗ 4-5 ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ, ಇದು ತಣ್ಣಗಾದ್ಮೇಲೆ ಇದಕ್ಕೆ ನೋಡಿ 1/4 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಹಾಗೆಯೇ 1 ಈರುಳ್ಳಿ ತಗೊಂಡಿದ್ವಿ, ಅದರಲ್ಲಿ 1/2 ಉಳಿದಿತ್ತಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಏನೆಲ್ಲ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಟೊಮ್ಯಾಟೊನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಹೇಳ್ತೀರಾ ಟೊಮ್ಯಾಟೊ ಮೀನಿನ ಸಾರಿಗೆ ಹಾಕಬಾರ್ದು ಅಂತ, ಬಟ್ ಒಂದ್ಸಲ ಹಾಕಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಮೀನಿನ ಸಾರಲ್ಲಿ ಟೊಮ್ಯಾಟೊ. ಹಾಗೆಯೇ ನಾವು ಸಾರಿಗೆ ಅದು ಟೊಮ್ಯಾಟೊ ಏನು ಹಾಕಿದ್ದೀವಿ ಅದು ಆ ಸಾರಿನ ಥಿಕ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ. ಹಾಗೆಯೇ ನಿಮ್ಮ ಹುಳಿ ಏನಿದೆ, ಅದು ಹುಳಿ ಏನು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಕ್ಕೊಳ್ತೀನಿ. ಸೊ ಇವಾಗ ಟೊಮ್ಯಾಟೊ ಸ್ವಲ್ಪ ಬಾಡಿದ ಮೇಲೆ ನಾನು ರುಬ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ನೀವು ಆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ತುಂಬ ಜನ ಮೀನಿನ ಸಾರು ಮಾಡಿರೋದಿಲ್ಲ, ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ. ಸೊ ಇವಾಗ 1-2 ನಿಮಿಷ ಆದಮೇಲೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು. ತುಂಬ ತೆಳುನೂ ಆಗಬಾರ್ದು, ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಬಾರ್ದು. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬೇಕು. ನೀವು ನೆನ್ಪಿಟ್ಕೋಬೇಕು, ಫಸ್ಟಿಗೆ ನಾವು ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. ಸೊ ನೋಡ್ಕೊಂಡು ನೀವು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ 2-3 ನಿಮಿಷ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರ್ ನೋಡಿ, ಈ ಥಿಕ್ನೆಸ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾವು ತಗೊಂಡಿರುವಂತಹ ಮೀನು ಏನಿದೆ ಆ ಮೀನನ್ನು ಹಾಕ್ಕೊಂಡು ಲೈಟಾಗಿ ಸಾಫ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳನ ಮುಚ್ಚಿ 1 ನಿಮಿಷ ಹೈ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡಬೇಕು. ಒಂದು ನಿಮಿಷ ಆದ್ಮೇಲೆ ಇವಾಗ ನೋಡಿ ಮೀನಿನ ಸಾರು ಒಳ್ಳೆ ಪರಿಮಳ ಬರ್ತಾ ಇದೆ. ಹಾಗೇನೆ ಇದ್ರದ್ದು ರುಚಿ 100% ಹೇಳ್ತೀನಿ, ತುಂಬನೇ ಚೆನ್ನಾಗಿರುತ್ತೆ. ನಾನು ಹೇಳಿರೋ ತರನೇ ಸ್ವಲ್ಪನೂ ಇಂಗ್ರೀಡಿಯೆಂಟ್ಸ್ನ ಆಚೆ ಈಚೆ ಮಾಡದೆ ಒಂದ್ಸಲ ಮಾಡಿ ನೋಡಿ. ನೀವು ಮೀನಿನ ಸಾರು ಅಂದರೆ ಮೀನು ಆ ಸಾರಿಗೆ ಹಾಕೋಕ್ಕಿಂತ ಮುಂಚೆನೆ ಆ ಸಾರಲ್ಲಿ ನಿಮಗೆ ಆ ರುಚಿ ಸಿಗುತ್ತೆ. ಸೊ ಇದಾಯಿತು ಸಂಕರ ಮೀನಿನ ಒಂದು ಸೂಪರ್ ಆದಂತಹ ಫಿಶ್ ಕರಿ. ಇದಕ್ಕೆ ಯಾವ ಮೀನು ಬೇಕಾದರೂ ಹಾಕ್ಬೋದು, ಬಟ್ ಈ ಮೀನಲ್ಲಿ ಸೂಪರ್ ಆಗುತ್ತೆ. ಹಾಗೆಯೇ ಮೀನು ಕೂಡ ಚೆನ್ನಾಗಿ ಬೆಂದಿದೆ, ಆ ಸಾರು ಕೂಡ ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ. ಸೊ ಅನ್ನದ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಎಲ್ಲ ಸಖತ್ ಕಾಂಬಿನೇಷನ್.
2: ಮೀನಿನ ಸಾಂಬಾರನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಖತ್ತಾಗಿ ತಿಳಿಸ್ಕೊಟ್ರು ರೋಷನ್ ಅವರು. ಇನ್ನು ಈ ಮೀನಿನ ಸೇವನೆಯಿಂದ ಸ್ನೇಹಿತರೆ ಹೃದಯ, ಮೆದುಳು ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಒಮೆಗಾ 3, ಕೊಬ್ಬಿನಾಮ್ಲಗಳು, ಪ್ರೋಟೀನ್, ವಿಟಮಿನ್ಗಳು, ಎ, ಡಿ, B2, B12 ಮತ್ತು ಖನಿಜಗಳು, ಕ್ಯಾಲ್ಶಿಯಂ, ಸತು, ಕಬ್ಬಿಣ ಸಮೃದ್ಧವಾಗಿದೆ ಈ ಮೀನಿನಲ್ಲಿ. ಮುಖ್ಯವಾಗಿ ಮೆದುಳಿನ ಕಾರ್ಯ ಚುರುಕುಗೊಳ್ಳುತ್ತೆ ಅಂತಾನೆ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ದೊಡ್ಡವರು ಹೇಳ್ತಾ ಇರ್ತಿರಲ್ವ, ಮೀನು ತಿನ್ಮಾರಯ್ಯ ತುಂಬ ಚುರುಕಾಗತ್ತೆ ಬುದ್ಧಿ ಅಂತ ಹೇಳ್ತಾ ಇರ್ತಾರಲ್ವ. ಹಾಗೆ ಮೀನಿನಲ್ಲಿರುವ ವಿಟಮಿನ್ ಎ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಿ ಕಣ್ಣುಗಳನ್ನು ಆರೋಗ್ಯವಾಗಿರಿಸುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ಮೀನಿನ ಸೇವನೆಯಿಂದ. ಸೊ ಈ ದಿನ ತಿಳಿಸ್ಕೊಟ್ಟಂತಹ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಿಕನ್ ಸಾರು, ಹಾಗೆ ಸಾಂಪ್ರದಾಯಿಕ ಮಂಗಳೂರಿನ ಚಿಕನ್ ಗೀ ರೋಸ್ಟ್ ಜೊತೆಗೆ ಮೀನಿನ ಸಾಂಬಾರ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ದಿನ ವಿಶೇಷವಾಗಿರುವಂತಹ ನಾನ್ ವೆಜ್ ರೆಸಿಪಿಗಳನ್ನು ತಿಳಿಸ್ಕೊಟ್ಟಂತಹ ರೋಷನ್ ಸರ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
6: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಪರಿಸರ ಪ್ರೇಮಿಗಳಿಗಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಮತ್ತು ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಜಂಟಿ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣೆ ಮತ್ತು ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಬಾರಿಯ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯ ಅತ್ಯಂತ ಅರ್ಥಗರ್ಭಿತವಾಗಿದೆ. ಪ್ರಕೃತಿ ಪ್ರೇರಿತ, ನಮ್ಮ ಹವಾಮಾನ ನಮ್ಮ ಭವಿಷ್ಯ. ಜೂನ್ 20, 2026 ಶನಿವಾರ ಬೆಳಗ್ಗೆ 10:30 ಶಿವಮೊಗ್ಗದ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಸಂತೋಷ್ ಎಂಎಸ್ ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಸ್ತೂರಬಾ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರವಿಕುಮಾರ್ ಎಸ್ಎಚ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿವಿಯ ನಿವೃತ್ತ ರಿಜಿಸ್ಟ್ರಾರ್ ಆದ ಪ್ರೊಫೆಸರ್ ಹೂವಯ್ಯ ಗೌಡ ಅವರು, ದಾವಣಗೆರೆ ವಲಯದ ಹಿರಿಯ ಪರಿಸರ ಅಧಿಕಾರಿಗಳಾದ ಶ್ರೀ ಆಸಿಫ್ ಖಾನ್ ಅವರು ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಮತ್ತು ರೇಡಿಯೋ ಶಿವಮೊಗ್ಗ 90.8 FM ನಿರ್ದೇಶಕರಾದ ಶ್ರೀ ಜಿಎಲ್ ಜನಾರ್ದನ್ ಅವರು ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೈಷ್ಣವ ಮಹಾಪರಿಷತ್, ಶಿವಮೊಗ್ಗ ಘಟಕ ಮತ್ತು ಶ್ರೀ ವೈಷ್ಣವ ಮಹಾಸಭಾ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಶಿವಮೊಗ್ಗ ನಗರದ ಹೊನ್ನಾಳಿ ರಸ್ತೆಯಲ್ಲಿರುವ ತೇವರ ಚಟ್ನಹಳ್ಳಿಯ ಪುಣ್ಯಕೋಟಿ ಬಡಾವಣೆಯ ಶ್ರೀ ರಾಮಾನುಜ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ್ 2026 ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನ್ 21, 2026 ಭಾನುವಾರದಂದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ಯೋಗ ದಿನಾಚರಣೆ, ಧ್ಯಾನ, ಯೋಗ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಇಬ್ಬರು ಪ್ರಮುಖ ವೈದ್ಯರು ಆಗಮಿಸಲಿದ್ದಾರೆ. ಬಂಜೇತನ ನಿವಾರಣಾ ತಜ್ಞ ವೈದ್ಯರಾದ ಡಾಕ್ಟರ್ ಮಧು ಎಲ್ ಹಾಗೂ ಆಯುರ್ವೇದ ವೈದ್ಯರಾದ ಡಾಕ್ಟರ್ ರಾಕೇಶ್ ಶರ್ಮಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಆಗಮನ ಮತ್ತು ನೋಂದಣಿ ಇರುತ್ತದೆ. 6:15 ಧ್ಯಾನ ಮತ್ತು ಶ್ವಾಸ ಅಭ್ಯಾಸ ನಡೆಯಲಿದೆ. 6:45 ಯೋಗಾಸನಗಳು ಹಮ್ಮಿಕೊಳ್ಳಲಾಗಿದೆ. 7:30 ಪ್ರಾಣಾಯಾಮ ಮತ್ತು ಧ್ಯಾನ ಮಾರ್ಗದರ್ಶನ ಇರುವುದು. 8:15 ಪ್ರಶ್ನೋತ್ತರ ಮತ್ತು ಅನುಭವ ಹಂಚಿಕೆ ಇರುವುದು. ಕೊನೆಯದಾಗಿ 8:20 ಸಮಾರೋಪ ಮತ್ತು ಪ್ರಸಾದ ವಿತರಣೆ ಇರಲಿದೆ. ಭಾಗವಹಿಸುವ ಸಾರ್ವಜನಿಕರಿಗೆ ಕೆಲವು ಪ್ರಮುಖ ಸೂಚನೆಗಳು. ಯೋಗಕ್ಕೆ ಅನುಕೂಲಕರವಾದ ಸರಳವಾದ ಬಿಳಿ ಉಡುಪನ್ನು ಧರಿಸಿಕೊಂಡು ಬರಬೇಕು. ಪ್ರತಿಯೊಬ್ಬರೂ ತಮ್ಮದ್ದೇ ಆದ ಯೋಗ ಮ್ಯಾಟ್ ಅಥವಾ ಶಲ್ಯವನ್ನು ತರಲು ಮರೆಯಬಾರದು. ಆಸನಗಳ ಸೌಕರ್ಯ ಸೀಮಿತವಾಗಿರುವುದರಿಂದ ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ನೋಂದಣಿ ಮತ್ತು ಸಂಪರ್ಕಕ್ಕಾಗಿ ಕಾರ್ಯದರ್ಶಿಯಾದ ಶ್ರೀಕೃಷ್ಣ ಸ್ವಾಮಿ 9980226855, ಶ್ರೀರಾಮಸ್ವಾಮಿ 9035949458 ಹಾಗೂ ಶ್ರೀಮತಿ ಯಶೋಧ 8073607873. ಯೋಗದ ಮೂಲಕ ನಾವು ಸಂಘಟಿತರಾಗಿ ಒಂದಾಗೋಣ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ ಎನ್ನುತ್ತಾ ಶ್ರೀ ವೈಷ್ಣವ ಮಹಾಪರಿಷತ್ ಪರವಾಗಿ ಕಾರ್ಯದರ್ಶಿಗಳಾದ ಕೃಷ್ಣಸ್ವಾಮಿ ಅವರು ಸಾರ್ವಜನಿಕರನ್ನು ಹಾಗೂ ತಮ್ಮ ಕುಟುಂಬದವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಬಾಕಿ ಇರುವ ಪ್ರಕರಣಗಳ ತ್ವರಿತ ವಿಲೇಗಾಗಿ ಜುಲೈ 11 ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ವರ್ಷದ 2ನೇ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ತಿಳಿಸಿದರು. ಜಿಲ್ಲಾ ನ್ಯಾಯಾಲಯ ಆವರಣದ ವಿಸಿ ಕೊಠಡಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ವೈವಾಹಿಕ ವಿವಾಹ ವಿವಾದಗಳು, ಅಪಘಾತ ಪರಿಹಾರ ಪ್ರಕರಣಗಳು, ಕೌಟುಂಬಿಕ ದೌರ್ಜನ್ಯ, ಚೆಕ್ ಅಮಾನ್ಯ ಪ್ರಕರಣಗಳು, ವಾಣಿಜ್ಯ ವಿವಾದಗಳು, ವೇತನ ಮತ್ತು ಸೇವೆಗೆ ಸಂಬಂಧಿಸಿದ ದಾವೆಗಳು, ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಗ್ರಾಹಕರ ವೇದಿಕೆ ಪ್ರಕರಣಗಳು, ಸಾಲದ ಪ್ರಕರಣಗಳು, ಪಾಲು ವಿಭಾಗ ಹಾಗೂ ಭೂಸ್ವಾಧೀನ ಪ್ರಕರಣಗಳು ಸೇರಿದಂತೆ ಎಲ್ಲ ಸಿವಿಲ್ ದಾವೆಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದರು. ಮುಂದಿನ ವಿವರ. ಪರಿಭಾವಿತ ಅರಣ್ಯ ಗುರುತಿಸುವ ಪೂರ್ವದಲ್ಲಿ ದಶಕದ ಹಿಂದೆಯೇ ಬಗರ್ ಹುಕುಂ ಸಾಗುವಾಳಿ ಹಕ್ಕುಪತ್ರಕ್ಕಾಗಿ ಫಾರಂ ನಂಬರ್ 57 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ರೈತರ ಭೂಮಿಯನ್ನು ಕೈಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸಂಸದ ಬಿ

ಸಲ್ಲಿಸಿದ ಅರ್ಜಿಗಳನ್ನು ಇದುವರೆಗೆ ಇತ್ಯರ್ಥಪಡಿಸಿಲ್ಲ. ಅಂತಹ ಭೂಮಿಯನ್ನು ಡೀಮ್ಡ್ ಫಾರೆಸ್ಟ್ ಗುರುತಿಸಬೇಕು ಎಂದು ಸೂಚನೆ ನೀಡಿದರು. ಬಾರಂಗಿ ಹೋಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಬಿಎಸ್ಎನ್ಎಲ್ ಟವರ್ಗಳ ಕಾಮಗಾರಿಯನ್ನು ತ್ವರಿತವಾಗಿ ನಿರ್ಮಿಸುವುದರ ಜೊತೆಗೆ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಹೊಸ ಟವರ್ ನಿರ್ಮಾಣ ಮಾಡುವ ಗ್ರಾಮಗಳ ಸರ್ವೆ ನಡೆಸಿ ವಿವರವಾದ ಪಟ್ಟಿಯನ್ನು ಸಂಸದರ ಕಚೇರಿಗೆ ಸಲ್ಲಿಸಬೇಕು. ಟವರ್ಗಳಿಗೆ ಮಳೆಗಾಲದಲ್ಲಿ ಸೋಲಾರ್ ಬದಲು ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹನುಮಂತಪ್ಪ, ಮಾಜಿ ಸಚಿವ ಹರತಾಳು ಹಾಲಪ್ಪ, ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ ಹಕ್ರೆ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ರವಿ ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ ಕವಿ ಎಂದೆಂದೂ ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪರಿಣಿತ ವೈದ್ಯರ ಸಲಹೆಯಂತೆ ಆರೋಗ್ಯವಂತ ಮನುಷ್ಯನು ಮೂರ್ನಾಲ್ಕು ತಿಂಗಳಿಗೊಮ್ಮೆ ರಕ್ತವನ್ನು ನೀಡಬಹುದು ಎಂದು ಪ್ರೊಫೆಸರ್ ಎಎಸ್ ಚಂದ್ರಶೇಖರ್ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ಹಾಗೂ ಅಮೆರಿಕದ ಮ್ಯಾಡೆಸ್ಟೋ ಕ್ಲಬ್ ಸಹಯೋಗದೊಂದಿಗೆ ರೋಟರಿಯ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟ್ ಅಡಿಯಲ್ಲಿ 43 ಲಕ್ಷ ರೂಪಾಯಿ ವೆಚ್ಚದ ಸ್ವಯಂ ಚಾಲಿತ ರಕ್ತ ಶೇಖರಿಸುವ ಯಂತ್ರ ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ವಯಂ ಚಾಲಿತ ರಕ್ತ ಶೇಖರಿಸುವ ಯಂತ್ರವನ್ನು ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರವು ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಸೆಂಟರ್ನಲ್ಲಿ ಸಾರ್ವಜನಿಕರ ಸೇವೆಗಾಗಿ ಇರಿಸಲಾಗಿದೆ. ಯಂತ್ರದ ವಿಶೇಷತೆ ಎಂದರೆ ರೋಗಿಗೆ ರಕ್ತದ ಯಾವ ಘಟಕ ಅಂದರೆ ಯಾವ ಕಾಂಪೋನೆಂಟ್ಸ್ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ರಕ್ತದಿಂದ ಬೇರ್ಪಡಿಸಿ ಉಳಿದ ರಕ್ತವನ್ನು ದೇಹಕ್ಕೆ ವಾಪಸ್ ಕಳಿಸುತ್ತದೆ ಎಂದರು. ರೋಗಿಗೆ ಕೆಂಪು ರಕ್ತ ಕಣಗಳ ಅವಶ್ಯಕತೆ ಇದ್ದರೆ ಅದನ್ನು ಮಾತ್ರ ಬೇರ್ಪಡಿಸುತ್ತದೆ. ರೋಗಿಗೆ ಅವಶ್ಯಕತೆ ಇದ್ದ ಆ ಕೆಂಪು ರಕ್ತ ಕಣಗಳನ್ನು ಮಾತ್ರ ನೀಡಬಹುದು. ರಕ್ತದ ಪ್ರಮುಖ ಘಟಕಗಳಾದ ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ಸ್ಗಳು, ಪ್ಲಾಸ್ಮಾ ಹೀಗೆ ಪ್ರತಿಯೊಂದು ಬೇರ್ಪಡಿಸುತ್ತದೆ. ಆದ್ದರಿಂದ ಬೇಕಾದದನ್ನು ಮಾತ್ರ ರಕ್ತದಾನಿಗಳಿಂದ ಸಂಗ್ರಹಿಸಿ ಉಳಿದ ರಕ್ತವನ್ನು ದಾನಿಗಳ ದೇಹಕ್ಕೆ ವರ್ಗಾಯಿಸುವುದರಿಂದ ದಾನಿಯು 15 ದಿನಗಳಿಗೊಮ್ಮೆ ರಕ್ತದಾನ ಮಾಡಲು ಶಕ್ತನಾಗಿರುತ್ತಾನೆ. ಇದರಿಂದ ರಕ್ತ ಪೋಲಾಗುವುದನ್ನು ತಪ್ಪಿಸಬಹುದು ಎಂದು ತಿಳಿಸಿದರು. ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಮಾತನಾಡಿ, ಅತ್ಯಂತ ಆಧುನಿಕವಾದ ಆಟೋಮ್ಯಾಟಿಕ್ ಬ್ಲಡ್ ಕಲೆಕ್ಷನ್ ಯಂತ್ರವು ಬೆಂಗಳೂರು ನಗರ ಹೊರತುಪಡಿಸಿದರೆ ಶಿವಮೊಗ್ಗದಲ್ಲಿ ಮಾತ್ರ ಇರುವುದು. ಇಂತಹ ಮಹಾ ಕಾರ್ಯಕ್ಕೆ ಜೋಡಿಸಿದ ಅಮೆರಿಕದ ರೋಟರಿ ಕ್ಲಬ್ ಮ್ಯಾಡೋಸ್ಟಾ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರದ ಸದಸ್ಯ ಕಾರ್ಯ ಅಭಿನಂದನೀಯ ಎಂದರು. ಪ್ರಥಮವಾಗಿ ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಖಜಾಂಜಿ ನವೀನ್ ಅವರಿಂದ ಬಿಳಿ ರಕ್ತ ಕಣಗಳನ್ನು ಪಡೆಯಲಾಯಿತು. ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ಅಧ್ಯಕ್ಷ ಬಸವರಾಜಪ್ಪ, ಸರ್ಜಾ ಜಗದೀಶ್, ದತ್ತಾತ್ರಿ, ಡಾಕ್ಟರ್ ಶಿವಕುಮಾರ್, ವೆಂಕಟೇಶ್, ಭಾರತಿ ಚಂದ್ರಶೇಖರ್, ವಾರಿಜಾ ಜಗದೀಶ್, ಉಷಾ ವೆಂಕಟೇಶ್ ಹಾಗೂ ರೆಡ್ ಕ್ರಾಸ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೇಂದ್ರ ಪ್ರಾದೇಶಿಕ ಕಚೇರಿ, ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆ, ಜಿಲ್ಲಾ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ವತಿಯಿಂದ ಜೂನ್ 19ರಂದು ಸಂಜೆ 4 ಗಂಟೆಗೆ ನಗರದ ಪಾರ್ಕ್ ಬಡಾವಣೆ ಚೇಂಬರ್ಸ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಪ್ರೋತ್ಸಾಹ ಧನ ಬಿಡುಗಡೆ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಅತಿಥಿಯಾಗಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಳ್ಳುವರು. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ್ ಸರ್ಜಿ, ಮಾಜಿ ಶಾಸಕ ಎಸ್ ರುದ್ರೇಗೌಡ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಮಂಡಳಿ ಅಧ್ಯಕ್ಷ ಬಿ ಗೋಪಿನಾಥ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ವೇಣುಗೋಪಾಲ್ ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
8: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮರದ ಗಾಜು ಕಾಲದ ಜೊತೆಗೆ ಕಾಳು ಕೆಟ್ಟಿತೆ, ಕೃತಕ ಕಾರ್ನಿಯ ಮತ್ತು ವಾರದ ವಿಜ್ಞಾನಿ ಜೆರಾಲ್ಡ್ ಡರೆಲ್. ಮರದ ಗಾಜು ಮೇರೆ ಸಾಮಾನ್ಯ ವಾಲೆ ಕಿದಕಿ ಮೇ ಏಕ್ ಚಾಂದ ಕತುಕಡಾ ರೆಹತಾ ಹೈ. ಕಿಶೋರ್ ಕುಮಾರ್ ಈ ಹಾಡು ಯಾರಿಗೆ ಖುಷಿ ಕೊಡೋದಿಲ್ಲ. ಅದನ್ನ ಚಿತ್ರೀಕರಿಸಿರುವ ವಿಧಾನ ಅಂತೂ ಇನ್ನೂ ತುಂಬಾ ಚೆನ್ನ. ಎದುರು ಮನೆ ಹುಡುಗಿಯನ್ನ ಓಲೈಸೋದಕ್ಕೆ ರಾಜ್ಕುಮಾರ್ ಹಾಡುವಾಗ ಆಕೆ ಕಿಟಕಿಯನ್ನ ಮುಚ್ಚಿ ತೆಗೆದು ಮಾಡ್ತಾಳೆ. ಅಯ್ಯೋ ಪಾಪ, ಆ ಕಾಲದಲ್ಲಿ ಗಾಜಿನ ಕಿಟಕಿ ಇರಲಿಲ್ಲವೇ ಅಂತ ಇವತ್ತಿನ ಜನರೇಷನ್ನ ಮಕ್ಕಳು ತಮಾಷೆ ಮಾಡಬಹುದು. ನಿಜ, ಕಿಟಕಿ ಅಂದ್ರೆ ಈಗ ಒಂದೋ ಮರ ಮತ್ತು ಗಾಜು, ಇಲ್ಲವೇ ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತು ಆಗಿ ಬಿಟ್ಟಿದೆ. ಇದರ ಬದಲಿಗೆ ಸಂಪೂರ್ಣ ಮರದ್ದೇ ಕಿಟಕಿ ಆದರೂ ಕೂಡ ಮರ ಹೊರಗಿನದನ್ನೆಲ್ಲ ತೋರಿಸುವಂತಿದ್ರೆ ಹೇಗೆ? ಹೌದಂತೆ, ಮರವನ್ನು ಕೂಡ ಹೀಗೆ ಗಾಜಿನ ಹಾಗೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮಾಡಬಹುದು ಅಂತನೂ ಸುದ್ದಿ ಬಂದಿದೆ. ಅಂತ ಪಾರದರ್ಶಕವಾದ ಮರದ ಗಾಜು ಗಾಜಿನಂತೆ ಹೊರಗಿನದ್ದನ್ನೆಲ್ಲ ತೋರಿಸಿದ್ರೂ ಕೂಡ ಮರದಂತೆಯೇ ಗಟ್ಟಿಯಾಗಿ ಕೂಡ ಇರುತ್ತೆ ಅಂತ ಅಮೆರಿಕ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ವುಡ್ ರಿಸರ್ಚ್ ಪ್ರಯೋಗಾಲಯದ ಲಿಯಾಂಗ್ ಬಿಂಗ್ ಹೂ ನಿರೂಪಿಸಿದ್ದಾರೆ. ಇವರು ಮರವನ್ನೇ ಗಾಜಿನಂತೆ ಸಂಸ್ಕರಿಸಿ ತಯಾರಿಸಿದ ವಸ್ತುವೊಂದು ಸುದ್ದಿ ಮಾಡ್ತಾ ಇದೆ. ಮನುಷ್ಯ ತನ್ನ ಅನುಕೂಲಕ್ಕಾಗಿ ಬಳಸುವಂತಹ ವಸ್ತುಗಳಲ್ಲಿ ಮರ ಬಹಳ ಪುರಾತನ ಆದದ್ದು. ಬೇಟೆಗಳನ್ನ ಬಡಿಯೋದಕ್ಕೆ ಉಪಯೋಗಿಸುತ್ತಿದ್ದಂತಹ ಬಡಿಗೆಯಿಂದ ಆರಂಭಿಸಿ ಮನೆ ಕಟ್ಟೋ ದಿಮ್ಮಿಗಳು, ತೊಲೆಗಳು, ನೀರಿನಲ್ಲಿ ತೇಲೋ ದೋಣಿ, ಹಡಗು, ಮಳೆ ಗಾಳಿಯಿಂದ ರಕ್ಷಣೆ ನೀಡುವಂತಹ ಮನೆ ಗೋಡೆಗಳು, ದಾಸ್ತಾನು ಇಡೋದಕ್ಕೆ ಪೀಪಾಯಿ ಡಬ್ಬಗಳಂತಹ ಅಸಂಖ್ಯ ವಸ್ತುಗಳಿಗೆ ಮರನೇ ಮೂಲ ಆಗಿತ್ತು. ಅದಾದ ಮೇಲೆ ಬಂದದ್ದು ಲೋಹಗಳು ಅಂತ ಹೇಳಬಹುದು. ಮರ ಹಾಗೂ ಲೋಹ ಎರಡೂ ಕೂಡ ನೈಸರ್ಗಿಕ ವಸ್ತುಗಳು. ಮರದಲ್ಲಿ ಹಲವು ವಿಶೇಷಗಳಿವೆ. ಬೇಕಾದ ಆಕಾರಕ್ಕೆ ಇದನ್ನ ತಿದ್ದಬಹುದು. ಬಹುತೇಕ ಇದು ಜಲವಿರೋಧಿ, ಅಂದ್ರೆ ಸುಲಭವಾಗಿ ಒದ್ದೆ ಆಗೋದಿಲ್ಲ. ಕಲ್ಲಿನಂತೆ ಗಟ್ಟಿ, ಆದರೆ ಹೊತ್ತೊಯ್ಯೋದಕ್ಕೆ ಹಗುರವಾದಂತ ವಸ್ತು. ಮೊಳೆಗಳನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಹೊರತು ಕಲ್ಲಿನ ಹಾಗೆ ಬಿರಿದು ತುಂಡಾಗೋದಿಲ್ಲ. ಎಷ್ಟೇ ಎತ್ತರದಿಂದ ಬಿದ್ದರೂ ಚೂರು ಚೂರಾಗದಂತಹ ವಸ್ತು ಇದು. ಇವೆಲ್ಲ ಕಾರಣಗಳಿಂದಾಗಿ ಮರ ಇವತ್ತಿಗೂ ಕೂಡ ಬಹಳ ಜನಪ್ರಿಯ. ಮರದ ನಂತರದ ಜನಪ್ರಿಯತೆ ಇರುವಂತಹದ್ದು ಗಾಜು. ಲೋಹವನ್ನ ನಾವು ಎಲ್ಲಾ ಕೆಲಸಗಳಿಗೆ ಉಪಯೋಗಿಸಿದ್ರು ಕೂಡ ಅವು ಗಾಜಿನ ಹಾಗೆ ಪಾರದರ್ಶಕ ಅಲ್ಲ. ಗಾಜಿನ ಹಾಗೆ ಎರಕ ಹೊಯ್ಯುವಷ್ಟು ಸರಳನೂ ಅಲ್ಲ. ಇದೆಲ್ಲದ ಜೊತೆಗೆ ಗಾಜಿಗೆ ಮನುಷ್ಯ ತಯಾರಿಸಿದಂತಹ ಪ್ರಪ್ರಥಮ ಕೃತಕ ವಸ್ತು ಅನ್ನುವ ಬಿರುದು ಕೂಡ ಇದೆ. ಗಾಜು ಮತ್ತು ಮರ ಕಿಟಕಿ, ಬಾಗಿಲು, ಪೀಠೋಪಕರಣಗಳಲ್ಲಿ ಒಂದಕ್ಕೆ ಇನ್ನೊಂದು ಪೂರಕ ವಸ್ತುವಾಗಿ ಬಳಕೆಯಾಗುತ್ತವೆ. ಸಮಸ್ಯೆ ಎಂದರೆ ಗಾಜಿನ ಅವಶ್ಯಕತೆ ಇರುವ ಕಡೆಯಲ್ಲಿ ಮರವನ್ನು ಉಪಯೋಗಿಸಕ್ಕಾಗಲ್ಲ, ಮರವನ್ನು ಉಪಯೋಗಿಸಬೇಕಾದ ಕಡೆಯಲ್ಲಿ ಗಾಜನ್ನು ಉಪಯೋಗಿಸುವುದು ಅಸಾಧ್ಯ. ಆದರೆ ಈಗ ಮರದ ಜಾಗದಲ್ಲಿ ಗಾಜನ್ನ ಬಳಸದಿದ್ದರೂ ಗಾಜಿನ ಜಾಗದಲ್ಲಿ ಮರವನ್ನ ಬಳಸುವ ರೀತಿಯಲ್ಲಿ ತಿದ್ದುವ ಪ್ರಯತ್ನಗಳು ನಡೆದಿವೆ. ಅದರ ಫಲನೇ ಹೂ ಅವರು ತಯಾರಿಸಿರುವಂತಹ ಈ ಮರದ ಗಾಜು. ಮರ ಅಂದರೆ ಇನ್ನೇನೂ ಅಲ್ಲ, ಅದು ಸೆಲ್ಯುಲೋಸ್ ಅನ್ನುವಂತಹ ಒಂದು ನಾರಿನ ಅಥವಾ ಎಳೆಗಳ ಜಾಲ. ಸೆಲ್ಯುಲೋಸ್ ನಾರುಗಳು ಒಂದಕ್ಕೊಂದು ಹೆಣೆದುಕೊಂಡು ಗಟ್ಟಿಯಾಗಿರುವಂತಹ ವಸ್ತು. ಆ ನಾರುಗಳ ನಡುವೆ ಲಿಗ್ನಿನ್ ಅನ್ನುವಂತ ಒಂದು ಅಂಟಿ ಇರುತ್ತೆ. ಹೀಗಾಗಿ ಮರ ಗಟ್ಟಿ ಅಂತ ಕಾಣಿಸುತ್ತೆ. ಇದೊಂದು ರೀತಿಯಲ್ಲಿ ಗಾಜಿನ ತೆಳು ಎಳೆಗಳನ್ನು ಜೋಡಿಸಿ ಹೆಣೆದರೆ ಅದು ಪಾರದರ್ಶಕ ಆಗದೆ ತೆಳುವಾದ ಮಸ್ಲಿನ್ ಬಟ್ಟೆ ಹಾಗೆ ಅರೆ ಪಾರದರ್ಶಕ ಅಥವಾ ಅಪಾರ ಆಗುತ್ತಲ್ಲ ಆ ರೀತಿಯಲ್ಲಿ. ಹಾಗೆ ಸೆಲ್ಯುಲೋಸ್ ನಾರುಗಳು ಒತ್ತೊತ್ತಾಗಿ ಹೆಣೆದುಕೊಂಡು ಇರೋದ್ರಿಂದ ಮರ ಗಟ್ಟಿಯಾಗಿ ಇರುತ್ತೆ, ಅಪಾರದರ್ಶಕವಾಗಿ ಇರುತ್ತೆ. ಅದನ್ನ ಗಾಜಿನ ಹಾಗೆ ಬೆಳಕು ಹಾಯುವ ವಸ್ತುವನ್ನಾಗಿ ಬದಲಾಯಿಸಬಹುದಾ? ಇದು ಹೂ ಅವರ ಪ್ರಶ್ನೆ. ಯಾಕಾಗಬಾರದು ಅಂತ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಹಾಗೂ ಸ್ವಿಟ್ಜರ್ಲೆಂಡಿನ ವಿಜ್ಞಾನಿಗಳ ಜೊತೆ ಸೇರ್ಕೊಂಡು ಸಂಶೋಧನೆ ನಡೆಸಿದ್ದಾರೆ. ಮರ ಅಂದ್ರೆ ಸೆಲ್ಯುಲೋಸಿನ ಚಾಪೆ. ಸಾಮಾನ್ಯ ಚಾಪೆಯ ಹಾಗೆ ಕೇವಲ ಎರಡು ಆಯಾಮಗಳಲ್ಲಿ ಅಲ್ಲದೆ ದಪ್ಪವಾಗಿ ಅದು ಎಲೆಗಳು ಹೆಣೆದುಕೊಂಡಿರೋದ್ರಿಂದ ಗಟ್ಟಿಯಾಗಿ ಕಾಣುತ್ತೆ. ಚಾಪಿಯಲ್ಲಿ ಹೆಣಿಗೆಗಳು ದೂರ ದೂರ ಆದರೆ ಆಗ ಅದು ಸ್ವಲ್ಪ ಪಾರದರ್ಶಕ ಅನ್ಸತ್ತಲ್ಲ, ಅದೇ ರೀತಿ ಹತ್ತಿ ಬಟ್ಟೆಯಲ್ಲೂ ಎಲೆಗಳನ್ನ ದೂರ ದೂರವಾಗಿ ಹೆಣೆದರೆ ಅದು ಕೂಡ ಪಾರದರ್ಶಕ ಅನ್ಸುತ್ತೆ. ಇದೇ ರೀತಿಯಲ್ಲಿ ಮರದಲ್ಲಿರುವ ಹೆಣಿಕೆಯನ್ನು ತೆಳುವಾಗಿಸಿದ್ರೆ ಪಾರದರ್ಶಕವಾಗಿಸಬಹುದಲ್ಲ. ಇದು ಹೂ ಅವರ ಸಂಶೋಧನೆ. ಇದಕ್ಕಾಗಿ ಇವರು ಮಾಡಿದಿಷ್ಟೇ, ಮೊದಲು ಮರದಲ್ಲಿರುವ ಹೆಣಿಗೆಯ ನಡುವಿನ ಅಂಟನ್ನು ತೆಗೆದುಹಾಕೋದು. ಸೆಲ್ಯುಲೋಸ್ ನಾರುಗಳ ನಡುವೆ ಲಿಗ್ನಿನ್ ಅನ್ನುವ ಒಂದು ಅಂಟಿದೆ. ಇದು ಎಲೆಗಳ ಒಂದು ಇನ್ನೊಂದರ ಜೊತೆಗೆ ಭದ್ರವಾಗಿ ಅಂಟಿಸೋದಲ್ಲದೆ ಮರವನ್ನ ಗಟ್ಟಿ ಮಾಡುತ್ತೆ. ಈ ಲಿಗ್ನಿನ್ ಅನ್ನ ಮೊದಲು ತೆಗಿಬೇಕು. ಅದಕ್ಕೆ ಹಲವಾರು ವಿಧಾನಗಳಿವೆ. ಆದರೂ ಮರದಲ್ಲಿರುವಂತಹ ಸೆಲ್ಯುಲೋಸ್ ಹೆಣಿಗೆಗೆ ಬಾಧೆ ಆಗದೇ ಇರುವ ರೀತಿಯಲ್ಲಿ ಅದನ್ನು ತೆಗಿಬೇಕಾಗತ್ತೆ. ಇಷ್ಟಾದ್ರೆ ಮರ ರಂಧ್ರಮಯವಾಗಿ ಜಾಳು ಜಾಳಾಗಿ ಹೆಣದ ಹತ್ತಿ ಬಟ್ಟೆಯಂತೆ ಒಂದಷ್ಟು ಪಾರದರ್ಶಕ ಆಗುತ್ತೆ. ಪಾರದರ್ಶಕ ಅಂದ್ರೆ ಇನ್ನೇನಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳಕನ್ನ ಹಾಯಗೊಡುವಂತ ಗುಣ ಅಂತನ್ಬಹುದು. ಅಪಾರದರ್ಶಕ ವಸ್ತುಗಳು ಒಂದು ಬೆಳಕನ್ನ ಹೀರಿಬಿಡತ್ತೆ, ಇಲ್ಲವೇ ಅವನ್ನ ಚದುರಿಸಿಬಿಡತ್ತೆ. ಲಿಗ್ನಿನ್ ಅನ್ನ ಕಳೆದುಕೊಂಡ ಸೆಲ್ಯುಲೋಸ್ ಚಾಪೆ ಪೂರ್ತಿ ಪಾರದರ್ಶಕ ಅಂತ ಆಗೋದಿಲ್ಲ. ಅದರಲ್ಲಿರುವಂತ ರಂಧ್ರಗಳ ಮೂಲಕ ಬೆಳಕು ಹಾಯ್ತಾ ಇದ್ರು ಆಚೀಚಿ ಇರುವಂತಹ ಎಲೆಗಳು ಆ ಬೆಳಕನ್ನ ಚದುರಿಸಿಬಿಡುತ್ತವೆ. ಹೀಗಾಗಿ ಲಿಗ್ನಿನ್ ಕಳೆದುಕೊಂಡಂತಹ ಮರ ಕೂಡ ಅಪಾರದರ್ಶಕವಾಗಿಯೇ ಕಾಣುತ್ತೆ. ರಂಧ್ರಗಳಲ್ಲಿ ಹಾಯುವ ಬೆಳಕು ಚದುರದೇ ಇರುವ ಹಾಗೆ ಆ ರಂಧ್ರಗಳಲ್ಲಿ ಗಾಜಿನಂತಹ ವಸ್ತುವನ್ನ ಭರ್ತಿ ಮಾಡಿದರೆ ಆಗ ಬಹುಶಃ ಲಿಗ್ನಿನ್ ಇಲ್ಲದೇ ಇರುವಂತಹ ಮರ ಪಾರದರ್ಶಕ ಆಗಬಹುದು ಅನ್ನುವುದು ತರ್ಕ. ಈ ತರ್ಕದ ಹಿಂದೆ ಹೋದಂತಹ ಹೂ ತಂಡ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನು ಉಪಯೋಗಿಸಿ ಬಾಲ್ಸಾಮ್ ಮರದಲ್ಲಿರುವಂತಹ ಲಿಗ್ನಿನ್ ಹಾಗೂ ಅದಕ್ಕೆ ಕಂದು ಬಣ್ಣ ಕೊಡುವಂತಹ ಇತರೆ ರಾಸಾಯನಿಕಗಳನ್ನು ತೊಳೆದು ಹಾಕಿಬಿಡ್ತು. ಹೀಗೆ ಅತಿ ಸೂಕ್ಷ್ಮವಾದ ಸೆಲ್ಯುಲೋಸ್ ಎಳೆಗಳಷ್ಟೇ ಇರುವಂತಹ ವಸ್ತುವೊಂದು ಅದಕ್ಕೆ ಸಿಕ್ಕಿತು. ಇದರಲ್ಲಿ ಅಸಂಖ್ಯ ರಂಧ್ರಗಳು ಇದ್ದುದರಿಂದ ಇದು ಕೂಡ ಅಪಾರದರ್ಶಕವಾಗಿ ಇತ್ತು ಅನ್ನೇ. ಈ ರಂಧ್ರಗಳನ್ನ ಪಾಲಿವಿನೈಲ್ ಆಲ್ಕೋಹಾಲ್ ಅನ್ನುವ ದ್ರಾವಣದಲ್ಲಿ ಅದ್ದೆಯಿಟ್ಟು ಮುಚ್ಚಿದ್ದಾರೆ. ರಂಧ್ರಗಳಲ್ಲಿ ತುಂಬಿಕೊಂಡಂತಹ ಪಾಲಿವಿನೈಲ್ ಆಲ್ಕೋಹಾಲ್ ಮರವನ್ನ ಗಟ್ಟಿ ಗುಣ ಮಾಡಿತು. ಹೀಗೆ ಎಣ್ಣೆಯನ್ನು ಹೀರಿಕೊಂಡ ಕಾಗದ ಪಾರದರ್ಶಕವಾಗಿ ಕಾಣುತ್ತಲ್ಲ, ಆ ರೀತಿಯಲ್ಲಿ ಈ ಮರ ಕೂಡ ಪಾರದರ್ಶಕವಾಯಿತು. ವಿಶೇಷ ಅಂದ್ರೆ ಈ ಪಾಲಿವಿನೈಲ್ ಆಲ್ಕೋಹಾಲ್ ಲಿಗ್ನಿನ್ ಮತ್ತು ಸೆಲ್ಯುಲೋಸಿಗೆ ಸರಿಸಮವಾಗಿ ಬೆಳಕನ್ನ ಚದುರಿಸುತ್ತೆ. ಹಾಗಾಗಿ ರಂಧ್ರದ ಮೂಲಕ ಬೆಳಕು ಹಾದು ಹೋಯಿತು ಅಂತ ನಮಗನ್ಸುತ್ತೆ. ಹೀಗೆ ತೆಳುವಾದ ಗಾಜಿನಂತಹ ಮರದ ಹಾಳೆಯನ್ನ ಹೂ ಕೊನೆಗೂ ತಯಾರಿಸಿದ್ರು. ಈ ಹಿಂದೆ ಕೂಡ ಮರದ ರಂಧ್ರಗಳೊಳಗೆ ಪಾರದರ್ಶಕವಾದ ವಸ್ತುಗಳನ್ನ ತುಂಬಿ ಗಾಜಿನಂತೆ ಮಾಡುವಂತಹ ಯತ್ನಗಳು ನಡೆದಿದ್ವು ಅಂತನ್ನಿ. ಆದರೆ ಆ ಮರಗಳು ಅಷ್ಟೊಂದು ಗಟ್ಟಿಯಾಗಿರಲಿಲ್ಲ, ಹಾಗೆ ಅವುಗಳ ಪಾರದರ್ಶಕತೆ ಕೂಡ ಬಹಳ ಕಡಿಮೆ ಇತ್ತು. ಆದರೆ ಹೂ ಅವರು ತಯಾರಿಸಿರುವಂತಹ ಈ ಮರದ ಗಾಜು ಬೆಳಕಿನ ಶೇಕಡ 81 ಪಾಲನ್ನ ಹಾಯೋದಕ್ಕೆ ಬಿಡುತ್ತೆ. ಇಂಥ ಗಾಜು ಇರೋ ಕಿಟಕಿಯಿಂದ ಮನೆಯೊಳಗೆ ಧಾರಾಳವಾಗಿ ಬೆಳಕು ಬಂದರೂ ಕೂಡ ಕಣ್ಣು ಕೊರೋಯಿಸುವ ಹಾಗೆ ಪ್ರಖರತೆ ಇರೋದಿಲ್ಲ. ಗಾಜು ಬೆಳಕನ್ನು ಹಾಯಗೊಡೋದಲ್ಲದೆ ಸ್ವಲ್ಪ ಅದನ್ನ ಪ್ರತಿಫಲಿಸುವುದರಿಂದ ನಮ್ಮ ಕಣ್ಣು ಕೊರೈಸೋದಕ್ಕೆ ಆರಂಭ ಆಗುತ್ತೆ, ಗ್ಲೇರ್ ಆಯಿತು ಅಂತ ಹೇಳ್ತೀವಿ. ಅಂತ ತೊಂದರೆ ಇದರಲ್ಲಿ ಇರೋದಿಲ್ಲ. ಇನ್ನೂ ಒಂದು ಅನುಕೂಲ ಇದೆ, ಗಾಜು ಒಳಗಿರೋ ಶಾಖವನ್ನ ಹೊರಗೆ ಹರಿಯಗೊಡುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಗಾಜಿನ ಕಿಟಕಿ ಇರುವಂತ ಕೋಣೆಗಳು ಕೂಡ ತಣ್ಣಗೆ ಇರ್ತವೆ. ಮರದ ಗಾಜು ಹಾಗಲ್ಲ, ಅದು ಶಾಖವನ್ನ ಹರಿಯೋದಕ್ಕೆ ಬಿಡದೇ ಇರೋದ್ರಿಂದ ಕೋಣೆ ಒಳಗೆ ಬೆಚ್ಚಿಗೆ ಇರುತ್ತೆ. ಹಾಗೆ ಹೊರಗೆ ಬಿಸಿಲು ಹೆಚ್ಚಿದ್ರೆ ಒಳಗೆ ಕೋಣೆ ತಣ್ಣಗೆ ಇರುತ್ತೆ. ಹೂ ಅವರು ತಯಾರಿಸಿರುವಂತಹ ಈ ಗಾಜಿನ ಎರಡು ಹಾಳೆಗಳ ನಡುವೆ ಬೆಳಕಿಗೆ ಸ್ಪಂದಿಸುವಂತಹ ಬಣ್ಣ ಬದಲಿಸುವಂತಹ ವಸ್ತುವನ್ನು ಲೇಪಿಸಿದ್ರೆ ಈ ಗಾಜು ಹೆಚ್ಚು ಬಿಸಿಲಾದಾಗ ಕೂಲಿಂಗ್ ಗ್ಲಾಸ್ನಂತೆ ಕಪ್ಪಿಗೆ, ಕಡಿಮೆ ಆದಾಗ ನಿಚ್ಚಳವಾದ ಗಾಜಿನಂತೆ ಇರಬಹುದು ಅಂತ ಸ್ವಿಟ್ಜರ್ಲೆಂಡಿನ ವಿಜ್ಞಾನಿಗಳು ತೋರಿಸಿದ್ದಾರೆ.
1: ಕೃತಕ ಕಾರ್ನಿಯ. 3 ವರ್ಷಗಳ ಹಿಂದೆ ಅಚಾನಕ್ ಆಗಿ ಮರಣಿಸಿದ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಧನ ಧಾನ್ಯ ದಾನ ಮಾಡಿದ್ದಂತೆಯೇ ಸತ್ತ ಮೇಲೂ ದಾನಿಯಾಗಿಯೇ ಉಳಿದ ಬಗ್ಗೆ ಕೇಳಿರುತ್ತೀರಿ. ಪುನೀತ್ ರಾಜ್ಕುಮಾರರ ಕಣ್ಣುಗಳು 4 ದೃಷ್ಟಿಹೀನರಿಗೆ ಲೋಕವನ್ನು ಕಾಣಿಸಿದುವು ಎಂಬ ಸುದ್ದಿ ನಿಮಗೂ ಗೊತ್ತಿರಬೇಕು. ನೇತ್ರದಾನ ಎನ್ನುವುದು ರಕ್ತದಾನದ ನಂತರ ಅತ್ಯಂತ ವ್ಯಾಪಕವಾಗಿರುವ ಅಂಗದಾನ. ಹಾಗೆಂದು ಇಡೀ ಕಣ್ಣನ್ನು ಇನ್ನೊಬ್ಬ ವ್ಯಕ್ತಿಗೆ ಕಸಿ ಮಾಡುತ್ತಾರೆ ಅಂತಲ್ಲ, ಕಣ್ಣಿನ ಮುಂದಿರುವ ಕಾರ್ನಿಯ ಎನ್ನುವ ಭಾಗವನ್ನಷ್ಟೇ ಸಾಮಾನ್ಯವಾಗಿ ಕಸಿ ಮಾಡಲು ಬಳಸುತ್ತಾರೆ. ಅದುವೂ ದಾನಿ ಮರಣಿಸಿದ ಕೆಲವೇ ಗಂಟೆಗಳೊಳಗೆ ಕಣ್ಣನ್ನು ತೆಗೆದರೆ ಮಾತ್ರ ಇದು ಸಾಧ್ಯ. ಕಣ್ಣು ಕಸಿ ಮಾಡಿದವರಿಗೆ ಹೊರಗಿನ ದೃಶ್ಯಗಳನ್ನು ನೋಡುವ ಸಾಮರ್ಥ್ಯ ದೊರೆಯಬಹುದು. ಆದರೆ ಅದು ಯಾರೋ ಮಲಯಾಳಿ ನಟಿ ಸುಪ್ರಸಿದ್ಧವಾದ ಹಾಗೆ ಕಣ್ಣು ಹೊಡೆಯಲು ಆಗುವುದಿಲ್ಲ. ಇದೀಗ ಹೀಗೆ ಕಣ್ಣು ಹೊಡೆಯಲು ನೆರವಾಗುವಂತಹ ಕಾರ್ನಿಯಾ ಸೃಷ್ಟಿಯಾಗಿದೆ. ಸಂಪೂರ್ಣ ಕೃತಕವಾದಂತಹ ಇದನ್ನು ಕಸಿ ಮಾಡಿದವರಿಗೆ ದೃಷ್ಟಿ ಮರಳುವುದಷ್ಟೇ ಅಲ್ಲ, ಒಳ ಮನಸ್ಸಿನ ಭಾವಗಳನ್ನು ವ್ಯಕ್ತಪಡಿಸುವ ಭಾವುಕ ಕಣ್ಣುಗಳು ಸಿಗಬಹುದಂತೆ. ಹೀಗೆಂದು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆಯಲ್ಲಿ 2 ತಿಂಗಳ ಹಿಂದೆ ಪ್ರಕಟವಾದ ಸಂಶೋಧನೆಯೊಂದು ವರದಿ ಮಾಡಿದೆ. ಚೀನಾದ ನಾಂಕಾಯಿ ವಿಶ್ವವಿದ್ಯಾನಿಲಯದ ತೆಳುಪೊರೆ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಿ ವೆಂಟಾವು ಶೂ ಮತ್ತು ಸಂಗಡಿಗರು ಹೀಗೊಂದು ಕೃತಕ ಕಾರ್ನಿಯಾವನ್ನು ಸೃಷ್ಟಿಸಿದ್ದಾರಂತೆ. ಕಾರ್ನಿಯಾ ಎನ್ನುವುದು ಕಣ್ಣಿನ ಮುಂಭಾಗದಲ್ಲಿರುವ ತೆಳುಪೊರೆ ಅಥವಾ ತೆರೆಯಲ್ಲಿ. ಇದೊಂದು ಗಾಜಿನಂತಹ ಪಾರದರ್ಶಕ ವಸ್ತು. ಇದರ ಹಿಂದೆ ಐರಿಸ್ ಎನ್ನುವ ನಟ್ಟ ನಡುವೆ ರಂಧ್ರ ಇರುವ ಪೊರೆ ಇದೆ. ಆ ರಂಧ್ರವೇ ಪಾಪೆ. ಪಾಪೆಯ ಹಿಂದೆ ಮಸೂರವಿದೆ. ಮಸೂರದೊಳಗೆ ನುಸುಳಿದ ಬೆಳಕು ಕಣ್ಣಿನ ಹಿಂಭಾಗದಲ್ಲಿರುವ ರೆಟಿನಾ ಅಥವಾ ಅಕ್ಷಿಪಟದ ಮೇಲೆ ಚಿತ್ರವನ್ನು ಮೂಡಿಸುತ್ತದೆ. ನಮ್ಮ ಮೆದುಳು ಅದನ್ನು ಗ್ರಹಿಸುತ್ತದೆ. ಇದು ಸ್ಥೂಲವಾಗಿ ಕಣ್ಣಿನ ರಚನೆ ಹಾಗೂ ಕಾರ್ಯವಿಧಾನ. ಕಾರ್ನಿಯಾ, ಐರಿಸ್ ಮತ್ತು ಮಸೂರಗಳನ್ನು ಸೋಂಕು ಧೂಳಿನಿಂದ ರಕ್ಷಿಸುವ ಪರದೆ. ಕಣ್ಣು ಸುಗಮವಾಗಿ ಕಾರ್ಯನಿರ್ವಹಿಸಲೆಂದು ಇನ್ನೂ ಹಲವು ಉಪಾಂಗಗಳು ಜೊತೆಗಿವೆ. ಐರಿಸ್ ಅನ್ನು ಹಿಡಿದಿಡುವ ಸ್ನಾಯುಗಳು, ಮಸೂರದ ಹಿಂದೆ ಪೋಷಕಾಂಶ ತುಂಬಿದ ದ್ರವ, ಕಣ್ಣಿನಂಚಿನಲ್ಲಿರುವ ಕಣ್ಣೀರು ಸುರಿಸುವ ಗ್ರಂಥಿಗಳು ಹಾಗೂ ಕಣ್ಣ ಮುಂದಿರುವ ರೆಪ್ಪೆಗಳು, ಇವೆಲ್ಲವೂ ಕಣ್ಣಿನ ಚಟುವಟಿಕೆಗಳು ಸಾಂಗವಾಗಿ ನಡೆಯುವುದಕ್ಕೆ ಬೇಕೇ ಬೇಕಾದ ಅಂಗಗಳು. ಇವುಗಳಲ್ಲಿ ಕಾರ್ನಿಯಾ ಕಸಿ ಬಹಳ ಸುಲಭ. ಇದು ಒಂದು ತೆಳು ಗಾಜಿನಂತಹ ಪೊರೆ. ರಕ್ತನಾಳಗಳಾಗಲಿ ಸ್ನಾಯುಗಳಾಗಲಿ ಇಲ್ಲದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಸರಾಗವಾಗಿ ಕಸಿ ಮಾಡಬಹುದು. ಆದ್ದರಿಂದಲೇ ಕಾರ್ನಿಯಾ ಕಸಿ ಅಂಗ ಕಸಿಗಳಲ್ಲಿ ಅತಿ ವ್ಯಾಪಕವಾಗಿರುವ ಚಿಕಿತ್ಸೆ. ಪುನೀತ್ ರಾಜ್ಕುಮಾರ್ ಅಂತಹ ಸಹೃದಯಿಗಳು ಇದ್ದರೂ ಕಾರ್ನಿಯಾಗಳ ಕೊರತೆ ಬಹಳವೇ. ಅಗತ್ಯವಿರುವ ಕೇವಲ 70 ಜನರಲ್ಲಿ ಒಬ್ಬರಿಗೆ ಮಾತ್ರ ಸಿಗುವಷ್ಟು ಕಣ್ಣುಗಳು ತನವಾಗುತ್ತಿವೆ. ಪ್ರಪಂಚದಾದ್ಯಂತ 1.75 ಕೋಟಿ ಜನ ಯಾರಾದರೂ ಕಾರ್ನಿಯಾ ಕೊಡಬಹುದೇ ಎಂದು ಕಾಯುತ್ತಿದ್ದಾರಂತೆ. ಕಸಿ ಮಾಡಲು ಸಾಕಷ್ಟು ದಾನಿ ಕಣ್ಣುಗಳು ಇಲ್ಲದಾಗ ಇನ್ನೇನಾದರೂ ಉಪಾಯ ಬೇಕಷ್ಟೆ. ತೆಳು ಗಾಜಿನ ಪೊರೆಯಂತಹ ವಸ್ತುವನ್ನು ಬದಲಿಯಾಗಿ ಬಳಸಬಾರದೇಕೆ? ಇದರಿಂದ ಕಾರ್ನಿಯಾಗಳ ಕೊರತೆಯನ್ನು ನೀಗಿಸಬಹುದಲ್ಲ? ಕಾರ್ನಿಯಾ ಕಸಿ ಮಾಡಿದಾಗ ಕಣ್ಣಿನ ಬಹುತೇಕ ಚಟುವಟಿಕೆಗಳು ಮರಳಿದರೂ ಕೆಲವು ದೋಷಗಳು ಉಳಿದೇ ಇರುತ್ತವೆ. ಅದರಲ್ಲಿಯೂ ನೈಸರ್ಗಿಕ ಕಾರ್ನಿಯಾ ದೊರೆಯದೆ ಕೃತಕ ಕಾರ್ನಿಯಾವನ್ನು ಕಸಿ ಮಾಡಿದಾಗ ಕಣ್ಣು ಮಿಟುಕುವುದನ್ನೇ ನಿಲ್ಲಿಸುತ್ತದೆ. ಇದಕ್ಕೆ ಕಾರಣವಿಷ್ಟೇ. ಕಣ್ಣಿನ ಕಾರ್ನಿಯಾ ಬಹಳ ನವಿರಾದ ಸ್ಪರ್ಶವನ್ನೂ ಗ್ರಹಿಸಿ ಮಿದುಳಿಗೆ ಕಣ್ಣನ್ನು ಮುಚ್ಚುವಂತೆ ಆದೇಶಿಸುತ್ತದೆ. ಗಾಳಿ ಎದ್ದು ತುಸು ಧೂಳು ಕಣ್ಣನ್ನು ತಾಕಿದೊಡನೆ ತಟಕ್ಕನೆ ಕಣ್ಣು ಮುಚ್ಚಿಕೊಳ್ಳುವುದು. ಹೀಗೆ ಕೃತಕ ಕಾರ್ನಿಯಾಗಳು ಈ ಸಂದೇಶವನ್ನು ನೀಡಲಾರವು. ಕಣ್ಣು ಕಂಡರೆ ಸಾಕಲ್ಲ, ಮಿಟುಕಿಸದಿದ್ದರೆ ಆಯಿತು ಎಂದಿರಾ? ಕಣ್ಣು ಮಿಟುಕಿಸುವುದು ಕೂಡ ಬಹಳ ಮುಖ್ಯ. ಮೊದಲನೆಯದಾಗಿ ಕಣ್ಣೊಳಗೆ ಸುರಿದ ನೀರನ್ನು ಎಲ್ಲ ಕಡೆಗೂ ಸಮಾನವಾಗಿ ಹರಡಿ ಕಣ್ಣಿನ ಮುಂಭಾಗ ಕಾರ್ನಿಯಾ ಸದಾ ಒದ್ದೆಯಾಗಿಯೇ ಇರುವಂತೆ ಇದು ನೋಡಿಕೊಳ್ಳುತ್ತದೆ. ಈ ಭಾಗಗಳು ಒಣಗಿದರೆ ಕಣ್ಣುರಿ ನೋವು ಗ್ಯಾರಂಟಿ. ಹೀಗಾಗಿಯೇ ಕಣ್ಣು ರೆಪ್ಪೆಗಳು ನೀವು ಬೇಕು ಬೇಡ ಎಂದರೂ ಮಿನಿಟಿನಲ್ಲಿ 10-20 ಬಾರಿ ತೆರೆದು ಮುಚ್ಚಿಕೊಳ್ಳುತ್ತಿರುತ್ತವೆ, ಅರ್ಥ ಮಿಟುಕುತ್ತವೆ. ಇದು ಕೇವಲ ಕಣ್ಣಿನ ರಕ್ಷಣೆಗೇ ಆದರೂ ನಮ್ಮೊಳಗಿನ ಭಾವವನ್ನು ತಿಳಿಸುವ ವಿಧಾನ ಕೂಡ. ಬೆರಕಾದಾಗ, ಭೀತಿಗೊಂಡಾಗ ರೆಪ್ಪೆಗಳು ಮಿಟುಕುವುದು ಕಡಿಮೆಯಾಗುತ್ತದೆ, ಸುಳ್ಳು ಹೇಳುವಾಗ ಮಿಟುಕುವುದು ಜಾಸ್ತಿಯಾಗುತ್ತದೆ. ಅದಕ್ಕೆ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಎನ್ನುವ ಸವಾಲು ಎದುರಿಸುವುದು ಬಹಳ ಕಷ್ಟ. ಸದ್ಯಕ್ಕೆ ಬಳಕೆಯಲ್ಲಿರುವ ಕೃತಕ ಕಾರ್ನಿಯಾಗಳು ಕಣ್ಣು ಮಿಟುಕಿಸಲು ನೆರವಾಗುವುದಿಲ್ಲ. ಶೂ ತಂಡ ಇಂತಹುದೊಂದು ಕಾರ್ನಿಯಾವನ್ನು ಸೃಷ್ಟಿಸಿದೆ. ಕೃತಕ ಕಾರ್ನಿಯಾ ಎಂದರೆ ಇನ್ನೇನಲ್ಲ, ಪಾರದರ್ಶಕವಾದ, ಕಣ್ಣಿಗೆ ಹೊಂದಿಕೊಳ್ಳಬಲ್ಲ, ಸೂಕ್ಷ್ಮ ಜೀವಿಗಳು ಬೆಳೆಯಲು ಬಿಡದಂತಹ ಜಿಲ್ಲೆಯಂತಹ ವಸ್ತುವಿನ ಪೊರೆ ಎನ್ನಬಹುದು. ಬಾಸ್ಟನ್ ಕೆರೆಟೋಪ್ರಾಸ್ಥೆಸಿಸ್ ಅಥವಾ ಕೆಪ್ರೋ ಎನ್ನುವ ಕೃತಕ ಅಂಗವನ್ನು ವ್ಯಾಪಕವಾಗಿ ಬಳಸಲಾಗಿದೆ. ಪಾಲಿಮಿಥಾಕ್ರಿಲೇಟ್ ಎನ್ನುವ ವಸ್ತುವಿನ ಪಾಲಿಮರಿನಿಂದ ಮಾಡಿದ ಪೊರೆಯಂತಹ ವಸ್ತುವಿದು. ಇದನ್ನು ಟೈಟಾನಿಯಂ ಲೋಹದ ಎಳೆಗಳ ಜೊತೆಗೆ ಕಣ್ಣಿನೊಳಗೆ ಬಂಧಿಸುವ ಮತ್ತೊಂದು ಕೆಪ್ರೋ ಕೂಡ ಇದೆ. ಇಂತಹ ಹಲವು ಕೃತಕ ಭಾಗಗಳು ಇವೆಯಾದರೂ ಅವೆಲ್ಲದರಲ್ಲಿಯೂ ಒಂದು ದೋಷವಿದೆ. ಈ ಕೆಪ್ರೋ ಪಡೆದಂತಹ ರೋಗಿಗಳು ಕಣ್ಣಿಗೆ ಧೂಳು ಬಿದ್ದಾಗ ನಟಕ್ಕನೆ ರೆಪ್ಪೆ ಮುಚ್ಚಿಕೊಳ್ಳಲಾರರು. ಎವೆಯಿಕ್ಕುವುದರೊಳಗೆ ನಡೆಯುವ ಕ್ರಿಯೆಯೇ ಆದರೂ ಕಣ್ಣು ಮಿಟುಕಿಸುವುದು ಹಲವು ಹಂತಗಳಲ್ಲಿ ನಡೆಯುವ ಕ್ರಿಯೆ. ಮೊದಲಿಗೆ ಧೂಳು ಇಲ್ಲವೇ ಪ್ರಖರ ಬೆಳಕಿನಂತಹ ಸಂವೇದನೆಗಳನ್ನು ಗ್ರಹಿಸಬೇಕು. ಇದರ ಸಂದೇಶ ವಿದ್ಯುತ್ ಸಂಕೇತವಾಗಿ ಮಿದುಳನ್ನು ತಲುಪಬೇಕು. ಅಲ್ಲಿಂದ ರೆಪ್ಪೆ ಮುಚ್ಚು ಎಂದು ಬರುವ ಸಂದೇಶವನ್ನು ಅರ್ಥ ಮಾಡಿಕೊಂಡು ರೆಪ್ಪೆಯನ್ನು ಮುಚ್ಚಬೇಕು. ಹೀಗೆ ಒಂದು ಸಂಕೀರ್ಣವಾದ ನರಗಳ ವ್ಯೂಹ ಕೆಲಸ ಮಾಡಬೇಕು. ಇದರಲ್ಲಿ ಪ್ರಮುಖವಾದದ್ದು ಧೂಳು ಅಥವಾ ಪ್ರಖರ ಬೆಳಕನ್ನು ಗ್ರಹಿಸುವ ಕ್ರಿಯೆ. ಇದೀಗ ಬಳಕೆಯಲ್ಲಿರುವ ಯಾವ ಕೃತಕ ಕಾರ್ನಿಯಾವಿಗೂ ಈ ಸಾಮರ್ಥ್ಯವಿಲ್ಲ. ಹೀಗಾಗಿ ಶೂ ತಂಡ ಹೊಸದೊಂದು ಕಾರ್ನಿಯಾವನ್ನು ಸೃಷ್ಟಿಸಿದೆ. ಕೆಪ್ರೋ ವಸ್ತುವನ್ನೇ ಮೂಲವಾಗಿಟ್ಟುಕೊಂಡು ಅದರ ತಳದಲ್ಲಿ ಸತ್ತು ತವರದ ಆಕ್ಸೈಡ್ಗಳನ್ನು ಬಳಸಿದ ಸೆನ್ಸಾರ್ ಅನ್ನು ಜೋಡಿಸಿದೆ. ಈ ಸೆನ್ಸಾರಿನಲ್ಲಿರುವ ಲೋಹದ ಕಣಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲುಗಾಡಿದರೆ ಮಾತ್ರ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುವಂತೆ ಮಾಡಲಾಗಿದೆ. ಜೊತೆಗೆ ಬೆಳಕಿನ ವಿವಿಧ ಬಣ್ಣಗಳು ಬಿದ್ದಾಗ ವಿಭಿನ್ನ ರೀತಿಯಲ್ಲಿ ವರ್ತಿಸುವ ರಾಸಾಯನಿಕದ ಜೆಲ್ಲಿಯನ್ನು ಇದರೊಟ್ಟಿಗೆ ಜೋಡಿಸಲಾಗಿದೆ. ಹೀಗೆ ಈ ಸತ್ತು ತವರದ ಸೆನ್ಸಾರ್ ಕೃತಕ ಕಾರ್ನಿಯವನ್ನು ಪ್ರಖರ ಬೆಳಕು ಇಲ್ಲವೇ ಹತ್ತಿಯ ನೂಲು ತಗುಲಿದರೂ ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ಅನ್ನು ಕೃತಕ ಕಾರ್ನಿಯಾದೊಟ್ಟಿಗೆ ಜೋಡಿಸಿರುವ ಪುಟ್ಟ ಸರ್ಕ್ಯೂಟ್ ಒಂದು ಸಂಸ್ಕರಿಸಿ ಅಂಚಿಗಿರುವ ನರಗಳಿಗೆ ಮುಟ್ಟಿಸುತ್ತದೆ. ಅಲ್ಲಿಂದ ಅದು ಮಿದುಳಿಗೆ ತಲುಪುತ್ತದೆ. ರೆಪ್ಪೆ ಮುಚ್ಚಿಕೊಳ್ಳುವ ನಿರ್ದೇಶಗಳು ಕಣ್ಣಿಗೆ ಬರುತ್ತವೆ ಎನ್ನುವುದು ಇವರ ಆಶಯ. ಸಾಧನವು ನಿರೀಕ್ಷಿಸಿದಂತೆ ಕೆಲಸ ಮಾಡಬಲ್ಲುದೇ ಎಂದು ಅದನ್ನು ರೋಬೋಟ್ ಒಂದಕ್ಕೆ ಜೋಡಿಸಿ ಪರೀಕ್ಷಿಸಿದ್ದಾರೆ. ಸೆನ್ಸಾರ್ ಅನ್ನು ಮುಟ್ಟಿದ ತಕ್ಷಣವೇ ದೀಪವೊಂದು ಹೊತ್ತುವುದನ್ನು

0: ಬೆಳಕಿನ ಪ್ರಖರತೆ ಬದಲಾದಂತೆ ಸೆನ್ಸಾರ್ ಸೃಷ್ಟಿಸುವ ವಿದ್ಯುತ್ ಸಂಕೇತಗಳು ಬದಲಾಗುವುದನ್ನೂ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಈ ರಾಸಾಯನಿಕ ಚೆಲ್ಲಿ ಬೆಳಕಿನ ವಿವಿಧ ಪ್ರಖರತೆಗೆ ತಕ್ಕಂತೆ ಬದಲಾಗುತ್ತದೆ, ಅದಕ್ಕೆ ತಕ್ಕಂತೆ ಸಂದೇಶವನ್ನೂ ಹೆಚ್ಚಿಸಬಲ್ಲದು. ಆದ್ದರಿಂದ ಕಡಿಮೆ ಬೆಳಕಿನಲ್ಲಿಯೂ ಇದು ಕಣ್ಣು ಕಾಣುವಂತೆ ಮಾಡಬಲ್ಲದು, ಅಥವಾ ಸನ್ಗ್ಲಾಸುಗಳಂತೆ ಪ್ರಖರ ಬೆಳಕು ಕಣ್ಣಿಗೆ ಹಾನಿ ಮಾಡದಂತೆ ಕಾಯಬಹುದು. ಅದೇನೇ ಇರಲಿ, ಸದ್ಯಕ್ಕೆ ಈ ಸಾಧನವನ್ನು ಕಣ್ಣೊಳಗೆ ಹುದುಕಿಸುವಷ್ಟು ಪುಟ್ಟದಾಗಿಸುವ ಕೆಲಸವಾಗಬೇಕಿದೆ. ಅದಾದ ನಂತರ ಇದನ್ನು ಕಣ್ಣಿನೊಳಗೆ ಹುದುಕಿಸಬಹುದು ಎನ್ನುತ್ತಾರೆ ಶು. ಅನಂತರವಷ್ಟೇ ಇದು ಒಂದು ಕಣ್ಣಿಗೆ ಧೂಳು ಬಿದ್ದಾಗ ಆ ಕಣ್ಣನ್ನು ಮಾತ್ರ ಮುಚ್ಚುತ್ತದೆಯೋ, ಅಥವಾ ಕತ್ತಲೆಯಿಂದ ಬಿಸಿಲಿಗೆ ಬಂದಾಗ ಎರಡೂ ಕಣ್ಣನ್ನು ಮುಚ್ಚುವಂತೆ ಮಾಡುತ್ತದೆಯೋ ನೋಡಬೇಕು.
1: ನಿಮಗ್ ಗೊತ್ತಾ, ಕೋಟ್ಯಾಂತರ ವರ್ಷಗಳ ಹಿಂದೆ ಇದ್ದಂತಹ ಕಲ್ಲುಗಳಲ್ಲಿ ಕಾಣೋ ಕೆಲವು ಫಾಸಿಲ್ಗಳು ಇವತ್ತಿಗೂ ಇರುವಂತಹ ಜೀವಿಗಳಂತೆಯೇ ಇವೆ. ಈ ಅವಧಿಯಲ್ಲಿ ಈ ಜೀವಿಗಳಲ್ಲಿ ಅಂತಹ ಬದಲಾವಣೆಗಳು ಏನೂ ಕಾಣದೇ ಇರೋದ್ರಿಂದ ಇವನ್ನ ಜೀವಂತ ಫಾಸಿಲ್ಗಳು ಅಂತ ಹೇಳ್ತಾರೆ. ಇವುಗಳಲ್ಲಿ ಸುಪ್ರಸಿದ್ಧವಾದಂತಹ ಚೀನಿ ಔಷಧ ಸಸ್ಯ ಗಿಂಕೋ ಬೈಲೋಬ ಕೂಡ ಒಂದು.
2: ಕಾಲದ ಜೊತೆಗೆ ಕಾಳು ಕೆಟ್ಟೀತೆ, ಕಾಲ ಕೆಟ್ಟು ಹೋಯಿತು ಅಂತ ಹಿರಿಯರು ಗೊಣಗುವುದನ್ನು ಕೇಳಿದ್ದೇವೆ. ಹಾಗೆಯೇ ಇವತ್ತಿನ ತರಕಾರಿ ಬೆಂಡಿನಂತೆ ಇದೆ, ನಮ್ಮ ಕಾಲದಲ್ಲಿ ಬಹಳ ರುಚಿಕರವಾಗಿತ್ತು ಅಂತ ವಯಸ್ಸಾದವರು ದೂರುವುದೂ ಉಂಟು. ರುಚಿ ಗ್ರಹಿಸುವ ಅವರ ನಾಲಿಗೆಗೆ ಮುಪ್ಪು ಬಂದಿದೆಯೋ, ಅಥವಾ ನಿಜಕ್ಕೂ ಈ ಹಿಂದಿನ ಆಹಾರದ ರುಚಿ ಕೆಟ್ಟಿದೆಯೋ ಎನ್ನುವುದನ್ನು ನಿರ್ಧರಿಸುವುದು ಸುಲಭವಲ್ಲ. ಆದರೆ ಕಾಲದ ಫಲವಾಗಿ ಕಾಳಿನ ರುಚಿ ಹಾಗೂ ಸತ್ವ ಕೆಟ್ಟಿರಬಹುದು ಎನ್ನುವ ಸುದ್ದಿ ಬಂದಿದೆ. ಪಶ್ಚಿಮ ಬಂಗಾಳದ ಕಲ್ಯಾಣಿಯಲ್ಲಿರುವ ವಿಧಾನ ಚಂದ್ರ ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಬಿಶ್ವಪತಿ ಮಂಡಲ್, ಭಾರತ ಸರ್ಕಾರದ ಕೃಷಿ ಸಂಶೋಧನಾ ಮಂಡಳಿ, ಹೈದರಾಬಾದಿನ ರಾಷ್ಟ್ರೀಯ ಪೋಷಣಾ ಸಂಶೋಧನಾಲಯವೇ ಮೊದಲಾದ ಸಂಸ್ಥೆಗಳ ವಿಜ್ಞಾನಿಗಳ ಜೊತೆಗೂಡಿ ಹೀಗೊಂದು ಆತಂಕಕರವಾದ ಸುದ್ದಿಯನ್ನು ಪ್ರಕಟಿಸಿದ್ದಾರೆ. ಸೈಂಟಿಫಿಕ್ ರಿಪೋರ್ಟ್ಸ್ ಪತ್ರಿಕೆಯಲ್ಲಿ ಇವರು ಪ್ರಕಟಿಸಿರುವ ಶೋಧ ವಿವರಗಳ ಪ್ರಕಾರ, ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿರುವ ಭತ್ತ ಮತ್ತು ಗೋಧಿ ತಳಿಗಳಲ್ಲಿ ಇರುವ ಕೆಲವು ಪೋಷಕಾಂಶಗಳು 50 ವರ್ಷಗಳ ಹಿಂದೆ ಇದ್ದಷ್ಟು ಇಲ್ಲವಂತೆ, ಅಂದಿನಿಂದ ಇಂದಿನವರೆಗೂ ಇವು ಕಡಿಮೆ ಆಗುತ್ತಲೇ ಬಂದಿವೆ ಎಂದು ಮಂಡಲ್ ತಂಡ ವರದಿ ಮಾಡಿದೆ. ಅಂದರೆ ಕಾಲದ ಜೊತೆಗೆ ಕಾಳು ಕೆಟ್ಟು ಹೋಯಿತು. ಹಾ, ಆಹಾರ ಸುರಕ್ಷತೆ ಎನ್ನುವ ಮಾತು ಈಗ ಹಳೆಯದು, ಏಕೆಂದರೆ ಭಾರತದಲ್ಲಿರುವ ಎಲ್ಲಾ ಪ್ರಜೆಗಳಿಗೂ ಒದಗುವಷ್ಟು ಧಾನ್ಯಗಳನ್ನು ನಾವು ಬೆಳೆಯುತ್ತಿದ್ದೇವೆ. ಅಧಿಕವಾಗಿ ಬೆಳೆದಿದ್ದನ್ನು ದಾಸ್ತಾನಿಟ್ಟು ಆಪತ್ಕಾಲದಲ್ಲಿ ಬಳಸಿಕೊಳ್ಳಬೇಕೆಂದಿದ್ದೇವೆ. ಹಾಗಿದ್ದು ದೇಶದಲ್ಲಿ ಇನ್ನೂ 22.5 ಕೋಟಿಯಷ್ಟು ಪ್ರಜೆಗಳಿಗೆ ಸಾಕಷ್ಟು ಪೌಷ್ಟಿಕಾಂಶ ದೊರಕುತ್ತಿಲ್ಲ. ಹೀಗಾಗಿ ಈಗಿನ ಹೊಸ ಘೋಷವಾಕ್ಯ ಸರ್ವರಿಗೂ ಪೋಷಣೆ, ಪೌಷ್ಟಿಕ ಸುರಕ್ಷತೆ. ಹೌದೇ, ಇದು ಸಾಧ್ಯವೇ ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಎನ್ನುವ ವಿಶ್ವಾಸದಿಂದ ಉತ್ತರಿಸಬೇಕೆನ್ನುವರನ್ನು ಗಾಬರಿಗೊಳಿಸುವ ಸುದ್ದಿ ಇದು. ಆಹಾರ ಸುರಕ್ಷತೆಗೆಂದು ಭಾರತ ಕೈಗೊಂಡಿದ್ದ ಹಸಿರು ಕ್ರಾಂತಿ ಯೋಜನೆ ಫಲವಾಗಿ ನಮ್ಮಲ್ಲಿ ಬೆಳೆಯುತ್ತಿರುವ ಕೆಲವು ಬೆಳೆಗಳು ಅಮೂಲ್ಯವಾದ ಕೆಲವು ಅಂಶಗಳಲ್ಲಿ ಸೊರಗುತ್ತಲಿವೆ. ಹಸಿರು ಕ್ರಾಂತಿಯ ಬಗ್ಗೆ ಹೇಳಬೇಕಿಲ್ಲ. 20ನೇ ಶತಮಾನದ 60ರ ದಶಕದಲ್ಲಿ ಭಾರತವು ಕೈಗೊಂಡ ಮಹಾಯೋಜನೆ ಇದು. ಆಗ ದೇಶದಲ್ಲಿ ಇದ್ದಷ್ಟು ಜನಸಂಖ್ಯೆಗೆ ತಕ್ಕಷ್ಟು ಬೆಳೆ ಧಾನ್ಯಗಳು ದೊರೆಯುತ್ತಿರಲಿಲ್ಲ. ಹೀಗಾಗಿ ದೇಶದಲ್ಲಿ ಬೆಳೆಯುತ್ತಿದ್ದ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಿ ಆಹಾರ ಧಾನ್ಯಗಳ ಪ್ರಮಾಣವನ್ನು ಹೆಚ್ಚಿಸುವ ಮಹದಾಸೆ ಯೋಜನೆ ಇದಾಗಿತ್ತು. ಇದಕ್ಕಾಗಿ ನವೀನ ಎನಿಸಿದ ಕೃಷಿ ತಂತ್ರಗಳನ್ನು ಅಳವಡಿಸಲಾಯಿತು. ನೀರಾವರಿ, ರಸಗೊಬ್ಬರವೇ ಮೊದಲಾದ ಸಂಪನ್ಮೂಲಗಳನ್ನು ಒದಗಿಸಲಾಯಿತು. ಹಾಗೆಯೇ ಹೆಚ್ಚು ಇಳುವರಿ ನೀಡುವ ಹೈಬ್ರಿಡ್ ತಳಿಗಳನ್ನು ರೂಪಿಸಿ ರೈತರಿಗೆ ಬೆಳೆಯಲು ನೀಡಲಾಯಿತು. ಇವೆಲ್ಲದರ ಫಲವಾಗಿ ಇಂದು 250 ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಭತ್ತ, ಸರಿಸುಮಾರು ಅಷ್ಟೇ ಗೋಧಿಯನ್ನು ಭಾರತ ಬೆಳೆಯುತ್ತಿದೆ. ಸಾಕಷ್ಟು ಧಾನ್ಯವನ್ನು ದಾಸ್ತಾನಿಟ್ಟಿರುವುದಲ್ಲದೆ ರಫ್ತು ಕೂಡ ಮಾಡುತ್ತಿದೆ. ಹಸಿರು ಕ್ರಾಂತಿಯ ಪ್ರಮುಖ ಅಂಗ ಹೊಸ ತಳಿಗಳ ಅಭಿವೃದ್ಧಿ. ಭತ್ತ ಹಾಗೂ ಗೋಧಿಯ 100 ತಳಿಗಳನ್ನು ವಿವಿಧ ಕೃಷಿ ಸಂಶೋಧನಾಲಯಗಳು ರೂಪಿಸಿ ರೈತರಿಗೆ ಕೊಟ್ಟಿವೆ. ಈ ತಳಿಯ ಅಭಿವೃದ್ಧಿ ಸಮಯದಲ್ಲಿ ನಾವು ಬೆಳೆಯ ಕೆಲವು ಗುಣಗಳತ್ರ ಮಾತ್ರ ಗಮನ ಹರಿಸಿದ್ದೆವು. ಹೀಗಾಗಿ ನಾವು ಗಮನವಿಡದ ಕೆಲವು ಅಂಶಗಳು ಕಡಿಮೆ ಆಗಿರಬಹುದು ಎನ್ನುವ ಆತಂಕ ಇತ್ತು. ಅದು ನಿಜ ಎನ್ನುತ್ತದೆ ಮಂಡಲ್ ತಂಡದ ಶೋಧ. ಕಳೆದ 50 ವರ್ಷಗಳಲ್ಲಿ ಅಭಿವೃದ್ಧಿಯಾದ ಹಾಗೂ ಈಗ ವ್ಯಾಪಕವಾಗಿ ಬೆಳೆಯುತ್ತಿರುವ ಅಕ್ಕಿ ಮತ್ತು ಗೋಧಿಯ ತಳಿಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಎನ್ನುವ ಕೆಲವು ಲೋಹದ ಪ್ರಮಾಣ ಕುಸಿದಿದೆಯಂತೆ. ಆಹಾರ ಧಾನ್ಯಗಳು ಪ್ರಮುಖ ಪೋಷಕಾಂಶಗಳಾದ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬುಗಳಲ್ಲದೆ ಹಲವು ಜೀವಸತ್ವಗಳನ್ನು, ಖನಿಜಾಂಶಗಳನ್ನು ಒದಗಿಸುತ್ತವೆ.

0: ಈ ಜೀವಸತ್ವಗಳು ಹಾಗೂ ಖನಿಜಾಂಶಗಳು ಅತ್ಯಲ್ಪ ಪ್ರಮಾಣದಲ್ಲಿ ಮಾತ್ರ ಅಗತ್ಯವಿರುವುದರಿಂದ ಇವನ್ನು ಸೂಕ್ಷ್ಮ ಪೋಷಕಾಂಶಗಳು ಎನ್ನುತ್ತಾರೆ. ಇವುಗಳ ಕೊರತೆಯಿಂದಲೂ ಬಹಳಷ್ಟು ಕಾಯಿಲೆ ಉಂಟಾಗಬಹುದು. ಇಂತಹುದರಲ್ಲಿ ಒಂದು ಉದಾಹರಣೆ ಎಂದರೆ ಕಬ್ಬಿಣ. ಕಬ್ಬಿಣದ ಅಂಶವನ್ನು ಕಡಿಮೆ ಸೇವಿಸುವರಲ್ಲಿ ರಕ್ತಹೀನತೆ ತೋರ್ಪಡುತ್ತದೆ ಎನ್ನುವುದು ಹೊಸ ವಿಷಯವೇನಲ್ಲ. ಹಾಗೆಯೇ ಅಯೋಡಿನ್ ಕೊರತೆ ಉಂಟಾದಾಗ ಗಳಗಂಡ ಕಾಡುತ್ತದೆ ಎನ್ನುವುದು ತಿಳಿದಿದ್ದೆ. ಹೀಗಾಗಿ ಇತ್ತೀಚೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಆಹಾರ ಹಾಗೂ ಪೌಷ್ಟಿಕ ಸುರಕ್ಷತೆ ಯೋಜನೆಗಳಲ್ಲಿ ಸೇರಿಸಿಕೊಳ್ಳಬೇಕು ಎಂದಿತ್ತು. ಈ ಸೂಕ್ಷ್ಮ ಪೋಷಕಾಂಶಗಳು ಹಿಂದೆ ನಾವು ಬೆಳೆಯುತ್ತಿದ್ದ ತಳಿಗಳಲ್ಲಿ ಇದ್ದುದಕ್ಕಿಂತ ಇಂದು ಬೆಳೆಯುತ್ತಿರುವಗಳಲ್ಲಿ ಕಡಿಮೆ ಇದೆ ಎನ್ನುತ್ತಾರೆ ಮುಂಡಲ್. ಈ ಅನುಮಾನ ಹುಟ್ಟುವುದಕ್ಕೂ ಕಾರಣವಿದೆ. ಬೆಳೆಗಳಲ್ಲಿರುವ ಖನಿಜಾಂಶಗಳಿಗೆ ಮೂಲ ಅವು ಬೆಳೆಯುವ ಮಣ್ಣು. ಮಣ್ಣಿನಲ್ಲಿ ಖನಿಜಾಂಶ ಕುಗ್ಗಿದರೂ ಬೆಳೆಯಲ್ಲಿ ಅದು ಕಡಿಮೆಯಾಗುತ್ತದೆ. ಇತ್ತೀಚಿನ ತಳಿಗಳಲ್ಲಿ ಹಲವು ಖನಿಜಾಂಶಗಳು ಸಾಮಾನ್ಯವಾಗಿ ಒದಗುವುದಕ್ಕಿಂತಲೂ ಕಡಿಮೆ ಇದ್ದದ್ದು ಮೊಂಡಲ್ ಅವರ ಚಿಂತೆಗೆ ಕಾರಣ. ಇದಕ್ಕೆ ಮೂಲ ಮಣ್ಣೆ ಅಥವಾ ತಳಿಗಳೇ ಮಣ್ಣಿನಿಂದ ಸಾಕಷ್ಟು ಖನಿಜಾಂಶಗಳನ್ನು ಹೀರಿಕೊಳ್ಳುತ್ತಿಲ್ಲವೋ? ಎರಡನೇದೇ ಕಾರಣವಾಗಿದ್ದರೆ ಅದು ಮಣ್ಣಿನ ಪ್ರಭಾವವಲ್ಲ, ತಳಿಗಳ ಸಹಜ ದೌರ್ಬಲ್ಯವಷ್ಟೇ. ಇದರಲ್ಲಿ ಯಾವುದು ಸಮಸ್ಯೆ ಎಂಬುದನ್ನು ತಿಳಿಯಲು ಮೊಂಡಲ್ ತಂಡ ಅಯೋನೋಮ್ ಅಧ್ಯಯನ ಕೈಗೊಂಡಿತು. ಅಯೋನೋಮ್ ಎಂದರೆ ಇನ್ನೇನಲ್ಲ, ಯಾವುದೇ ತಳಿಯಲ್ಲಿ ಒಟ್ಟಾರೆ ಇರುವ ಎಲ್ಲ ಬಗೆಯ ಖನಿಜಗಳ ಒಟ್ಟಾರೆ ಪ್ರಮಾಣ. ನಿರ್ದಿಷ್ಟವಾಗಿ ಕಬ್ಬಿಣದಂತಹ ಯಾವುದೋ ಒಂದು ಖನಿಜವನ್ನಷ್ಟೇ ಅಧ್ಯಯನ ಮಾಡದೆ ಒಟ್ಟಾರೆ ಬೆಳೆಯಲ್ಲಿ ಇರುವ ಎಲ್ಲ ಖನಿಜ ಅಂಶಗಳನ್ನು ಒಟ್ಟಿಗೆ ಅಧ್ಯಯನ ಮಾಡುವ ವಿಧಾನ. ಮೊಂಡಲ್ ತಂಡ ಕಳೆದ 50 ವರ್ಷಗಳಿಂದ ನಾವು ಬೆಳೆಯುತ್ತಿರುವ ವಿವಿಧ ತಳಿಗಳ ಅಯೋನೋಮ್ ಅನ್ನು ಪರಿಶೀಲಿಸಿತು. ಭಾರತದಲ್ಲಿ ಗೋಧಿ ಮತ್ತು ಭತ್ತ ಪ್ರಮುಖ ಆಹಾರ ಧಾನ್ಯಗಳಷ್ಟೇ. ಇವುಗಳಲ್ಲಿಯೂ ಕೆಲವೇ ಕೆಲವು ತಳಿಗಳನ್ನಷ್ಟೇ ವ್ಯಾಪಕವಾಗಿ ಎಲ್ಲೆಡೆ ಬೆಳೆಯಲಾಗುತ್ತದೆ. ಭತ್ತದ ಅಂತಹ 18 ತಳಿಗಳು ಹಾಗೂ ಗೋಧಿಯ 16 ತಳಿಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. 1950ರಿಂದ ಈಚೆಗೆ ಪ್ರತಿ ದಶಕದಲ್ಲಿಯೂ ಈ ತಳಿಗಳಲ್ಲಿ ಇದ್ದಂತಹ ಅಯೋನೋಮ್ ಅನ್ನು ವಿಶ್ಲೇಷಿಸಿದ್ದಾರೆ. ಇವರ ಅಧ್ಯಯನಗಳು 1900ರಿಂದ ಇತ್ತೀಚಿನವರೆಗೂ ಪ್ರತಿ ದಶಕದಲ್ಲಿಯೂ ಈ ತಳಿಗಳಲ್ಲಿ ಬಹುತೇಕ ಖನಿಜಾಂಶಗಳು ಕಡಿಮೆಯಾಗಿವೆ ಎಂದು ಸೂಚಿಸಿವೆ. 1960ರಲ್ಲಿ ಬಿಡುಗಡೆ ಮಾಡಲಾದ ಭತ್ತ ಮತ್ತು ಗೋಧಿಯ ತಳಿಗಳಲ್ಲಿದ್ದ ತಾಮ್ರ, ಕ್ಯಾಲ್ಸಿಯಂ, ಸತು ಮತ್ತು ಕಬ್ಬಿಣದ ಅಂಶಗಳು ಕ್ರಮೇಣ ಕಡಿಮೆಯಾಗುತ್ತಾ ಬಂದವಂತೆ. ಉದಾಹರಣೆಗೆ 1960ರಲ್ಲಿ ಪ್ರತಿ ಕಿಲೋ ಭತ್ತದಲ್ಲಿ 337 ಮಿಲಿಗ್ರಾಂ ಹಾಗೂ ಪ್ರತಿ ಕಿಲೋ ಗೋಧಿಯಲ್ಲಿ 492 ಮಿಲಿಗ್ರಾಂ ಇದ್ದದ್ದು 2010ನೇ ಇಸವಿಯಲ್ಲಿ ಬಿಡುಗಡೆಯಾದ ಇದೇ ತಳಿಗಳಲ್ಲಿ 186 ಮತ್ತು 394 ಮಿಲಿಗ್ರಾಂಗೆ ಕುಸಿದಿದೆಯಂತೆ. ಅಂದರೆ 30%-40%ರಷ್ಟು ಕಡಿಮೆ. ಇದೇ ಬಗೆಯ ಕುಸಿತವನ್ನು ಇತರ ಲೋಹಗಳು ತೋರಿಸಿವೆ. ಭಾರತದಲ್ಲಿ ಬಹುತೇಕ ಜನರು ಸೇವಿಸುವ ಭತ್ತದಲ್ಲಿದ್ದ ಎಲ್ಲ ಅವಶ್ಯಕ ಲೋಹದ ಅಂಶಗಳು ಕುಸಿತಗೊಂಡಿವೆ. ವೆನೇಡಿಯಂ ಹಾಗೂ ಲಿಥಿಯಂಗಳಷ್ಟೇ ತುಸು ಹೆಚ್ಚಳ ಕಂಡಿವೆ. ದುರದೃಷ್ಟವೆಂದರೆ ಇವೆರಡು ಅವಶ್ಯಕ ಖನಿಜಗಳಲ್ಲ. ಇವೆಲ್ಲದೆಯೂ ನಮ್ಮ ಆರೋಗ್ಯ ಸ್ವಸ್ಥವಾಗಿರಬಲ್ಲದು. ಆದರೆ ಕಬ್ಬಿಣ, ಸತು, ಕ್ಯಾಲ್ಸಿಯಂ, ಸೆಲೇನಿಯಂ ಅತ್ಯವಶ್ಯಕವಾದಂತಹವು. ಇವು ನಿತ್ಯದೂಟದಲ್ಲಿ ಕಡಿಮೆ ಆಗುವುದರಿಂದ ಆರೋಗ್ಯಕ್ಕೂ ಹಾನಿಯಾಗಬಹುದೆಂದು ಊಹಿಸಬಹುದು. ನಿಜ, ನಾವು ಕೇವಲ ಈ ಧಾನ್ಯಗಳನ್ನಷ್ಟೇ ಸೇವಿಸುವುದಿಲ್ಲ, ಇವುಗಳ ಜೊತೆಗೆ ಹಣ್ಣು, ತರಕಾರಿ ಹಾಗೂ ಇತರೆ ಪದಾರ್ಥಗಳನ್ನು ಸೇವಿಸುತ್ತೇವಾದ್ದರಿಂದ ಧಾನ್ಯಗಳಲ್ಲಿ ಖನಿಜಾಂಶಗಳು ಕುಸಿದಿದ್ದರಿಂದಾದ ತೊಂದರೆಯನ್ನು ಇತರೆ ಆಹಾರ ಪದಾರ್ಥಗಳು ತುಂಬಿಕೊಡಬಹುದು. ಆದರೆ ಅಂತಹ ಪೂರಕ ಆಹಾರಗಳನ್ನು ಒದಗಿಸಿಕೊಳ್ಳಲಾರದ ಬಡವರಲ್ಲಿ, ದುರ್ಬಲರಲ್ಲಿ ಈ ಹೊಸ ಇಳುವರಿಗಳಲ್ಲಿನ ದೋಷ ಗುರುತರವಾಗಿ ಕಾಣಬಹುದು ಎನ್ನುತ್ತಾರೆ ಮೊಂಡಲ್. ಇದು ಒಂದು ಸಮಸ್ಯೆಯಾದರೆ ಇನ್ನೊಂದೆಡೆ ವಿಷಾಕ್ತ ಎನಿಸಿದ ಖನಿಜಾಂಶಗಳ ಪ್ರಮಾಣ ಹೆಚ್ಚಿದೆಯಂತೆ. ಅದರಲ್ಲಿಯೂ ಪ್ರಮುಖವಾಗಿ ಸೀಸದ ಅಂಶ ಹೆಚ್ಚಿದೆಯಂತೆ. ಇದು ಬಹುತೇಕ ಪರಿಸರದ ಮಾಲಿನ್ಯದ ಪ್ರಭಾವ ಇರಬಹುದು. ಇದೇ ಬಗೆಯಲ್ಲಿ ಭತ್ತದಲ್ಲಿ ಆರ್ಸೆನಿಕ್ ಅಂಶ ಅಧಿಕವಾಗಿದೆ. ನೀರಾವರಿಗೆ ಬಳಸುವ ನೀರಿನಲ್ಲಿ ಸಹಜವಾಗಿಯೇ ಆರ್ಸೆನಿಕ್ ಪ್ರಮಾಣ ಹೆಚ್ಚಿರುವ ಪ್ರದೇಶಗಳಲ್ಲಿ ಮಾತ್ರ ಭತ್ತದಲ್ಲಿ ಅಧಿಕವಾಗಿ ಕಾಣಿಸುತ್ತಿದ್ದ ಆರ್ಸೆನಿಕ್ ಎಲ್ಲಾ ಪ್ರದೇಶಗಳಲ್ಲಿಯೂ ಬೆಳೆದ ಭತ್ತದಲ್ಲಿ ಮೊದಲಿಗಿಂತ ಹೆಚ್ಚಿದೆ ಎನ್ನುವುದು ಆತಂಕಕಾರಿಯೇ ಹೌದು. ಗೋಧಿ ಹಾಗೂ ಅಕ್ಕಿಯೇ ಪ್ರಧಾನ ಆಹಾರವಾಗಿರುವ ನಮ್ಮ ದೇಶದಲ್ಲಿ ಈ ಬಗ್ಗೆ ಎಚ್ಚರ ಅಗತ್ಯ. ಪೌಷ್ಟಿಕ ಸುರಕ್ಷತೆಯನ್ನು ಕಾಪಾಡಲು ಜೊತೆಗೆ ಈ ಎರಡು ಧಾನ್ಯಗಳಷ್ಟೇ ಅಲ್ಲದೆ ಸಿರಿಧಾನ್ಯಗಳತ್ತ ಹೆಚ್ಚು ಗಮನ ಕೊಡಬೇಕು ಎಂದು ಮೊಂಡಲ್ ತಂಡ ಸಲಹೆ ನೀಡಿದೆ. ಅದೇನೋ ಸರಿ, ಆದರೆ ಈ ಸಿರಿಧಾನ್ಯಗಳ ತಳಿಗಳಲ್ಲಿಯೂ ಇಂತಹ ಬದಲಾವಣೆ ಕಂಡಿರಬಹುದು, ಗೊತ್ತಿಲ್ಲ.
1: ವಾರದ ವಿಜ್ಞಾನಿ ಜೆರಾಲ್ಡ್ ಡರೆಲ್, ಲೇಖಕ, ನಿಸರ್ಗ ಪ್ರೇಮಿ, ಪ್ರಾಣಿ ಸಂಗ್ರಾಹಕ ಜೆರಾಲ್ಡ್ ಡರೆಲ್. ಪ್ರಾಣಿ ವಿಜ್ಞಾನಿಗಳಿಗಿಂತಲೂ ಹೆಚ್ಚಾಗಿ ವನ್ಯಜೀವಿಗಳ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟಂತಹ ಪ್ರಾಣಿ ಪ್ರೇಮಿಗಳಲ್ಲಿ ಒಬ್ಬ.

0: ಬಹುಶಃ ಇಂಗ್ಲಿಷ್ ಓದುಗರಲ್ಲಿ ಪರಿಸರ, ಪ್ರಾಣಿಗಳು ಹಾಗೂ ವನ್ಯಜೀವಿಗಳ ಬಗ್ಗೆ ಪ್ರೀತಿ ಬೆಳೆಸಿಕೊಂಡವರು ಬಹಳಷ್ಟು ಜನರಿಗೆ ಈತನೇ ಪ್ರೇರಣೆಯಾಗಿದ್ದ ಎಂದರೂ ತಪ್ಪೇನಿಲ್ಲ. ಜೆರಾಲ್ಡ್ ಡರೆಲ್ ಹುಟ್ಟಿದ್ದು ಭಾರತದಲ್ಲಿ. 1925 ಜನವರಿ 7 ತಾರೀಕು ಈತ ಅಂದು ಬ್ರಿಟಿಷ್ ಆಡಳಿತ ನಡೆಸುತ್ತಿದ್ದಂತಹ ಭಾರತದಲ್ಲಿ ಜಮ್ಷೆಡ್ಪುರದಲ್ಲಿ ಹುಟ್ಟಿದ. ಈತನ ತಂದೆ ಲಾರೆನ್ಸ್ ಸ್ಯಾಮುವೆಲ್ ಡರೆಲ್ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಇಂಜಿನಿಯರ್ ಆಗಿದ್ದ, ತಾಯಿ ಲೂಸಿಯಾ ಫ್ಲಾರೆನ್ಸ್. ಡರೆಲ್ನ ತಂದೆ ತಾಯಿಯರಿಬ್ಬರು ಭಾರತದಲ್ಲಿಯೇ ಜನಿಸಿ ಇಲ್ಲಿಯೇ ಶಿಕ್ಷಣ ಪಡೆದವರು. ಜೆರಾಲ್ಡ್ ಪುಟ್ಟ ಮಗುವಾಗಿದ್ದಾಗ ಭಾರತದಲ್ಲಿಯ ಪ್ರಾಣಿ ಸಂಗ್ರಹಾಲಯವೊಂದಕ್ಕೆ ಜೆರಾಲ್ಡ್ನನ್ನ ಆತನ ಪೋಷಕರು ಕರೆದೊಯ್ದಿದ್ದರಂತೆ. ಅಂದಿನಿಂದಲೂ ಈತನಿಗೆ ಪ್ರಾಣಿಗಳು ಎಂದರೆ ಪಂಚಪ್ರಾಣ ಎನಿಸಿಬಿಟ್ಟಿತು. ಜೆರಾಲ್ಡನಿಗೆ 3 ತುಂಬುವ ವೇಳೆಗೆ ಅವನ ಪೋಷಕರು ಇಂಗ್ಲೆಂಡಿಗೆ ಮರಳಿದರು. ಲಂಡನ್ನಿನ ಬಳಿಯಲ್ಲಿ ಮನೆ ಮಾಡಿದರು. ವಿಕ್ವುಡ್ ಎಂಬ ಶಾಲೆಗೆ ಜೆರಾಲ್ಡನನ್ನ ಸೇರಿಸಿದರು. ಆದರೆ ಸುಳ್ಳು ಸುಳ್ಳೆ ಅನಾರೋಗ್ಯದ ನೆಪ ಹೇಳಿ ಈತ ಮನೆಯಲ್ಲಿಯೇ ಉಳಿಯುತ್ತಿದ್ದ. ಅನಂತರ ಈತನಿಗೆ 10 ವಯಸ್ಸಾಗಿದ್ದಾಗ ಇಡೀ ಕುಟುಂಬ ಗ್ರೀಸಿಗೆ ಸೇರಿದ ಕೋರ್ಫು ದ್ವೀಪದಲ್ಲಿ ಮನೆ ಮಾಡಿತು. ಅಷ್ಟರಲ್ಲಿ ಈತನ ತಂದೆ ಮರಣಿಸಿದ್ದರು. ಅಲ್ಲಿ ಜೆರಾಲ್ಡ್ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ. ಈತನ ಸುಪ್ರಸಿದ್ಧ ಕಾದಂಬರಿ ಮೈ ಫ್ಯಾಮಿಲಿ ಅಂಡ್ ದಿ ಝೂ ಕೋರ್ಫುವಿನ ಅವನ ಅನುಭವಗಳ ಕಥನ. ಜೆರಾಲ್ಡ್ ಡರೆಲ್ 1939 ಅಂದರೆ 2ನೇ ವಿಶ್ವಯುದ್ಧದ ಆರಂಭದಲ್ಲಿ ಇಂಗ್ಲೆಂಡಿಗೆ ಮರಳಿದ. ಶಾಲೆಯಲ್ಲಿ ಶಿಕ್ಷಣ ಪಡೆಯದೇ ಇದ್ದುದರಿಂದಲೂ ಯುದ್ಧದಿಂದಾಗಿಯೂ ಕೂಡ ಈತನಿಗೆ ಉದ್ಯೋಗ ದೊರೆಯಲಿಲ್ಲ. ಸಾಕು ಮೀನು ಹಾಗೂ ಸಾಕು ಪ್ರಾಣಿಗಳನ್ನು ಮಾರುವ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡಬೇಕಾಯಿತು. ಅನಂತರ ಅಲ್ಪಕಾಲ ಅಲ್ಲಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿದ್ಯಾರ್ಥಿ ಸಹಾಯಕನಾಗಿ ದುಡಿದ. 21 ವಯಸ್ಸಾದ ಮೇಲೆ ತಂದೆಯ ಆಸ್ತಿಯಿಂದ ಬಂದಂತಹ ಅಲ್ಪ ಹಣದಿಂದ ಪ್ರಪಂಚ ಪರ್ಯಟನೆ ಮಾಡಿ ಪ್ರಾಣಿಗಳನ್ನು ಸಂಗ್ರಹಿಸಬೇಕು ಎನ್ನುವ ಆಸೆ ಈತನಿಗೆ ಇತ್ತು. ಆದರೆ ಅಂತಹ ಪರ್ಯಟನೆ ಮಾಡುತ್ತಿದ್ದವರಿಗೆ ಅರ್ಜಿ ಹಾಕಿದಾಗ ಶಿಕ್ಷಣ ಇಲ್ಲ ಹಾಗೂ ಆರೋಗ್ಯ ಕೂಡ ನಿನ್ನದು ಸರಿ ಇಲ್ಲ ಎಂದು ಹೇಳಿ ಈತನನ್ನು ಯಾರು ಕರೆದೊಯ್ದಿರಲಿಲ್ಲ. ಕೊನೆಗೂ 1947 ಒಬ್ಬ ಪಕ್ಷಿ ವಿಜ್ಞಾನಿಯ ಜೊತೆಗೂಡಿ ಈತ ಕಮರೂನ್ ದ್ವೀಪಗಳಿಗೆ ಪ್ರವಾಸ ಹೋದ. ಅಲ್ಲಿಂದ ಪ್ರಾಣಿ ಪಕ್ಷಿಗಳನ್ನು ಸಂಗ್ರಹಿಸಿ ತಂದು ಲಂಡನ್ನಿನ ಪ್ರಾಣಿ ಸಂಗ್ರಹಾಲಯಗಳಿಗೆ ಮಾರಿದ. ಹೀಗೆ 2-3 ಬಾರಿ ಪ್ರವಾಸ ಹೋಗಿ ಬಂದ ಮೇಲೆ ಅಲ್ಪಕಾಲ ಮೀನು ಸಂಗ್ರಹಾಲಯವೊಂದರಲ್ಲಿ ಕೆಲಸ ಮಾಡಿದ. ಡರೆಲ್ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಹೆಚ್ಚು ಬೇಡಿಕೆ ಇರುತ್ತಿದ್ದ ಅಥವಾ ಅತ್ಯಂತ ಅಪರೂಪ ಎನಿಸುತ್ತಿದ್ದಂತಹ ಪ್ರಾಣಿಗಳನ್ನಷ್ಟೇ ಸಂಗ್ರಹಿಸುತ್ತಿರಲಿಲ್ಲ. ಅವನ ಗಮನ ಸೆಳೆದ ಪ್ರಾಣಿಗಳನ್ನೆಲ್ಲ ಹೊತ್ತು ತರುತ್ತಿದ್ದ. ಹೀಗಾಗಿ ಪ್ರಾಣಿ ಸಂಗ್ರಹಾಲಯಗಳಿಂದ ಬರುವ ಹಣ ಅವನಿಗೆ ಸಾಲದಾಗುತ್ತಿತ್ತು. ಪ್ರವಾಸ ಹೋಗಲು ಕೂಡ ಕಷ್ಟ ಎನಿಸಿತ್ತು. ಇಂಥ ಸಂದರ್ಭದಲ್ಲಿ ತನ್ನ ಅನುಭವಗಳನ್ನು ಕಥನ ರೂಪದಲ್ಲಿ ಬರೆದು ಪ್ರಕಟಿಸಿದರೆ ಹೇಗೆ ಎಂದು ಯೋಚಿಸಿ ಮೊದಲ ಪುಸ್ತಕ ಮೈ ಫ್ಯಾಮಿಲಿ ಅಂಡ್ ದಿ ಝೂ ಬರೆದ. ಅದು ಬಹಳ ಜನಪ್ರಿಯವಾಯಿತು. ಅದರಿಂದ ದೊರೆತ ಹಣವನ್ನು ಬಳಸಿಕೊಂಡು ಇನ್ನೊಂದು ಪ್ರವಾಸಕ್ಕೆ ಹೋದ. ಹೀಗೆ ಪುಸ್ತಕಗಳನ್ನು ಬರೆಯಲು ಆರಂಭಿಸಿದ. ಒಟ್ಟು 40 ಪುಸ್ತಕಗಳನ್ನು, ಹಲವು ಟೆಲಿವಿಷನ್ ಧಾರಾವಾಹಿಗಳನ್ನು, ಅಸಂಖ್ಯ ಲೇಖನಗಳನ್ನು ಕೂಡ ಈತ ರೂಪಿಸಿದ್ದಾನೆ. ಪ್ರಾಣಿಗಳ ಬಗ್ಗೆ ವಿಜ್ಞಾನವನ್ನು ಹೇಳುವುದರ ಜೊತೆಗೆ ಹಾಸ್ಯಮಯವಾಗಿಯೂ ಇರುತ್ತಿದ್ದ ಇವನ ಪುಸ್ತಕಗಳು ಸುಪ್ರಸಿದ್ಧವಾದವು. ಇವನ ಹವ್ಯಾಸಗಳಿಗೆ ಹಣ ಒದಗಿಸಿದವು. ಕ್ರಮೇಣ ಜೆರ್ಸಿ ಎಂಬಲ್ಲಿ ತನ್ನದೇ ಒಂದು ಖಾಸಗಿ ಪ್ರಾಣಿ ಸಂಗ್ರಹಾಲಯವನ್ನು ಈತ ಸ್ಥಾಪಿಸಿದ. ಇದು ಅನಂತರ ಪ್ರಪಂಚದ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಪ್ರಾಣಿಗಳ ಸಂತತಿಯನ್ನು ಅತಿ ಹೆಚ್ಚು ಮಾಡುವುದರಲ್ಲಿ ಯಶಸ್ಸನ್ನು ಕಂಡ ಸಂಗ್ರಹಾಲಯ ಎಂಬ ಖ್ಯಾತಿ ಪಡೆಯಿತು. ಹೀಗೆ ತನ್ನ ಹವ್ಯಾಸವನ್ನು, ಉದ್ಯೋಗವನ್ನು, ಆಸಕ್ತಿಯನ್ನು ಒಟ್ಟುಗೂಡಿಸಿಕೊಂಡ ಈತನ ಪುಸ್ತಕಗಳು ಸಹಸ್ರಾರು ವನ್ಯಜೀವಿ ಪ್ರೇಮಿಗಳನ್ನ ಹುಟ್ಟುಹಾಕಿದವು. ಅಂತಹ ಜನವಿಜ್ಞಾನಿ ಜೆರಾಲ್ಡ್ ಡರೆಲ್ ಜನಿಸಿದ ದಿನ ಇಂದು ಜನವರಿ 7. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀ ಶರತ್ ಬಿಜೂರು ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 431ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೈಲಿಂಗ್, ಉಳಿಕೆ, ಶೇಷ ಅಥವಾ ಕೊನೆಯ ಭಾಗ. ಖನಿಜ ಸಂಸ್ಕರಣೆಯಲ್ಲಿ ಕೊನೆಗೆ ಉಳಿಯುವ ನಯವಾದ ಸಣ್ಣ ಘನ ಕಣಗಳುಳ್ಳ ಮಡ್ಡಿ, ಇದು ವ್ಯರ್ಥ ಪದಾರ್ಥ. ಜರಡಿಯಾಡಿಸಿ ಬೂದಿಯನ್ನು ತೆಗೆದು ಜರಡಿಯಲ್ಲಿರುವ ಈ ಶೇಷ ಕಣಗಳನ್ನು ಇತರ ತ್ಯಾಜ್ಯದೊಂದಿಗೆ ವಿನಿಯೋಗಿಸುತ್ತಾರೆ ಅಥವಾ ಕುಲುಮೆಗಳಲ್ಲಿ ಹಾಕಿ ಕಾಯಿಸಿ ಅದರ ಗಾತ್ರವನ್ನು ಕುಗ್ಗಿಸುತ್ತಾರೆ. ಖನಿಜ ಸಂಸ್ಕರಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಉಳಿದು ಬಿಡುವ ವ್ಯರ್ಥ ಪದಾರ್ಥಗಳು ಇಂದು ಭೂ ವಾಯು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ. ಕುದುರೆಮುಖದಲ್ಲಿ ಕಬ್ಬಿಣದ ಅದಿರನ್ನು ಸಂಸ್ಕರಿಸುವ ಕಾರ್ಖಾನೆಯು ಕಬ್ಬಿಣದ ಅದಿರನ್ನು ಸಂಸ್ಕರಿಸಿದ ನಂತರ ಉಳಿದ ಶೇಷ ಭಾಗವನ್ನು ಟೇಲಿಂಗ್ಸ್ ಎಂದು ಕರೆಯುತ್ತಾರೆ. ಈ ಟೇಲಿಂಗ್ಸನ್ನು ಸ್ಟೋರ್ ಮಾಡಲು ಅವರು ಒಂದು ಟೇಲಿಂಗ್ ಡ್ಯಾಮನ್ನೇ ಕಟ್ಟಿರುತ್ತಾರೆ. ಸೊ ಈ ಡ್ಯಾಮ್ ಒಮ್ಮೆ ಒಡೆದು ಹೋಗಿರ್ತದೆ, ಏಕೆಂದರೆ ನೀರಿಗೆ ಕಟ್ಟುವ ಡ್ಯಾಮ್ಗೂ ಈ ಉಳಿಕೆ ಶೇಷವಾಗದ ಅಥವಾ ಟೇಲಿಂಗ್ಸ್ಗೆ ಕಟ್ಟುವ ಡ್ಯಾಮ್ಗೂ ವ್ಯತ್ಯಾಸವಿರುತ್ತದೆ. ನೀರಿಗಿಂತ ಹೆಚ್ಚು ಮಣ್ಣು ಗಟ್ಟಿಯಾಗಿರ್ತದೆ ಅಥವಾ ಟೇಲಿಂಗ್ಸ್ ಗಟ್ಟಿಯಾಗಿರ್ತದೆ. ಹಾಗಾಗಿ ಟೇಲಿಂಗ್ಸನ್ನು ತಡೆ ಹಿಡಿಯಲು ಅಲ್ಲಿ ಡ್ಯಾಮ್ ಕಟ್ಟಿದರೆ ಆ ಡ್ಯಾಮ್ಗಳು ಅತ್ಯಂತ ಮಜಬೂತಾಗಿ ಇರಬೇಕಾಗುತ್ತದೆ. ಇಲ್ಲಾಂದರೆ ಈ ಮಣ್ಣಿನ ಒತ್ತಡಕ್ಕೆ ಡ್ಯಾಮ್ಗಳು ಒಡೆದು ಕೆಳಭಾಗದಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡುತ್ತವೆ. ಟಾಲ್ಕ್, ಕನ್ನಡದಲ್ಲಿಯೂ ಟಾಲ್ಕ್, ಇದೊಂದು ಖನಿಜ. ಜಲೀಕೃತ ಮೆಗ್ನೀಷಿಯಂ ಸಿಲಿಕೇಟ್. ಇದರ ವಿಶಿಷ್ಟ ಗುರುತ್ವ 2.6-2.8. ಗಡಸುತನ ಹಾರ್ಡ್ನೆಸ್ 1. ಇದರ ರಾಸಾಯನಿಕ ಸಂಯೋಜನೆ Mg3Si4O10OH2, ಓಲಿವಿನ್, ಪೈರಾಕ್ಸಿನ್, ಆಂಫಿಬೋಲಾ ಎಂಬ ಮೆಗ್ನೀಷಿಯಂ ಸಂಯುಕ್ತಗಳಿರುವ ರೂಪಾಂತರ ಶಿಲೆಗಳಲ್ಲಿ ಉಂಟಾಗುವ ರಾಸಾಯನಿಕ ವ್ಯತ್ಯಾಸಗಳಿಂದ ಟಾಲ್ಕ್ ರೂಪುಗೊಳ್ಳುತ್ತದೆ. ಇದು ಮೆಗ್ನೀಷಿಯಂ ಯುಕ್ತ ಸುಣ್ಣಕಲ್ಲುಗಳ ಸ್ತರಭಂಗ ಫಾಲ್ಟ್ಸ್ಗಳದ್ದಕ್ಕೂ ರಚಿತಗೊಳ್ಳುತ್ತದೆ. ಟಾಲ್ಕ್ನ ಬೃಹತ್ ನಿಕ್ಷೇಪವನ್ನು ಸಾಬೂನು ಶಿಲೆ ಅಥವಾ ಸ್ಟಿಯಾಟೈಟ್ ಎನ್ನುತ್ತಾರೆ. ಅಶುದ್ಧ ಡಾಲಮೈಟ್ ಸುಣ್ಣಕಲ್ಲುಗಳು ಉಷ್ಣದಿಂದ ರೂಪಾಂತರಗೊಳ್ಳುವಾಗ ಸಾಬೂನು ಶಿಲೆಗಳಾಗಿ ಮಾರ್ಪಡುತ್ತವೆ. ಸಾಬೂನು ಶಿಲೆಗಳು ಟಾಲ್ಕ್ನ ಸಾಮಾನ್ಯ ರೂಪ. ಟಾಲ್ಕ್ ಅತ್ಯಂತ ನಯವಾಗಿರುತ್ತದೆ, ಮುಟ್ಟಿದರೆ ಸಾಬೂನಿನ ಅನುಭವವನ್ನು ಕೊಡುತ್ತದೆ. ಟಾಲ್ಕ್ ಬಿಳಿಯ ಬಣ್ಣದಿಂದ ಹಿಡಿದು ತಿಳಿ ಹಸಿರು ಬಣ್ಣದವರೆಗೂ ದೊರೆಯುತ್ತದೆ. ಇದಕ್ಕೆ ಮುತ್ತಿನಂಥ ಹೊಳಪಿರುತ್ತದೆ. ಟಾಲ್ಕ್ ಸಾಮಾನ್ಯವಾಗಿ ಅಸ್ಫಟಿಕ ರೂಪದಲ್ಲಿ ದೊರೆಯುತ್ತದೆ. ಸ್ಫಟಿಕಗಳು ಬಹಳ ಅಪರೂಪ. ಟಾಲ್ಕನ್ನು ಪುಡಿಯ ರೂಪದಲ್ಲಿ ಸೌಂದರ್ಯ ಸಾಧನಗಳ ಮತ್ತು ಹರೆ ಲೂಬ್ರಿಕೆಂಟ್ಗಳಲ್ಲಿ ಬಳಸುತ್ತಾರೆ. ಅಂತೆಯೇ ಕಾಗದ ತಯಾರಿಕೆಯಲ್ಲಿಯೂ ಟಾಲ್ಕನ್ನು ಹೆಚ್ಚಾಗಿ ಬಳಸುತ್ತಾರೆ. ಟ್ಯಾನಿನ್, ಕನ್ನಡದಲ್ಲಿ ಟ್ಯಾನಿನ್, ಇದೊಂದು ದ್ವಿತೀಯಕ ಉಪವಚಯಕ. ಸಸ್ಯಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಟ್ಯಾನಿನ್ ಹಳದಿ ಬಣ್ಣದ ಬಂಧಕ, ಅಸ್ಟ್ರಿಂಜೆಂಟ್ ಇಂಗ್ಲೀಷ್ನಲ್ಲಿ, ಗುಣವಿರುವ ಪದಾರ್ಥ. ಇದು ಫೀನಾಲ್, ಗ್ಲುಕೋಸೈಡ್ ಅಥವಾ ಹೈಡ್ರಾಕ್ಸಿ ಆಮ್ಲಗಳಿಂದುಂಟಾದ ಸಂಯುಕ್ತ. ಟ್ಯಾನಿನ್ ಅಥವಾ ಟ್ಯಾನಿಕ್ ಆಮ್ಲವು C14H10O9 ಸಸ್ಯಗಳ ವಿಶೇಷವಾಗಿ ಕೆಲವು ವೃಕ್ಷಗಳ ತೊಗಟೆ, ಕಾಂಡ, ಬೇರು, ಹಣ್ಣು ಗಂಟುಗಳಲ್ಲಿರುವ ಸತ್ವ ಊತಕಗಳಲ್ಲಿ, ಊತಕ ಅಂದರೆ ಟಿಶ್ಯೂ, ಕಂಡು ಬರುತ್ತದೆ. ಟ್ಯಾನಿನ್ ಒಂದು ಕಹಿ ಪದಾರ್ಥ. ಇದು ಸಸ್ಯಗಳ ಊತಕಗಳಿಗೆ ಒಂದು ವಿಶಿಷ್ಟ ರುಚಿಯನ್ನು ಕೊಡುತ್ತದೆ. ಇದು ಸಸ್ಯಹಾರಿಗಳಿಗೆ ರುಚಿಸದೇ ಇರುವುದರಿಂದ ಸಸ್ಯವು ಸಂರಕ್ಷಿಸಲ್ಪಡುತ್ತದೆ. ಟ್ಯಾನಿನ್ ಪೂತಿ ಊದಕ ಆಂಟಿಸೆಪ್ಟಿಕ್ ಗುಣಗಳನ್ನು ಪಡೆದಿರುತ್ತದೆ. ಹೀಗಾಗಿ ಇದು ಸಸ್ಯಗಳನ್ನು ಪರಾವಲಂಬಿ ಶಿಲೀಂದ್ರಿಯ ಕೀಟಗಳಿಂದ ರಕ್ಷಿಸುತ್ತದೆ. ಟ್ಯಾನಿನ್ ಇರುವ ಕಾಂಡಗಳು ಗಟ್ಟಿಯಾಗಿ ಹಲವು ಕಾಲ ಬಾಳಿಕೆ ಬರುವಂಥದ್ದು. ಕಾಯಿ ಕ್ರಮೇಣ ಹಣ್ಣಾಗುವಾಗ ಅವುಗಳಲ್ಲಿರುವ ಟ್ಯಾನಿನ್ ವಿಘಟಿಸಿ ಗ್ಲುಕೋಸ್ ಮತ್ತು ಇತರ ಪದಾರ್ಥಗಳನ್ನು ಕೊಡುತ್ತದೆ. ನೆಲ್ಲಿಕಾಯಿ, ಅಳಲೆಕಾಯಿಗಳಲ್ಲಿ ಅಧಿಕ ಟ್ಯಾನಿನ್ ಇದೆ. ಚಹಾ ಎಲೆಗಳಲ್ಲಿ ಸುಮಾರು 18% ಟ್ಯಾನಿನ್ ಇದೆ. ಇದು ಚಹಾಕ್ಕೆ ಕಡು ರುಚಿಯನ್ನು ಕೊಡುತ್ತದೆ. ಕಾಚಿನ ಮರ, ಇಂಗ್ಲಿಷಿನಲ್ಲಿ ಅಕೇಶಿಯಾ ಕ್ಯಾಟೆಚುದಿಂದ ಹೊರಬರುವ ಕಾಚಿನಲ್ಲಿಯೂ ಅಧಿಕ ಟ್ಯಾನಿನ್ ಇರುತ್ತದೆ. ವಿಳ್ಯದೆಲೆ, ಅಡಿಕೆ ಮುಂತಾದವುಗಳಲ್ಲಿಯೂ ಕೂಡ ಟ್ಯಾನಿನ್ ಇರುತ್ತದೆ. ಟ್ಯಾನಿನನ್ನು ಸಸ್ಯಗಳಿಂದ ಉದ್ಧರಿಸಿ ಹಲವಾರು ವಾಣಿಜ್ಯ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಕಬ್ಬಿಣದ ಲವಣದೊಂದಿಗೆ ಟ್ಯಾನಿನನ್ನು ಮಿಶ್ರಗೊಳಿಸಿ ಬರೆಯುವ ಶಾಯಿಯನ್ನು ತಯಾರಿಸುತ್ತಾರೆ, ಇಂಕ್. ಟ್ಯಾನಿನ್ ಜೆಲಾಟಿನ್ ಅನ್ನು ಅವಪೇಕ್ಷಿಸಿ ಕರಗದ ಸಂಯುಕ್ತಗಳನ್ನುಂಟು ಮಾಡುತ್ತದೆ. ಈ ಸಂಯುಕ್ತಕ್ಕೆ ಚರ್ಮ ಹದ ಮಾಡುವ ಗುಣವಿದೆ. ಹೀಗಾಗಿ ಟ್ಯಾನಿನನ್ನು ಚರ್ಮ ಹದ ಮಾಡಲು ವ್ಯಾಪಕವಾಗಿ ಬಳಸುತ್ತಾರೆ. ಟ್ಯಾನಿನ್ ಹಲವು ಔಷಧಗಳಲ್ಲಿ ಬಳಕೆಯಾಗುತ್ತದೆ. ಟಾರ್, ಕನ್ನಡದಲ್ಲಿಯೂ ಟಾರ್ ಅಥವಾ ಡಾಂಬರ್, ಕಲ್ಲಿದ್ದಲು, ಸೌದೆ ಮುಂತಾದ ಇಂಧನಗಳ ವಿನಾಶಕ ಅವಸಾನ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ನಿಂದ ಉಂಟಾಗುವ ಕಡು ಕಂದು ಅಥವಾ ಕಪ್ಪು ಬಣ್ಣದ ಸ್ನಿಗ್ಧ ದ್ರವ. ಉಷ್ಣ ಕಡಿಮೆಯಾದಂತೆ ಟಾರ್ ಗಟ್ಟಿಯಾಗುತ್ತದೆ. ಟಾರ್ನಲ್ಲಿ ಹೈಡ್ರೋಕಾರ್ಬನ್ಗಳು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇರುತ್ತವೆ. ರಸ್ತೆ ನಿರ್ಮಾಣದಲ್ಲಿ ಟಾರ್ ಉಪಯುಕ್ತ. ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ ಬರುವ ಕೊನೆಯ ಪದಾರ್ಥವೇ ಟಾರ್. ಇದನ್ನು ರೋಡ್ ನಿರ್ಮಾಣ ಮಾಡಲು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಟಾಕ್ಸಾನಮಿ, ಕನ್ನಡದಲ್ಲಿ ವರ್ಗೀಕರಣ ಶಾಸ್ತ್ರ, ಜೀವಿಗಳ ವೈಜ್ಞಾನಿಕ ವರ್ಗೀಕರಣ. ಇದು ಜೀವಶಾಸ್ತ್ರದ ಒಂದು ಶಾಖೆ. ಇಲ್ಲಿ ವೈವಿಧ್ಯಮಯ ಜೀವಿಗಳನ್ನು ವರ್ಗೀಕರಿಸಿ ಹೆಸರಿಡಲಾಗುತ್ತದೆ. ಜೀವಿಗಳನ್ನು ರಾಜ್ಯ, ವಿಭಾಗ, ವರ್ಗ, ಗಣ, ಕುಟುಂಬ, ಕುಲ ಹಾಗೂ ಜಾತಿಗಳೆಂದು ವಿಂಗಡಿಸಿದ್ದಾರೆ. ಜೀವಿಗಳನ್ನು ವರ್ಗೀಕರಿಸಿ ಅವುಗಳನ್ನು ಹೆಸರಿಸುವ ತಜ್ಞರನ್ನು ವರ್ಗೀಕರಣ ತಜ್ಞರು, ಟಾಕ್ಸಾನಮಿಸ್ಟ್ ಎಂದು ಹೇಳುತ್ತಾರೆ. ಇವರಲ್ಲಿ ಎರಡು ಗುಂಪುಗಳು. ಸದೃಶ ಗುಣಗಳಿದ್ದರೆ ಸ್ವಲ್ಪವೇ ಗುಣವ್ಯತ್ಯಾಸವನ್ನು ತೋರಿಸುವ ಜಾತಿಗಳನ್ನು ಎರಡು ಬೇರೆ ಗುಂಪುಗಳನ್ನಾಗಿ ಮಾಡುವವರು, ಸ್ಪ್ಲಿಟರ್ ಗುಂಪಿಗೆ ಸೇರಿಸುತ್ತಾರೆ. ಸದೃಶ್ಯ ಗುಣವಿರುವ ಆದರೆ ಸ್ವಲ್ಪ ಗುಣ ವ್ಯತ್ಯಾಸವನ್ನು ತೋರಿಸುವ ಜಾತಿಗಳನ್ನು ಒಂದೇ ಗುಂಪಿನಲ್ಲಿರುವ ಅಥವಾ ಒಂದೇ ಗುಂಪಿನಲ್ಲಿ ಇರಿಸುವ ಲಂಪರ್ ಗುಂಪಿಗೆ ಸೇರಿಸುತ್ತಾರೆ. ಟೆಕ್ನಾಲಜಿ, ಕನ್ನಡದಲ್ಲಿ ತಂತ್ರಜ್ಞಾನ ಅಥವಾ ತಂತ್ರವಿದ್ಯೆ. ಶುದ್ಧ ವಿಜ್ಞಾನಿಗಳು ನೀಡುವ ತಿಳುವಳಿಕೆಯನ್ನು ಮಾನವರ ಪ್ರಯೋಜನಕ್ಕೆ ಬಳಸಿಕೊಳ್ಳುವ ಅನ್ವಯಿಕ ವಿಜ್ಞಾನ. ಉದಾಹರಣೆಗೆ ಪರಮಾಣುಗಳ ರಚನೆಯ ಅಧ್ಯಯನವೇ ಶುದ್ಧ ವಿಜ್ಞಾನ. ಈ ಪರಮಾಣುವಿನ ರಚನೆ ಆಧಾರದ ಮೇಲೆ ಶಕ್ತಿಯನ್ನು ಉತ್ಪಾದಿಸಿ ಬಳಸುವುದು ತಂತ್ರಜ್ಞಾನ. ತಂತ್ರಜ್ಞಾನದ ಮೂಲಕ ಮಾನವರು ತಮ್ಮ ಪರಿಸರವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ತಂತ್ರಜ್ಞಾನದ ಅರಿವು, ಯಾಂತ್ರಿಕ ಪ್ರಕ್ರಿಯೆಗಳು ಹಾಗೂ ಯಂತ್ರೋಪಕರಣಗಳನ್ನು ಒಳಗೊಂಡಿದೆ. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳಿಂದ ಇಂದು ಪರಿಸರಿಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಳುವುದಲ್ಲದೆ ಹೊಸ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಸಹ ಸಹಾಯಕವಾಗಿದೆ. ತಂತ್ರಜ್ಞಾನವು ಪರಿಸರದ ಮೇಲೆ ಧನಾತ್ಮಕ ಮತ್ತು ಅಥವಾ ಋಣಾತ್ಮಕ ಪರಿಣಾಮಗಳನ್ನು ಬೀರಬಲ್ಲದು. ಉದಾಹರಣೆಗೆ ಮೇಲ್ಮೈ ಗಣಿಗಾರಿಕೆ, ಸರ್ಫೇಸ್ ಮೈನಿಂಗ್. ತಂತ್ರಜ್ಞಾನವು ಪರಿಸರವನ್ನು ತೀವ್ರವಾಗಿ ನಾಶಗೊಳಿಸುತ್ತದೆ. ಜೈವಿಕ ಅನಿಲ, ಸೌರ ವಲಯಗಳನ್ನು

0: ಆದಾಗ್ಯೂ ಅವರು ಪರಿಸರವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ. ಆಹಾರ ಉತ್ಪಾದನೆ, ಹರಿಯುವ ನದಿಯನ್ನು ಅಣೆಕಟ್ಟೆಗಳಿಂದ ತಡೆಯುವುದು ಇತ್ಯಾದಿಗಳು ಪರಿಸರವನ್ನು ನಿಯಂತ್ರಿಸುವ ಪ್ರಯತ್ನಗಳೇ. ತಂತ್ರಜ್ಞಾನಗಳನ್ನು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸೂಕ್ತವಾಗಿ ಬಳಸಿದರೆ ಧನಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ. ತಂತ್ರಜ್ಞಾನಗಳು ಸರಳವಾಗಿರಬಹುದು, ಸಂಕೀರ್ಣವಾಗಿರಬಹುದು. ಸುಮಾರು 3 ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾದ ತಂತ್ರಜ್ಞಾನಗಳು ಇಂದು ವಿಸ್ತರಿಸದ ಕ್ಷೇತ್ರವಿಲ್ಲ. ಆವಿಯಂತ್ರಗಳು, ವಿದ್ಯುತ್ ತಯಾರಿಕೆ, ಸಾರಿಗೆ ಸಂಪರ್ಕ ಮುಂತಾದ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮೈಲಿಗಲ್ಲೆಂದು ಹೇಳಬಹುದು. ಪ್ರಗತಿಪರ ತಂತ್ರಜ್ಞಾನ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳು ಅತ್ಯಂತ ವಿಶಿಷ್ಟವಾಗಿರುವುದರಿಂದ ಹಾಗೂ ಸ್ವಯಂ ಚಾಲನೆಯಿಂದ ಕೂಡಿರುವುದರಿಂದ ಆಧುನಿಕ ಕೈಗಾರಿಕೆ ಸಮಾಜಕ್ಕೆ ಇವು ಅತ್ಯಂತ ಉಪಯುಕ್ತ. ಕೆಳಮಟ್ಟದ ತಂತ್ರಜ್ಞಾನ ಲೋ ಟೆಕ್ನಾಲಜೀಸ್ಗಳು ಬಹುಮಟ್ಟಿಗೆ ಮಾನವರ ಅಥವಾ ಜಾನುವಾರುಗಳ ಶ್ರಮವನ್ನು ಅವಲಂಬಿಸಿದೆ. ಹಲವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನಗಳ ಬಳಕೆಗೆ ಅತ್ಯಂತ ನಿಧಾನ, ಸಾಕಷ್ಟು ಬಂಡವಾಳವಿಲ್ಲದ ಕಾರಣ ಈ ರಾಷ್ಟ್ರಗಳು ಕೆಳಮಟ್ಟದ ತಂತ್ರಜ್ಞಾನವನ್ನು ಅವಲಂಬಿಸಿವೆ. ಮಧ್ಯಾಂತರ ತಂತ್ರಜ್ಞಾನಗಳು ಇಂಟರ್ಮೀಡಿಯೇಟ್ ಟೆಕ್ನಾಲಜೀಸ್ ಸ್ಥಳೀಯ ಪದಾರ್ಥಗಳು ಹಾಗೂ ವಿಧಾನಗಳನ್ನು ಬಳಕೆಯನ್ನು ಪ್ರಚೋದಿಸುತ್ತವೆ. ಆದಾಗ್ಯೂ ಇವು ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳೆರಡರ ಸಮ್ಮಿಲನವೆಂದು ಹೇಳಬಹುದು. ಟೆಕ್ಟಾನಿಕ್, ಕನ್ನಡದಲ್ಲಿ ಭೂರಚನಾ ವಿವರಣೆ, ಭೂರಚನಾ ಫಲಕಗಳ ಅಧ್ಯಯನ. ಜಾಗತಿಕ ಮಟ್ಟದಲ್ಲಿ ಭೂರಚನಾ ವಿವರಣೆಯು ಭೂರಚನಾ ಫಲಕಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಸ್ಥಳೀಯ ಮಟ್ಟದಲ್ಲಿ ಇದು ಮಡಕೆ, ಸೀಳು ಅಥವಾ ಮುರಿತ, ಫ್ರಾಕ್ಚರ್ ಇತ್ಯಾದಿ ಶಿಲಾರಚನೆಗಳ ಅಧ್ಯಯನಕ್ಕೆ ಒತ್ತು ಕೊಡುತ್ತದೆ. ಪರ್ವತಗಳ ಜನನವನ್ನು, ಭೂಮಿ ರೂಪುಗೊಳ್ಳುವ ವಿಧಾನವನ್ನು, ಭೂರಚನಾ ವಿವರಣೆಯನ್ನು ಅಭ್ಯಾಸಿಸುತ್ತಾರೆ. ಇಲ್ಲಿಗೆ 431ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 17ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮಿಳಿರುವ ಕುರುಳುಗಳೊಳ್ಳು ತೊಡರ್ದು ದೇಸಿಯ ನಾವಗಮೀವ ಚೆನ್ನ ಪೂಗಳ ನವನೊಯ್ಯನೋ ಸರಿಸುತುಂ ವದನಾಬ್ಜದ ಕಂಪನಾಳ್ದು ಉಣಲ್ ಬಳಸುವ ತುಂಬಿಯಂ ಪಿಡಿದ ನೈದಿಲೊಳ್ಳುವಯ್ಯನೆ ಸೋಬು ತುಂಬಡಂಗೂಳಗೊಳೆ ಸ್ವರ್ಕಿದಂಗಜ ಮತಂಗಜದಂತಿರೆ ಬರ್ಪ ಮಾದ್ರಿಯಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಮಿಳಿರುವ ಕುರುಳುಗಳೊಳ್ ತೊಡರ್ದು ದೇಸಿಯಂ ಆವಗಂ ಈವ ಚೆನ್ನ ಪೂಗಳ ನವಂ ಒಯ್ಯನೆ ಓಸರಿಸುತು ವದನಾಬ್ಜದ ಕಂಪಂ ಆಳ್ದು ಉಣಲ್ ಬಳಸುವ ತುಂಬಿಯಂ ಪಿಡಿದ ನೈದಿರೊಳ್ ಒಯ್ಯನೆ ಸೋವುತು ಬೆಡಂಗೊಳಕೊಳೆ ಸ್ವರ್ಕಿದ ಅಂಗಜ ಮತಂಗಜದಂತಿರೆ ಬರ್ಪ ಮಾದ್ರಿಯಂ. ಈ ಪಾಂಡುಚಕ್ರವರ್ತಿಯ ಕಣ್ಣಿಗೆ ಈಗ ಮಾದ್ರಿ ಕಂಡು ಬರ್ತಾಳೆ. ಹೇಗೆ ಕಂಡು ಬರ್ತಾಳೆ ಅವಳು? ಮಿಳಿರುವ ಅಲುಗಾಡುವ ಕುರುಳುಗಳು ಕೂದಲುಗಳಲ್ಲಿ ತೊಡರ್ದು ಸಿಕ್ಕಾಕೊಂಡು ದೇಸಿಯ ಆವಗಂ ಈವ ಚೆನ್ನ ಪೂಗಳಂ. ಮಾದ್ರಿ ಸುಂದರವಾದಂತಹ ಕಾಡಿನ ಹೂಗಳನ್ನು ಮುಡಿದಿದ್ದಾಳೆ. ಆ ಕೂದಲುಗಳು ಅಲ್ಲಾಡುತ್ತಾ ಇವೆ. ಮಿಳಿರುವ ಕುರುಳುಗಳು ಅಲ್ಲಾಡುವಂಥ ಕೂದಲುಗಳಲ್ಲಿ ಸಿಕ್ಕಾಕೊಂಡು ದೇಸಿಯ ಆವಗಂ ಈವ ಸೌಂದರ್ಯವನ್ನು ಯಾವತ್ತೂ ಕೊಡುವಂಥ ಚೆನ್ನ ಪೂಗಳಂ ಸುಂದರವಾದ ಹೂಗಳನ್ನು ಕೈಯಿಂದ ಆಕೆ ಆಗಾಗ ಸರಿಸ್ತಾ ಇದ್ದಾಳೆ. ಓಸರಿಸುತ್ತಂ ಅವುಗಳನ್ನು ಓಸರಿಸುತ್ತಾ, ಅಂದರೆ ಮಾದ್ರಿ ದೇವಿಯ ತಲೆಗೂದಲ ತುಂಬ ಸುಂದರವಾದಂತಹ ಹೂಗಳು ಇವೆ. ಮಿಳಿರುವ ಕುರುಳುಗಳು ತೊಡರ್ದು ದೇಸಿಯ ಆವಗಂ ಇವ ಚೆನ್ನ ಪೂಗಳಂ. ಸುಂದರವಾದ ಹೂಗಳನ್ನು ಆಕೆ ಮುಡಿದಿದ್ದಾಳೆ.

0: ಅವಂಗೆ ವಯ್ಯನೋಸರಿಸ್ತಂ, ಅವುಗಳನ್ನು ನಿಧಾನಕ್ಕೆ ಮೆಲ್ಲನೆ ಸರಿಸುತ್ತ ಏನು ಮಾಡ್ತವಂದರೆ, ವದನಾಭಿದ ಕಂಪ ಆಳದನಾದ ಬಳಸುವ ತುಂಬಿಯಂ, ಅವಳ ಅಂದರೆ ಈ ಕೂದಲುಗಳನ್ನು ಸರಿಸುತ್ತಾ ತರಿಸುತ್ತಾ ಅವಳ ಮುಖದ ಕಂಪನ್ನು ಆಘ್ರಾಣಿಸುವುದಕ್ಕೆ ತುಂಬಿಗಳು ಮುತ್ತುತ್ತಿದ್ದವಂತೆ. ಅಂದರೆ ಈ ಸುಂದರವಾದ ಮುಖ ಹೂಗಳನ್ನು ಮುಡಿದಂಥ ಮಾದ್ರಿದೇವಿಯ ಮುಖ ತುಂಬಿಗಳಿಗೆ ದೊಡ್ಡದಾದ ತಾವರೆಯ ಹಾಗೆ ಕಾಣುತ್ತಿತ್ತು. ಯಾಕಂದರೆ ಮುಖದಲ್ಲಿ ಪರಿಮಳ ಬರ್ತಿತ್ತು. ಇದು ತಾವರೆ ಎಂದು ಭಾವಿಸಿ ಅದರ ಕಂಪನ್ನು ಆಘ್ರಾಣಿಸುವುದಕ್ಕೆ ತುಂಬಿಗಳು ಬರ್ತಿದ್ದವು. ಕಂಪನ್ ಆಳ್ದು ಉಣಲು ಬಳಸುವ ತುಂಬಿಯಂ ಬರುತ್ತಿದ್ದಾಗ ಆ ತುಂಬಿಯಂ ಪಿಡಿದ ನೈದಿಲೆಗಳು ಅವಳೇನು ಮಾಡಿದಳು ಅಂದರೆ ನೈದಿಲೆಯ ಹೂವಿನಿಂದ ಅದನ್ನು ಒಯ್ಯನೇ ಸೋಗುತ್ತಂ, ಅದನ್ನು ನೈದಿಲೆ ಹೂವಿನಿಂದ ಆ ತುಂಬಿಗಳನ್ನು ಅಟ್ಟುತ್ತಿದ್ದಳಂತೆ. ಇದರಿಂದಾಗಿ ಅಂದರೆ ಕೂದಲುಗಳಲ್ಲಿ ಎಲ್ಲ ಕಡೆಗೆ ಸಿಕ್ಕಿ ಹಾಕಿಕೊಂಡಿರುವಂತಹ ಹೂಗಳು, ಆ ಹೂಗಳನ್ನು ಸರಿಸಿಕೊಂಡು ಮುಖದ ಕಂಪನ್ನು ಆಘ್ರಾಣಿಸುವುದಕ್ಕೆ ಮುತ್ತುವಂತಹ ತುಂಬಿಗಳು, ಆ ತುಂಬಿಗಳನ್ನು ಹೊಡೆದು ಓಡಿಸುವುದಕ್ಕಾಗಿ ಆಕೆ ಅಂದರೆ ಮಾದ್ರಿ ನೈದಿಲೆಗಳಿಂದ ಹೊಡೆಯುತ್ತಿದ್ದಳು. ಇದನ್ನು ಕಂಡಂತಹ ಪಾಂಡುರಾಜನಿಗೆ ಆಕೆ ಸೌತಂ ಬೆಡಂಗುಳ ಕೊಳೆ ಹೇಗೆ ಸೌಂದರ್ಯವಾಗಿ ಕಂಡಳು ಅಂತಂದರೆ ಸೊರ್ಕಿದಂಗಜ ಮತಂಗಜದಂತಿರಿ, ಮನ್ಮಥನ ಸೊಕ್ಕಿದ ಮದದ ಆನೆಯ ಹಾಗೆ, ಮದ ಬಂದ ಆನೆಯ ಹಾಗೆ ಆ ಮಾದ್ರಿ ಕಂಡು ಬಂದಳು ಎನ್ನುವುದು ಪಂಪನ ವರ್ಣನೆ. ಇಲ್ಲಿಯೂ ಕೂಡ ನಮ್ಮ ಸೂತ್ರ ನೇರವಾಗಿ ಅನ್ವಯ ಆಗ್ತದೆ. ಅಂದರೆ ಯಾವುದೇ ರೀತಿಯ ಕ್ರಿಯಾಪದವನ್ನು ಬಳಕೆ ಮಾಡದೆ ಸತತವಾಗಿ ನಾಮಪದದ ಮೇಲೆ ನಾಮಪದವನ್ನು ಬಳಸೋದು, ಆ ಬಳಸುತ್ತಾ ಕ್ರಿಯಾಪದವನ್ನೇ ಬಳಕೆ ಮಾಡದೆ ಮಾಡುವುದರ ಮೂಲಕ ಆ ಸಾಲುಗಳನ್ನು, ಪದ್ಯದ ಸಾಲುಗಳನ್ನು ಆಕರ್ಷಣೆಗೊಳಿಸುವುದು ಅಥವಾ ಆಡು ಮಾತನ್ನು ಕಾವ್ಯ ಭಾಷೆಯಾಗಿ ಪರಿವರ್ತನೆ ಮಾಡುವಂಥ ಒಂದು ಕ್ರಮವನ್ನು ಪಂಪ ಇಲ್ಲಿ ಅನುಸರಿಸಿದ್ದಾನೆ. ಅಂದರೆ ಈ ಪದ್ಯದಲ್ಲಿ ಕ್ರಿಯಾಪದ ಇಲ್ಲ, ಕ್ರಿಯಾಪದ ಇಲ್ಲದೆ ಹೋದಾಗ ಕನ್ನಡ ಭಾಷೆಗೆ ನಾದ ಅಥವಾ ಕಾವ್ಯ ಭಾಷೆಯ ಗುಣ ಸೇರ್ತದೆ ಅಂತ ನಾನು ಆವಾಗಲೇ ಹೇಳ್ತಾ ಬಂದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿಶಬ್ದ ಅಕ್ಷರಗಳು ಅಂದರೆ ಸೈಲೆಂಟ್ ಲೆಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ನಾವು ಸ್ವರಗಳ ಹಾಗೆ ವ್ಯಂಜನಗಳ ಅಂದರೆ ಕಾನ್ಸನೆಂಟ್ಸ್ ಉಚ್ಚಾರಣೆ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಸಿ ಅನ್ನೋ ಅಕ್ಷರ ಸ ಮತ್ತು ಕ ಉಚ್ಚಾರ ಬರುತ್ತೆ, ಹಾಗೆ ಜಿ ಗ ಮತ್ತು ಜ ಝ ಅಂತ ಉಚ್ಚಾರ ಆಗುತ್ತೆ. ನಾವು ಕನ್ನಡದಲ್ಲಿ ಮಾತನಾಡೋರು ಇಂಗ್ಲೀಷ್ ಮಾತನಾಡಿದ್ರೆ ಇಂಗ್ಲೀಷೇ ಮಾತೃ ಭಾಷೆ ಆಗಿರೋ ವ್ಯಕ್ತಿ ಮಾತಾಡಿದ್ರೆ ಬೇರೆ ಬೇರೆ ರೀತಿ ಕೇಳಿಸುತ್ತೆ. ಈಗ ಕೆ ಪಿ ಟಿ ಇದನ್ನು ನಾವು ಕ ಪ ಟ ಅಂತ ಉಚ್ಚಾರ ಮಾಡ್ತೀವಿ, ಆದರೆ ಕ ಪ ಟ ಅಂತ ಉಚ್ಚಾರ ಆಗಬೇಕು ಆ್ಯಕ್ಚುಲಿ. ಅದೇ ರೀತಿ ಜೆಯ ಉಚ್ಚಾರಣೆ ಜ ಅಂತ ಹೇಳ್ತೀವಿ ಹೆಚ್ಚಾಗಿ, ಆದರೆ ಅದು ಜ ಆ ಥರ ಕೇಳಿಸುತ್ತೆ. ಈ ಉಚ್ಚಾರಣೆ ಅಂತರ ಎಷ್ಟೊಂದು ಸೂಕ್ಷ್ಮವಾಗಿದೆ ಅಂದರೆ ನಾವು ಸರಿಯಾಗಿ ಗಮನ ಇಟ್ಟು ಕೇಳಿದರೆ ಮಾತ್ರ ಆ ಉಚ್ಚಾರಣೆಯ ಜಾಡನ್ನು ಹಿಡಿಯೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಏನು ಈಗ ರೇಡಿಯೋದಲ್ಲಿ ಇದು ಪ್ರಸಾರ ಆಗ್ತಾ ಇದೆ, ಇದನ್ನು ಪದೇ ಪದೇ ಕೇಳಿಸ್ಕೊಳ್ಬೇಕು, ಆಕಾಶವಾಣಿ ದೂರದರ್ಶನದ ವಾರ್ತೆಗಳನ್ನು ಕೇಳಿಸ್ಕೊಳ್ಬೇಕು, ಇಂಗ್ಲೀಷ್ ಭಾಷೆಯಲ್ಲಿ ಬರುವಂಥ ಎಲ್ಲ ಪ್ರಸಾರನ ಕೇಳಬೇಕು, ಆಗ ನಾವು ಉಚ್ಚಾರಣೆನ ಸರಿಪಡಿಸ್ಕೊಳ್ಳೋದಕ್ಕಾಗತ್ತೆ. ನಮಗೆ ಹಾಗಂತ ಸರಿಯಾಗಿ ಪೂರ್ತಿಯಾಗಿ ಇಂಗ್ಲೀಷ್ ಉಚ್ಚಾರಣೆನ ಕಾಪಿ ಮಾಡಬೇಕು ಅಂಥೇಳಿ ಏನೂ ಇಲ್ಲ, ನಮ್ಮ ಪ್ರಯತ್ನನ ನಾವು ಮಾಡ್ಬೋದು. ಈಗ ಆರ್ ಅನ್ನೋ ಲೆಟರ್ನ ತಗೊಳ್ಳಿ, ಅದರಿಂದ ನಮಗೆ ರ ಅಂತ ನಾವು ಉಚ್ಚಾರ ಮಾಡ್ತೀವಿ, ಆದರೆ ಆ್ಯಕ್ಚುಲಿ ಅದು ರ ಆ ಥರ ಉಚ್ಚಾರ ಬರುತ್ತೆ. ನೋಡಿ, ರೌಂಡ್, ರಿಯಲ್, ರೋಲ್, ರನ್ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಅದನ್ನು ಅಷ್ಟು ಒತ್ತಿ ಹೇಳಬಾರ್ದು. ರೌಂಡ್, ರಿಯಲ್, ರೋಲ್, ರನ್ ಈ ಥರ ಅದನ್ನು ಸ್ವಲ್ಪ ಹಗುರವಾಗಿ ಉಚ್ಚಾರ ಮಾಡಬೇಕಾಗತ್ತೆ ಇಂಗ್ಲೀಷ್ನ ಪಕ್ಕಾ ಉಚ್ಚಾರಣೆ ಅಂತ ಅಂದರೆ. ಇನ್ನೊಂದು ಅಂದರೆ ಆರ್ ಲೆಟರ್ನ ಮೊದಲು ಸ್ವರ ಬಂದು ಆಮೇಲೆ ಕಾನ್ಸನೆಂಟ್ಸ್ ಬಂದರೆ ಆರ್ ಉಚ್ಚಾರ ಆಗೋದಿಲ್ಲ, ಅಂದರೆ ಸೈಲೆಂಟ್ ಆಗಿಬಿಡತ್ತೆ. ಅದಕ್ಕೊಂದಷ್ಟು ಪದಗಳ ಉದಾಹರಣೆ ಕೊಡ್ತೀನಿ ನೋಡಿ. ಎಫ್ ಒ ಆರ್ ಎಂ, ಇದನ್ನು ಹೇಗೆ ಹೇಳ್ತೀರಾ? ಫಾರ್ಮ್. ಎ ಆರ್ ಎಂ, ಆಮ್. ಎ ಆರ್ ಟಿ, ಆರ್ಟ್. ಇಲ್ಲಿ ಆರ್ ಅಷ್ಟಾಗಿ ಉಚ್ಚಾರ ಬರೋದಿಲ್ಲ. ಮತ್ತೆ ಎಸ್ ಲೆಟ್ರು ಯಾವಾಗಲೂ ಸ ಅಂತ ಉಚ್ಚಾರ ಆಗೋದಿಲ್ಲ ಅಂತ ಹೇಳಿದೆ, ಅದೊಂಥರ ಝ ಥರ ಉಚ್ಚಾರ ಆಗುತ್ತೆ. ಮತ್ತೆ ನೋಡಿ, ಎಸ್ ಡಬ್ಲ್ಯೂ ಇ ಟಿ, ಹಾಗಂದ್ರೇನು? ಎಸ್ ಡಬ್ಲ್ಯೂ ಇ ಟಿ ಅಂದರೆ ಸ್ವೀಟ್. ಇಲ್ಲಿ ಸದ ಉಚ್ಚಾರಣ ಬರೋದಿಲ್ಲ, ಒಂಥರ ಸಿಟಿ ಹೊಡೆದಾಗ ಬರುತ್ತಲ್ಲ ಸೌಂಡು, ಆ ಥರ ಬರುತ್ತೆ ನೋಡಿ, ಸ್ವೀಟ್ ಅಲ್ವಾ? ಆ ಥರ ಎಸ್ದ ಉಚ್ಚಾರ ಹೀಗೆ ಬದಲಾಗುತ್ತೆ. ಇನ್ನೊಂದು ವಿಶೇಷವಾದದ್ದು ಹೇಳ್ತೀನಿ ನೋಡಿ. ಎಫ್ ಮತ್ತು ಪಿ ಎಚ್ ಇವೆರಡು ವರ್ಣಗಳನ್ನ ಫ ಅಂತಲೇ ಉಚ್ಚಾರ ಮಾಡಲಾಗತ್ತೆ. ಫಾರ್ ಎಕ್ಸಾಂಪಲ್, ಎಫ್ ಎ ಎಲ್ ಎಲ್ ಫಾಲ್, ಎಫ್ ಎ ಎಲ್ ಎಲ್ ಫಾಲ್. ಪಿ ಎಚ್ ಐ ಎಲ್ ಒ ಎಸ್ ಒ ಪಿ ಎಚ್ ವೈ, ಫಿಲಾಸಫಿ. ಪಿ ಎಚ್ ಐ ಎಲ್ ಒ ಎಸ್ ಒ ಪಿ ಎಚ್ ವೈ, ಫಿಲಾಸಫಿ. ನೋಡಿ, ಎಫ್ ಮತ್ತು ಪಿ ಎಚ್ ಎರಡು ಫ ಅಂತ ಉಚ್ಚಾರ ಆಯಿತು. ಇನ್ನು ನಮ್ಮ ಕನ್ನಡದಲ್ಲಿ ಸ ಈ ಥರದ ಯಾವುದೇ ವರ್ಣನ ನಾವು ಯಾವ ಥರದಲ್ಲಿ ಓದಿದ್ರು ಅದರ ಉಚ್ಚಾರಣೆ ಬದಲಾಗದೆ ಅದೇ ರೀತಿ ಇರುತ್ತಲ್ವಾ? ಆದರೆ ಇಂಗ್ಲೀಷಲ್ಲಿ ಹಾಗಲ್ಲ. ಸಿ ಇ ಎನ್ ಟಿ ಸೆಂಟ್ ಅಲ್ವಾ, ಅದರ ಉಚ್ಚಾರಣೆ ಸೆಂಟ್ ಅಂತಾಯಿತು, ಆದರೆ ಸಿ ಎ ಎನ್ ಟಿನ ಉಚ್ಚಾರಣೆ ಕ್ಯಾಂಟ್ ಅಂತ ಆಗತ್ತೆ. ಇಂಥ ಶಬ್ದಗಳ ಕೆಲವು ನಿಯಮ ಮತ್ತು ಉದಾಹರಣೆನ ನಾನು ಹೇಳ್ತೀನಿ. ಪ್ರತಿಯೊಂದು ಭಾಷೆಗೂ ಪ್ರತಿಯೊಂದು ಪದಕ್ಕೂ ಕೆಲವೊಂದು ನಿಯಮ ಇರುತ್ತೆ. ಇದನ್ನು ಹೀಗೆ ಹೇಳಬೇಕು, ಹೀಗೆ ಹೇಳಬಾರ್ದು, ಇದು ಸರಿ ಇದು ತಪ್ಪು ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಅದರದನ್ನ ಫಾಲೋ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲೇ ಅನುಸ್ವಾರಗಳನ್ನೆಲ್ಲ ನಾವು ಉಚ್ಚಾರ ಹೇಗೆ ಮಾಡ್ತೀವಿ? ಅಮ್ಮ ಅಂತ ಉಚ್ಚಾರ ಮಾಡ್ತೀವಿ. ಸ್ವಾಗತಂ, ಭರತನಾಟ್ಯಂ, ಲಾಸ್ಟಲ್ಲಿ ಬರೋ ಅನುಸ್ವಾರನ ಮ ಅಂತ ಉಚ್ಚಾರ ಮಾಡ್ತೀವಿ. ಹಾಗಂತ ಆ ಶಬ್ದದ ಮಧ್ಯದಲ್ಲೇ ಅನುಸ್ವಾರ ಬಂದರೆ ಎಲ್ಲ ಕಡೆ ನಾವು ಮಕಾರ ಬಳಸೋದಿಲ್ಲ. ಸಂಭ್ರಮ, ಸಂ ಮ ಅಂತ ಹೇಳಿದ್ವಿ, ಆದರೆ ಇಂಚರಗೆ ಙ ಹೇಳ್ತಿದ್ದೀವಿ ನೋಡಿ, ಶಂಕರಗೆ ಙ ಹೇಳ್ತೀವಿ. ಯಾಕೆ ಅಂತ ನಿಮ್ಗೆ ಯಾರಿಗಾದ್ರೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ. ನಾವು ವ್ಯಂಜನಗಳಲ್ಲಿ ಈಗ ಕ ಅಕ್ಷರದ ಯಾವುದೇ ಲೆಟರ್ ಮುಂದೆ ಬಂದಿದ್ರೆ, ಅನುಸ್ವಾರದ ಮುಂದೆ ಬಂದಿದ್ರೆ ಅದನ್ನ ಙ ಅಂತ, ಕ ಖ ಗ ಘ ಙ ಅಂತ ಉಚ್ಚಾರ ಮಾಡಬೇಕು. ಅದೇ ರೀತಿ ಚ ಅಕ್ಷರಗಳು ಬಂದಾಗ ಞ ಅಂತ ಉಚ್ಚಾರ ಮಾಡಬೇಕು. ಸಂಜನ, ಮುಂದೆ ನೋಡಿ, ಸಂಜ ಜ ಲೆಟರ್ ಬಂದಿದ್ದಕ್ಕೆ ಅಲ್ಲಿ ನದ ಉಚ್ಚಾರನ ಮೊದಲು ಆ ಅನುಸ್ವಾರ ಕೊಡ್ತೀವಿ, ಸನ್ ಸಂಜನ. ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಏನೋ ಒಂದಷ್ಟು ನಿಯಮಗಳಿದ್ದಾವೆ, ಒಂದಷ್ಟು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ಈಗ ಸಿ ಅಕ್ಷರದ ಬಗ್ಗೆ ಮಾತಾಡೋಣ. ಸಿ ಆದಮೇಲೆ ಇ ಐ ವೈ ಅಕ್ಷರಗಳು ಬಂದರೆ ಅದರ ಉಚ್ಚಾರಣೆ ಸ ಅಂತ ಆಗತ್ತೆ. ರಿಸೀವ್, ಆರ್ ಇ ಸಿಇ ಐ ವಿಇ, ನೋಡಿ ಸಿ ಎ ನೆಕ್ಸ್ಟು ಇ ಬಂದಿದೆ, ಹಾಗಾಗಿ ಅದು ಸ ಅಂತಲೇ ಉಚ್ಚಾರ ಆಯಿತು, ರಿಸೀವ್. ಈಗ ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಪದ ಹೇಳ್ತೀನಿ ನೋಡಿ. ಸೈಕ್ಲೋನ್, ಸಿ ವೈ ಸಿ ಎಲ್ ಒ ಎನ್ ಇ, ಸೈಕ್ಲೋನ್. ಸಿ ಯ ನಂತರ ಇ ಐ ವೈ ಬಂದರೆ ಅದು ಸ ಅಂತ ಆಗತ್ತೆ ಅಂತ ಹೇಳಿದೆ, ಅದಕ್ಕೆ ಸಿ ಎ ನಂತರ ವೈ ಬಂದಿದೆ, ಸೈಕ್ಲೋನ್, ಸಿ ವೈ ಸಿ ಅಲ್ವಾ. ಆದರೆ ಇನ್ನೊಂದು ಸಿ ಬಂದಿದೆ ನೋಡಿ, ಅದರ ನಂತರ ಎಲ್ ಅನ್ನೋ ಪದ ಬಂದಿದೆ, ಅದಕ್ಕೆ ಅದು ಕ ಅಂತ ಉಚ್ಚಾರ ಆಗಿದೆ. ಕ ಯಾಕೆ ಉಚ್ಚಾರ ಆಗ್ತಿದೆ ಅಂತ ಅದನ್ನು ಮತ್ತೆ ಹೇಳ್ತೀನಿ. ಆದರೆ ನೀವಿಲ್ಲಿ ಗಮನಿಸಬೇಕಾಗಿರೋದು, ಒಂದೇ ಪದದಲ್ಲೇ ಎರಡು ಕಡೆ ಸಿ ಬಂದರೆ ಒಂದೊಂದು ಸಲ ಒಂದೊಂದು ಉಚ್ಚಾರ ಆಗತ್ತೆ ಅಂತ. ಇನ್ನು ಐ ಸಿ, ಐ ಸಿ ವೈ, ಸಿ ಮುಂದೆ ವೈ ಬಂದಿದೆ, ಅದಕ್ಕೆ ಐ ಸಿ ಆಯಿತು. ಸರ್ಟಿಫಿಕೇಟ್ ನೋಡಿ, ಇಲ್ಲಿ ಸಹ ಎರಡು ಸಲ ಸಿ ಬಂದಿದೆ, ಆದರೆ ಎರಡು ಬೇರೆ ರೀತಿಯ ಉಚ್ಚಾರ ಕೊಡ್ತಾ ಇದೆ. ಸಿ ಇ ಆರ್ ಟಿ ಐ ಎಫ್ ಐ ಸಿ ಎ ಟಿ ಇ, ಸಿ ಇ ಇದಿರೋದಕ್ಕೆ ಅಲ್ಲಿ ಸ ಬಂತು. ಫಿಕೇಟ್, ಅಲ್ಲಿ ಸಿ ಮುಂದೆ ಎ ಅಕ್ಷರ ಬಂದಿದ್ದಕ್ಕೆ ಸ ಕ ಉಚ್ಚಾರ ಆಯಿತು, ಸರ್ಟಿಫಿಕೇಟ್. ಫೋರ್ಸ್, ಎಫ್ ಒ ಆರ್ ಸಿ ಇ, ಫೋರ್ಸ್. ರೈಸ್, ನೀಸ್. ಸೆಲೆಬ್ರೇಟ್, ಸರ್ಕಲ್. ಇಲ್ಲಿ ಸಹ ಎರಡು ಉಚ್ಚಾರವಂತ ನೋಡಿ, ಸಿ ಮುಂದೆ ಐ ಬಂದಿದ್ದಕ್ಕೆ ಇಲ್ಲಿ ಸ, ಆದರೆ ಇನ್ನೊಂದು ಸಿ ಮುಂದೆ ಎಲ್ ಬಂದಿದೆ, ಸರ್ಕಲ್, ಅಲ್ಲಿ ಅದಕ್ಕೆ ಅದು ಕ ಉಚ್ಚಾರ ಆಯಿತು. ಸೋರ್ಸ್, ಸಿನೆಮಾ. ಪೀಸ್, ಸೆಂಚುರಿ, ಸಿಟಿಜನ್ಶಿಪ್. ನೋಡಿ, ತುಂಬ ಜನಕ್ಕೆ ಈ ತರ ನಿಯಮಗಳು ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅಂದ್ರೆ ಸಿ ಮುಂದೆ ಇ ಐ ವೈ ಬಂದ್ರೆ ಅದು ಸ ಉಚ್ಚಾರ ಆಗತ್ತೆ, ಅದ್ರ ಅದರ ಹೊರತಾಗಿ ಬೇರೆ ಅಕ್ಷರ ಬಂದ್ರೆ ಬೇರೆ ರೀತಿ ಉಚ್ಚಾರ ಆಗತ್ತೆ ಅನ್ನೋದು ಗೊತ್ತಿರಲ್ಲ. ಆದ್ರೂ ನಾವು ಕರೆಕ್ಟಾಗಿ ಅದನ್ನ ಪ್ರೊನೌನ್ಸ್ ಮಾಡ್ತಾ ಇದ್ವಿ. ಅದಕ್ಕೆ ಕಾರಣ ಏನೇಳಿ, ಸುಮಾರು ಇಂಗ್ಲಿಷ್ ಪದನ ನಾವು ಅಡಾಪ್ಟ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ, ಓದ್ತೀವಿ, ನ್ಯೂಸ್ ನೋಡ್ತೀವಿ, ಇನ್ನೊಂದೇನೋ ನೋಡಿ ತಿಳ್ಕೊಂಡು ಕಲ್ತ್ಕೊಂಡಿದ್ದೀವಿ. ಆದರೆ ಆ ನಿಯಮನೂ ಗೊತ್ತಿದ್ರೆ ಇನ್ನು ಪಕ್ಕ ನಾವು ಮಾತಾಡಬಹುದು ಅನ್ನೋದು ನನ್ನ ಭಾವನೆ. ಇನ್ನು ಸಿ ಎ ನಂತರ ಎ ಒ ಯು ಕೆ ಆರ್ ಟಿ, ಎ ಒ ಯು ಕೆ ಆರ್ ಟಿ ಈ ಥರದ ಲೆಟರ್ಗಳೇನಾದರೂ ಬಂದರೆ ಅದಕ್ಕೆ ಅಂತ ಉಚ್ಚಾರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿ ಒ ಟಿ ಕೋಟ್, ನೋಡಿ ಹಿಂದೆ ಸ ಉಚ್ಚಾರ ಆಗೋ ಅಕ್ಷರಗಳನ್ನ ಹೇಳಿದೆ, ಪದಗಳನ್ನ ಹೇಳಿದೆ, ಈಗ ಕ ಬರ್ತಾ ಇದೆ. ಸಿ ಎ ಟಿ ಕ್ಯಾಟ್, ಬಿ ಎ ಸಿ ಕೆ ಬ್ಯಾಕ್, ಡಿ ಒ ಸಿ ಕೆ ಡಾಕ್. ಕಸ್ಟಮ್ ಸಿ ಯು ಎಸ್ ಟಿ ಒ ಎಂ ಕಸ್ಟಮ್, ಸಿ ಎ ಪಿ ಕ್ಯಾಪ್, ಕ್ಯಾಂಡಿಡೇಟ್ ಕಾಕ್, ಕಟಿಂಗ್ ಕ್ರ್ಯುಯಲ್ ಕೌ, ಕ್ಯಾಟಲ್ ಲಾಕ್ ಕರ್ಸ್. ಇಲ್ಲಿ ಎಲ್ಲ ಕಡೆ ಸಿ ನಂತರ ಯಾವುದೋ ಒಂದು ಲೆಟ್ರ್ ಬಂದಿದೆ, ಅದು ಎ ಒ ಯು ಕೆ ಆರ್ ಟಿ, ಅದು ಯಾವುದ್ರಲ್ಲೋ ಒಂದಾಗಿತ್ತು. ಇನ್ನು ಕೆಲವು ಸಲ ಸಿ ಎ ನಂತರ ಐ ಎ ಇ ಎ ಅನ್ನೋ ಪದ ಲೆಟ್ರ್ ಬಂದರೆ ಏನು ಬರುತ್ತೆ ಸೌಂಡು, ಎಕ್ಸಾಂಪಲ್ ಹೇಳ್ತೀನಿ, ಆಗ ನಿಮಗೆ ಗೊತ್ತಾಗತ್ತೆ ನೋಡಿ. ಸೋಷಿಯಲ್ ಎಸ್ ಒ ಸಿ ಐ ಎ ಎಲ್, ಸಿ ಎ ನಂತರ ಐ ಎ ಬಂದಿದೆ, ಏನಂತ ಉಚ್ಚಾರ ಆಗ್ತಿದೆ, ಶ ಉಚ್ಚಾರ ಬರ್ತಾ ಇದೆ ನೋಡಿ. ಸೋಷಿಯಲ್ ಓಶಿಯನ್ ಒ ಸಿ ಇ ಎ ಎನ್, ಸಿ ಎ ನಂತರ ಇ ಎ ಬಂದಿದೆ, ಅದಕ್ಕೆ ಓಶಿಯನ್ ಆಯಿತು. ಮ್ಯೂಸಿಷಿಯನ್ ಎಂ ಯು ಎಸ್ ಐ ಸಿ ಐ ಎ ಎನ್, ಸಿ ಎ ನಂತರ ಐ ಎ ಬಂದಿದೆ, ಮ್ಯೂಸಿಷಿಯನ್. ಐ ಎ ಅಥವಾ ಇ ಎ ಲೆಟ್ರ್ಗಳು ಸಿ ಎ ನಂತರ ಬಂದರೆ ಅದು ಶ ಸೌಂಡ್ ಆಗುತ್ತೆ. ಈಗ ಸಿ ಎ ಒಂದಷ್ಟು ನೀವು ತಿಳ್ಕೊಂಡ್ರಿ. ಮೊದಲನೇದು ಅಂದರೆ ಸಿ ಎ ನಂತರ ಇ ಐ ವೈ ಅಕ್ಷರ ಬಂದರೆ ಸ ಉಚ್ಚಾರ ಆಗತ್ತೆ. ಸಿ ಎ ನಂತರ ಎ ಒ ಯು ಕೆ ಆರ್ ಟಿ ಲೆಟ್ರ್ಗಳು ಬಂದರೆ ಕ ಉಚ್ಚಾರ ಆಗತ್ತೆ. ಸಿ ಎ ನಂತರ ಐ ಎ ಇ ಎ ಲೆಟರ್ಗಳು ಬಂದರೆ ಶ ಅಂತ ಉಚ್ಚಾರ ಆಗತ್ತೆ. ಅಬ್ಬಾ ಇವೆಲ್ಲ ಕಷ್ಟಪ್ಪ ನೆನ್ಪಿಟ್ಕೊಳ್ಳೋದು ಅಂತೀರಾ, ಸಾಧ್ಯನೇ ಇಲ್ಲ. ನೀವು ತುಂಬ ಓದಿ ಓದಿ ಓದಿ ಅದನ್ನು ಬರೆದು ಬರೆದು ಮಾಡಿದಾಗ ನಿಮ್ಗೆ ತುಂಬ ಆರಾಮಾಗಿ ಅದು ಬೈ ಡಿಫಾಲ್ಟ್ ಬಂದ್ಬಿಡತ್ತೆ, ಈ ಉಚ್ಚಾರ ಹೀಗೆ ಹೇಳಬೇಕು ಅನ್ನೋದು. ಇನ್ನೂ ಒಂದಷ್ಟು ಲೆಟ್ರ್ಗಳದ್ದು ಉಚ್ಚಾರ ಹೀಗೆಲ್ಲ ಬದಲಾಗತ್ತೆ ಅಂತ ನಾನು ಹೇಳೋದಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳಬಹುದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ

ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686609627. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಅನಿಸು ರೈತನ ಮಗ ನಾನು ತೋಳಿನ ಬಲವ ನಂಬಿದ ಕುಲದೂನು ಒಳ್ಳೆ ಮಾತಿಗೆ ಒಳ್ಳೆ ಸ್ನೇಹಕ್ಕೆ ಒಳ್ಳೆ ಮನಸ್ಸಿಗೆ ಸೋಲೋನು ಸಂಚು ಮಾಡುವ ದ್ರೋಹಿ ರಕ್ತವ ಕುಡಿದು ಮುಂದಕ್ಕೆ ಹೋ.

ರೈತನ ಮಗ ನಾನು ತೋಳಿನ ಬಲವ ನಂಬಿದ ಕುಲದೂನು ಒಳ್ಳೆ ಮಾತಿಗೆ ಒಳ್ಳೆ ಸ್ನೇಹಕ್ಕೆ ಒಳ್ಳೆ ಮನಸ್ಸಿಗೆ ಸೋಲೋನು ಸಂಚು ಮಾಡುವ ದ್ರೋಹಿ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಂಕ
1: ಗೊತ್ತು
0: ನಾಟಕ ಓಕೆ ಬರೀ ನಾಟಕ
1: ಓಕೆ
0: ಆಡು ನಾಟಕ ಹೇ ಮ್ಯಾನ್
1: ಓಕೆ
2: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ
3: ವಾವ್ ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ
5: ನಾನೊಂದ್ ಕತೆ ಹೇಳ್ತೀನಿ ಒಂದೊಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು
3: ಆಹಾ ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ
6: ನೋಡಿ ಈ ತರದ ತುಂಬಾ ಮಕ್ಕಳಿದ್ದಾರೆ ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ
3: ಅದಕ್ಕೆ ಯಾಕೆ ಚಿಂತೆ ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ ಬನ್ನಿ ಅವಕಾಶ ಪಡೆದುಕೊಳ್ಳಿ
7: ಹೌದು ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
2: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
3: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 7259176279.
2: That is 7259176279.

0: ಸಂಡೆ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೆ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹಾಯ್ ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಫಸ್ಟ್ ಆಫ್ ಆಲ್ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಹೆಸರು ಹೇಳ್ತಾ ಇದೆ ಅಂದ್ಮೇಲೆ ಸಿನಿ ಕಹಾನಿ ಸಿನಿಮಾದ ಬಗ್ಗೆ ಮಾತುಕತೆ ಅಂತೂ ಇದ್ದೇ ಇರುತ್ತೆ. ಹಾಗೆ ಯಾವ್ಯಾವ ಸಿನಿಮಾದ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ಯಾ ಅರ್ಪಿತಾ? ಅಂದ್ರೆ ಇವತ್ತು ವಿಶೇಷವಾದ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಇನ್ನು ನಮ್ಮೆಲ್ಲರಿಗೂ ಕೂಡ ಸಿನಿಮಾ ನೋಡುವಾಗ ಒಂದು ಸಿನಿಮಾ ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅಂಥ ಒಂದು ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಇವತ್ತು ಮಾತನಾಡೋಣ ಅಂತ. ನಮ್ಮ ಕನ್ನಡದಲ್ಲೂ ಕೂಡ ಸಾಕಷ್ಟು ಪತ್ತೆದಾರಿ ಸಿನಿಮಾಗಳು ಇರುವಂಥದ್ದು. ಹಾಗೆ ನಿಮಗೆ ಇಷ್ಟ ಆದಂತಹ ಪತ್ತೆದಾರಿ ಸಿನಿಮಾ ಯಾವುದು, ಯಾಕೆ ನಿಮಗೆ ಈ ರೀತಿಯ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ ಕೂಡ ನೀವು ನನ್ನೊಟ್ಟಿಗೆ ಮಾತನಾಡ್ಬೋದು. ಈಗ ಪತ್ತೆದಾರಿ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪುಟ್ಟ ಸುಳಿವನ್ನು ಇಟ್ಕೊಂಡು ಅದನ್ನು ಸಾಕ್ಷಿಯನ್ನು ಹುಡುಕ್ತಾ ಹೋಗ್ತಾ ಹೋಗ್ತಾ ಎಲ್ಲೋ ಆರಂಭ ಆದಂಥ ಸಿನಿಮಾ ಮತ್ತಿನ್ನೆಲ್ಲೋ ಕೊನೆಗೊಳ್ಳುತ್ತೆ, ಯಾರು ಊಹಿಸೆ ಇರದಂಥ ಟ್ವಿಸ್ಟ್ಗಳು ಈ ಒಂದು ಸಿನಿಮಾಗಳಲ್ಲಿ ಇರುವಂಥದ್ದು, ಅದರಲ್ಲೂ ಪತ್ತೆದಾರಿ ಸಿನಿಮಾದಲ್ಲಿ. ಹಾಗಿದ್ರೆ ಇವತ್ತು ಯಾಕೆ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು? ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಿ. ಹಾಗಿದ್ರೆ ನಮಗೆ ಕರೆ ಮಾಡಬೇಕಾದ್ರೆ ಎರಡೇ ಎರಡು ರೂಲ್ಸ್ ಇದೆ. ಒಂದು, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಯಾಕಪ್ಪ ಅಂದ್ರೆ ಕರೆ ಮಾಡೋಕೆ ಅಂತ ಸಾಕಷ್ಟು ಜನ ಕೇಳುಗರು ಕಾಯ್ತಾ ಇರ್ತಾರೆ. ಒಬ್ಬರಿಗೆ ಕರೆ ಸಿಕ್ಕಿರುತ್ತೆ ಅನ್ನುವಾಗ ಅವರಿಗೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ, ಕಮ್ಯುನಿಕೇಟ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಮತ್ತೊಬ್ಬರು ಕಾಯ್ತಾ ಇರುವಂಥ ಕೇಳುಗರಿಗೆ ಕೂಡ ಅನ್ಯಾಯ ಆದಂಗೆ ಆಗುತ್ತಲ್ವಾ? ಹಾಗಾಗಿ ಸೊ ನೀವು ಕೂಡ ಕರೆ ಮಾಡಬೇಕಾದ್ರೆ ರೂಲ್ಸ್ ಏನಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡ್ತಾರೆ ಎಲ್ಲವನ್ನು ಕೂಡ ಕೇಳೋಣವಾ? ಓಕೆ, ಹಲೋ ಹಲೋ, ಓಕೆ, ಕರೆ ಕಟ್ ಆಯಿತು. ಸೊ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿದೆ, ಕರೆ ಮಾಡಿ. ಈಗ ನಾವಿವತ್ತು ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಆ್ಯಂಡ್ ಮತ್ತೊಂದು ಕರೆ ಸಿದ್ಧವಾಗಿದೆ. ಸಿನಿಮಾದ ಬಗ್ಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಯಾರು ಕೇಳುವ? ಹಲೋ,
1: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ನಾ ಫೈನ್ ಮೇಡಮ್, ತಾವು ಹೇಗಿದ್ದೀರಾ?
0: ನಾನು ಕೂಡ ಫೈನ್ ಸರ್. ಮಧ್ಯಾಹ್ನದ ಊಟ ಆಯ್ತಾ?
1: ಊಟ ಆಯ್ತು ಮೇಡಮ್, ಟೀ ಕುಡಿಯೋ ಸಮಯ.
0: ಟೀ ಕುಡಿಯೋ ಸಮಯ ಆಗಿದೆ.
1: ಸಂತಸ ಅರಳುವ ಸಮಯ ಅಂತ ಒಂದು ಹಾಡಿದಲ್ಲ, ಅದೇ ತರ ಟೀ ಕುಡಿಯುವ ಸಮಯ
0: ಅಂತ. ಅರಳ್ತಾ ಇರತ್ತ ಸರ್?
1: ಹೌದು ಮೇಡಮ್, ಟೀ ಕುಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ.
0: ಸೂಪರ್ ಸೂಪರ್ ಸರ್,
1: ನಿಮ್ಮ ಎಫ್ಎಂ ಪ್ರೋಗ್ರಾಮ್ ಅಲ್ಲಿ ಮಾತಾಡುವಾಗ ಸಂತಸ ಅರಳ್ತಾ ಇರುತ್ತೆ
0: ನೋಡಿ, ಅದೇ ಖುಷಿ ನಮಗೆ.
1: ಹೌದು ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೆ, ಆಯ್ತಾ?
1: ಹೌದು ಮೇಡಮ್.
0: ನೀವು ಆ ರೀತಿಯ ಸಿನಿಮಾವನ್ನ ನೋಡ್ತೀರಾ ಹೇಗೆ?
1: ಓ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ಪತ್ತೆದಾರಿ, ಇದು ಚೆನ್ನಾಗಿರುತ್ತೆ. ಯಾಕಂದ್ರೆ ಜಾಸೂಸ್ ಅಂತಾರಲ್ಲ, ಅದು ಹುಡುಕೋದು ಏನ ಕಾರಣ,
0: ಹೌದು,
1: ಯಾಕೆ ಈ ತರ ಆಯ್ತು ಅಂತ. ಕೆಲವರು ಲಾಯರ್ ತರ ಬರ್ತಾರೆ, ಕೆಲವರು ಪೊಲೀಸ್ ಇನ್ಸ್ಪೆಕ್ಟರ್ ತರ ಬರ್ತಾರೆ, ಕೆಲವರು ಹೀರೋ ತರ ಬಂದು ಎಲ್ಲ ಸರ್ಚ್ ಮಾಡ್ತಾರೆ. ಆಪ್ತ ಮಿತ್ರ ಪಿಕ್ಚರ್ ಇದೆ ನೋಡಿ, ಅದು ಅದೊಂದು ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಇನ್ನೊಂದು ಆಪ್ತ ರಕ್ಷಕ, ಆಮೇಲೆ ಇನ್ನೊಂದು ಶ್ರೀ ಅಂತ ಒಂದು ಫಿಲಂ ಬಂದಿತ್ತು, ಅದು ಅದೇ ತರ. ಮತ್ತೆ ಇತ್ತೀಚೆಗೆ ಒಂದು ನಮ್ಮ ಇವ್ರು ಬಂದಿತ್ತಲ್ಲ ಮೇಡಮ್, ಯಾರಪ್ಪ, ಸುದೀಪ್ ಅವ್ರದ್ದು,
0: ಸುದೀಪ್
1: ಮೇಡಮ್, ಇತ್ತೀಚೆಗೆ ಬಂದಿದ್ದಲ್ಲ ಮೇಡಮ್, ಅದೇ ಹೆಸರು ನೆನ್ಪಡ್ತಿಲ್ಲ. ಇದು ರಾರ ರಕಮ್ ಅಂತ ಹಾಡಿದ್ದೇನ ಮೇಡಮ್, ಅದು ಒಂಥರ ಪತ್ತೆದಾರಿ ಇದ್ದ ಹಾಗೆ ಅದು ಫಿಲಮ್. ಅದರಲ್ಲೂ ಅವರು ಹೀರೋ ಸತ ಎಲ್ಲ ಇದ್ ಮಾಡ್ತಾರಲ್ಲ, ಸರ್ಚ್ ಮಾಡ್ತಾರೆ ಏನು ರೀಸನ್ ಅಂತ. ಈಗ ಅನೇಕ ಚಿತ್ರಗಳು ಬಂದಿದೆ ಮೇಡಮ್, ನೋಡಿದೀವಿ, ಖುಷಿ ಅನ್ಸುತ್ತೆ.
0: ಈಗಂತಲ್ಲ, ಹಳೆ ಕಾಲದಿಂದ ಅಂದ್ರೆ ರಾಜ್ಕುಮಾರ್ ಅವರು ಕೂಡ ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಇರುತ್ತೆ.
1: ಹೌದೌದು, ಅದ್ರಲ್ಲೂ ಹಾಗೆ ಇದೆ ಮೇಡಮ್. ಹೌದೌದು, ಅದ್ರಲ್ಲೂ ಇದೆ. ಆಮೇಲೆ ದೇವಾನಂದ್ ಪಿಕ್ಚರ್ ಗೈಡ್ ಅಂತ ಒಂದಿದೆ,
0: ಹೌದು,
1: ಹಳೆ ಹಿಂದಿ ಸಿನಿಮಾ, ಅದ್ರಲ್ಲೂ ಅದೇ ತರ ಇದೆ. ಇದು ಮೊದ್ಲಿಂದನೂ ತುಂಬಾ ನಡ್ಕೊಂಡ್ ಬಂದಿದೆ, ಚೆನ್ನಾಗಿದೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಕ್ಷಣ ಕ್ಷಣಕ್ಕೂ ನಮ್ಗೊಂದು ಕುತೂಹಲ ಇರುತ್ತೆ, ನೆಕ್ಸ್ಟ್ ಏನಾಗತ್ತೆ, ಯಾವ ಸತ್ಯ ಹೊರಗೆ ಬರುತ್ತೆ, ಯಾವ್ದು ನಿಜ ಯಾವ ಸುಳ್ಳು ಅಂತಕ್ಕಂಥದ್ದು ಸಿನಿಮಾ ನೋಡುವ ಪ್ರತಿ ಕ್ಷಣದಲ್ಲೂ ನಮಗೆ ಸಂತೋಷ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ಆತರ ಸಿನಿಮಾಗಳು ಬರ್ತಾ ಇಲ್ಲ, ಮುಂದೆ ಬರ್ಲಿ ಮತ್ತೆ, ಯಾಕಂದ್ರೆ ಅದು ನಮ್ಗೆ ಆಸಕ್ತಿನೂ ಮೂಡಿಸುತ್ತೆ, ಕುತೂಹಲನು ಮೂಡಿಸುತ್ತೆ, ಮತ್ತೆ ಒಂದು ವಿಶೇಷವಾಗಿರುತ್ತೆ ಬೇರೆ ಎಲ್ಲ ಸಿನಿಮಾಗಳಿಗಿಂತ. ಹಾಗಾಗಿ ನನಗೆ ಪತ್ತೆದಾರಿ ಸಿನಿಮಾ ಮತ್ತಷ್ಟು ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ನೀವು ಯಾವ್ದಾದ್ರು ಒಂದು ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ ಯಾವ ಸಿನಿಮಾದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀರಾ ಸರ್?
1: ಮೇಡಮ್, ನಾನ್ ಮಾತಾಡೋದಾದ್ರೆ ವಿಕ್ರಾಂತ್ ರೋಣ ಪಿಕ್ಚರ್ ಇದೆಯಲ್ಲ,
0: ವಿಕ್ರಾಂತ್ ರೋಣ, ಓಕೆ ಓಕೆ.
1: ಅವನು ಅದ್ರದ್ದು ಅವರು ಅದು ನಿಜಾಂಶ ಏನು ಎಲ್ಲ ಹುಡುಕೊಂಡು ಹುಡುಕೊಂಡು ಹೋಗ್ತಾರಲ್ಲ, ನಿಜವಾಗ್ಲೂ ಸಾರಸ್ಯಕರ ಅನ್ಸುತ್ತೆ. ಹಿಂದೆ ಏನ್ ನಡೆದಿತ್ತು, ಈಗ ಏನ್ ನಡೀತಾ ಇದೆ, ಈ ತರ ಯಾಕೆ ಆಚರಣೆಗಳಿದ್ವು, ಈಗ ಯಾವ ತರ ಆಚರಣೆ ಮಾಡ್ತಿದ್ದಾರೆ, ಇದನ್ನ ಯಾಕೆ ಬಿಲೀವ್ ಮಾಡ್ತಾರೆ, ಈ ತರ ಪ್ರತಿಯೊಂದನ್ನು ಅವನು ಹುಡ್ಕೊಂಡು ಹೋಗ್ತಾನೆ, ನೋಡ್ತಾನೆ, ಅದ್ರ ಪರಿಚಯ ನಮಗೂ ಕೂಡ ಮಾಡ್ಕೊಡ್ತಾರೆ, ನಮ್ಗೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಸಿಗತ್ತೆ.
0: ನಿಜ ನಿಜ.
1: ಅದಕ್ಕೆ ಎಲ್ಲದಕ್ಕಿಂತ ಭಯಾನಕ ಅಂತಕ್ಕಂಥದ್ದು ಈ ಕೊಲೆ ಕೇಸ್ಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ ನೋಡಿ, ಅದು ಸ್ವಲ್ಪ ಒಂಥರ ಮನಸ್ಸಿಗೆ ಭಯ ಆಗ್ತಾ ಇದೆ. ಅದನ್ನ ಸ್ವಲ್ಪ ಹಳೆ ಕಥೆಗಳನ್ನ ತೋರಿಸ್ತಾರಲ್ಲ, ಅವಾಗ ಕೆಲವೊಂದು ಸನ್ನಿವೇಶ ತೋರಿಸಿದಾಗ ಅದು ಸ್ವಲ್ಪ ನಮಗೆ ಆರಾಮ ಅನ್ಸುತ್ತೆ.
0: ಖಂಡಿತ ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್, ಬ್ರಹ್ಮಾನಂದ ರಾನಡಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವ್ರಿಗೂ ಇಷ್ಟಪಟ್ಟಂತಹ ಪತ್ತಿದಾರಿ ಸಿನಿಮಾಗಳ ಬಗ್ಗೆ ಕೂಡ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ರೀ ಮೇಡಮ್,
0: ಹೇಗಿದ್ದೀರಾ ಸರ್?
2: ಆರಾಮದಿರಿ ಮೇಡಮ್, ನೀವು ಆರಾಮದಿರಿ?
0: ನಾವು ಚಲೋ ಇದೀವ್ರಿ.
2: ಮತ್ತೆ ಚಾ ಕುಡಿದು ಬಂದ್ರೆ, ಊಟ ಮಾಡಿ ಬಂದ್ರಿ?
0: ಊಟ ಆಯ್ತು ಸರ್ ನಮ್ದು. ಟೀನೂ ಆಗಿಲ್ರಿ, ನಿಮ್ ಒಟ್ಟಿಗೆ ಮಾತಾಡ ಆಮೇಲೆ ಕುಡಿಬೇಕ್ರಿ.
2: ಕುಡಿದ್ರಿ ಮೇಡಮ್? ಹೌದ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಸಿನಿ ಕಹಾನಿ ಅಲ್ರಿ ಶುಕ್ರವಾರ.
0: ಹೌದು, ಸಿನಿ ಕಹಾನಿ, ಸಿನಿಮಾದ ಬಗ್ಗೆ ಮಾತನಾಡುವಂತ ಕಾರ್ಯಕ್ರಮ.
2: ಹೌದ್ರಿ ಮೇಡಮ್, ಯಾಕಪ್ಪ ಅಂದ್ರ ಇದು ನಮ್ಮ ಪತ್ತೆದಾರಿ ಸಿನಿಮಾ ಅಂದ್ರೆ ನಾವ್ ಅಂದ್ರೆ ನೋಡಿದ್ರಿ ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಳಿದ್ರಿ ಮೇಡಮ್, ಅದ್ ಯಕದಮ್ಮ ನಮ್ಮ ರೇಖಾ ಹೀರೋನ್ ಅವರ್ರಿ, ಹಿಂದಿ ರೇಖಾ. ಆಪರೇಷನ್ ಚೌಕ್ಪಾಟಿನಲ್ಲಿ 9 CID 0999
0: ರಾಕೆಟ್ ಅಂತ ಬೇರೆ ಇದೆ, CID ಅಂತ ಕೂಡ ಫಿಲಂ ಇದೆ.
2: ಹೌದೌದು, CID 999 ಅಂತ ಹೇಳಿ ಆದ್ರಿ ಮೇಡಮ್ ಅದು.
0: ಹೌದೌದು,
2: ಅದು ಪತ್ತೆದಾರಿ ಯಕದಮ್ಮ ಕಲರ್ ಇಲ್ರಿ ಮೇಡಮ್, ಬ್ಲಾಕ್ ಅಂಡ್ ವೈಟ್ ರೀ ಅದು.
0: ಹೌದ್ರಿ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಅದು.
2: ಹಾ, ಅದು ನೋಡಿನ್ರಿ ಮೇಡಮ್, ಯಾಕಪ್ಪ ಅಂದ್ರೆ ರೇಖಾ ಹೀರೋನ್ ಅಲ್ಲ ರೀ, ಬಹಳ ಪತ್ತೆದಾರಿ ಇದು ಪಿಕ್ಚರ್ ರೀ ಮೇಡಮ್ ಅದು. ಒಟ್ಟ ಅದು ಕತ್ತಿನ ಜಲ್ದಿ ತಿಳಂಗಿಲ್ರಿ ಮೇಡಮ್, ಅದು ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತ ರೇಖಾದ ಬಗ್ಗೆ ಅವ್ರು ಕಟ್ಟಿರ್ತಾರ್ರಿ, ಅದಕ್ಕೆ CID ಇರ್ತಾರಿ ಅವ್ರು ನಮ್ಮ ರಾಜ್ಕುಮಾರ್ ಅವ್ರಿ.
0: ಸಿನಿಮಾ ಪೂರ್ತಿ ಹೆಸರು ಸರ್ GOVA CID 999.
2: ಅದೇ ಅದು ಹೆಸರು ನೆನಪಿಲ್ರಿ ಮೇಡಮ್ ಅದಕ್ಕ.
0: ನೋಡಿ, ರಾಜ್ಕುಮಾರ್ ಅವರು ಆಗ್ಲೇನೆ ಎಂತೆಂತ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ಆಕ್ಟ್ ಮಾಡಿದ್ದಾರೆ ಅಲ್ವಾ?
2: ಹೌದು, ಬಾಳೆ ಆಕ್ಟರ್ ಮೇಡಮ್ ಅವ್ರದ್ದು. ಹಳ್ಳಿ ಚಿತ್ರದಾಗ ಅದಾವ್ರಿ ಕೆಲವೊಂದು ಪಿಕ್ಚರ್ ಗೋಲ್ರಿ ಮೇಡಮ್, ಅದೊಂದ್ರಿ ಬೆಂಗಳೂರು ಮೇಲು ಅಂತ ಹೇಳಿ, ಆದ್ರೆ ಅದನ್ನು ಅದ್ರಾಗನು ಅದಾರಿ ಮೇಡಮ್ CID ಅದನ್ನು.
0: ಓಕೆ,
2: ಆ ಸಿನಿಮಾ ಕೆಲವು ನೋಡಿದ್ರಿ ಮೇಡಮ್? ಬಾಳೆ ಅಂತೇಳಿ ಬಹಳ ಹಳಿ ಪಿಕ್ಚರ್ ರೀ ಮೇಡಮ್ ಇವು.
0: ಹೌದು ಹೌದು,
2: ಯಾಕಂದ್ರೆ ನಾವು ಬ್ಲಾಕ್ ಅಂಡ್ ವೈಟ್ ರೀ, ಅವಾಗ ನೋಡುದು ಶೋಕಿ ಬಾಳ ಇತ್ತು ನಮ್ಗೆಲ್ಲ ಕೂಡಿ, ನಾವು 15-16 ವರ್ಷನವ್ರು ಇರ್ಬೇಕ್ರಿ.
0: ಓಕೆ,
2: ಅವಾಗ ನಿಳಿದು ನೋಡಕತ್ತೀನ್ರಿ ಮೇಡಮ್ ನಾ ಚಿತ್ರ ಒಟ್ಟು ರಾಜ್ಕುಮಾರ್ ಅವರು ರೀ. ಹಿಂಗಾಗಿ ಅದೇ ನೋಡ್ರಿ ರೇಖಾ ಅವ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರಿ, CID 999 ಕಾಣಿಸ್ತಾರಿ ಮೇಡಮ್ ಅದು.
0: ನಿಜ ನಿಜ, ಅದ್ರಲ್ಲಿ ಏನ್ ಗೊತ್ತಾ, ಒಂದ್ ಆಗ್ತಿದಂಗೆ ನೆಕ್ಸ್ಟ್ ಏನು ಏನು ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲನೇ ಮುಂದೆ ಸಾಕ್ತಾ ಹೋಗುತ್ತೆ.
2: ಹೌದೌದ್ರಿ ಮೇಡಮ್, ಹೌದ್ರಿ.
0: ಸೊ ರಾಜ್ಕುಮಾರ್ ಅವ್ರ ಜೊತೆ ವಿಶೇಷವಾಗಿ ರೇಖಾ ಅವ್ರು ಕೂಡ ಅಭಿನಯಿಸಿದ್ದಾರೆ, ಲಕ್ಷ್ಮಿ ಅವ್ರು ಕೂಡ ಇದಾರೆ ಅದ್ರಲ್ಲಿ.
2: ಅದ್ರ ಲಕ್ಷ್ಮಿ ಅವ್ರ ನಟ್ಯಾರಿ ಗುರ್ತಿಲ್ರಿ ಮೇಡಮ್ ನನಗ, ಮತ್ತ ರೇಖಾ ಅವ್ರಿಗೆ ಕಟ್ಟಿರ್ತಾರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹುಡ್ಕೊಳಕ್ ಹೋಗಿರ್ತಾರಿ, ಒಂದ್ ಇದ್ರ ಕಟ್ಟಿರ್ತಾರೆ ಅವ್ರಿ ರೂಮ್ ನಾಗ ಒಯ್ದು.
0: ರೇಖಾ ಮಾತ್ರ ನೆನ್ಪಿದಾರೇನ್ರಿ?
2: ಹೌದು,
0: ಅವ್ರ ಅಭಿಮಾನಿ ಏನ್ರಿ ನೀವು?
2: ಎಲ್ಲಾರು ಅಭಿಮಾನಿ ರೀ ಮೇಡಮ್, ಯಾಕಂದ್ರೆ ಎಲ್ಲ ಕಲಾಕಾರರಿಗೆ ಅಭಿಮಾನಿನೇ ರೀ. ಆದ್ರ ಅದು ನೋಡಿದ್ರಿ ಮೇಡಮ್ ಅದು ನೆನಪತ್ರಿ ಈಗ ನಿಮ್ಗೆ ಸಿನಿ ಕಾಯಿನಾಗ ನೀವು ಹೇಳಕ್ ಹತ್ತಿದ್ರಿ.
0: ನಿಜ ನಿಜ, ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡು ಮಾತಾಡಿದ್ರಿ. ಗೋವಾದಲ್ಲಿ CID 999 ಸಿನಿಮಾದ
2: 999 ರೀ ಮೇಡಮ್.
0: ಹೌದು ಸರ್, ಅದು ಏನಪ್ಪ ಅಂದ್ರೆ 1968 ಬಿಡುಗಡೆ ಆದಂತ ಸಿನಿಮಾ ಅದು.
2: ಸಿನಿಮಾ ರೀ? ಹೌದ್ರಿ ಮೇಡಮ್, ಹೌದ್ರಿ.
0: ಸೂಪರ್,
2: ಬಹಳ ಪತ್ತೆದಾರಿ ಚಿತ್ರ ರೀ ಮೇಡಮ್ ಅದು, ನೋಡ್ತಕ್ಕಂತಾದ್ರೆ ಬಹಳ ಇಂಟ್ರೆಸ್ಟ್ ಬರ್ತದ್ರಿ ನೋಡಕ್ರಿ ಅದು.
0: ಓಕೆ ಓಕೆ, ಇವತ್ ಯಾರಾದ್ರೂ ಕೇಳುಗರು ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇದ್ರೆ, ಹೌದಾ ಈ ರೀತಿ ಕೂಡ ಒಂದು ಸಿನಿಮಾ ಇದೆಯಾ, ನಾವ್ ಇವತ್ತು ಫಸ್ಟ್ ಹೋಗಿ ನೋಡ್ತೀವಿ ಅಂತ ಅನ್ಸುತ್ತೆ ಅವ್ರಿಗೆ.
2: ಹೌದ್ರಿ ಮೇಡಮ್.
0: ಓಕೆ, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ, ಧನ್ಯವಾದಗಳು ಸರ್ ಕರೆ ಮಾಡಿ.
2: ಧನ್ಯವಾದ, ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ.
0: ಓಕೆ, ಕೇಳ್ತಾ ಇದ್ರಲ್ಲ, ಬಿಜಾಪುರಿಂದ ನವಾಜ್ ಸರ್ ಕರೆ ಮಾಡಿ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾಹಿತಿನ ಹಂಚ್ಕೊಂಡ್ರು. ಗೋವಾದಲ್ಲಿ CID 999 ನೋಡಿ, ಸಿನಿಮಾ ಹೆಸರು ವಿಭಿನ್ನವಾಗಿದೆ. ಸಿನಿಮಾ ಹೆಸರು ಕೇಳಿದ ತಕ್ಷಣ ಹೌದಲ್ವಾ, ಇದೇನೋ ಡಿಫ್ರೆಂಟ್ ಆಗಿದೆ, ಸಿನಿಮಾ ನೋಡಲೇಬೇಕು ಅಂತ ಅನ್ಸುತ್ತೆ, ಪ್ರೇರೇಪಿಸುತ್ತೆ ಅಂತ ಒಂದು ಟೈಟಲ್ ಈ ಒಂದು ಸಿನಿಮಾದಲ್ಲಿ ಇದೆ. ಈ ಕನ್ನಡದಲ್ಲಿ ಕೂಡ ಸಾಕಷ್ಟು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಪತ್ತೆದಾರಿ ಸಿನಿಮಾಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲೂ ಕೆಲವೊಂದು ಸಿನಿಮಾಗಳು ನೋಡಬೇಕಾದ್ರೆ ಅರೇ ಈ ರೀತಿನೂ ಇರುತ್ತಾ, ಕಹಾನಿಯೇ ಟ್ವಿಸ್ಟೇ ಅಂತಾರಲ್ಲ, ಹಾಗೆ ಈ ಸಿನಿಮಾದಲ್ಲಿ ಈ ರೀತಿ ಕೂಡ ಒಂದು ಟ್ವಿಸ್ಟ್ ಇದೆಯಾ ಅಂತ ಅನಿಸುತ್ತೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
3: ಹಲೋ
0: ನಮಸ್ತೆ, ಹೇಗಿದ್ದೀರಾ ಸರ್? ಅಡ್ಡಿ ಇಲ್ಲ, ಆರಾಮಿದ್ದೀರೇನಾ? ನೆಗಡಿ ಜ್ವರ ಆಗಿದ್ಯಾ? ಹೋಗ್ ಬನ್ನಿ ಸರ್. ಮಾತಾಡ್ತಿದ್ದೀರಾ, ನಿಮ್ಮ ಅಭಿಮಾನಕ್ಕೆ ನಮ್ಮದೊಂದು ಧನ್ಯವಾದಗಳು. ಆದ್ರೂ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ಮಾಡಿ. ಬಿಸ್ತೀರೆ ಕುಡಿತೀರಾ? ಓಕೆ, ಅಂದ್ರೆ ಹವಾಮಾನ ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಹಾಗಾಗಿ ಏರುಪೇರು ಕೂಡ ಆಗುತ್ತೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಹೇಳಿ, ನೀವು ಕಂಡಂತ ನಿಮ್ಮ ಮನಸ್ಸಿಗೆ ತುಂಬಾ ಇಷ್ಟ ಆದಂತಹ ಪತ್ತೆದಾರಿ ಸಿನಿಮಾ ಯಾವ್ದು, ಯಾಕೆ ಅಂತ ತಿಳಿಸ್ಕೊಡಿ ಸರ್.
3: ಸಿಂಗಾಪುರದಲ್ಲಿ ರಾಜಕುಳ್ಳ,
0: ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಸಿನಿಮಾ ತುಂಬಾ ಇಷ್ಟ ಆಯ್ತಾ? ಅದರಲ್ಲಿ
3: ಮೊದಲಿಗೆ ವಿದೇಶದಲ್ಲಿ ಶೂಟಿಂಗ್ ಆಗಿ ಅಲ್ಲಿಗ ಸೀನ್ಗಳು ಸಿಂಗಾಪುರ್ ಮತ್ತೆ ಹಾಡು ಮತ್ತೆ ಸ್ಟೋರಿನೂ ಅಷ್ಟೇ ಇದೆ.
0: ಓಕೆ,
3: ಆಕ್ಟಿಂಗ್ ಚೆನ್ನಾಗಿರುತ್ತೆ, ಇದೆ ಇನ್ನೂ ನೆನಪಲ್ಲಿ ಇರುತ್ತೆ ಹಾಡುಗಳೆಲ್ಲ. ರಾಜ್ಕುಮಾರ್ಗೂ ಕೆಲವು ಫಿಲ್ಮ್ ಬಂತಲ್ಲ ಪತ್ತೆದಾರಿ ಬಾಂಡ್,
0: ನೀಚ ನೀಚ ಆಪರೇಷನ್ ಡೈಮಂಡ್ ರಾಕೆಟ್ ಇರ್ಬೋದು. ಆಗ್ಲೇ ಸರ್ ಹೇಳಿದ್ರು, ನಮ್ಮ
3: ಗೋವಾದಲ್ಲಿ CID 999
0: ಕಾಲ್ ಮಾಡಿದ್ರು. ಗೋವಾದಲ್ಲಿ CID 999
3: ಮತ್ತೆ ಆಫ್ರಿಕಾದಲ್ಲಿ ಸೀರೆ ಬಂತಲ್ಲ.
0: ಹೌದ್ ಹೌದ್ ಸರ್,
3: ಅಂತ ಫೀಚರ್ ಬರೋದಿಲ್ಲ ಇವಾಗ.
0: ನೋಡಿ ಎಷ್ಟೊಂದು ಸಿನಿಮಾ ಇದಲ್ವಾ ನಮ್ಮ ಕನ್ನಡದಲ್ಲಿ, ಇವಾಗೆಲ್ಲ ನಾವು ಸೀರೀಸ್ ಅದು ಇದು ಅಂತ ನೋಡ್ತೀವಿ, ಆದ್ರೆ ಅವಾಗಿಂದಾನೆ ನಮ್ಮ ಕನ್ನಡದಲ್ಲೇ ಎಂತೆಂತ ಸಿನಿಮಾಗಳಿದೆ ಅಲ್ವಾ.
3: ಮತ್ತೆ
0: ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್, ಬೇಗ ಹುಷಾರಾಗಿ. ಓಕೆನಾ? ಥ್ಯಾಂಕ್ ಯು. ಎಸ್, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳುವ. ಹಲೋ ಹಲೋ
4: ಮೇಡಮ್, ನಮಸ್ತೆ
0: ಸರ್. ನಮಸ್ತೆ, ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್.
0: ಆರಾಮಿದ್ದೀರಾ? ತಿಂಡಿ ಆಯ್ತಾ, ಊಟ ಆಯ್ತಾ?
4: ತಿಂಡಿ ಆಗಿದ್ದಾನೆ, ಬಿಸಿ ಉಪ್ಪಿಟ್ಟು.
0: ಓಹೋ, ಬಿಸಿ ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ದೀರಾ?
4: ಹಾ ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಪತ್ತೆದಾರಿ
0: ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅಂತ?
4: ಈಗ ಮೇಡಮ್ ಅದನ್ನ ಥಿಯೇಟರ್ ನೋಡಿಲ್ಲ, ಟಿವಿನಲ್ಲಿ ಸ್ವಲ್ಪ ಸ್ವಲ್ಪ ಅದು ಜಾಹೀರಾತಿನ ಮಧ್ಯನೆ ಸ್ವಲ್ಪ ಗಮನಿಸ್ತೇನೆ ಮೇಡಮ್. ಶಿವಾಜಿ ಸುರತ್ಕಲ್ ಅಂತ,
0: ರಮೇಶ್ ಅವ್ರದು,
4: ರಮೇಶ್ ಅರವಿಂದ್ ಅವ್ರದ್ದು ತುಂಬಾ ಸ್ವಲ್ಪ ಅದೇನ ರಣಗಲ್ ಅಂತ ಆ ಒಂದು ಊರಲ್ಲಿ, ರಣಗಿರಿ ಸೊಳೆನ ಆ ಊರಲ್ಲಿ ಕೊಲೆ ಆಗ್ತಕ್ಕಂತದನ್ನ ಪತ್ತೆ ಮಾಡುವಂತ ಈ ಕಾರ್ಯ
0: ಹೌದು,
4: ತುಂಬಾ ಚೆನ್ನಾಗಿ ನೈಜ ಬಂದಿದೆ ಮೇಡಮ್ ಅದೊಂದು.
0: ಅದ್ರಲ್ಲಿ ನಮ್ಮ ರಮೇಶ್ ಅರವಿಂದ್ ಅವರ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿದೆ ಸರ್,
4: ಅದ್ಭುತ ಆಗಿದೆ ಮೇಡಮ್. ಅದೇ ನನ್ಗೆ ಅದನ್ನ ನೋಡಿದಾಗ ಏನ್ ನೆನಪಾಯ್ತು ಅಂದ್ರೆ ವಿಷ್ಣು ಸೇನಾ ನೆನಪಾಯ್ತು ಮೇಡಮ್.
0: ವಿಷ್ಣು ಸೇನಾ
4: ಅದರಲ್ಲೂ ಕೂಡ ರಮೇಶ್ ಅವರು ತುಂಬಾ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಬರೀ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಇರ್ತಾರೆ.
0: ಹೌದು ಸರ್, ಭ್ರಷ್ಟಾಚಾರ ಅವರು ವಿರೋಧಿಸುವಂತ ಒಂದು ಸಿನಿಮಾ ವಿಷ್ಣು ಸೇನಾ.
4: ಹಾ ನಿಜ ನಿಜ, ಅದು ನಾನು ಅದೆಲ್ಲ ಮಾಡ್ತೀನಿ ಅಂದ್ರು ಯಾರು ಅವ್ರು ನಂಬದೇ ಇಲ್ಲ, ನಾನು ಇವರೇ ನಾನು ಹೇಳ್ತೇನೆ ಮಾಡ್ತೇನೆ ಎಲ್ಲ ಅಂತ ಅಂದ್ರು ಕೂಡ ಯಾರು ನಂಬದೇ ಇಲ್ಲ ಇವ್ರನ್ನ, ಹಂಗಾಗಿ ಅದೊಂದು ಪಟ್ಟದಾರಿ ಅಂತಲೇ ಹೇಳ್ಬೋದು
0: ಸರ್. ಆತರ ಸಿನಿಮಾಗಳಲ್ಲಿ ನೋಡುವಾಗ ರಿಯಲ್ ಲೈಫ್ ಅಲ್ಲೂ ಈ ತರ ವಿಷ್ಣು ಸೇನಾ ಯಾರು ಬರ್ಬೇಕಲ್ವಾ ಅಂತ ಅನ್ಸುತ್ತಲ್ವಾ?
4: ಖಂಡಿತ ಮೇಡಮ್ ಇರ್ಬೇಕಾಗುತ್ತೆ. ಸಮಾಜ ಸ್ವಚ್ಛ ಮಾಡುವಂತದ್ದು ಒಂದು ಸಂಘಟನೆ ಇರ್ಬೇಕು ಮೇಡಮ್. ಬಟ್ ಅದು ಮರೀಚಿಕೆ ಆಗ್ಬಿಟ್ಟಿದೆ ಈಗ, ಕಷ್ಟ ಮೇಡಮ್. ಮಾತ್ರ ಈಗ ನೀವು ಹೆಂಗೆ ಅಂದ್ರೆ ಅರಣ್ಯ ರೋದನ ಆಗ್ಬಿಟ್ಟಿದೆ ಮೇಡಮ್ ಈಗ, ಯಾಕೆಂದ್ರೆ 90 ಹೆಚ್ಚು ಜನ ಈ ಕೆಟ್ಟ ನಡವಳಿಕೆ ಮತ್ತೆ ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ 10 ಅರಣ್ಯ ರೋದನ ಆಗ್ಬಿಟ್ಟಿದೆ. ಆದ್ರೂ ಬಿಡಬಾರ್ದು ಮೇಡಮ್, ಇಲ್ಲ ನಾವು ಒಂದ್ ಸ್ವಲ್ಪ ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಎಲ್ಲ ಒಂದ್ ಸ್ವಲ್ಪ ಅದು ಕೆಲವ್ರಿಗೆ ಯಾರು ಮಾರ್ಗ ಆಗುತ್ತೆ ಅಂತ ಅನ್ಕೊಂಡು ಆ ರೀತಿಲಿ ನಡ್ಕೋಬೇಕಾಗತ್ತೆ. ಕಷ್ಟ ಇದೆ ಮೇಡಮ್. ಆಮೇಲೆ ಇನ್ನೊಂದ್ ನಿಷ್ಕರ್ಷ ಅಂತ ಒಂದ್ ಸಿನಿಮಾ ನೆನಪಾಗ್ತಾ ಇದೆ ಮೇಡಮ್ ನನ್ಗೆ,
0: ವಿಷ್ಣು ದಾದಾ ಅವ್ರದ್ದು.
4: ವಿಷ್ಣು ಅವರು ಮತ್ತೆ ಅನಂತ್ ನಾಗ್ ಅವರು, ಬಿ ಸಿ ಪಾಟೀಲ್ ಅವರೆಲ್ಲ ಇದ್ರು. ಒಂದು ಒಂದು ಬ್ಯಾಂಕ್ ರಾಬರಿ ಏನೋ ಕತೆ ಇಟ್ಕೊಂಡು ಮಾಡಿರೋದು ಸೊಕ್ಸ್ ಆಗಿತ್ತು ಮೇಡಮ್. ಅದು ಕೂಡ
0: ಅದೇ ಒಂದು ಕಥೆಯನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರು. ಅದು ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ ಸಿನಿಮಾಗಳೇ ಹಾಗೆ ಸರ್,
4: ಒಂದು
0: ವಿಭಿನ್ನವಾಗಿರುತ್ತೆ, ಥ್ರಿಲ್ಲರ್ ಆಗಿರುತ್ತೆ. ಒಂದು ಅಪಹರಣದ ಕಥೆಯನ್ನ ಇಟ್ಕೊಂಡು
4: ಒಟ್ಟು
0: ಸಿನಿಮಾವನ್ನ ಮಾಡ್ತಾರೆ ಅಂದ್ರೆ ಎಷ್ಟು ವಿಶೇಷ ಇದೆ ಅಲ್ವಾ?
4: ನಿಜ, ಅದೇ ಅದೇ ರೀತಿಲಿ ಉತ್ಕರ್ಷ ನಿಷ್ಕರ್ಷ ಮತ್ತೆ ಶಂಕರನ ಅವ್ರದ್ದು ಅಂತ ತರ್ಕ ಅಂತ ಒಂದ್ ಸಿನಿಮಾ ಬಂತು,
0: ತರ್ಕ ಅಂತ ಬಂತು ಸರ್. ಅದು
4: ಹೌದೌದು, ಹೀಗೆ ಇವೆಲ್ಲ ನಮ್ಗೆ ನಮ್ಮ ನೆನಪಿನ ಆಳದಿಂದ ದುಃಖ ಅಂತ ಬಂದು ಮೇಡಮ್ ಇವತ್ತು ನಿಮ್ಮಿಂದ.
0: ಸರ್ ಇನ್ನೊಂದ್ ಏನ್ ಗೊತ್ತಾ, ಈ ರೀತಿ ಪತ್ತೆದಾರಿ ಸಿನಿಮಾಗಳ ನೋಡೋದ್ರಿಂದ ನಮ್ಮ ತಲೆಗೆ ಸ್ವಲ್ಪ ಕೆಲ್ಸ ಕೊಡ್ತೀವಿ ನಾವು, ಅಂದ್ರೆ ನಮ್ಗೆ ಒಂದಿಷ್ಟು ನಾಲೆಜ್ ಸಿಗುತ್ತೆ. ಓ, ಈ ರೀತಿ ಕೂಡ ಒಂದು ವಿಷಯ ಇದೆಯಾ, ಈ ಸಸ್ಪೆನ್ಸ್ ಅಂದ್ರೆ ಏನೋ ಒಂದು ಎಕ್ಸ್ಟ್ರಾ ನಾಲೆಜ್ ಸಿಗುತ್ತೆ ಸರ್ ನಮ್ಗೆ ಸಿನಿಮಾ ನೋಡುವಾಗ.
4: ಖಂಡಿತ ಮೇಡಮ್, ನಿಜ. ಒಂದು ಏನು ಉತ್ತರ ದಕ್ಷಿಣ ಅಂತ ಹೇಳ್ಬೇಕು, ಯಾಕೆಂದ್ರೆ ನಾನು ನಾನು ಗಮನಿಸಿದ್ದೆ 80s ಅಲ್ಲಿ ಮೇಡಮ್ ನೋಡಿ, ಕೆ ವಿ ಜಯರಾಮ್ ಮತ್ತೆ ಅನಂತ ಕಾಂಬಿನೇಷನ್ ತುಂಬಾ ಪ್ರೇಮಮಯ ಚಿತ್ರಗಳನ್ನ ತೆಕ್ಕೊಂಡ್ಬಂದ್ರು. ಅದ್ರೊಳಗೆ ಒಂದು ವರ್ಣಚಕ್ರ ಅಂತ ಒಂದ್ ಸಿನಿಮಾ ಮಾಡಿದ್ರು ಅವರು, ಪತ್ತೆದಾರಿ ಚಿತ್ರ ಅದು ಮೇಡಮ್.
0: ಯಾವ ಸಿನಿಮಾ ಸರ್?
4: ವರ್ಣಚಕ್ರ ಅಂತ.
0: ವರ್ಣಚಕ್ರ, ಓಕೆ.
4: ಆ ಅದು ಟಿ ಕೆ ರಾಮರಾವ್ ಅವರ ಕದಂಬರಿ ಆಧರಿಸಿದ್ದು. ನೋಡಿ, ಎಲ್ಲಿಯ ಪ್ರೇಮ ಕಥೆಗಳು ಎಲ್ಲಿಯ ಪತ್ತೆದಾರಿ ಕಥೆ ಅನ್ನಂಗ ಆಗ್ಬಿಡ್ತು ಅವಾಗ. ಆ ರೀತಿ ಎಲ್ಲ ವಿಭಿನ್ನವಾಗಿ ಬಂದಂತ ಸಂದರ್ಭ ಮೇಡಮ್ ಅದೆಲ್ಲ.
0: ಖಂಡಿತ ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಸರ್, ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್ ಕರೆ ಮಾಡಿ.
4: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಓಕೆ, ಎಸ್ ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವ್ರಿಗೆ ಇಷ್ಟವಾದಂತಹ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸಿದ್ರು. ಹಾಗಿದ್ರೆ ಈ ಒಂದು ಸಿನಿ ಕಹಾನಿ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಎ ಬ್ರೇಕ್. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ಆರ್ ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಹಿಪ್ರಿಯರಿಗೆ ಶುಭ ಸುದ್ದಿ,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಈಗೊಂದು ಸಖತ್ತಾಗಿರೋ ಸಾಂಗ್ ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಪ್ರೇಮ್ ಅಡ್ಡ ಸಿನಿಮಾದ ಸಾಂಗು. ಈ ಹಾಡನ್ನ ಇಷ್ಟು ಚೆನ್ನಾಗಿ ಹಾಡಿರೋರು ಸೋನು ನಿಗಮ್ ಅವರು, ಹಾಗೆ ಶ್ರೇಯಾ ಘೋಷಲ್ ಅವರು. ಈ ಒಂದು ಹಾಡಿಗೆ ಸಂಗೀತವನ್ನ ನೀಡಿರೋರು ವಿ ಹರಿಕೃಷ್ಣ ಅವರು, ಹಾಗೆ ಮಹೇಶ್ ಬಾಬು ಅವರ ನಿರ್ದೇಶನ ಇರುವಂತಹ ಸಿನಿಮಾ ಪ್ರೇಮ್ ಅಡ್ಡ. ಏನು ನಮ್ಮ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಪತ್ತೆದಾರಿ ಸಿನಿಮಾವನ್ನ ನೋಡ್ತಾ ಇರುವಾಗ ಒಂದ್ ರೀತಿ ಏನೋ ಕ್ಯೂರಿಯಾಸಿಟಿ, ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದೀವೇನೋ ಅನ್ನೋ ಒಂದು ಭಾಸ ಆಗತ್ತೆ. ಹೌದು, ಯಾಕಪ್ಪ ಅಂದ್ರೆ ಒಂದ್ಸರಿ ಸಿನಿಮಾ ನೋಡ್ತಾ ಇರ್ತೀವಿ, ಅಲ್ಲಿ ಕಿಟಕಿ ಓಪನ್ ಆಗಿರುತ್ತೆ, ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ, ಆ ವ್ಯಕ್ತಿ ಬಾಗಿಲ ಹಿಂದೆ ಅವತ್ಕೊಂಡಿರ್ತಾನೆ, ಇಲ್ಲ ಅಂದ್ರೆ ಅಲ್ಲಿ ಇನ್ನೊಂಥರ ಶಬ್ದ, ಮತ್ತೊಂದು ರೀತಿ ಕ್ಯೂರಿಯಾಸಿಟಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಹೀಗೆ ಸಿನಿಮಾ ನೋಡ್ತಾ ಇರುವಾಗ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನೇ ಹೆಚ್ಚಾಗಿರುತ್ತೆ. ಅದಕ್ಕೇನೆ ಕೆಲವರಿಗಂತೂ ಪತ್ತೆದಾರಿ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ಈ ರೀತಿ ಸಿನಿಮಾಗಳು ಇಷ್ಟ ಆಗುತ್ತೆ. ಹಾಗೆ ನೀವು, ನಿಮಗೆ ಇಷ್ಟ ಆದಂತಹ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ನನ್ನೊಟ್ಟಿಗೆ ಮಾತನಾಡಬಹುದು. ಹಾಗೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686860, ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ, ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ ಮೇಡಮ್. ನೀವ್ ಆಗಿದ್ದಾರೆ ಮೇಡಮ್?
0: ನೀವೆಲ್ಲ ಸೂಪರ್ ಆಗಿದ್ರೆ ಅಂದ್ರೆ ನಾವು ಸಕ್ಕದಾಗೆ ಇರ್ತೀವಿ ಸರ್.
1: ನಿಮ್ಮ ಧ್ವನಿಲೇ ಗೊತ್ತಾಯ್ತೈತೆ ಮೇಡಮ್, ಸೂಪರ್ ಸೂಪರ್ ಅಂತ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
1: ಹಾ ಮೇಡಮ್,
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ದೆ.
1: ಹೌದು ಮೇಡಮ್, ಖಂಡಿತ.
0: ನಿಮಗೆ ಇಷ್ಟ ಆದಂತ, ನೀವು ನೆಚ್ಚಿದ ಪತ್ತೆದಾರಿ ಸಿನಿಮಾ ಯಾವ್ದು ಸರ್?
1: ಹೌದಾ ಮೇಡಮ್, ನಾನು ಬಹಳಷ್ಟು ದಿನದಿಂದ ನಾನು ಚಿತ್ರ ನೋಡಿರ್ಲಿಲ್ಲ, ಆದ್ರೆ ಒಂದು ದಿನ ಮಾತ್ರ ನೈಟ್ ಚಿತ್ರ ನೋಡ್ಲೇಬೇಕು ಅಂತ ನೋಡಿದ್ರೆ ಬಾನಲ್ಲೇ ಮಧುಚಂದ್ರಕ್ಕೆ. ನಿಜಕ್ಕೂ ಅದ್ಭುತವಾದ ಒಂದು ಚಿತ್ರ ಮೇಡಮ್. ಈಗ ಏನ್ ಮೇಡಮ್,
0: ಮ್ಯೂಸಿಕಲ್ ಹಿಟ್ ಸಿನಿಮಾ ಕೂಡ. ಹೌದು
1: ಹೌದು ಮೇಡಮ್, ಖಂಡಿತ.
0: ಒಂದಕ್ಕಿಂತ ಒಂದು ಸಾಂಗ್ಸ್ ಗಳು ಕೂಡ ಚೆನ್ನಾಗಿದೆ,
1: ಅದ್ಭುತವಾದ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗುರುರಾಜ್ ಅವರ ಆಡಿರೋದು ಬಹಳ ಅದ್ಭುತವಾದ ಇದು ಕಂಠ ಮೇಡಮ್.
0: ಹೌದ್ ಹೌದ್ ಸರ್,
1: ಅದ್ರಲ್ಲಿ ಒಳ್ಳೊಳ್ಳೆ ಗೀತ ಸಂಗೀತ ಸಾಹಿತ್ಯ ಅಂಶಲೇಖ ಅವರು, ಗೀತೆಗಳು ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಮೇಡಮ್.
0: ಹೌದು,
1: ಅದ್ರಲ್ಲೂ ಅವರು ಇದು ಇದು ಏನಪ್ಪ ಟಿಕೆಟ್ ಫ್ಲೈಟ್ ಇದ್ ಮಾಡ್ಕೊಂಡು ಹೋಗ್ಬಿಟ್ಟು ಕಡೆಗೆ ಆ ಟಿಕೆಟ್ ಅಲ್ಲಿ ಸಿಗಾಕೊಳ್ತಾರಲ್ಲ ಶಿವರಾಮ್ ಅವರು.
0: ನೋಡಿ, ಕಳ್ಳ ಎಲ್ಲಾರು ಒಂದ್ ಕಡೆ ಸುಳಿವು ಬಿಟ್ಟಿರ್ತೇನೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು.
1: ನಿಜಕ್ಕೂ ಮೇಡಮ್ ಅದ್ಭುತವಾದ ಚಿತ್ರ ಅಂತಾನೆ ಹೇಳ್ಬೋದು ಮೇಡಮ್. ಇದು
0: ಹೌದು,
1: ಇದೇನು ಬೇಸರ ಏನು ಅನ್ಸಲ್ಲ, ತುಂಬಾ ಚೆನ್ನಾಗಿದೆ ಚಿತ್ರ ಕೂಡ.
0: ಕೊನೆ ತನಕನು ಟ್ವಿಸ್ಟ್ ಗೊತ್ತೇ ಆಗಲ್ಲ ಅಲ್ಲ ಸರ್?
1: ಹ್ಮ್ ಮೇಡಮ್.
0: ಸೊ ನಾನು ಕೂಡ ಈ ಸಿನಿಮಾ ನೋಡಿದೀನಿ, ನನಗೂ ಕ್ಲೈಮ್ಯಾಕ್ಸ್.
1: ನಾನು ಇತ್ತೀಚೆಗೆ ನೋಡಿದ್ ಮೇಡಮ್, ಈ ಒಂದು 6 ತಿಂಗಳ ಹಿಂದೆ ನೋಡಿದ್ದು ಈ ಚಿತ್ರ ಮೇಡಮ್. ಬೇರೆಯವರೆಲ್ಲ ಹೇಳ್ತಾ ಇರೋ ಈ ಚಿತ್ರ ಚೆನ್ನಾಗಿದೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತ. ನಾನು ನಿಜಾನು ತುಂಬಾ ವರ್ಷ ಆಗಿತ್ತು ಮೇಡಮ್ ನಾನು ಚಿತ್ರಗಳನ್ನೇ ನೋಡ್ತಾ ಇರಲಿಲ್ಲ. ನಂತರ ಈ ಚಿತ್ರ ಹೇಳದ್ಮೇಲೆ ನಾನು ಇದು ಯೂಟ್ಯೂಬ್ ಅಲ್ಲಿ ನೋಡಿದೆ ಮೇಡಮ್, ನಮ್ಮ ಮನೆಗೆ ಕನೆಕ್ಟ್ ಮಾಡ್ಬಿಟ್ಟು ಟಿವಿಗೆ, ಅದ್ರಲ್ಲಿ ನೋಡಿದೆ ಮೇಡಮ್.
0: ಇಷ್ಟ ಆಯ್ತಾ ಈ ಸಿನಿಮಾ?
1: ತುಂಬಾ ಇಷ್ಟ ಆಯ್ತು, ತುಂಬಾ ಅದ್ಭುತವಾದ ಚಿತ್ರ ಮೇಡಮ್. ಆ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆ ಮೇಡಮ್.
0: ನಿಜ ನಿಜ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ, ಎಸ್, ಸುಬ್ರಹ್ಮಣ್ಯ ಅವರು ಕಾಲ್ ಮಾಡಿದ್ರು, ಅವರಿಗೆ ಇಷ್ಟ ಆದಂತ ಸಿನಿಮಾ ಬಾನಲ್ಲೇ ಮಧುಚಂದ್ರಕ್ಕೆ ಅಂತ. ಈ ಸಿನಿಮಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳಿರುತ್ತೆ, ಯಾರು ಹೀರೋ ಯಾರು ವಿಲನ್ ಅಂತಾನೆ ಗೊತ್ತಾಗಲ್ಲ, ಕೊನೆ ಗೊತ್ತಾಗುತ್ತೆ ಯಾರು ವಿಲನ್ನು, ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ಅಂತ. ಈ ರೀತಿಯ ಜಾನರ್ ಅಂದ್ರೆ ಪತ್ತೆದಾರಿ ಸಿನಿಮಾ ಅನ್ನುವಾಗ ಇದೇ ವಿಷಯಗಳು ಹೆಚ್ಚಾಗಿರುವಂತದ್ದು, ಯಾವ್ದನ್ನು ಕೂಡ ನಾವು ಊಹಿಸೋಕೆ ಆಗಿರೋಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳೇ ಹೆಚ್ಚಾಗಿ ನಡೀತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ನಮಸ್ತೆ ಸರ್.
2: ಧನಂಜಯ ಬೆಂಗಳೂರಿಂದ ಮಾತಾಡ್ತಾರೆ ಮೇಡಮ್.
0: ಓಕೆ ಧನಂಜಯ ಸರ್, ಹೇಗಿದ್ದೀರಾ?
2: ಹಲೋ
0: ಸರ್, ಕೇಳಿಸ್ತಾ ಇದೆಯಾ? ಸರ್, ನಿಮ್ಮ ಧ್ವನಿ ಏರುಪೇರು ಆಗ್ತಿದೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು.
2: ಯಾಕೋ ಒಂಥರ ಗುರ್ ಗುರ್ ಗುರ್ ಅಂತ ಸೌಂಡ್ ಬರ್ತಾ ಇದೆ.
0: ಹೌದಾ?
2: ಹಾ, ಈ ಕ್ಲಿಯರ್ ಆಗಿದೆ.
0: ಈ ಕ್ಲಿಯರ್ ಆಯ್ತಾ?
2: ಹಾ.
0: ಓಕೆ ಧನಂಜಯ ಅವರೇ.
2: ಹಾ ಹೇಳಿ ಮೇಡಮ್.
0: ಕಳೆದ ದಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹೇಳಿ, ನೀವು ನೋಡ್ತೀರಾ ಪತ್ತೆದಾರಿ ಸಿನಿಮಾಗಳು?
2: ಹಾ ನೋಡ್ತಾ ಇರ್ತೀನಿ ಮೇಡಮ್, ಎಲ್ಲ ಫಿಲಮ್ಗಳು ನೋಡ್ತೀನಿ, ಕನ್ನಡ ಫಿಲಮ್ ಅಂತೂ ಎಲ್ಲ ತರದಲ್ಲೂ ನೋಡ್ತಾ ಇರ್ತೀವಿ.
0: ಅಪ್ಪಟ ಕನ್ನಡ ಸಿನಿ ಅಭಿಮಾನಿ ಅಲ್ವಾ?
2: ಹೌದು ಹೌದು ಹೌದು.
0: ಹಾಗಿದ್ರೆ ನೀವು ಕಂಡಂತಹ ನಿಮಗೆ ತುಂಬಾ ಇಷ್ಟ ಆದಂತ ಪತ್ತೆದಾರಿ ಸಿನಿಮಾ ಯಾವ್ದು ಸರ್?
2: ಅದು ಸಂಯುಕ್ತದಲ್ಲಿ ಒಂದು ಮರ್ಡರ್ ಕೇಸ್ ಗಳನ್ನ ಅವನು ಉರುತ್ತಾ ಇರ್ತಾರಲ್ಲ, ಮೂರು ಜನ
0: ಶಿವರಾಜ್ ಕುಮಾರ್,
2: ಶಿವರಾಜ್ ಕುಮಾರ್ ಅವರು, ಬಾಲರಾಜ್ ಅವರು, ಗುರುದತ್ತು ಗುರುದತ್ ಇದಾರೆ.
0: ಸರ್ ನಾವು ಚಿಕ್ಕವರಿದ್ದಾಗೆಲ್ಲ ಈ ಸಿನಿಮಾ ನೋಡಕ್ ಭಯ ಪಡ್ತಿದ್ವಿ, ಆ ಸೌಂಡ್ ಆ ಮ್ಯೂಸಿಕ್ ಎಲ್ಲಿದ್ ದೇವ್ವದ ಫಿಲಂ ಅಂತ ಅನ್ಕೊಂಡಿದ್ವಿ ನಾವು.
2: ಹೌದೌದು, ಅದರಲ್ಲಿ
0: ಪತ್ತೆದಾರಿ ಸಿನಿಮಾ ಅಂತ
2: ಆ ದೇವಸ್ಥಾನ ಹೋದಾಗೆಲ್ಲ ಜನಗಳೆಲ್ಲ
0: ನೋಡಿ ಟೆಕ್ನಾಲಜಿ ಬಳಸ್ಕೊಂಡು ಆ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅನ್ನೋದೆಲ್ಲ ಎಷ್ಟ್ ಚೆನ್ನಾಗಿದೆ ಟೆಂಪಲ್ ಹತ್ರ
2: ನೋಡ್ಕೊಂಡು ಅವ್ರು ಕಂಡಿಡಿತಾರಲ್ಲ, ತುಂಬಾ ಚೆನ್ನಾಗಿದೆ ಅದ್ರಲ್ಲಿ.
0: ನಿಜ ನಿಜ ಸರ್,
2: ದೇವರಾಜ್ ಅವರು ಒಂದ್ ಸ್ವಲ್ಪ ಈ ದೇವ್ ಮುಖಡ ಹಾಕೊಂಡು ಎಲ್ಲಾರ್ಗೂ ಯಾಮರ್ಸ್ತಾ ಇರ್ತಾರೆ.
0: ಹೌದ್ ಹೌದ್ ಸರ್,
2: ಅದ್ರಲ್ಲಿ ಅವರಾಗಿರ್ಬೋದು ಬ್ರಹ್ಮ ಅವರಾಗಿರ್ಬೋದು ಪೂಜಾರಿ ವೇಷ ಹಾಕೊಂಡು ಅದೆಲ್ಲ ಚೆನ್ನಾಗಿ ಬಂದಿದೆ ಅದ್ರಲ್ಲಿ.
0: ನಿಜ ನಿಜ ಸರ್, ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾರೆ ಈ ಒಂದು ಪತ್ತೆದಾರಿ ಸಿನಿಮಾಗಳಲ್ಲಿ ಅಲ್ವಾ?
2: ಹೌದೌದು, ಅದು ನೋಡೋದಕ್ಕೆ ಒಂಥರ ಕುತೂಹಲನೂ ಇರುತ್ತದೆ, ಮುಂದಕ್ಕೆ ಏನಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇರ್ತದೆ.
0: ಖಂಡಿತ ಯಾರು ಕೂಡ ಊಹಿಸಿರಲ್ಲ ಸಂಯುಕ್ತ ಸಂಘದಲ್ಲಿ ಆ ರೀತಿ ಕೂಡ ಇರುತ್ತೆ, ಅದು ದೇವಸ್ಥಾನದ ಹಿಂದೆನೆ ಎಲ್ಲ ನಡೀತಾ ಇರುತ್ತೆ ಅಂತ ಗೊತ್ತೇ ಆಗಿರಲ್ಲ ಅಲ್ಲ ಸರ್.
2: ಹೌದು, ಅದರ ಸಾಂಗ್ ಗಳೆಲ್ಲ ಮತ್ತೆ ಸೂಪರ್ ಆಗಿ ಬಂದಿದ್ದಾವೆ
0: ನೋಡ್ರೆ,
2: ಕನ್ನಡದ ಬಗ್ಗೆ ಬಂದಿದ್ದಾವೆ ಎಲ್ಲ ಚೆನ್ನಾಗಿದೆ.
0: ಹೌದಾ,
2: ಮೈಸೂರಿನಲ್ಲಿ ಮಲ್ಲಿಗೆ ಅಂತ ಒಂದು ರೆಕಾರ್ಡ್ ಎಲ್ಲ ಇದೆಯಲ್ಲ, ತುಂಬಾ ಚೆನ್ನಾಗಿ ಬಂದಿದೆ.
0: ನಿಜ ಹೌದು,
2: ನಮ್ಮ ನಾಡ ಚಂದ ಅನ್ನೋದು ಇದೆಯಲ್ಲ ಅದು ಚೆನ್ನಾಗಿದೆ ಅದರಲ್ಲಿ.
0: ಅದೇ ಸರ್, ಮ್ಯೂಸಿಕ್ ಕೂಡ ಒಂದಕ್ಕಿಂತ ಒಂದು
2: ಚೆನ್ನಾಗಿ ಇವತ್ತು ಕೇಳ್ಬಹುದು, ಅಷ್ಟು ಚೆನ್ನಾಗಿದೆ ಸಾಂಗ್ ಗಳೆಲ್ಲ.
0: ಹೌದು ಸರ್,
2: ಪತ್ತೆದಾರಿ ನೋಡೋದಕ್ಕೆ ಒಂದೊಂದು ಟೈಮ್ ತುಂಬಾ ನೋಡ್ತಾ ಇರ್ಬೇಕು ಅನ್ಸ್ತಾ ಇರ್ತದೆ ಆ ತರ ಇದೆ.
0: ನಮ್ಮ ಕನ್ನಡದಲ್ಲಿ ಸಾಕಷ್ಟು ಪತ್ತೆದಾರಿ ಸಿನಿಮಾಗಳು ಮೂಡಿ ಬಂದಿದೆ, ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದು ಸಂಯುಕ್ತ ಅಲ್ವಾ ಸರ್?
2: ಹೌದು ಮೇಡಮ್ ಅವರೇ, ಚೆನ್ನಾಗಿದೆ ಅದು.
0: ಓಕೆ, ನಿಮ್ಮೊಟ್ಟಿಗೆ ಮಾತಾಡಿ ನಮಗೂ ಖುಷಿ ಆಯ್ತು, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ನಿಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಸರ್, ಎಸ್ ಧನಂಜಯ್ ಸರ್ ಕರೆ ಮಾಡಿದ್ರು, ಹಾಗೆ ಅವರು ಸಂಯುಕ್ತ ಸಿನಿಮಾದ ಬಗ್ಗೆ ಹೇಳ್ತಿದ್ರು. ನಿಜಕ್ಕೂ ಕೂಡ ಇದು ಒಂದು ಒಳ್ಳೆಯ ಪತ್ತೆದಾರಿ ಸಿನಿಮಾ ಅಂತಾನೆ ಹೇಳ್ಬೋದು, ಯಾಕಪ್ಪ ಅಂದ್ರೆ ಇಲ್ಲಿ ಮನುಷ್ಯರು ಮೋಸ ಮಾಡ್ತಾರೆ ಅನ್ನೋದನ್ನ ನಂಬಕ್ಕೆ ಕಷ್ಟ ಆಗುತ್ತೆ, ಜೊತೆಲಿದ್ದವರೇ ಕೂಡ ಮೋಸ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅದರಲ್ಲೂ ರಿಲೇಷನ್ಗಳೇ ಮೋಸ ಮಾಡ್ತಾರೆ ಅನ್ನೋದು ಸ್ವಲ್ಪ ಕಷ್ಟ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು. ಕೆಲವೊಂದು ಸಿನಿಮಾಗಳು ಹಾಗೆ ಇರುತ್ತೆ, ಇನ್ನು ಕೆಲವೊಂದು ಹೇಗಂದ್ರೆ ನಿಜ ಘಟನೆಯನ್ನ ಆಧರಿಸಿ ಸಿನಿಮಾವನ್ನ ಮಾಡಿರ್ತಾರೆ, ಆ ಸಿನಿಮಾಗಳು ನೋಡೋ ಕೂಡ ತುಂಬಾ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
3: ಹಲೋ,
0: ನಮಸ್ತೆ.
3: ಹಲೋ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
0: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
3: ನಾವ್ ಚೆನ್ನಾಗಿದ್ದೀವಿ ಮೇಡಮ್. ಅವರೇ, ನನ್ನ ಹೆಸರು ಚಿಕ್ಕಪ್ಪ, ಕೃಷಿನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಓಕೆ, ಚಿಕ್ಕಪ್ಪ ಅವರ ನಗು ಕೇಳಿ ತುಂಬಾ ಖುಷಿ ಆಯ್ತು.
3: ಮೇಡಮ್ ಅವರೇ, ಕಾಫಿ ಆಯ್ತ್ರಾ?
0: ಕಾಫಿ ಆಗಿಲ್ಲ ಸರ್, ನಿಮ್ ಮನೆಗ್ ಬರೋಣ ಅನ್ಕೊಂಡಿದೀವಿ.
3: ಬರ್ರಿ, ಏನ್ 2 ಕಿಲೋಮೀಟರ್ ಹತ್ರದಲ್ಲಿದೆ, ನಾವೇ ದೂರ ಎಲ್ಲ, ನಮ್ ಮನೆಗ್ ಬನ್ರಿ, 5 ನಿಮಿಷದಲ್ಲಿ ಮನೆಗ್ ಬರ್ಬೋದು.
0: ಆಯ್ತು ಸರ್, ಹಾಗಿದ್ರೆ ಬರುವ, ಕಾಫಿ ಮುಂಚಿ ಮಂಡಕ್ಕಿ ಎಲ್ಲ ಮಾಡ್ತೀವಿ. ಆಯ್ತಾ,
3: ಮಾಡೋಣ ಬರ್ರಿ ಮೇಡಮ್ ಅವರೇ, ಅದಕ್ಕೆ ಏನ್ ತೊಂದ್ರೆ ಇಲ್ಲ.
0: ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ, ನೀವು ಸರ್
3: ನೀವು ಬಂದ್ರು ನಮಗೆ ಖುಷಿನೇ, ಅದೇನ್ ನಮ್ ಇನ್ನೂ ದೊಡ್ಡ ಖುಷಿ ಆಗುತ್ತೆ. ಬಂದ್ರಲ್ಲ ನಮ್ಮ ಮನೆಗೆ, ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದ ಹಾಗೆ.
0: ಚಿಕ್ಕಪ್ಪನವರ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಕೇಳ್ತಾ ಇದ್ದೆ ಮೇಡಮ್.
0: ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ, ನೀವು ಕೂಡ ನೋಡ್ತೀರಾ ಪತ್ತೆದಾರಿ ಸಿನಿಮಾ?
3: ಮೇಡಮ್ ಅವರೇ, ನೋಡ್ತೇವೆ, ಅದು ಮೊದಲಿಂದ ಹಿಡಿದು ಕೊನೆವರೆಗೂ ಅದು ಫುಲ್ ಟೆನ್ಷನ್ ಆಗಿ ಹೋಗಿರುತ್ತೆ ನೋಡೋ. ಬೇರೆ ಸಿನಿಮಾಗಳು ನೋಡಿದ್ರೆ ಸ್ವಲ್ಪ ನಗು ಇರುತ್ತೆ, ಸ್ವಲ್ಪ ಅಳು ಇರುತ್ತೆ, ಇನ್ನೊಂದ್ ಸ್ವಲ್ಪ ಫೈಟ್ ಇರುತ್ತೆ, ಹಂಗೆ ಮುಗ್ದೋಗ್ಬಿಟ್ಟಿರುತ್ತೆ. ಈ ಕೆಲವೊಂದ್ ಫಿಲಂಗಳು ಏನು ಅಂದ್ರೆ ಮೊದಲಿನಿಂದ ಕೊನೆವರೆಗೂ ನಮಗೆ ಇನ್ ಏನ್ ಆಗ್ಬೋದು, ಇನ್ ಮುಂದೆ ಏನಾಗ್ಬೋದು, ಬರೀ ಅದೇ ಆಗ್ಬಿಡುತ್ತೆ, ಕೊನೆಗೂ ಗೊತ್ತಾಗುತ್ತೋ ಇದ ಇದು ಕತೆ ಅಂತಂದೇಳಿ. ಹೌದು ಮೇಡಮ್ ಅವರೇ, ನಮಗೆ ನನಗೆ ಇತ್ತೀಚಿಗೆ ನೋಡಿರೋ ಸಿನಿಮಾ ಅಂತಂದ್ರೆ ಆ ಒಂದ್ ದೃಶ್ಯ ಅಂತ ಬಂದಿತ್ತಲ್ಲ, ರವಿಚಂದ್ರ ಅವ್ರದ್ದು
0: ಮೂವಿನ ಡಬ್ ಮಾಡಿದ್ದಾರೆ.
3: ಬಹಳ ಚೆನ್ನಾಗಿದೆ ಮೇಡಮ್ ಅವರೇ ಆ ಫಿಲ್ಮ್ ದೃಶ್ಯ. ಯಾವ್ದೋ ಒಂದು ದೃಶ್ಯವನ್ನ ವಿಡಿಯೋ ಮಾಡಿದ ತಪ್ಪಿಗೆ ಒಬ್ಬ DIG ಮಗನಿಗೆ ಕೊಲೆ ಆಗಿದ್ದು, ಅದನ್ನ ಕಂಡಿಡಿಯಕ್ಕೆ ಅದು ಕೊನೆವರೆಗೂ ಅದನ್ನ ಕಷ್ಟ ಆಗ್ತಾ ಇರುತ್ತೆ. ಅವ್ರಿಗೆ ಅವ್ರ ಕಣ್ಣೆದ್ರಿಗೆ ಇರ್ತಾರೆ, ಆದ್ರೆ ಅವ್ರಿಗೆ ಕಂಡಿಡಿಯಕ್ ಆಗ್ತಾ ಇರಲ್ಲ.
0: ತಿಳ್ಕೊಳ್ಳೋದೇನ್ ಗೊತ್ತಾ, ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ಬೇಕಂತೆ, ಅಥವಾ ಸಿನಿಮಾಗಳನ್ನ ಹೆಚ್ಚಾಗಿ ನೋಡೋದ್ರಿಂದ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅಂತ ಅದನ್ನ ತಿಳ್ಕೊಬಹುದು.
3: ಹೌದೌದು ಮೇಡಮ್,
0: ಖಂಡಿತ. ಅವರು ಸಿನಿಮಾಗಳನ್ನ ನೋಡಿ ನೋಡಿನೆ ಎಲ್ಲ ಒಂದು ಐಡಿಯಾವನ್ನ ಪ್ಲಾನ್ ಮಾಡಿ ಮಗಳನ್ನ ಆರಾಮಾಗಿ ಸೇಫ್ ಮಾಡ್ತಾರೆ.
3: ಹೌದು ಮೇಡಮ್, ಖಂಡಿತ ಬಹಳ ಅದು ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರ ರವಿಚಂದ್ರನ್ ಅವ್ರ ಫ್ಯಾಮಿಲಿ ಒಂದಲ್ಲ ಒಂದಿವ್ಸ ನಮ್ಮನ್ನ ವಿಚಾರಣೆ ಕರಿಬಹುದು ಅಂತ ರವಿಚಂದ್ರ ಅವ್ರಿಗೆ ಗೊತ್ತಿರುತ್ತೆ, ಪ್ಲಾನ್ ಆಗಿರುತ್ತೆ. ಆಗ ಅವ್ರು ಮನೇಲಿ ಅವ್ರ ಹೆಂಡತಿ ಮಕ್ಕಳಿಗೆಲ್ಲಾನು ಹೇಳಿರ್ತಾರೆ, ನಮ್ಮ ವಿಚಾರಣೆ ಕರಿಬಹುದು, ಅವ್ರು ಈ ತರ ಕೇಳ್ಬಹುದು, ಅಥವಾ ನಾನ್ ಹೇಳಿ ಬಿಟ್ಟು ಉಲ್ಟಾ ಏನಾದ್ರು ಕೇಳ್ಬಹುದು, ಅಥವಾ ಅವ್ರಿಗೆ ಕೇಳೋದನ್ನ ನಿಮಗೆ ಕೇಳ್ಬೋದು, ನಿಮಗೆ ಕೇಳಿದ್ದನ್ನ ಅವ್ರಿಗೆ ಕೇಳ್ಬೋದು. ನೀವು ಯಾವ ತರ ಕೇಳಿದ್ನು ನೀವು ಮತ್ತೆ ಒಂದೇ ತರನೇ ಇರ್ಬೇಕು ಅನ್ನೋ ಒಂದು ಅಲ್ಲಿ ಶಿಸ್ತನ್ನ ಕಲ್ಸಿರ್ತಾರ ಅವ್ರು. ಹಾಗಾಗಿ ಅದು ಸಿಕ್ಕಾಕನಕ ಅವ್ರಿಗೆ ಚಾನ್ಸೇ ಇರೋದಿಲ್ಲ.
4: ನಿಜ ನಿಜ,
3: ತುಂಬಾ ಕೊನೆ ತನಕನು ತುಂಬಾ ಟೆನ್ಷನ್ ಆಗಿರುತ್ತೆ ನಮ್ಗೂ. ನಾವು ಒಂದ್ ಕಡೆ ಸಿನಿಮಾ ಅಲ್ಲ ಅಂತ ಒಂದ್ ಕಡೆ ಅನ್ಕೊಂಡ್ರು ಕೂಡ ಅದ್ ನೋಡ್ತಾ ಇರ್ಬೇಕಾದ್ರೆ ಇದು ನಿಜನೇ ಅಂತ ಅನ್ಸ್ಬಿಡುತ್ತೆ.
4: ನಾವು ಆ ಕತೆ ಒಳಗೆ ಮುಳುಗೋಗ್ಬಿಡ್ತೀವಿ ಸರ್, ನಮ್ಮ
3: ಕತೆ ಒಳಗೆ
4: ಕತೆ ಅಂತ ಅನ್ಸ್ಬಿಡುತ್ತೆ.
3: ಹೌದು ಮೇಡಮ್, ಅರೆ ನಾವ್ ಏನಾರು ತಿಂತಾ ಇದ್ರೆ ನಮ್ ಕೈ ಬಾಯಿ ಹಂಗೆ ನಿಂತೋಗಿರುತ್ತೆ ನೋಡ್ತಾ ನೋಡ್ತಾ.
4: ಪವರ್ ಸರ್, ಅದು ಪವರ್.
3: ಹೌದು ಮೇಡಮ್, ಅರೆ ಹಿಂದೆ ಒಂದು ಕಾಶಿನಾಥನ್ ಪಿಕ್ಚರ್ ಬಂದಿತ್ತು ಉಶ್ ಅಂತ ಹೇಳಿ, ಅಯ್ಯೋ ಅದನ್ನು ನೋಡಿ ನಾವು ಎಷ್ಟೋ ಹೆದರಿಕೆ ಅಂದ್ ಬಿಟ್ಟಿದ್ವಿ. ಮನೆಗ್ ಬಂದ್ ಮಕ್ಕಂದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ ಆ ಟೈಮ್ ನಾಗೆಲ್ಲ. ಧನ್ಯವಾದಗಳು ಮೇಡಮ್, ಅರೆ ನಮಸ್ಕಾರ.
4: ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ದೃಶ್ಯ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು. ಹೌದು, ದೃಶ್ಯ ಒಂದು, ದೃಶ್ಯ ಟೂ ಕೂಡ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಯಾವ ರೀತಿ ಟ್ವಿಸ್ಟ್ ಇರುತ್ತೆ ಅಂತ ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ನಿಮಗೆ ಇಷ್ಟ ಆದಂತ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡ್ಬೋದು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಯಿತು. ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅಂತ ಅದಕ್ಕೆ ಹೇಳುದು. ಸಾಕಷ್ಟು ಸಮಯದಿಂದ ಕರೆ ಮಾಡ್ತಿರ್ತೀರಾ, ಪ್ರಯತ್ನಿಸ್ತೀರಾ, ಕರೆ ಕಟ್ಟಾದಾಗ ನಿಮಗೂ ಬೇಜಾರು, ನಮಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡಕ್ಕಾಗಿಲ್ವಲ್ಲ ಅಂತ ಅನ್ಸುತ್ತೆ. ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
5: ಹಲೋ, ನಮಸ್ತೆ ಮೇಡಮ್, ಶುಭ ಸಂಜೆ.
4: ಶುಭ ಸಂಜೆ, ಗುಡ್ ಈವ್ನಿಂಗ್.
5: ಗುಡ್ ಈವ್ನಿಂಗ್, ಕಾಫಿ ಆಯ್ತಾ?
4: ಕಾಫಿ ಆಗಿಲ್ಲ ಮೇಡಮ್, ನಿಮ್ಮೊಟ್ಟಿಗೆ ಮಾತಾಡಿ ಆಮೇಲೆ ಕಾಫಿ ಕುಡಿಯೋದು.
5: ಹಂಗಿದ್ರೆ ಬನ್ನಿ ಜೊತೆಗೆ ಮಾಡೋಣ.
4: ಆಯ್ತು, ಬರುವ ಮೇಡಮ್.
5: ಇವತ್ತಿನ ಟಾಪಿಕ್ ಚೆನ್ನಾಗಿದೆ, ಚೆನ್ನಾಗಿದೆ.
4: ಏನ್ ಮೇಡಮ್?
5: ಮೊದ್ಲು ಟಾಪಿಕ್ ಚೆನ್ನಾಗಿದೆ ಇವತ್ತಿಂದ.
4: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.
5: ಅಂದ್ರೆ ಮೊದ್ಲು ನಾವು ಡಿಡಿ ಒನ್ ಇದ್ದಲ್ಲ ಮೇಡಮ್ ಟೆಲಿವಿಷನ್,
4: ಹೌದು,
5: ಅವಾಗ ಕರಮ್ ಚಂದ್ ಇಂದ ಒಂದು ಪತ್ತೆದಾರಿ ಬರ್ತಾ ಇತ್ತು ಹಿಂದಿಯಲ್ಲಿ, ಅದೇ ಒಂದಿರ್ತಾ ಇದ್ದಿದ್ದು ಮೊದ್ಲು. ಕನ್ನಡ ಎಲ್ಲ ಇನ್ನು ಇರ್ತಿಲ್ಲಲ್ಲ ಅವಾಗ, ಅವಾಗ ಅದ್ರಲ್ಲಿ ಕರಮ್ ಚಂದ್ ಅಂತ ಬಂದು ಅಂದ ತಕ್ಷಣ ಅವ್ನು ಯಾವಾಗ್ಲೂ ಕ್ಯಾರೆಟ್ ತಿನ್ಕೋ ಅಂತ ಪತ್ತೆದಾರಿ ಮಾಡ್ಕೋ ಅಂತ ಅದೊಂಥರ ಅವ್ನ್ ನೋಡಕ್ಕೊಂಥರ ಇಂಟ್ರೆಸ್ಟ್ ಯಾವಾಗ ಬರತ್ತೋ. ಸಂಡೆ ಸಂಡೆ ಅಷ್ಟೇ ಬರ್ತಾ ಇತ್ತು ಅವಾಗ ಅದು.
4: ಓಕೆ,
5: ಅದು ಬಿಟ್ಟ ಆದ್ಮೇಲೆ ಫಿಲಂಗಳಲ್ಲಿ ಅಂತಂದ ಹೇಳಿದ್ರೆ ಹಳೆ ಫಿಲಂ ಎಲ್ಲ ನಮಗೆ ಗೊತ್ತಿಲ್ಲ.
4: ಹ್ಮ್,
5: ಈ ಹೊಸ ಫಿಲಂಗಳಲ್ಲಿ ಅಂದ್ರೆ ನೀಲಾಂಬರಿ,
4: ಹ್ಮ್,
5: ಅದೊಂದು, ಮತ್ತೆ ಇನ್ನ ಒಂದು ಯಾವ್ದು ಆಕ್ಸಿಡೆಂಟ್.
4: ಆಕ್ಸಿಡೆಂಟ್ ರಮೇಶ್ ಅವ್ರದ ಅಥವಾ ಶಂಕರ್?
5: ರಮೇಶ್ ಅವ್ರದ್ದು, ರಮೇಶ್ ಅವ್ರದ್ದು.
4: ರಮೇಶ್ ಅವ್ರದ್ದು ಆಕ್ಸಿಡೆಂಟ್ ಮೂವಿ ತುಂಬಾ ಚೆನ್ನಾಗಿದೆ, ನಾನು ಕೂಡ ನೋಡಿದ್ದೀನಿ.
5: ಅದು ಒಂಥರ ಸಸ್ಪೆನ್ಸ್ ಆಗಿದೆ ಅಂತರ ಅದು.
4: ಹೌದು ಹೌದು,
5: ಯಾರು ಆಕ್ಸಿಡೆಂಟ್ ಮಾಡಿಸಿದ್ದು ಹೆಂಡತಿಗೆ.
4: ಒಂದು ಟಿವಿ ರಿಮೋಟ್ ಅಲ್ಲಿ ಆ ಪೆನ್ ಡ್ರೈವ್ ನ ಬಚ್ಚಿಟ್ಟಿರ್ತಾರೆ ಆ ಒಂದ್ ಸೀನ್
5: ತುಂಬಾ ಕ್ಯೂಟ್. ಹೌದು ಹೌದು,
4: ಒಂದು ಟ್ವಿಸ್ಟ್ ಕೊಡುತ್ತೆ ಆ ಸೀನ್.
5: ಹೌದು, ಮತ್ತೆ ಯಾರು ಹೇಳಿದ್ರೆ ಸಂಯುಕ್ತಾ ಚೆನ್ನಾಗಿದೆ ಅದನ್ನು ಒಂದು ಅಂತ.
4: ನಿಜ ನಿಜ,
5: ಹಿಂಭಾಗದಲ್ಲಿ ಬರುತ್ತೆ ಅಂತಂದ ಹೇಳಿ
4: ಸರ್ ಹೇಳ್ತಾ ಇದ್ರು ಸಂಯುಕ್ತ ಸಿನಿಮಾ ಚೆನ್ನಾಗಿದೆ ಅಂತ.
5: ಅಂದ್ರೆ ನೋಡ್ತಾ ಇದ್ರೆ ಹೇಳ್ತಾ ಹೋದ್ರೆ ಇನ್ನು ತುಂಬಾನೇ ಇದಾವ್ ಮೇಡಮ್ ಅವು.
4: ಹೌದು,
5: ನಮಗೆ ಒಂದೇ ಸರಿ ಜ್ಞಾಪಕ ಬಂದಿದ್ದು ಏನ್ ಮೇಡಮ್,
4: ಅಪರಿಚಿತ ಅಂತ ಕೂಡ ಒಂದು ಕನ್ನಡ ಸಿನಿಮಾ ಬಂತು 1978ರಲ್ಲಿ.
5: ಅಪರಿಚಿತ ಮಹಾಲಕ್ಷ್ಮಿಯಿಂದ ಮೇಡಮ್,
4: ಅದು ಒಂದು ಸೈಕಾಲಜಿಕಲ್ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ತಾರೆ.
5: ಯಾರು ಇದು ಹೀರೋಯಿನ್ ಯಾರು ಮೇಡಮ್ ಅದ್ರಲ್ಲಿ?
4: ಅದೇ ಕಾಶಿನಾಥ್ ಅವರೇ ಇರೋದು.
5: ಅಪರಿಚಿತ ನೋಡಿಲ್ಲ ಮೇಡಮ್.
4: ಆಮೇಲೆ ವಿಷ್ಣುವರ್ಧನ್ ಅವರ ನಿಷ್ಕರ್ಷ ಇರ್ಬೋದು, ಅನಂತ್ ನಾಗ್ ಅವರ ಬೆಳದಿಂಗಳ
5: ಅಂದ್ರೆ
4: ನಮಗೂ ಖುಷಿ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಉಮಾ ಮ್ಯಾಮ್.
5: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.
4: ಓಕೆ, ಎಸ್, ಉಮಾ ಮ್ಯಾಮ್ ಕರೆ ಮಾಡಿದ್ರು. ಸೊ ಅವ್ರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಈ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುವಂಥದ್ದೇ ಅಲ್ವಾ? ಯಾಕಪ್ಪ ಅಂದ್ರೆ ಅದರಲ್ಲಿ ವಿಭಿನ್ನವಾದ ಕತೆ ಇರುತ್ತೆ, ಕತೆ ಮೇಲೆ ಒಂದು ಟ್ವಿಸ್ಟ್ ಇರುತ್ತೆ. ಸಿನಿಮಾ ನೋಡ್ತಾ ನೋಡ್ತಾ ಸೀನ್ ಆದಂಗೂ ಒಂದೊಂದು ಸೀನ್ಗೂ ಮತ್ತೊಂದು ಕ್ಯೂರಿಯಾಸಿಟಿ ಇರುತ್ತೆ, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ. ಸೊ ಹಾಗಾಗಿ ಈ ಪತ್ತೆದಾರಿ ಸಿನಿಮಾಗಳು ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಹಾಗಿದ್ರೆ ಈ ಸಿನಿಮಾಗಳ ಬಗ್ಗೆ ಮಾತುಕತೆಯನ್ನ ಮುಂದುವರೆಸಿನಿ. ಸಿನಿ ಕಹಾನಿ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
7: ಭಾರತ ಸರ್ಕಾರ ಕಾ ಲಕ್ಷ ಸೋಲರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
6: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡ್ತಿದ್ವಿ, ಹಾಗೆ ಒಂದು ಹೊಸ ಸಿನಿಮಾದ ಗೀತೆಯನ್ನು ಕೂಡ ಕೇಳ್ಕೊಂಡು ಬಂದ್ರಿ. ಇದು ರಾಮಾಯಣ ಸಿನಿಮಾದ ಹಾಡು. ಸೊ ಬಿಡುಗಡೆಗೆ ತಯಾರಾಗಿರುವಂತಹ ಸಿನಿಮಾ ಕೂಡ ಹೌದು. ವಿನಯ್ ರಾಜ್ಕುಮಾರ್ ಅವರು, ಮೇಘಾ ಶೆಟ್ಟಿ ಅವರು ಒಟ್ಟಿಗೆ ಆಕ್ಟ್ ಮಾಡಿದರೆ, ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಸಿನಿಮಾದ ನಿರ್ದೇಶನವನ್ನು ಮಾಡಿದರೆ, ಅಂದರೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಹಾಡಿಗೆ ಸಾಹಿತ್ಯವನ್ನು ನೀಡಿರೋರು ಪ್ರಮೋದ್ ಮರವಂತೆಯವರು. ಇನ್ನೂ ಈ ಒಂದು ಸಿನಿಮಾ ಬಿಡುಗಡೆಗೆ ತಯಾರಾಗ್ತಾ ಇದೆ. ನಾವು ಸಿನಿಮಾದಲ್ಲಿ, ಅಂದರೆ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾಗಳ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ನೀಡಿದೆ. ಹಾಗೆ ಕೇಳುಗರೆ, ನೀವು ಕೂಡ ಪತ್ತೆದಾರಿ ಸಿನಿಮಾದ ಬಗ್ಗೆ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಬೇಕು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ನಡೆಯಿದರೆ, ಯಾರು ಕೇಳುವ? ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಸರ್?
1: ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಆರಾಮಿದ್ದೀನಿ ಸರ್.
1: ನಾನು ಸುಬ್ರಹ್ಮಣ್ಯ ಸಾಲಿಗ್ರಾಮದಿಂದ ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ.
0: ಓಕೆ ಸುಬ್ರಹ್ಮಣ್ಯ ಸರ್, ನೀವು ಹೇಗಿದ್ದೀರಾ? ನಿಮ್ಮ ಊರು ಹೇಗಿದೆ?
1: ನಮ್ಮ ಊರು ಸೂಪರ್ ಆಗಿದೆ ಮೇಡಮ್.
0: ಮಳೆ ಬೆಳೆ ಎಲ್ಲ ಹೇಗಿದೆ?
1: ಮಳೆ ಇಲ್ಲ ಮೇಡಮ್, ಬೆಳೆ ಎಲ್ಲ ಮಳೆನೂ ಇಲ್ಲ, ಬೆಳೆನೂ ಇಲ್ಲ.
0: ಮಳೆ ಇಲ್ಲ ಅಂದ್ರೆ ಬೆಳೆನೂ ಇಲ್ಲ ಅಲ್ವಾ?
1: ಹೌದು ಹೌದು ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಹೌದು ಹೌದು ಮೇಡಮ್.
0: ಪತ್ತೆದಾರಿ
1: ಚಿತ್ರ ಹೇಳ್ತೀನಿ ಮೇಡಮ್.
0: ಸರ್,
1: ಒಂದು ಪಿಕ್ಚರ್ ನ ಹೆಸರು ಹೇಳ್ತೀನಿ ಮೇಡಮ್. ಒಂದು ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555 ಅಂತ. ಇದು 1970 ತೆರೆ ಕಂಡ ಒಂದು ಪತ್ತೆದಾರಿ ಚಿತ್ರ ಮೇಡಮ್. ಇದು ಉದಯ್ ಕುಮಾರ್, ಶ್ರೀನಾಥ್, ಕೆ ಎಸ್ ಅಶ್ವಥ್, ಬಾಲಕೃಷ್ಣ ಅವರ ಒಂದು ನಟನೆಯ ಚಿತ್ರ ಮೇಡಮ್ ಇದು.
0: ಸೂಪರ್.
1: ಹಾಗೆ ಈ ಒಂದು ಚಿತ್ರಕಥೆ ಬರೆದವರು ಇದು ಸುನಂದ ಅವರು ಮೇಡಮ್ ಇದು. ಹಾಗೆ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ ಒಂದು, ಹಾಗೆ ಹಳೆಯ ಹಾಡುಗಳು ತುಂಬಾ ಅದ್ಭುತವಾದಂತ ಇದು ಮೇಡಮ್ ಇದರಲ್ಲಿ.
0: ಯಾಕೆ ಈ ಸಿನಿಮಾ ಅಷ್ಟೊಂದು ಇಷ್ಟ ಆಯ್ತು?
1: ಇದರಲ್ಲಿ ನನ್ಗೆ ಉದಯ್ ಕುಮಾರ್ ಪಾತ್ರ ತುಂಬಾ ಇಷ್ಟ ಆಯ್ತು ಮೇಡಮ್.
0: ಓಕೆ.
1: ಹಾಗೆ ತರ್ಕ, ಹಾಗೆ ತರ್ಕ ಉತ್ಕರ್ಷ.
0: ಹೇಗೆ
1: ಯಾವ್ದು ಮೇಡಮ್?
0: ಈಗ್ಲೂ ಈ ಸಿನಿಮಾ ನೋಡಿದ್ರ ರೀಸೆಂಟ್ ಆಗಿ?
1: ಇದು ನೋಡಿದ್ದೀನಿ, ಇದ್ರ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ ಮೇಡಮ್.
0: ಹೌದಾ? ಓಕೆ. ಮತ್ತೆ ಈಗಿಂದ ಯಾವ್ದಾದ್ರು ಹೊಸ ಸಿನಿಮಾಗಳು ಇಷ್ಟ ಆಯ್ತು ಸರ್ ಪತ್ತೆದಾರಿ?
1: ನಮ್ಗೆ ಹೊಸ ಚಿತ್ರಗಳಂದ್ರೆ ತುಂಬಾ ರೇರ್ ಮೇಡಮ್, ಹಳೆ ಚಿತ್ರಗಳಿಗೆ ನಾವು ಪ್ರಾಶಸ್ತ್ಯ ಜಾಸ್ತಿ.
0: ಓಕೆ, ಹೆಚ್ಚು ಇಂಪಾರ್ಟೆನ್ಸ್ ಹಳೆ ಸಿನಿಮಾಗಳಿಗೆ ಕೊಡ್ತೀರಾ?
1: ಹೌದು, ಈಗ ಆಪರೇಷನ್ ಡೈಮಂಡ್, ರಾಕೆಟ್, ಅವೆಲ್ಲ ಒಂದು ಚಿತ್ರಗಳನ್ನು ನೋಡುವಂತ ಚಿತ್ರಗಳು ಮೇಡಮ್. ಮಿಂಚಿನ ಓಟ
0: ಖಂಡಿತ ಖಂಡಿತ.
1: ಇಂಥ ಆಕ್ಸಿಡೆಂಟ್ ಅಂತ ಚಿತ್ರಗಳು ಅದ್ಭುತವಾದಂತ ಚಿತ್ರ, ಮರೆಯಕ್ಕಾಗಲ್ಲ. ಏನಂತೀರಾ?
0: ಹೌದು ಹೌದು ಸರ್, ನಿಜವಾಗ್ಲೂ ಸರ್, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ.
1: ಹೌದು ಹೌದು ಹೌದು ಮೇಡಮ್. ಹಾಗೆ
0: ನಾವು ಮರೆಯೋ ಹಾಗೆ ಇಲ್ಲ.
1: ಹೌದು ಮೇಡಮ್. ಹಾಗೆ ನಿಮ್ಮ ವಾಹಿನಿಯಲ್ಲಿ ನಾನು ಪ್ರತಿ ರಾತ್ರಿ 8:00 ಚಿತ್ರಗೀತೆ ಕಾರ್ಯಕ್ರಮ ಕೊಡ್ತಾ ಇದ್ದೀನಲ್ಲ ಮೇಡಮ್.
0: ಹೌದು ಹೌದು ಸರ್, ಕೇಳಿಸ್ಕೊಳ್ತಾ ಇದೀವಿ. ತುಂಬಾ ಚೆನ್ನಾಗಿ ಸರ್, ಧನ್ಯವಾದಗಳು ಸರ್.
1: ಹೌದು ಮೇಡಮ್, ನಿಮ್ಮ ಒಂದು ಏನೋ ಒಂದು ನಿಮ್ಮ ಒಂದು ವಾಹಿನಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಮೇಡಮ್. ಗುರುಪ್ರಸಾದ್ಗೆ ಹಾಗೂ ನಿಮ್ಮ ಬಳಗಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ.
0: ಹಾಗೆ ಸರ್, ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುವಂತಹ ಕೆಲಸವನ್ನ ಮಾಡುತ್ತೆ.
1: ಹೌದು ಹೌದು, ಹಾಗೆ ನಿಮ್ಮದು ಹಾಗೂ ನಮ್ಮ ಗುರುಪ್ರಸಾದ್ ಮ್ಯಾನೇಜರ್ಗೂ ನಿಮ್ಮ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮೇಡಮ್.
0: ಖಂಡಿತ, ಧನ್ಯವಾದ ಸರ್, ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರಿ.
1: ಓಕೆ ಮೇಡಮ್, ಧನ್ಯವಾದ ಮೇಡಮ್.
0: ಧನ್ಯವಾದ. ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತಾದ್ರು, ಅವರಿಗೆ ಇಷ್ಟ ಆಗುವಂತಹ ಸಿನಿಮಾದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡ್ತೀರ ಕೇಳೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ಸೊ ಕೇಳ್ತಾ ಇದ್ರಲ್ಲ, ಎಲ್ಲರೂ ಕೂಡ ವಿಭಿನ್ನವಾದ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ರು. ಅದರಲ್ಲೂ ನಮ್ಮ ಕನ್ನಡದಲ್ಲಿ ಪತ್ತೆದಾರಿ ಸಿನಿಮಾಗಳಿಗೆ ಏನು ಸಿಕ್ಕಾಪಟ್ಟೆ ಪತ್ತೆದಾರಿ ಸಿನಿಮಾಗಳಿದೆ. ನನಗೆ ಇತ್ತೀಚೆಗೆ, ಅಂದರೆ ಈಗ ಹೊಸ ಸಿನಿಮಾಗಳ ಪೈಕಿಲಿ ಯಾವುದಾದ್ರೂ ಒಂದು ಪತ್ತೆದಾರಿ ಸಿನಿಮಾ ತುಂಬ ಇಷ್ಟ ಆಯಿತು ಅಂದರೆ ಅದು ಬೆಲ್ ಬಾಟಮ್ ಸಿನಿಮಾ ಅಂತ. ನಮ್ಮ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. 2019 ಈ ಸಿನಿಮಾ ಅದು ಬಿಡುಗಡೆಯಾಗಿತ್ತು. ಈ ಒಂದು ಸಿನಿಮಾವನ್ನು ನೋಡಿದಾಗ ಊಹಿಸೋಕ್ಕೂ ಆಗಿರಲ್ಲ ಇಂಥ ವ್ಯಕ್ತಿಗಳು ಈ ರೀತಿ ಒಂದು ಕೆಲಸವನ್ನು ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ನಿಗೂಢವಾಗಿ ಒಂದು ಸಿನಿಮಾವನ್ನು ತೆಗ್ದಾರೆ, ಅಂದರೆ ಕಳ್ಳತನವನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು ಅನ್ನಂತ ಈ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಹರಿಪ್ರಿಯಾ ಅವರು, ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಹಾಗೆ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕವಲು ದಾರಿ ಅಂತ ಕೂಡ ಒಂದು ಸಿನಿಮಾ ಇದೆ, 2019 ಬಿಡುಗಡೆ ಆಗಿತ್ತು ಅದು ಕೂಡ. ಸೊ ಆ ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಬೀರ್ಬಲ್ ಅಂತ ಒಂದು ಸಿನಿಮಾ ಇದೆ. ಹಾಗೆ ಶಿವಾಜಿ ಸೂರತ್ಕಲ್ ಅವರು, ನಮ್ಮ ಸೋಮಶೇಖರ್ ಸರ್ ಹೇಳ್ತಾ ಇದ್ರು, ಶಿವಾಜಿ ಸುರತ್ಕಲ್ ಅವರು ಕೂಡ ತುಂಬ ಚೆನ್ನಾಗಿದೆ ಆ ಸಿನಿಮಾ ಅಂತ. ಗುಲ್ಟೋ ಅಂತನೋ, ಇನ್ನೂ ಸಾಕಷ್ಟು ವಿಭಿನ್ನವಾದ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುವಂಥದ್ದು. ಅದರಲ್ಲೂ ನಿಷ್ಕರ್ಷ ಸಿನಿಮಾಗಳನ್ನ ನೋಡಕ್ ಹೋದಾಗ ವಾವ್, ಯಾವ ರೀತಿ ಸಿನಿಮಾಗಳನ್ನ ಮಾಡಬಹುದು ಅಂತ ಅನ್ಸುತ್ತೆ. ನೀವು ಕೂಡ ಪತ್ತೆದಾರಿ ಸಿನಿಮಾಗಳನ್ನ ನೋಡಿದ್ದೀರಾ?

0: ನಿಮಗೆ ಇಷ್ಟ ಆದ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9680962 79 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಓಕೆ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್. ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
1: ನಾವು ಕೂಡ ಆರಾಮಿದ್ದೇವ್ರಿ ಮೇಡಮ್.
0: ಓಕೆ, ಮಧ್ಯಾಹ್ನ ಸಂಜೆ ಕಾಫಿ ಟೀ ಆಯ್ತೇನ್ರಿ?
1: ನಮ್ ಕಡೆ ಚಾ ಆಯ್ತ್ರಿ, ಚಾ ಕುಡ್ಕೊಂಡೆ ನಾವು ಹೊರಗಡೆ ಬಂದ್ವಿ, ಆದ್ರೆ ಒಂದ್ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ದೇವ್ರಿ. ಈಗ ತಾನೆ ಬಂದ ತಕ್ಷಣ ಫೋನ್ ಚಾಲೋ ಮಾಡಿದೆ.
0: ನೋಡಿ ನಿಮ್ಮ ಲಕ್ಷಣ ಇದೆ, ಚಾಲೋ ಮಾಡ್ತಾರೆ.
1: ವಿಷಯ ಏನಂತ ಗೊತ್ತಾಗ್ಲಿಲ್ಲ, ಆದ್ರೂ ಬಂದ ತಕ್ಷಣ ಫೋನ್ ಚಾಲೋ ಮಾಡಿದ್ರಿ.
0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ತೆದಾರಿ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ, ಆಯ್ತಾ?
1: ಇನ್ನೊಂದ್ಸಲ ಹೇಳ್ರಿ.
0: ಪತ್ತೆದಾರಿ ಸಿನಿಮಾಗಳು ಅಂದ್ರೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಇದೆ, ಒಂದ್ ಥ್ರಿಲ್ಲರ್ ಸಿನಿಮಾ, ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಸಿನಿಮಾಗಳು.
1: ಪತ್ತೆದಾರಿ ಅಂದ್ರೆ
0: ಒಂದ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಗಳಿರುತ್ತೆ ಗೊತ್ತಾ? ಯಾವ್ದೋ ಒಂದು ವಿಷಯವನ್ನ ಹುಡ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಯಾರೋ ಒಬ್ಬ ಹಿನ್ನೆಲೆಯನ್ನ ಹುಡ್ಕೊಂಡು ಹೋಗೋದಾಗಿರ್ಬೋದು.
1: ಆನಂದ್ ಫಿಲ್ಮ್ ಒಳಗೆ ಅವ್ರ ಅಪ್ಪನ್ ಹುಡ್ಕೊಂಡು ಹೋಗ್ತಾರೆ ಶಿವರಾಜ್, ಅದು ಪತ್ತೆದಾರಿ ಫಿಲ್ಮ್ ಅಂತ ಹೇಳ್ತೀನಿ ನಾನು.
0: ಆ ಸಿನಿಮಾ ನಿಮಗೆ ಇಷ್ಟ ಆಯ್ತಾ?
1: ಹೌದು ಮೇಡಮ್, ಹೌದು. ಯಾಕಂದ್ರೆ ಅವ್ರು ಹುಡ್ಕೊಂಡು ಹೋದಂತ ಕಷ್ಟದೊಳಗ್ ಬಹಳ ಕಷ್ಟ ಆಗ್ತೈತ್ರಿ ಅವ್ರಿಗೆ ಅಲ್ಲಿ ಇಲ್ಲಿ. ಅವಾಗ ನಾವು ಕರೆ ನಿಜವಾಗ್ಲೂ ನಡೆದೈತೆ ಅನ್ನೋದು ಅನ್ಕೋತಿದ್ದೆ. ನಾವು ಸಣ್ಣವ್ರಿದ್ದೆ ಅವಾಗ ನೋಡಕ್ ಕಷ್ಟ ಸಿನಿಮಾ ಬಂದಾಗ ನಮ್ಮಲ್ಲಿ ವಿಡಿಯೋ ಕ್ಯಾಸೆಟ್ ಹಾಕಿ ತೋರಿಸ್ತಿದ್ರಿ ಅದನ್ನ.
0: ಹಾಗೆ ಶಿವರಾಜ್ ಕುಮಾರ್ ಅವರದ್ದು ಇನ್ನೊಂದು ಸಂಯುಕ್ತ ಅಂತ ಸಿನಿಮಾ ಇದೆ, ಅದು ಕೂಡ ಒಂದು ಅಪ್ಪಟ ಪತ್ತೆದಾರಿ ಸಿನಿಮಾ ಅಂತ ಹೇಳ್ಬೋದು.
1: ಹೌದು ಮೇಡಮ್, ಸಂಯುಕ್ತ ನೋಡಿನಿ, ಆದ್ರೆ ಅಷ್ಟೊಂದು ನೆನಪಿಲ್ಲ. ಮತ್ತೆ ಇದು ಯಾವ್ದ್ರಿ ತಡೀರಿ, ಜೊತೆಯಾಗಿ ಅಂದ್ರೆ ರಥಸಪ್ತಮಿ ಒಂದು ಅದು ಹುಡ್ಕೊಂತ ಫಿಲ್ಮ್ ಅದೇ
0: ರಥಸಪ್ತಮಿ.
1: ಹಾ, ಅಲ್ಲಿನ ಯಾರು ಹುಡ್ಕೊಂಡು ಹೋಗ್ತಾರ ಅವ್ರು ನೋಡಿ ನಾನು.
0: ಅಲ್ಲ ಗೊತ್ತಾ, ಪತ್ತೆದಾರಿ ಸಿನಿಮಾ ಅಂದ್ರೆ ಬರೀ ಹುಡ್ಕೊಂಡು ಹೋಗೋದು ಅಂತಾನೆ ಅಲ್ಲ, ಅದೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮುಂದೆ ಏನಾಗುತ್ತೆ, ಯಾರ ಕಳ್ಳ, ಏನಾಗುತ್ತೆ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಡ್ಸ್ಕೊಳ್ತಾ ಹೋಗುತ್ತೆ ಅಂತ.
1: ಹೌದ್ರಿ ಮೇಡಮ್, ನನಗೆ ಆನಂದ್ ಫಿಲ್ಮ್ ಅಂದ್ರೆ ನೆನಪು ನೋಡ್ರಿ. ಅದು
0: ಕರೆ ಮಾಡಿದಕ್ಕ ಖುಷಿ ಆಯ್ತ್ರಿ, ಧನ್ಯವಾದಗಳ್ರಿ.
1: ಓಕೆ ಮೇಡಮ್, ನಮಸ್ತೆ.
0: ಓಕೆ, ಎಸ್ ಸೌಮ್ಯ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಹಾಗೆ ಇನ್ನಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವದಿಂದ ಕರೆಯನ್ನ ಸ್ವೀಕರಿಸಕ್ ಆಗ್ತಿಲ್ಲ. ಹಾಗೆ ಕೇಳುಗರೆ, ಇವತ್ತು ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ನನಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಕೂಡ ಆಯ್ತು. ಹಾಗೆ ಪತ್ತೆದಾರಿ ಸಿನಿಮಾಗಳು ನೀವು ಇತ್ತೀಚೆಗೆ ಯಾವ್ದು ನೋಡಿದ್ರಿ ಅಂತ ನೀವು ಮೆಸೇಜ್ ಮಾಡಿ ಕೂಡ ತಿಳಿಸ್ಬೋದು, ಕರೆ ಸಿಗ್ತಿಲ್ಲ ಅಂತ ಹೇಳಿ ಮೆಸೇಜ್ ಕೂಡ ಮಾಡಿ ತಿಳಿಸ್ಬೋದು. ನನಗಂತೂ ಹೇಳಿದ್ನಲ್ಲ, ಬೆಲ್ ಬಾಟಮ್ ಆಗಿರ್ಬೋದು, ಈ ರೀತಿಯ ಹೆಚ್ಚು ಸಿನಿಮಾಗಳು ಇಷ್ಟ ಆಗುತ್ತೆ ಪತ್ತೆದಾರಿ ಸಿನಿಮಾಗಳಲ್ಲಿ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಇನ್ನು ಸಿನಿ ಕಹಾನಿ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರು. ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
4: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟ್ರಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲು 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000 ರು, 25,000 ರು ಹಾಗೂ 15,000 ರು ನಗದು ಬಹುಮಾನ ನೀಡಲಾಗುವುದು. ಆಯ್ದ 50 ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗುವುದು. ಸ್ಪರ್ಧೆಯ ಷರತ್ತುಗಳು ಹೀಗಿವೆ. ಈ ಸ್ಪರ್ಧೆಗೆ ಪ್ರವೇಶ ಉಚಿತವಾಗಿದ್ದು, ದಿನಾಂಕ 1/1/2025 31/5/2026 ಅವಧಿಯಲ್ಲಿ ಚಿತ್ರಿಸಿರುವ ಚಿತ್ರಗಳನ್ನು ಮಾತ್ರ ಸ್ಪರ್ಧೆಗೆ ಸ್ವೀಕರಿಸಲಾಗುವುದು. ಪ್ರತಿ ಸುದ್ದಿ ಛಾಯಾಚಿತ್ರ ಗ್ರಾಹಕರು ತಾವೇ ಚಿತ್ರಿಸಿರುವ ಹಾಗೂ ಪ್ರಕಟವಾಗಿರುವ ಯಾವುದಾದರೂ 2 ಸುದ್ದಿ ಛಾಯಾಚಿತ್ರಗಳನ್ನು ಮಾತ್ರ ಸ್ಪರ್ಧೆಗೆ ಸಲ್ಲಿಸಬಹುದು. ಸುದ್ದಿ ಛಾಯಾಚಿತ್ರಗಳನ್ನು ಚಿತ್ರಿಸುವುದಕ್ಕೆ ಯಾವುದೇ ಭೌಗೋಳಿಕ ಪರಿಮಿತಿ ಇರುವುದಿಲ್ಲ. ಈ ಸ್ಪರ್ಧೆಯನ್ನು ಸುದ್ದಿ ಛಾಯಾಗ್ರಾಹಕರಿಗಾಗಿ ಮಾತ್ರ ಆಯೋಜಿಸಲಾಗಿದೆ. ಪ್ರತಿಯೊಬ್ಬ ಸ್ಪರ್ಧಿಯು ಅವರು ಸುದ್ದಿ ಛಾಯಾಚಿತ್ರ ಗ್ರಾಹಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೆಯ ಸಂಪಾದಕರಿಂದ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅಥವಾ ಆಯಾ ರಾಜ್ಯ ಸರ್ಕಾರಗಳ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಥವಾ PIBU ಪತ್ರಕರ್ತರಿಗಾಗಿ ನೀಡುವ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ PIBU ಪತ್ರಕರ್ತರಿಗಾಗಿ ನೀಡುವ ಕಾರ್ಡ್ ಹೊಂದಿರುವವರು ಅದರ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಛಾಯಾಚಿತ್ರಗಳ ಮೇಲೆ ಹೆಸರು, ಶೀರ್ಷಿಕೆ ಹಾಗೂ ವಾಟರ್ ಮಾರ್ಕ್ಗಳು ಇರಬಾರದು. ಸ್ಪರ್ಧೆಗೆ ಕಳುಹಿಸುವ ಛಾಯಾಚಿತ್ರಗಳ ಅಂದರೆ JPEG ಫಾರ್ಮೆಟ್ನಲ್ಲಿ ಮಾತ್ರ ಸಲ್ಲಿಸಬೇಕು. ಪ್ರದರ್ಶನಕ್ಕೆ ಆಯ್ಕೆಯಾಗುವ ಛಾಯಾಚಿತ್ರಗಳನ್ನು 20x30 ಅಳತೆಯಲ್ಲಿ ಮುದ್ರಣ ಮಾಡಿಸಬೇಕಾಗಿರುವುದರಿಂದ ನೀವು ಕಳುಹಿಸುವ ಇಮೇಜ್ಗಳು 20x30 ಅಳತೆಯ 300 DPI ಕನಿಷ್ಠ 5 MB ಗಾತ್ರದಲ್ಲಿರಬೇಕು. ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರಿಸಿರುವ ಚಿತ್ರಗಳನ್ನು ಸ್ಪರ್ಧೆಗೆ ಸ್ವೀಕರಿಸಲಾಗುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಸುದ್ದಿ ಛಾಯಾಚಿತ್ರಗಳು ಸಹಜವಾಗಿರಬೇಕು. ಚಿತ್ರದಲ್ಲಿನ ಯಾವುದೇ ಭಾಗವನ್ನು ತೆಗೆಯುವುದಾಗಲಿ ಅಥವಾ ಸೇರಿಸುವುದಾಗಲಿ ಮಾಡಿರಬಾರದು. AI ಚಿತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಛಾಯಾಗ್ರಾಹಕರು mediaacademy.karnataka.gov.in ವೆಬ್ಸೈಟ್ನಲ್ಲಿ ಇರುವ ನಿಗದಿತ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ತಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಇಮೇಜ್ಗಳನ್ನು ಫೋಕಸ್ ಆನ್ ನ್ಯೂಸ್ KMA @gmail.com ಇಮೇಲ್ ವಿಳಾಸಕ್ಕೆ ದಿನಾಂಕ 30/6/2026 ಸಂಜೆ 5 ಗಂಟೆಯ ಒಳಗಾಗಿ ಸಲ್ಲಿಸತಕ್ಕದ್ದು. ನಂತರ ಬಂದ ಚಿತ್ರಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಗೆ ಬಂದಿರುವ ಛಾಯಾಚಿತ್ರಗಳನ್ನು ಪ್ರಶಸ್ತಿಗೆ ಹಾಗೂ ಪ್ರದರ್ಶನಕ್ಕೆ ಆಯ್ಕೆ ಮಾಡಲು ಸುದ್ದಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ 3 ತೀರ್ಪುಗಾರರಿದ್ದು ಅವರು ತೆಗೆದುಕೊಂಡ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಪ್ರಶಸ್ತಿಗೆ ಆಯ್ಕೆಯಾದ 3 ಛಾಯಾಚಿತ್ರಗಳಿಗೆ ಪ್ರಥಮ ಬಹುಮಾನ ರು 35,000, ದ್ವಿತೀಯ ಬಹುಮಾನ 25,000 ಹಾಗೂ ತೃತೀಯ ಬಹುಮಾನ 15,000 ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845351766 ಹಾಗೂ 9449924580 ಕರೆ ಮಾಡುವ ಮೂಲಕ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಉಚಿತ ಅಥವಾ ರಿಯಾಯಿತಿ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮವನ್ನು ಮೇ ತಿಂಗಳಿನಿಂದ ಆರಂಭಿಸಿದ್ದು, ಸರ್ಕಾರದ ಆದೇಶದಂತೆ ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಜೂನ್ 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಉಚಿತ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ https://sevasindhu.karnataka.gov.in/buspassservices ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ವಿತರಿಸಲಾಗಿರುವ ವಿದ್ಯಾರ್ಥಿಗಳ ಬಸ್ ಪಾಸ್ಗಳನ್ನು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಆದಾಗ್ಯೂ ವಿದ್ಯಾರ್ಥಿಗಳು ಪಾವತಿಸಿರುವ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ರಾಜ್ಯವಾಸವಿದ್ದು ನೆರೆ ರಾಜ್ಯಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನೆರೆ ರಾಜ್ಯಗಳಲ್ಲಿ ವಾಸವಿದ್ದು ರಾಜ್ಯದೊಳಗೆ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಪಡೆಯಬಹುದಾಗಿದೆ. ಈಗಾಗಲೇ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು 15 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಾಸ್ ವಿತರಣಾ ಕೌಂಟರ್ಗಳ ವಿವರಗಳನ್ನು ವಿದ್ಯಾರ್ಥಿಗಳ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ https://kesrtc.karnataka.gov.in/studentpass ಒದಗಿಸಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀ ಕೇಳ್ತಾ ಇದ್ರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಉಪನಿರ್ದೇಶ

ನಿರ್ದೇಶಕರಾಗಿದ್ದ ಸಿಎಸ್ ಷಡಾಕ್ಷರಿ ಅವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ. ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಶಿವಮೊಗ್ಗ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸಿಎಸ್ ಷಡಾಕ್ಷರಿ ಅಧಿಕಾರ ಸ್ವೀಕರಿಸಿದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಇವರನ್ನು ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ನಂತರ ಬೆಂಗಳೂರಿನ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಲಾಯಿತು. ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸರ್ಕಾರದ ಕಾರ್ಯದರ್ಶಿಗಳು ಈ ಆದೇಶ ಹೊರಡಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡುವ ಹುನ್ನಾರ ನಡೆಯುತ್ತಿದ್ದು, ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡುವಂತೆ ಈಗಾಗಲೇ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ಕುರಿತಾಗಿ ಆಯೋಗ ಈಗಾಗಲೇ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಭಾಗಿದಾರರ ಆಕ್ಷೇಪಣೆ ಅಭಿಪ್ರಾಯವನ್ನು ಸಲ್ಲಿಸಲು ತಿಳಿಸಿದ್ದು, ಈ ಸಂಬಂಧ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆಸ್ಕಾಂ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಆಕ್ಷೇಪಣೆ ಅರ್ಜಿಯನ್ನು ಪಡೆದು ಸ್ಥಳದಲ್ಲೇ ಭರ್ತಿ ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕ ಕೆಟಿ ಗಂಗಾಧರ್ ಅವರು, ಇದೊಂದು ಅವೈಜ್ಞಾನಿಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಯೋಜನೆಯಾಗಿದ್ದು, ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಇದರಿಂದ ದೇಶದ ಬೆನ್ನೆಲುಬು ರೈತನ ಜೀವನ ಬರಡಾಗಲಿದೆ. ರೈತರು ಮತ್ತು ಜನಸಾಮಾನ್ಯರು ಪ್ರತಿ ಯೂನಿಟ್ಗೂ ಹೆಚ್ಚಿನ ದರ ತೆರಬೇಕಾಗುತ್ತದೆ. ಖಾಸಗಿ ಕಂಪನಿಗಳ ದೌರ್ಜನ್ಯ ಮತ್ತು ದರ್ಪಕ್ಕೆ ಬಲಿಯಾಗಬೇಕಾಗುತ್ತದೆ. ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ರೈತರು ಮತ್ತು ಕೈಗಾರಿಕೋದ್ಯಮಿಗಳು ನಷ್ಟಕ್ಕೆ ಒಳಗಾಗುತ್ತಾರೆ. ಸಾವಿರಾರು ಕೆಪಿಟಿಎಸ್ಎಲ್ ನೌಕರರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ನಿವೃತ್ತ ಉದ್ಯೋಗಿಗಳ ಪಿಂಚಣಿಯ ಮೇಲೆ ಪ್ರಭಾವ ಬೀರುತ್ತದೆ. ಹೊಸ ನೇಮಕಾತಿ ಆಗುವುದಿಲ್ಲ. ಮನಬಂದಂತೆ ದರವನ್ನು ಹೆಚ್ಚಿಸುತ್ತಾರೆ. ಈಗಾಗಲೇ ರಾಜ್ಯದ ವಿದ್ಯುತ್ ನಿಯಮಗಳು ಸದೃಢವಾಗಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೀಗಿರುವಾಗ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದನ್ನು ರೈತ ಸಂಘ ಖಂಡಿಸುತ್ತದೆ ಎಂದು ಅವರು ಹೇಳಿದರು. ಈ ಬಗ್ಗೆ ಈಗಾಗಲೇ ರೈತ ಸಂಘ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ರೈತನ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದು, ಆಕ್ಷೇಪಣಾ ಪತ್ರವನ್ನು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ನೀಡಲು ಪ್ರಾರಂಭಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಾಮೂಹಿಕವಾಗಿ ರೈತರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ರೈತ ನಾಯಕ ಕೆಟಿ ಗಂಗಾಧರ್, ಜಗದೀಶ್, ಮಂಜುನಾಥ್ ಸೇರಿದಂತೆ ಹಲವು ರೈತ ನಾಯಕರು ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ವತಿಯಿಂದ 6 ತಿಂಗಳ ಅವಧಿಯ ಸಹಕಾರ ಡಿಪ್ಲೊಮೋ ಕೋರ್ಸ್ ತರಬೇತಿ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಾಂಶುಪಾಲ ಡಾ ಎಂ ವಿಶ್ವೇಶ್ವರಯ್ಯ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನೋಬನಗರದಲ್ಲಿ ಈ ತರಬೇತಿ ಕೇಂದ್ರವಿದೆ. ಮೊದಲು GDC ಎಂಬ ಹೆಸರಿನಲ್ಲಿ ನಡೆಯುತ್ತಿದ್ದು, ಈಗ KICM ಹೆಸರಿನ ಅಡಿಯಲ್ಲಿ ಇಲ್ಲಿ ಸಹಕಾರ ಡಿಪ್ಲೊಮೋ ಕೋರ್ಸ್ ಅನ್ನು 6 ತಿಂಗಳ ಅವಧಿಗೆ ನಡೆಸಲಾಗುತ್ತಿದೆ. ಇದಕ್ಕಾಗಿ ಅರ್ಜಿ ಕರೆದಿದ್ದು, ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನವಾಗಿದೆ ಎಂದರು. ರೆಗ್ಯುಲರ್ DCM ಕೋರ್ಸ್ ತರಬೇತಿ ಪಡೆಯುವ ಉದ್ಯೋಗಾಕಾಂಕ್ಷಿಗಳಿಗೆ ಹಲವು ಅವಕಾಶಗಳು ಸಹಕಾರ ಇಲಾಖೆಗಳಲ್ಲಿ ಇವೆ. ಕನಿಷ್ಠ SSLC ಉತ್ತೀರ್ಣರಾದವರು ಪ್ರವೇಶ ಪಡೆಯಬಹುದಾಗಿದೆ. ತರಬೇತಿಯಲ್ಲಿ ಕಂಪ್ಯೂಟರ್ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಪರಿಶಿಷ್ಟರಿಗೆ 600 ರು, ಉಳಿದವರಿಗೆ 500 ರು ಶಿಷ್ಯ ವೇತನ ನೀಡಲಾಗುತ್ತದೆ. ಇದಲ್ಲದೆ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ತರಬೇತಿ ಪಡೆಯಬಹುದಾಗಿದೆ. ಸುಮಾರು 7,536 ಮಂದಿ DCM ಕೋರ್ಸ್ ತರಬೇತಿ ಪಡೆದಿದ್ದಾರೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08122242483 ಅಥವಾ 944907745746 ಸಂಪರ್ಕಿಸಬಹುದಾಗಿದೆ ಎಂದು ಏಕಾಂತ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ, ಎಲ್ಲರಿಗೆ ಕೇಳ್ತಾ ಇರಿ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗರಾಣಿ ಪುನರ್ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಶಿವಮೊಗ್ಗ ಜಿಲ್ಲಾ ಘಟಕದ ಹೊಸ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀಮತಿ ಶಾಂತಾ ಎಸ್ ಶೆಟ್ಟಿ ಅವರನ್ನು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಉಡುಪ ಅವರು ನೇಮಕ ಮಾಡಿದ್ದಾರೆ. ಶ್ರೀಮತಿ ಶಾಂತಾ ಶೆಟ್ಟಿ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸಿದ್ದು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಇವರು ಪಾತ್ರರಾಗಿದ್ದಾರೆ. ಎಸ್ ರಾಮಯ್ಯ ಸರ್ವೋದಯ ಬಾಲಿಕಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನಂದಿನಿ ಹಾಗೂ ಪದಾಧಿಕಾರಿಗಳು ಹಾಗೂ ಭಾವಿತಾ ಶೆಟ್ಟಿ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಶ್ರೀ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಮಾಜವು 1986-87 ಪ್ರಾರಂಭವಾಗಿ 40 ವರ್ಷ ತುಂಬಿದ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ವಾರ್ಷಿಕೋತ್ಸವವನ್ನು ಕೃಷಿನಗರದ ಶ್ರೀ ಗಾಯತ್ರಿ ಗಣಪತಿ ವಿಶ್ವಕರ್ಮ ನವಗ್ರಹ ದೇವಾಲಯ ಹಾಗೂ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ವಿಶ್ವಕರ್ಮ ಮಹಿಳಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ಗಂಗಾ ಶ್ರೀಧರ್, ಹೊನ್ನಾಳಿ ಮಹಿಳಾ ಸಮಾಜದ ಅಧ್ಯಕ್ಷೆ ಸುಧಾ ಪ್ರಕಾಶ್ ಅವರು ಪಾಲ್ಗೊಂಡು ಶಿವಮೊಗ್ಗ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಮಾಜದ ಸಾಧನೆಗಳನ್ನು ಪ್ರಶಂಸಿಸಿದರು. ಆಚಾರ್ಯ ತುಳಸಿ ಹಾಗೂ ಕಮಲಾ ನೆಹರು ಕಾಲೇಜಿನ ಪ್ರಾಂಶುಪಾಲರು ಮಾತನಾಡುತ್ತಾ, ಈ ಸಮಾಜವು ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವುದನ್ನು ಕಂಡು ಸಂತಸವಾಗಿದೆ ಎಂದರಲ್ಲದೆ, ಈ ಸಂಘವು ಅತ್ಯುತ್ತಮ ಸೇವಾ ಚಟುವಟಿಕೆಗಳ ಮೂಲಕ ಮಾದರಿ ಸಮಾಜವಾಗಿ ಎತ್ತರಕ್ಕೆ ಬೆಳೆಯಲಿ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಗಾಯತ್ರಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಅನ್ನಪೂರ್ಣ ಕಾಳಾಚಾರ್, ಗೌರವ ಅಧ್ಯಕ್ಷೆ ಭಾರತಿ, ಉಪಾಧ್ಯಕ್ಷರಾದ ಯಶೋಧ ನಾಗರಾಜ್, ವನಜಾದೇವಿ, ಸುಶೀಲಾ ರಘು ಇನ್ನಿತರರು ಇದ್ದರು. ಮುಂದಿನ ವಿವರ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಯ ಪಟ್ಟಿಗಳನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಜೂನ್ 20 ಒಳಗಾಗಿ ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಆರ್ಯ ಈಡಿಗರ ಸಮಾಜ ಕಟ್ಟಡ, ಸೊರಬ ರಸ್ತೆ, ಸಾಗರ, ದೂರವಾಣಿ ಸಂಖ್ಯೆ 0818-3-22-684 ಸಂಪರ್ಕಿಸಬಹುದು. ಮುಂದಿನ ವಿವರ. ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿಯಾಗಿದೆ. ಆರಂಭದಲ್ಲಿಯೇ ಇದರ ಪತ್ತೆ ಮಾಡಬೇಕು. ಇದಕ್ಕೆ ಮುಂದುವರೆದ ತಂತ್ರಜ್ಞಾನ ಅಗತ್ಯ ಎಂದು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯ ಹೃದಯ ರೋಗ ತಜ್ಞ ಹಾಗೂ ಸಲಹೆಗಾರ ಡಾಕ್ಟರ್ ಕೇಶವಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು 27% ಹೆಚ್ಚುತ್ತಿವೆ. ಅದರಲ್ಲೂ ಮಕ್ಕಳಲ್ಲಿ ಇದು ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದೆ. ಹುಟ್ಟಿದ 1,000 ಮಕ್ಕಳಲ್ಲಿ ಸುಮಾರು 8-10 ಮಕ್ಕಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದೆ ಎಂದರು. ರೋಗದ ಬಗ್ಗೆ ಮಾಹಿತಿ ಇಲ್ಲದಿರುವುದು, ಸುಧಾರಿತ ಚಿಕಿತ್ಸೆಯ ಕೊರತೆ, ತಪ್ಪಿದ ಜೀವನ ಶೈಲಿ, ರಕ್ತದೊತ್ತಡ, ಮಧುಮೇಹ, ಧೂಮಪಾನ ಮುಂತಾದವುಗಳಿಂದ ಇದು ಹೆಚ್ಚಾಗುತ್ತಿದೆ ಎಂದರು. ಈ ಬಗ್ಗೆ ಅರಿವು ಮತ್ತು ಸಕಾಲಿಕ ಚಿಕಿತ್ಸೆಯೇ ಅದಕ್ಕೆ ಪರಿಹಾರವಾಗಿದೆ. ಮಧುಮೇಹ, ಬಿಪಿ ಕಾಯಿಲೆ ಇರುವವರು, ಅದರಲ್ಲೂ 40 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷರು ಕಡ್ಡಾಯವಾಗಿ ಪ್ರತಿ ವರ್ಷ ಅಥವಾ 6 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಬೇಕು. ಇದರಿಂದ ಆರಂಭದಲ್ಲಿಯೇ ರೋಗ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಅನುಕೂಲವಾಗುತ್ತದೆ ಎಂದರು. ಆಸ್ಪತ್ರೆಯ ಹೃದಯ ಮತ್ತು ಶ್ವಾಸಕೋಶ ಕಸಿ ಶಸ್ತ್ರಚಿಕಿತ್ಸೆಯ ಮುಖ್ಯಸ್ಥ ಡಾಕ್ಟರ್ ದೇವಾನಂದ್ ಮಾತನಾಡಿ, ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಆಸ್ಪತ್ರೆಯ ಆಯ್ಕೆ ಬಹಳ ಮುಖ್ಯವಾಗುತ್ತದೆ ಮತ್ತು ಹೃದಯ ರೋಗವಲ್ಲದೆ ಇತರೆ ಕಾಯಿಲೆಗಳಿಗೂ ಒಂದೇ ಸೂರಿನಡಿ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆ ಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆ ಎಲ್ಲಾ ಸೌಲಭ್ಯಗಳನ್ನು ಮತ್ತು ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಯಾವುದೇ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿ ಮಾಡಬಹುದಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸಂಕೀರ್ಣ ಬ್ಲಾಕ್ಗಳಿಗೂ ಸೂಕ್ತವಾದ ಚಿಕಿತ್ಸೆ ಇಲ್ಲಿ ನೀಡಲಾಗುತ್ತದೆ ಎಂದ ಅವರು, ನಮ್ಮ ಆಸ್ಪತ್ರೆಯು ಹೃದಯಕ್ಕೆ ಸಂಬಂಧಿಸಿದಂತೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದೆ ಎಂದರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ರಾಣಿ ಪುರಂ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ ನೂರಾರು ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮಗ, ಅದೇ ಕೆಲಸ ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
0: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸಂಜೆಯನ್ನ ಮತ್ತಷ್ಟು ರಂಗಾಗಿಸೋಕೆ ನಿಮ್ಮ ನೆಚ್ಚಿನ RJ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪ್ರತಿದಿನ ಸಂಜೆ ನಾವು ಒಂದಲ್ಲ ಒಂದು ಪ್ರಮುಖ ವಿಷಯದ ಬಗ್ಗೆ, ನಿಮಗಾಗುವ ಲಾಭಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಬರೀ ವಿಷಯ ಅಲ್ಲ ಸ್ನೇಹಿತರೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಕ್ರಾಂತಿಕಾರಿ ಕಾನೂನಿನ ಬಗ್ಗೆ. ಎಸ್, ಅದೇ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. ಇದನ್ನ ನಮ್ಮ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿಡುವ ಮಾಹಿತಿ ಅಂತಂದ್ರೆ ತಪ್ಪಾಗಲ್ಲ. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಭೂ ಸುಧಾರಣೆಯ ಸುವರ್ಣ ಮಾಹಿತಿ ಇಲ್ಲಿದೆ ಕೇಳಿ. ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗಿ ಬರೋಣ. ಒಂದು ಕಾಲ ಇತ್ತು ಸ್ನೇಹಿತರೆ, ಜಮೀನೆಲ್ಲ ಕೆಲವೇ ಕೆಲವು ಜಮೀನ್ದಾರರ ಕೈಯಲ್ಲಿ ಇರ್ತಾ ಇತ್ತು. ಹಗಲು ರಾತ್ರಿ ಕಷ್ಟಪಟ್ಟು ಮಣ್ಣಿನಲ್ಲಿ ಚಿನ್ನ ಬೆಳೆಯೋ ರೈತನಿಗೆ ಸ್ವಂತ ನೆಲೆ ಇರಲಿಲ್ಲ. ಅವನು ಕೇವಲ ಗೇಣಿದಾರನಾಗಿದ್ದ. ಆದರೆ 1961 ಜಾರಿಗೆ ಬಂದು 1974 ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರ ಕಾಲದಲ್ಲಿ ಇದಕ್ಕೆ ಒಂದು ಐತಿಹಾಸಿಕ ತಿದ್ದುಪಡೆ ತರಲಾಯಿತು. ಆಗ ಹುಟ್ಟಿಕೊಂಡಿದ್ದೆ ಒಂದು ಅದ್ಭುತ ಘೋಷಣೆ, ಉಳುವವನೇ ಭೂಮಿಯ ಒಡೆಯ. ಹೇಳೋದಕ್ಕೆ ಎಷ್ಟು ಗಮ್ಮತ್ ಅನ್ಸತ್ತೆ ಅಲ್ವಾ? ಯಾರೋ ಬೆವರು ಸುರಿಸೋದು, ಯಾರಿಗೋ ಲಾಭ ಅನ್ನೋ ಪದ್ಧತಿಗೆ ಬ್ರೇಕ್ ಹಾಕಿ ಮಣ್ಣಿನ ಮಗನಿಗೆ ಮಣ್ಣಿನ ಹಕ್ಕನ್ನು ಕೊಟ್ಟ ಸುವರ್ಣ ಕಾಯ್ದೆ ಇದು ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಈ ಕಾಯ್ದೆಯ ಬಂಗಾರದಂತಹ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಅಂದ್ರೆ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆ ಅಂದ್ರೆ ಏನು, ಅದರ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಈ ಕಾಯ್ದೆಯ ಬಂಗಾರದಂತಹ ಪ್ರಮುಖ ಮುಖ್ಯಾಂಶವನ್ನ ತಿಳಿಸ್ತೀನಿ, ಕೇಳಿ ಸ್ನೇಹಿತರೆ. ಈ ಕಾಯ್ದೆ ನಮ್ಮ ಜನರಿಗೆ ಏನೇನು ಅಧಿಕಾರ ಕೊಡುತ್ತೆ ಗೊತ್ತಾ? ಸುಮ್ಮನೆ ಕಣ್ಮುಚ್ಚಿ ಯೋಚನೆ ಮಾಡಿ ಸ್ನೇಹಿತರೆ, ಇದರ ಪವರ್ ಎಂಥದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಮೊದಲನೇದಾಗಿ ಗೇಣಿದಾರರಿಗೆ ಮುಕ್ತಿ. ಯಾರು ವರ್ಷಾನುಗಟ್ಟಲೆಯಿಂದ ಭೂಮಿಯನ್ನ ನಂಬಿ ಉಳಿಮೆ ಮಾಡ್ತಾ ಇದ್ರೋ ಅವರಿಗೆ ಆ ಭೂಮಿಯ ಸಂಪೂರ್ಣ ಮಾಲೀಕತ್ವ ಸಿಕ್ತು. ಮಧ್ಯವರ್ತಿಗಳ ಕಾಟ ಬಂದಾಯಿತು. ಇನ್ನ ಎರಡನೇದಾಗಿ ಭೂಮಿಯ ಗರಿಷ್ಠ ಮಿತಿ. ಅಂದ್ರೆ ಒಬ್ಬರೇ 100 ಎಕರೆ ಜಮೀನು ಇಟ್ಟುಕೊಳ್ಳುವಂತಿಲ್ಲ ಅಂತ ಸರ್ಕಾರ ಒಂದು ಲಿಮಿಟ್ ಹಾಕ್ತು. ಹೆಚ್ಚುವರಿ ಇದ್ದ ಭೂಮಿಯನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದು ಭೂಮಿ ಇಲ್ಲದ ಬಡ ರೈತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಹಂಚಿತು. ಇದಲ್ವಾ ಅಸಲಿ ಸಾಮಾಜಿಕ ನ್ಯಾಯ ಅಂತಂದ್ರೆ. ಇನ್ನ ಮೂರನೇದಾಗಿ ಏನಪ್ಪಾ ಅಂದ್ರೆ ಇತ್ತೀಚಿನ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು, 2020 ತಿದ್ದುಪಡಿ ಆಯಿತು. ಅದು ಏನು ಅಂದ್ರೆ, ಹಳೆ ಕಾಲದಲ್ಲಿ ಕೇವಲ ಕೃಷಿಕರು ಮಾತ್ರ ಜಮೀನು ಕೊಳ್ಳಬಹುದಾಗಿತ್ತು. ಆದರೆ ಇತ್ತೀಚಿನ ತಿದ್ದುಪಡಿಗಳ ಪ್ರಕಾರ ಕೃಷಿಯೇತರೆ ಹಿನ್ನೆಲೆಯವರು ಕೂಡ ಕೃಷಿ ಭೂಮಿಯನ್ನ ಖರೀದಿಸೋದಕ್ಕೆ ಇದ್ದ ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿದೆ. ಇದ್ರಿಂದ ಕೃಷಿ ವಲಯದಲ್ಲಿ ಹೊಸ ಹೂಡಿಕೆಗೆ ದಾರಿಯಾಗಿದೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ನಮ್ಮ ಕಾರ್ಯಕ್ರಮದ ಹೆಸರೇ ಸೂಚಿಸುತ್ತೆ, ಅಂದ್ರೆ ಪರಿಹಾರದ ಕಡೆಗೆ ಅಂದ ಮೇಲೆ ನಿಮಗೊಂದು ಯೂಸ್ಫುಲ್ ಮಾಹಿತಿ ಕೊಡ್ಲೇಬೇಕು ಅಲ್ವಾ? ಸೊ ಸ್ನೇಹಿತರೆ, ಸುಮಾರು ಜನರಿಗೆ ಇವತ್ತಿಗೂ ತಾತ ಮುತ್ತಾತನ ಕಾಲದ ಜಮೀನು ಪಹಣಿ ಅಂದ್ರೆ RTC, ಮ್ಯೂಟೇಷನ್ ಅಥವಾ ಫಾರಂ ನಂಬರ್ 7, ಫಾರಂ ನಂಬರ್ 7A ಗೊಂದಲ ಇರುತ್ತೆ. ಭೂ ಸುಧಾರಣೆ ಕಾಯ್ದೆಯಡಿ ನಿಮಗೆ ಸಿಕ್ಕ ಜಮೀನಿನ ಹಕ್ಕು ಪತ್ರ ಇರಬೇಕು ಅಂತಂದ್ರೆ ನೀವು ಏನ್ ಮಾಡಬಹುದು ಅಂತ ಡೀಟೇಲ್ ಆಗಿ ಒಂದೊಂದಾಗಿ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ.

ನಮ್ಮ ಎಪಿಸೋಡ್ನಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ತಾ ಇರಬಹುದು, ಶ್ವೇತಾ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಬಗ್ಗೆ ಇತಿಹಾಸ ಹೇಳಿದ್ರೆ ಸಾಲದು. ಇವತ್ತಿನ ದಿನ ನಮಗೆ ಜಮೀನಿನ ವಿಷಯದಲ್ಲಿ ಕೋರ್ಟು ಕಚೇರಿ ಅಂತ ಅಲಿಯೋದಕ್ಕೆ ಆಗ್ತಾ ಇಲ್ಲ. ನಮಗೆ ಸಿಗ್ಬೇಕಾಗಿರೋ ಅಸಲಿ ಪರಿಹಾರ ಏನು, ಕಾನೂನಾತ್ಮಕವಾಗಿ ನಾವು ಹೇಗೆ ಗಟ್ಟಿ ಆಗ್ಬೇಕು ಅನ್ನೋದನ್ನ ಬಿಡಿಸಿ ಹೇಳಿ ಅಂತ ನೀವು ಕೇಳ್ತಾ ಇರ್ಬೋದು. ಎಸ್, ಬನ್ನಿ ಸ್ನೇಹಿತರೆ, ಇವತ್ತು ಈ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಅಡಿಯಲ್ಲಿ ಬರುವ ಸಂಪೂರ್ಣ ಸುದೀರ್ಘ ಕಾನೂನಾತ್ಮಕ ಪರಿಹಾರಗಳ ಗೈಡ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ, ಕೇಳಿ. ಮೊದಲನೇದಾಗಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ದೊಡ್ಡ ತಲೆನೋವು ಅಂತಂದ್ರೆ ಈ ಫಾರಂ ನಂಬರ್ 7. ಏನಿದು ಫಾರ್ಮ್ ನಂಬರ್ 7? ಕಾಯ್ದೆ ಜಾರಿಗೆ ಬಂದಾಗ ಗೇಣಿದಾರರು ತಮಗೆ ಭೂಮಿಯ ಒಡೆತನ ಸಿಗಬೇಕು ಅಂತ ಅರ್ಜಿ ಹಾಕಿಕೊಳ್ಳೋದಕ್ಕೆ ಇದ್ದ ಫಾರಂ ಇದು. ಆದರೆ ಅದೆಷ್ಟೋ ಜನ ಅನಕ್ಷರಸ್ಥರು ಅಜ್ಞಾನದಿಂದ ಅಥವಾ ಜಮೀನ್ದಾರರ ಹೆದರಿಕೆಯಿಂದ ಆ ಕಾಲದಲ್ಲಿ ಅರ್ಜಿ ಹಾಕಲೇ ಇಲ್ಲ. ಇನ್ನ ಫಾರಂ 7A ಅಂತಂದ್ರೆ, ಈಗ ಅಂದಿನ ಕಾಲದಲ್ಲಿ ಯಾರು ಈ ಅರ್ಜಿಯನ್ನ ಹಾಕ್ಲಿಲ್ವೋ ಅಂತಹ ವಂಚಿತರಿಗಾಗಿ ಸರ್ಕಾರ ಆಮೇಲೆ ತಂದಿದ್ದೆ ಫಾರಂ 7A. ಸೊ ಸ್ನೇಹಿತರೆ, ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ನಿಮ್ಮ ತಾತ ಅಥವಾ ತಂದೆ ಆ ಕಾಲದಲ್ಲಿ ಅರ್ಜಿ ಹಾಕಿದ್ದು ಭೂ ನ್ಯಾಯಮಂಡಳಿ ಇವತ್ತಿಗೂ ಆರ್ಡರ್ ಪಾಸ್ ಮಾಡದೆ ಕೇಸ್ ನನಗುದಿಗೆ ಬಿದ್ದಿದ್ಯಾ, ತಕ್ಷಣವೇ ನಿಮ್ಮ ತಾಲೂಕಿನ ಲಿಟಿಗೇಷನ್ ರಿಜಿಸ್ಟರ್ ಚೆಕ್ ಮಾಡ್ಕೊಳ್ಳಿ. ಭೂ ನ್ಯಾಯಮಂಡಳಿಯ ಹಳೆಯ ಕಡತಗಳನ್ನ ಮರುಪರಿಶೀಲಿಸಲು ಅಥವಾ ಹೈಕೋರ್ಟ್ ಮೆಟ್ಟಿಲೇರಲು ನಿಮ್ಮ ಬಳಿ ಈ ಅರ್ಜಿಯ ನಕಲು ಪ್ರತಿ ಇರಬೇಕಾಗುತ್ತೆ. ಆರ್ಡರ್ ಆಗಿದ್ರೂ ಪಹಣಿಯಲ್ಲಿ ಹೆಸರು ಬಂದಿಲ್ಲ ಅಂತಂದ್ರೆ ಆ ಟ್ರಿಬ್ಯುನಲ್ ಆರ್ಡರ್ ಪ್ರತಿಯನ್ನ ತೆಗೆದುಕೊಂಡು ತಹಶೀಲ್ದಾರಿಗೆ ಪೌತಿ ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಬೇಕು. ಸೊ ಇನ್ನ ಎರಡನೇದಾಗಿ, ಸೆಕ್ಷನ್ 79A ಮತ್ತು ಸೆಕ್ಷನ್ 79B ರದ್ದತಿಯ ಬಗ್ಗೆ, ನಿಮಗಿರುವ ಹೊಸ ಪರಿಹಾರ ಮತ್ತು ಅವಕಾಶದ ಬಗ್ಗೆ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಇದು ತೀರಾ ಇತ್ತೀಚಿನ ಅತಿ ದೊಡ್ಡ ಬದಲಾವಣೆ ಅಂತಾನೆ ಹೇಳಬಹುದು. ಹಳೆ ಕಾಯ್ದೆಯಲ್ಲಿ ಸೆಕ್ಷನ್ 79A ಮತ್ತು ಸೆಕ್ಷನ್ 79B ಅಂತ ಇತ್ತು. ಆದ್ರೆ ಕೃಷಿಯೇತರ ಆದಾಯ ವರ್ಷಕ್ಕೆ 25 ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ಕೃಷಿ ಭೂಮಿ ಕೊಳ್ಳುವಂತಿರಲಿಲ್ಲ. ಕೃಷಿ ಹಿನ್ನೆಲೆ ಇಲ್ಲದವರು ಭೂಮಿ ತಗೊಂಡ್ರೆ ಸರ್ಕಾರ ಜಪ್ತಿ ಮಾಡ್ತಾ ಇತ್ತು. ಇದರ ಅಡಿಯಲ್ಲಿ ಲಕ್ಷಾಂತರ ಕೇಸುಗಳು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಬಾಕಿ ಉಳಿದಿದ್ದವು ಅಂತಾನೆ ಹೇಳಬಹುದು. ಹಾಗಾಗಿ ಸರ್ಕಾರ ಈ ಕರಾಳ ಸೆಕ್ಷನ್ಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಸೊ ನಿಮ್ಮ ಮೇಲೊಬ್ಬರ ಮೇಲೆ ಈ ಸೆಕ್ಷನ್ ಅಡಿಯಲ್ಲಿ ಎಸಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದ, ಚಿಂತೆ ಬಿಡಿ, ಆ ಕೇಸುಗಳನ್ನೆಲ್ಲ ಈಗ ಕಾನೂನಾತ್ಮಕವಾಗಿ ವಜಾಗೊಳಿಸುತ್ತೆ. ನೀವು ತಕ್ಷಣ ನಿಮ್ಮ ವಕೀಲರ ಮೂಲಕ ಅಥವಾ ನೇರವಾಗಿ ಎಸಿ ಕೋರ್ಟ್ಗೆ ಭೇಟಿ ನೀಡಿ, ತಿದ್ದುಪಡಿ ಕಾಯ್ದೆಯ ಅನ್ವಯ ಕೇಸ್ ಕ್ಲೋಸ್ ಮಾಡಿಸಿ. ನಿಮ್ಮ ಜಮೀನಿನ ಮೇಲಿದ್ದ ಸ್ಟೇ ಅಥವಾ ಸರ್ಕಾರ ಮುಟ್ಟುಗೋಲು ಆದೇಶವನ್ನ ತೆರವುಗೊಳಿಸಿಕೊಳ್ಳಬಹುದು. ಹಾಗೇನೆ ಸ್ನೇಹಿತರೆ, PTCL ಕಾಯ್ದೆ ಮತ್ತು ಜಮೀನಿನ ಮಾಲೀಕತ್ವದ ಗಟ್ಟಿ ಪರಿಹಾರ ಏನಪ್ಪಾ ಅಂದ್ರೆ, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಾಂಧವರಿಗೆ ಭೂ ಸಾಧಾರಣೆ ಕಾಯ್ದೆ ಮತ್ತು PTCL ಅಂದ್ರೆ ಪ್ರೊಬೇಷನರಿ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೇನ್ ಲ್ಯಾಂಡ್ಸ್ ಕಾಯ್ದೆ ಒಂದು ಸಂಜೀವಿನಿ ಅಂತಾನೆ ಹೇಳಬಹುದು. ಸರ್ಕಾರದಿಂದ ಮಂಜೂರಾದ ಜಮೀನನ್ನು ನಿಯಮ ಮೀರಿ ಬೇರೆಯವರಿಗೆ ಮಾರಾಟ ಮಾಡಿದ್ದರೆ ಅದನ್ನು ಮರಳಿ ಪಡೆಯೋದಕ್ಕೆ ಈ ಕಾಯ್ದೆ ನೆರವಾಗುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಹಿರಿಯರಿಗೆ ಮಂಜೂರಾದ ಜಮೀನನ್ನು ಯಾರಾದರೂ ಮೋಸದಿಂದ ಅಥವಾ ಕಾನೂನು ಬಾಹಿರವಾಗಿ ಖರೀದಿ ಮಾಡಿದ್ದರೆ ನೀವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ನಿರ್ದೇಶನಗಳ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಸಮಂಜಸವಾದ ಕಾಲಮಿತಿಯೊಳಗೆ ರೀಸನಬಲ್ ಟೈಮ್ ಒಳಗೆ ಅರ್ಜಿ ಸಲ್ಲಿಸುವುದು ಮುಖ್ಯ. ವಿಳಂಬ ಮಾಡಬೇಡಿ, ಹಳೆಯ ದಾಖಲೆಗಳನ್ನು ಹುಡುಕಿ ತಕ್ಷಣ ಎಸಿ ಕೋರ್ಟ್ಗೆ ಹೋಗಿ. ಇನ್ನ ಕೊನೆಯದಾಗಿ ಡಿಜಿಟಲ್ ಪರಿಹಾರ, ಕಚೇರಿಗಳಿಗೆ ಅಲೆಯೋದನ್ನ ತಪ್ಪಿಸಿ. ಬಹಳ ಜನ ರೈತರು ಬೆಳಗ್ಗೆ ಎದ್ದರೆ ಸಾಕು ತಹಶೀಲ್ದಾರ್ ಆಫೀಸ್ ಮುಂದೆ ಕ್ಯೂ ನಿಂತಿರ್ತಾರೆ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಸ್ನೇಹಿತರೆ. ನಿಮ್ಮ ಬೆರಳ

ತುದಿಯಲ್ಲೇ ಪರಿಹಾರ ಇದೆ ಅಂತಾನೆ ಹೇಳಬಹುದು. ಎಸ್, ಆ ಪರಿಹಾರ ಏನು ಗೊತ್ತಾ? ಭೂಮಿ ಪೋರ್ಟಲ್. ನಿಮ್ಮ ಜಮೀನಿನ ಹಕ್ಕು ಬದಲಾವಣೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಯಾರಾದರೂ ಲಂಚ ಕೇಳಿದರೆ ಅಥವಾ ಕೆಲಸ ವಿಳಂಬ ಮಾಡಿದರೆ ಭೂಮಿ ವೆಬ್ಸೈಟ್ನಲ್ಲೇ ದೂರು ದಾಖಲಿಸಬಹುದು. ಇದಕ್ಕೆ ಆಧಾರ್ ಲಿಂಕ್ ಇರಬೇಕು ಸ್ನೇಹಿತರೆ. ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸಿ. ಇದರಿಂದ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಜಮೀನಿನ ಖಾತೆ ಬದಲಾಯಿಸಲು ಅಥವಾ ವಂಚಿಸಲು ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಜಮೀನಿನ ವಿವಾದಗಳಿದ್ದಾಗ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳನ್ನ ನಂಬಿ ಹಣ ಕಳೆದುಕೊಳ್ಳಬೇಡಿ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕಂದಾಯ ದಾಖಲೆಗಳು ಮನೆ ಬಾಗಿಲಿಗೆ ಅನ್ನೋ ಯೋಜನೆಯನ್ನು ತಂದಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಿ. ಅಬ್ಬಾ, ಇವತ್ತು ಸ್ವಲ್ಪ ಸುದೀರ್ಘವಾಗಿ ಮಾಹಿತಿ ತಿಳ್ಕೊಂಡ್ವಿ ಅಲ್ವಾ? ಆದ್ರೆ ಸ್ನೇಹಿತರೆ, ಇದು ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಬ್ಬ ರೈತನೂ ತಿಳಿದುಕೊಳ್ಳಬೇಕಾದ ಸುವರ್ಣ ಸತ್ಯಗಳು ಅಂತಾನೆ ಹೇಳಬಹುದು. ಕಾನೂನಿನ ಅರಿವೇ ನಮಗಿರುವ ಅತಿ ದೊಡ್ಡ ಪರಿಹಾರ. ಏನಂತೀರಾ? ಸೊ ನಿಮ್ಮ ಜಮೀನಿನ ಸಮಸ್ಯೆಗಳಿಗೆ ಇವತ್ತಿನ ಈ ಮಾಹಿತಿ ಸ್ವಲ್ಪ ಮಟ್ಟಿಗಾದ್ರೂ ದಾರಿ ತೋರಿಸುತ್ತೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-0962-79. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ,

ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ಬುದ್ಧಿಜೀವಿಗಳಾಗಿರುವಂತಹ ನಾವೆಲ್ಲರೂ ಕೂಡ ಏನಾದರೂ ಒಂದು ವಿಷಯವನ್ನು ವ್ಯಕ್ತಪಡಿಸಬೇಕು ಅಂತಂದರೆ ಅದು ಒಂದು ರೀತಿಯ ಫೀಲಿಂಗ್ಗಳನ್ನು ವ್ಯಕ್ತಪಡಿಸೋದಾಗಿರುತ್ತೆ. ಲೈಕ್ ಅದು ಖುಷಿಯ ವಿಚಾರಗಳನ್ನ ಖುಷಿಯಿಂದ ಹೇಳ್ಕೊಳ್ಳುವಂಥದ್ದು, ದುಃಖದ ವಿಚಾರಗಳನ್ನ ಬೇಸರದಲ್ಲಿ ಹೇಳ್ಕೊಳ್ಳುವಂಥದ್ದು, ಈ ರೀತಿಯ ಒಂದಷ್ಟು ಭಾವನೆಗಳ ಜೊತೆನಲ್ಲಿ ನಾವು ವಿಚಾರವನ್ನು ವಿನಿಮಯ ಮಾಡ್ಕೊಳ್ತೀವಿ. ಹಾಗೆ ಯಾವಾಗಲೂ ಕೂಡ ಖುಷಿಯಿಂದ ಇರೋದಕ್ಕಂತೂ ಆಗೋದಿಲ್ಲ. ಏನಾದರೂ ಒಂದು ಕಷ್ಟಗಳು ಬಂದೇ ಬರುತ್ತೆ, ಆ ಟೈಮಲ್ಲಿ ನಮಗೆ ಬೇಸರ ಹಾಗೆ ಆಗುತ್ತೆ. ಆ ಟೈಮಲ್ಲೆಲ್ಲ ನಮಗೆ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗತ್ತೆ, ಅಥವಾ ನಮಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಬೇಕಾಗತ್ತೆ. ಈ ರೀತಿಯಾದ್ದು ಒಂದು ಚೇಂಜಸ್ದು ನಾವು ಯಾವಾಗಲೂ ಕೂಡ ಬಯಸ್ತಾ ಇರ್ತೀವಿ. ಡೈಲಿ ಲೈಫಲ್ಲಿ ಒಂದೇ ಥರದ ವರ್ಕ್ ಮಾಡಬೇಕು ಅಂತಂದರೆ ಯಾರಿಗೂ ಕೂಡ ಆಗೋದಿಲ್ಲ. ಏನಾದರೂ ಚೇಂಜಸ್ನ ಮಾಡ್ಕೊಳ್ತಾ ಇರ್ತೀವಿ, ಹಾಗೆ ನಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ಚೇಂಜಸ್ನ ಕಾಣ್ತಾ ಇರ್ತೀವಿ. ಅದೇ ರೀತಿನಲ್ಲೇ ಬದಲಾಗ್ತಾ ಆಗ್ತಾ ಆಗ್ತಾ ನಮಗೆ ಈ ಎಂಟರ್ಟೈನ್ಮೆಂಟ್ ಅನ್ನೋವಂಥದ್ದು ಒಂದು ರೀತಿಯ ಸಾಹಸ ಮಾಡೋದಕ್ಕೂ ಕೂಡ ಉತ್ತೇಜನ ಕೊಡುತ್ತೆ ಅಂತಲೇ ಹೇಳ್ಬೋದಲ್ವಾ? ಈಗ ಎಷ್ಟೋ ಜನಕ್ಕೆ ಬೈಕ್ನ ರೈಡ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದರಲ್ಲೂ ಕೂಡ ಸೂಪರ್ ಬೈಕ್ಗಳನ್ನ ರೈಡ್ ಮಾಡಬೇಕು ಅಂತ ಆಸೆ ಇರುತ್ತೆ. ಈ ಥರದ್ದೆಲ್ಲ ಆಸೆಗಳಲ್ಲಿ ಇಟ್ಕೊಂಡಿದ್ದಾಗ ಏನಾಗುತ್ತೆ, ನಮಗೆ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋಂತಹ ಆಸೆ ಒಂದೇ ಬರುತ್ತೆ. ನಮಗೆ ಈ ಬೈಕ್ಗಳನ್ನ ತಗೊಳ್ಳೋದು ಒಂದು ರೀತಿಯಲ್ಲಿ ದುಬಾರಿ ಅನ್ಸಿದ್ರೆ, ಆ ಬೈಕ್ನ ತಗೊಂಡ ನಂತರದಲ್ಲಿ ಅದರಿಂದ ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವಂತಹ ಆಸೆಗಳು ಇದ್ದೇ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಬೈಕ್ ಅಥವಾ ಕಾರ್ಗಳನ್ನ ತಗೊಳ್ತಾರೆ ಅಂತಂದರೆ ಒಂದು ರೀತಿಯ ಏನೋ ಒಂದು ಜವಾಬ್ದಾರಿ ಅಥವಾ ಏನೋ ಒಂದು ಅನುಕೂಲಕ್ಕೆ ಬೇಕಾದಾಗ ಬಳಕೆ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾರೆ. ಇನ್ನು ಕೆಲವೊಂದಷ್ಟು ಜನ ಅದನ್ನು ಕ್ರೀಡೆಗಾಗಿನೇ ತಗೊಳ್ಳುವಂಥದ್ದನ್ನು ಗಮನಿಸಿರ್ತೀವಿ. ಹಾಗಾದರೆ ಇವತ್ತು ಯಾಕೆ ಇದನ್ನೆಲ್ಲ ಮಾತಾಡ್ತೀನಿ ಅಂತಂದರೆ, ನಮಗೆಲ್ಲ ಗೊತ್ತೇ ಇದೆ ಈಗ ಖಾಲಿ ರೋಡ್ಗಳು ಸಿಕ್ಕರೆ ಸಾಕು ಹುಡುಗರೆಲ್ಲ ಸೇರಿಕೊಂಡು ಬೈಕ್ ರೇಸ್, ವೀಲಿಂಗ್ ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಕಾನ್ಸೆಪ್ಟ್ ಈಗಿಂದ ಬಂದಿರೋದಾ ಅಂತ ನೀವು ಕೇಳಿದ್ರೆ, ಇದು ತುಂಬಾ ಹಿಂದಿನ ಕಾನ್ಸೆಪ್ಟ್ ಆಗಿದೆ. ಇದಕ್ಕೆ ಕಾರಣ ಏನು ಮತ್ತು ಈ ರೀತಿಯ ರೇಸ್ಗಳು ಯಾಕೆ ಬಂತು, ಯಾವಾಗ ಬಂತು, ಮತ್ತು ಈ ಒಂದು ರೇಸ್ ಅನ್ನುವಂಥದ್ದು ಹೇಗೆ ಸ್ಟಾರ್ಟ್ ಆಯಿತು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ರೇಸಿಂಗ್ನ ಮಾಡ್ತೀರಾ ಅಂತಂದರೆ ನಮಗೂ ಕೂಡ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಈಗ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಕ್ರೇಜ್ ಅಂತ ಅಂದರೆ ಈ ಒಂದು ರೇಸಿಂಗ್ ಮಾಡುವಂಥದ್ದು ಅಥವಾ ಇನ್ನಿತರೆ ಬೇರೆ ಬೇರೆ ಕ್ರೇಜ್ಗಳು ಬೇರೆಯವರಿಗೆ ಇರುತ್ತೆ. ಈಗ ನಮಗೆಲ್ಲ ಕಾರ್ ತೊಗೊಂಡು ರೈಡ್ ಮಾಡ್ತಿದ್ದೀವಿ ಅಂತಂದಾಗ ಸ್ವಲ್ಪ ಸ್ಪೀಡಾಗಿ ಹೋದರೆ ಅದೊಂಥರ ಕ್ರೇಜ್ ಚೆನ್ನಾಗಿರುತ್ತೆ. ಆ್ಯಂಡ್ ಬೈಕ್ ತೊಗೊಂಡು ಹೊರಡ್ತಿದ್ವಿ ಅಂದರೆ ಸೊ ಅದೊಂದು ರೀತಿಯ ಕ್ರೇಜ್ ಇರುತ್ತೆ. ಈಗ ಈ ರೀತಿಯ ಕ್ರೇಜ್ನ ನಾವು ಎಂಜಾಯ್ ಮಾಡಬೇಕು ಅಂತಂದರೆ ಅದಕ್ಕೆ ಅಂತಲೇ ಒಂದು ಸ್ಪಾಟ್ ಇರುತ್ತೆ ಅಥವಾ ಪ್ಲೇಸ್ ಇರುತ್ತೆ, ಅಂತಹ ಕಡೆಗಳಲ್ಲಿ ಹೋಗಿ ಮಾಡಬೇಕು. ಆದರೆ ನಮ್ಮ ಸುತ್ತಮುತ್ತಲು ಇರುವಂಥವ್ರನ್ನ ನೋಡಿದ್ರೆ ಸೊ ಎಲ್ಲ ಟ್ರಾಫಿಕ್ ಇರುವಂತಹ ರಸ್ತೆಗಳಲ್ಲಿ, ಜನದಟ್ಟಣೆ ಇರುವಂತಹ ರಸ್ತೆಗಳಲ್ಲಿ ಈ ರೀತಿಯ ಕ್ರೇಜ್ನ ಶೋ ಮಾಡ್ತಾ ಇರ್ತಾರೆ. ಆದರೆ ಈ ರೇಸಿಂಗ್ ಅನ್ನುವಂಥದ್ದು ಒಂದು ಸಾಹಸಮಯ ಕ್ರೀಡೆ ಆಗಿರುತ್ತೆ. ಸೊ ರೇಸಿಂಗ್ ಮಾಡುವಂಥವ್ರು ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ನ ತೊಗೊಂಡಿರ್ತಾರೆ, ಏನೆಲ್ಲ ಸೇಫ್ಟಿ ಮೆಷರ್ಸ್ನ ತೊಗೋಬೇಕು ಅದನ್ನೆಲ್ಲ ಕೂಡ ತೊಗೊಂಡು ಈ ಒಂದು ರೇಸಿಂಗ್ ಅಂತೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದಕ್ಕೆ ಪ್ರಾಕ್ಟೀಸ್ ಕೂಡ ಮುಖ್ಯ ಆಗುತ್ತೆ ಮತ್ತು ಗೈಡೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ಒಂದು ರೇಸಿಂಗ್ ಅನ್ನುವಂಥದ್ದು ಯಾವಾಗಿನಿಂದ ಸ್ಟಾರ್ಟ್ ಆಯಿತು, ಲೈಕ್ ಅದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು, ರೇಸಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದ್ರು, ಇದರಿಂದ ಏನು ಉಪಯೋಗ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ರೇಸಿಂಗ್ನ ನಾವು ಗಮನಿಸ್ತೀವಿ ಅಂತಂದರೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಹಂಬಲ ಮನುಷ್ಯರಿಗೆ ಹಿಂದಿನಿಂದಲೂ ಕೂಡ ಇದೆ ಅಂತಲೇ ಹೇಳ್ಬೋದು. ಮಧ್ಯಯುಗದಲ್ಲಿ ಪ್ರಾಣಿಗಳ ಮೇಲೆ ಕುಳಿತು ಸ್ಪರ್ಧೆಯನ್ನು ನಡೆಸ್ತಾ ಇದ್ರು. ಲೈಕ್ ನಾವೆಲ್ಲ ನೋಡಿರೋ ಹಾಗೆ ಹಾರ್ಸ್ ರೇಸ್ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಸೈಕಲ್ನ ಕಂಡುಹಿಡಿದ ನಂತರದಲ್ಲಿ ಮನುಷ್ಯರಿಗೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅತ್ಯುತ್ತಮವಾದಂತಹ ಮಾಧ್ಯಮ ದೊರೆತಂತಾಗುತ್ತೆ. ಆಗ ಸೈಕಲ್ ರೇಸ್ ಕೂಡ ನಡೆಯುತ್ತೆ. ನಂತರದಲ್ಲಿ ಮೋಟಾರ್ ಕಾರ್ಗಳನ್ನ ಕಂಡುಹಿಡಿದ ನಂತರದಲ್ಲಿ ಈ ಸ್ಪರ್ಧೆಗೆ ರೋಮಾಂಚಕವಾದಂತಹ ಒಂದು ಸ್ವರೂಪನೇ ಬಂತು ಅಂತಲೇ ಹೇಳ್ಬೋದು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಈ ಮೋಟಾರ್ ರೇಸ್ 1894 ಆರಂಭ ಆಗುತ್ತೆ, ಅದು ಸಹ ಜುಲೈ 22. ಈ ರೇಸ್ನಲ್ಲಿ 21 ಕಾರ್ಗಳು ಭಾಗವಹಿಸಿದ್ವು. ಅಂದರೆ ಫಸ್ಟ್ ಟೈಮ್ ಆದಂತಹ ಈ ಒಂದು ರೇಸಲ್ಲಿ 21 ಕಾರ್ಗಳನ್ನು ನಾವು ರೇಸಲ್ಲಿ ನೋಡೋದಕ್ಕೆ ಸಾಧ್ಯ ಆಯಿತು. ಆದರೆ ಇದು ಹೆಸರಿಗೆ ಮಾತ್ರ ರೇಸ್ ಆಗಿತ್ತು. ಆದರೆ 1895 June 11 ಮೋಟಾರ್ ರೇಸ್ ಪ್ಯಾರಿಸ್ನಿಂದ ಬೋರ್ಡೆಕ್ಸ್ ತನಕ ನಡೆಯುತ್ತೆ. ಇವುಗಳ ನಡುವೆ ಅಂತರವನ್ನು ನಾವು ನೋಡ್ತೀವಿ ಅಂದರೆ 1178 ಆಗಿರ್ತಾ ಇತ್ತು. ನಂತರದ ದಿನಗಳಲ್ಲಿ ಹೆಚ್ಚಿನ ರೇಸ್ ಕಾರ್ಗಳು ವೃತ್ತಾಕಾರದಲ್ಲಿ ನಡೀತಾ ಇರುತ್ತೆ. ವಿಶ್ವದಾದ್ಯಂತ ಹಳೆಯ ಕಾರ್ಗಳ ಮೊಟ್ಟ ಮೊದಲ ರೇಸು 1905 September 14 ಆರಂಭ ಆಗುತ್ತೆ. ಇದು ಉತ್ತರ ಕೊರೋಲಿನದ ರಿಚರ್ಡ್ ಪೆರಿ ಗಂಟೆಗೆ 275 ವೇಗದಲ್ಲಿ 80 ದೂರವನ್ನು 17:27 ಪೂರೈಸ್ತಾರೆ. ಇನ್ನು ಫ್ರಾನ್ಸ್ನ ಫ್ರಾಂಕೋಯಿಸ್ ಲ್ಯಾಕೆಟ್ ಎನ್ನುವಂತಹ ಕಾರು ಪಂದ್ಯದಲ್ಲಿ ಒಂದು ವಿಕ್ರಮವನ್ನು ಸ್ಥಾಪಿಸ್ತಾನೆ. ಆತ 1935 July 22 1936 July 26 370 ಪೈಕಿ 363 ಕಾಲ ಸತತವಾಗಿ ಕಾರನ್ನು ಓಡಿಸಿ 400,000 ದೂರವನ್ನು ಪ್ರಯಾಣ ಮಾಡಿರ್ತಾರೆ. ಫ್ರಾನ್ಸ್ನ 8 March 1933 ಗಂಟೆಗೆ 93 ವೇಗದಲ್ಲಿ 137:37 ಕಾಲ ಸತತವಾಗಿ ಕಾರನ್ನು ಓಡಿಸ್ತಾರೆ. ಇತ್ತೀಚೆಗೆ Formula 1 ಕಾರ್ ರೇಸ್, ಇದು ಅತಿ ಪ್ರಸಿದ್ಧವಾದಂತಹ ಕಾರ್ ರೇಸ್ ಆಗಿರುತ್ತೆ. ಆ್ಯಂಡ್ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈಗ ಕಾರ್ ರೇಸ್ನಲ್ಲಿ ಜಯಗಳಿಸಿದಂತಹ ವ್ಯಕ್ತಿ ಏನಿರ್ತಾರೆ ಅವರು ಕೂಡ ಎಲ್ಲ ಕಡೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೀತಾರೆ. ಅದೇ ರೀತಿಯಲ್ಲೇ ಯಾವ ಕಾರ್ ವಿನ್ ಆಗಿರುತ್ತೋ ಆ ಕಾರ್ ತಯಾರಿಸುವಂತಹ ಕಂಪನಿ ಕೂಡ ಒಂದು ಒಳ್ಳೆಯ ಪ್ರಚಾರವನ್ನು ಕೂಡ ಪಡ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ರೇಸ್ ಅನ್ನುವಂಥದ್ದು ಆರಂಭ ಆಗುತ್ತೆ. ಆರಂಭದ ದಿನಗಳಲ್ಲಿ ಈ ರೇಸ್ನ ಒಂದು ಕ್ರೇಜ್ ಈ ರೀತಿಯಲ್ಲಿ ಇರುತ್ತೆ. ನೀವು ರೇಸಿಂಗ್ ಏನಾದರೂ ಮಾಡ್ತೀರ ಅಂದರೆ ಸೊ ನಿಮಗೆ ಯಾವ ರೇಸ್ ಇಷ್ಟ ಆಗುತ್ತೆ, ಬೈಕ್ ರೇಸ್ ಅವ್ರ ಕಾರ್ ರೇಸ್ ಇಷ್ಟ ಆಗುತ್ತಾ, ಸೊ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಂದುವರಿಸೋದ್ರ ಜೊತೆಗೆ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪನ್ನಡ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ರೇಸಿಂಗ್ನ ಬಗ್ಗೆ. ರೇಸಿಂಗ್ ಅಂತ ಬಂದಾಗ ನಮಗೆ ಅಲ್ಲಿ ಬೈಕ್ ರೇಸ್, ಕಾರ್ ರೇಸ್, ಹಾರ್ಸ್ ರೇಸ್, ಈ ಥರದ ಎಲ್ಲ ಬೇರೆ ಬೇರೆ ರೇಸ್ಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ರೇಸ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು, ಮತ್ತು ಯಾವಾಗ ಫಸ್ಟ್ ಟೈಮ್ ರೇಸ್ ಆರಂಭ ಆಗಿದ್ದು, ಮತ್ತು ಯಾರು ಅದನ್ನು ರೈಡ್ ಮಾಡಿದ್ದು, ಈ ಥರದ ಎಲ್ಲ ವಿಚಾರಗಳನ್ನು ನೋಡಿದಾಗ, ಇಲ್ಲೆಲ್ಲ ರೇಸ್ ಅಂತಂದರೆ 1 or 2 kilometers ಬೈಕ್ ಅಥವಾ ಕಾರ್ಗಳನ್ನ ರೈಡ್ ಮಾಡುವಂಥದ್ದಲ್ಲ, ಇದು 100 kilometers ರೇಸಿಂಗ್ನ ಮಾಡ್ತಾಯಿದ್ರು. ಅದು ಸಹ ಒಂದು 15-20 ದಿನಗಳ ಕಾಲ ರೈಡ್ನ ಮಾಡುವಂಥದ್ದು. ಈ ಥರದ ರೇಸ್ಗಳನ್ನ ನಾವು ಆಗೆಲ್ಲ ನೋಡ್ಬೋದಿತ್ತು. ಆದರೆ ಈ ರೇಸಿಂಗ್ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು, ಮತ್ತು ಇದರ ಒಂದು ಕ್ರೇಜ್ ಯಾವಾಗಿನಿಂದ ಆರಂಭ ಆಯಿತು ಅಂತ ಹೇಳಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ನಾವೆಲ್ಲ ಈಗ ಯಾವುದೇ ಒಂದು ಊರನ್ನ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಸೊ ಅದಕ್ಕೆ ಫಸ್ಟ್ ನಾವು ಸರ್ಚ್ ಮಾಡುವಂಥದ್ದೇ ಅಲ್ಲಿಯ ಪಿನ್ ಕೋಡ್ ಏನಿದೆ ಅಂಥೇಳಿ ಅಲ್ವಾ. ಸೊ ಅದಕ್ಕಿಂತ ಪ್ರೀವಿಯಸ್ಸಲ್ಲಿ ನೋಡ್ತೀವಿ ಅಂದರೆ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು ಯಾವುದು, ಅಥವಾ ಹೋಬಳಿ ಯಾವುದು, ಈ ಥರದ್ದೆಲ್ಲ ನೋಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಾವು ಪಿನ್ ಕೋಡ್ನ ಸರ್ಚ್ ಮಾಡಿ ನೋಡ್ತೀವಿ ಅಲ್ವಾ. ಸೊ ಹಾಗಾದರೆ ಈ ಒಂದು ಪಿನ್ ಕೋಡ್ ಅನ್ನುವಂಥದ್ದು ಯಾವಾಗಿನಿಂದ ಆರಂಭ ಆಯಿತು, ಈ ಪಿನ್ ಕೋಡ್ ಬರೋದಕ್ಕೆ ಕಾರಣ ಏನು, ಮತ್ತು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ರೀತಿಯ ಪಿನ್ ಕೋಡ್ನ ಕೊಡಲಾಗಿದೆ, ಈ ರೀತಿ ಅದನ್ನು ಹೇಗೆ ಹಂಚಿದರು, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟು ನಾವು ಪಿನ್ ಕೋಡ್ ವ್ಯವಸ್ಥೆ ಯಾವಾಗ ಆರಂಭ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ ಅಂತಂದರೆ, ಇದು ಮುಖ್ಯವಾಗಿ ಕಂಡುಬರುವಂಥದ್ದು ಅಂಚೆ ವ್ಯವಸ್ಥೆನಲ್ಲಿ. ನಾವು ವಿಶ್ವದಾದ್ಯಂತ ನೋಡ್ತೀವಿ ಅಂತಂದರೆ ಅಂಚೆ ವ್ಯವಸ್ಥೆ ಹೆಚ್ಚಾಗಿ ಕಂಡುಬರುವಂಥದ್ದು ಭಾರತದಲ್ಲಿ ಅಂತಲೇ ಹೇಳ್ಬೋದು. ವಿಶ್ವದಲ್ಲೇ ಅತಿ ದೊಡ್ಡ ಅಂಚೆ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ ಆಗಿದೆ. ಭಾರತದಲ್ಲಿ 1.5 lakhs ಹೆಚ್ಚು ಅಂಚೆ ಕಚೇರಿಗಳಿದ್ದಾವೆ, ಮತ್ತು ನಮ್ಮಲ್ಲಿ ಅನೇಕ ಭಾಷೆಗಳು ಮತ್ತು ಲಿಪಿಗಳು ಕೂಡ ಇರುವಂಥದ್ದು. ಆದ್ದರಿಂದ ಪತ್ರಗಳ ಮೇಲೆ ಬರೆದಿರುವಂತಹ ವಿಳಾಸವನ್ನು ಪತ್ತೆ ಹಚ್ಚೋದಕ್ಕೆ ಅಂಚೆ ಸಿಬ್ಬಂದಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಪತ್ರಗಳನ್ನು ವಿಂಗಡಣೆ ಮಾಡಿ ಶೀಘ್ರವಾಗಿ ಅವುಗಳನ್ನು ರವಾನೆ ಮಾಡೋದಕ್ಕೆ ಪಿನ್ ಕೋಡ್ ವ್ಯವಸ್ಥೆಯನ್ನು ರೂಪಿಸಲಾಗುತ್ತೆ. ಸೊ ಇದರ ಹಿಂದಿನ ಉದ್ದೇಶ ಇದೇ ಆಗಿರುತ್ತೆ. ಸೊ ಪಿನ್ ಅಂತ ಅಂದರೆ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂಥೇಳಿ, PIN. ಇದನ್ನು ನಾವು ಎಲ್ಲ ಅಂಚೆ ಕಚೇರಿಯ ಏನು ಪೋಸ್ಟ್ಗಳಿರ್ತವೆ ಅದರಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ವ್ಯವಸ್ಥೆಯಲ್ಲಿ ಭಾರತವನ್ನು 8 postal index ವಲಯಗಳನ್ನಾಗಿ ವಿಭಜನೆ ಮಾಡಲಾಗುತ್ತೆ. ಅಂದರೆ ಪೋಸ್ಟಲ್ ಇಂಡೆಕ್ಸ್ ಝೋನ್ಗಳಾಗಿ ಪ್ರತಿಯೊಂದು ವಲಯವು ಅಂಚೆಯ ಉಪವಲಯಗಳಾಗಿ ವಿಭಜಿಸಲ್ಪಡುತ್ತೆ. ಇವನ್ನು ಅಂಚೆ ವೃತ್ತಗಳು ಅಂತ ಹೇಳಿ ಕರೀತಾರೆ, ಅಂದರೆ ಪೋಸ್ಟಲ್ ಸರ್ಕಲ್ಸ್ ಅಂತ ಹೇಳಿ ಕರೀತಾರೆ. ಈ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪದ್ಧತಿ 6 ಹೊಂದಿರುತ್ತೆ. ಪ್ರತಿಯೊಂದು ಅಂಕಿಗೂ ಕೂಡ ಒಂದೊಂದು ಅರ್ಥ ಇದೆ ಅಂತಲೇ ಹೇಳ್ಬೋದು. ಈಗ ಈ ವಿಷಯ ಫಸ್ಟ್ ಟೈಮ್ ನಿಮಗೆ ಗೊತ್ತಾಗ್ತಿದೆ ಅಂದರೆ ಇದನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಈ ಎಡತುದಿಯಿಂದ ನಾವು ಮೊದಲ ಅಂಕಿ ದೇಶದಲ್ಲಿನ ವಲಯವನ್ನು ಸೂಚಿಸುತ್ತೆ, 2 and 3 ಅಂಕಿಗಳು ಉಪ ವಲಯವನ್ನು ಸೂಚಿಸುತ್ತೆ, ಅಂದರೆ ಸಬ್ ಝೋನ್ ಅಂತ ಏನು ಹೇಳ್ತೀವಿ ಅದನ್ನು ಸೂಚಿಸುತ್ತೆ, ಮತ್ತು ಯಾವ ಮಾರ್ಗವಾಗಿ ಪತ್ರ ರವಾನೆಯಾಗಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ಹೀಗೆ ಮೊದಲ 3 ವಿಂಗಡನಾ ಜಿಲ್ಲೆಯನ್ನು ತೋರಿಸುತ್ತೆ, ಅಂದರೆ ಸಾರ್ಟಿಂಗ್ ಡಿಸ್ಟ್ರಿಕ್ಟ್ಗಳನ್ನ ತೋರಿಸುತ್ತೆ, ಮತ್ತು ಬಲಗಡೆಯಲ್ಲಿರುವಂತಹ 3 ಅವು ಸಾರ್ಟಿಂಗ್ ಜಿಲ್ಲೆಯಲ್ಲಿ ಆ ಪತ್ರ ಡೆಲಿವರಿ ಆಗಬೇಕಾಗಿರುವಂತಹ ಅಂಚೆ ಕಚೇರಿಯ ಸಂಖ್ಯೆಯನ್ನು ತೋರಿಸುತ್ತೆ. ಈ ರೀತಿಯಲ್ಲಿ ಆ ಅಂಕಿಗಳನ್ನು ವಿಭಜಿಸಲಾಗಿದೆ. ಹಾಗೆಯೇ ನಾವು ಪೋಸ್ಟಲ್ ಇಂಡೆಕ್ಸ್ ನಂಬರ್ನ ವ್ಯವಸ್ಥೆಯ 8 ನೋಡ್ತೀವಿ ಅಂತಂದರೆ, ವಲಯ 1 ಅಂತ ಬಂದಾಗ ದೆಹಲಿ, ಹರಿಯಾಣ, ಪಂಜಾಬ್, ಚಂಡೀಗಢ, ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಆಗಿರುತ್ತೆ. ವಲಯ 2 ನೋಡ್ತೀವಿ ಅಂದರೆ ಅದು ಉತ್ತರ ಪ್ರದೇಶ ಆಗಿರುತ್ತೆ. ವಲಯ 3 ರಾಜಸ್ಥಾನ್, ಗುಜರಾತ್, ದಮನ್ ಮತ್ತು ದೀವ್ ಹಾಗೂ ದಾದ್ರಾ ಆಗಿರುತ್ತೆ. ಹಾಗೆ ವಲಯ 4 ನೋಡ್ತೀವಿ ಅಂದರೆ ಮಹಾರಾಷ್ಟ್ರ, ಗೋವಾ, ಮಧ್ಯಪ್ರದೇಶ ಇದಾಗಿರುತ್ತೆ. ವಲಯ 5 ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಆಗಿರುತ್ತೆ. ವಲಯ 6 ಪಶ್ಚಿಮ ಬಂಗಾಳ, ಅಂಡಮಾನ್ ಮತ್ತು ನಿಕೋಬಾರ್, ಒರಿಸ್ಸಾ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರ ಆಗಿರುತ್ತೆ. ವಲಯ 8 ನೋಡ್ತೀವಿ ಅಂದರೆ ಅದು ಬಿಹಾರ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ವಲಯಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ. ಇಷ್ಟೊಂದು ಪೋಸ್ಟಲ್ ಇಂಡೆಕ್ಸ್ ನಂಬರ್ನಲ್ಲಿರುವಂತಹ ವ್ಯವಸ್ಥೆಯ 8 ಕೆಲವು ಮುಖ್ಯ ನಗರಗಳನ್ನು ನಾವು ನೋಡ್ತೀವಿ ಅಂತ ಹೋದರೆ ಅದು ಕೋಲ್ಕತ್ತಾ ಜನರಲ್ ಪೋಸ್ಟ್ ಆಫೀಸ್ 700001 ಆಗಿದೆ, ಹೈದರಾಬಾದ್ನ ಜನರಲ್ ಪೋಸ್ಟ್ ಆಫೀಸ್ 5001 ಆಗಿರುತ್ತೆ, ಚೆನ್ನೈ ಜನರಲ್ ಪೋಸ್ಟ್ ಆಫೀಸ್ 600001 ಆಗಿರುತ್ತೆ, ಕಾನ್ಪುರ್ ಹೆಡ್ ಪೋಸ್ಟ್ ಆಫೀಸ್ 208001 ಆಗಿರುತ್ತೆ, ನ್ಯೂ ಡೆಲ್ಲಿ ಹೆಡ್ ಪೋಸ್ಟ್ ಆಫೀಸ್ನ ಪಿನ್ಕೋಡ್ 110001 ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಪೋಸ್ಟಲ್ ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ನಾವು ಕೂಡ ಪೋಸ್ಟಲ್ ಅಂಕಿಗಳನ್ನ ನೋಡ್ಕೊಂಡೇ ಯಾವ ಜಿಲ್ಲೆಯದು ಯಾವ ವಿಭಾಗದ್ದು ಅಂತ ಹೇಳಿ ನೋಡಿಕೊಂಡು ನಾವು ಪೋಸ್ಟ್ನ ಮಾಡೋದಕ್ಕಾಗುವಂಥದ್ದು. ಸೊ ಹಾಗಾದರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂಥ ಮಾಹಿತಿಗಳು ನಿಮಗೂ ಕೂಡ ಇಷ್ಟ ಆಗಿದ್ರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ವಾಟ್ಸಪ್ ಮಾಡಿ, ಹಾಗೆ ನಿಮಗೇನಾದ್ರು ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಾರೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ತಿಳಿಸ್ಕೊಡಿ, ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಯ 6:30 ಆಯ್ತು. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಶುರು ಆಗ್ಲೇಬೇಕಲ್ವಾ? ಹೌದು, ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದೊಂದು ಬಿಸ್ನೆಸ್ ಬಗ್ಗೆ ಮಾಹಿತಿನ ನೀಡ್ತಾನೆ ಇರ್ತೀವಿ. ಹಾಗೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಶಿಕ್ಷಣ ಕೇವಲ ನಮ್ಮ ಜ್ಞಾನಕ್ಕಾಗಿ, ಆದರೆ ಬಿಸ್ನೆಸ್ಸಿಗೆ ಶಿಕ್ಷಣ ಮುಖ್ಯ ಆಗಲ್ಲ ಅಂತ ಹೇಳಿ MA BEd ಮಾಡಿದ್ರು ಕೂಡ, ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಆಗಿದ್ರೂ ಕೂಡ ಒಂದು ಬಿಸ್ನೆಸ್ನ ಆರಂಭ ಮಾಡ್ತಾರೆ. ಹಾಗೆ ಆ ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ಸಾಗಿಸ್ತಾ ಇದ್ದಾರೆ ಕೂಡ. ಯಾವ ಬಿಸ್ನೆಸ್ ಅರ್ಪಿತ ಏನು ಅಂತೆಲ್ಲ ನೀವು ಯೋಚನೆ ಮಾಡೋದಾದರೆ, ಖಂಡಿತವಾಗ್ಲೂ ಇವತ್ತಿನ ಬಿಸ್ನೆಸ್ ಕಾರ್ಯಕ್ರಮ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಗೊತ್ತಾ ಕೇಳಿದ್ರೆ, ಇವತ್ತು ನಮ್ಮೊಟ್ಟಿಗೆ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ನ ಮಾಲೀಕರಾಗಿರುವಂತಹ ಗಿರೀಶ್ ಅವರು ಇದ್ದಾರೆ. ಸೊ ಅವರು ಬಿಸ್ನೆಸ್ ಹೇಗೆ ಆರಂಭ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಅವ್ರ ಜೊತೆನೆ ಮಾತಾಡೋಣ. ಹಾಗೆ ಇವತ್ತಿನ ಮಟ್ಟಿಗೆ ಈ ಬಿಸ್ನೆಸ್ ಹೇಗೆಲ್ಲ ಇದೆ, ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಮೊದಲನೇದಾಗಿ ಗಿರೀಶ್ ಸರ್, ನಮಸ್ತೆ.
7: ನಮಸ್ತೆ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ವೆಲ್ಕಮ್. ಹೇಳಿ ಮೇಡಮ್.
0: ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ?
7: ಮೇಡಮ್, ನನ್ನ ಹೆಸರು ಗಿರೀಶ್ ಅಂತೇಳಿ. ನನ್ನ ತಂದೆ ಬಂದು ರಾಜಪ್ಪ ಅಂತ, ಸೂಡೂರು ರಾಜಪ್ಪ ಅಂತಲೇ ಅವರ ಹೆಸರು. ತಂದೆ ತಾಯಿ ಜಯಮ್ಮ. ಅವ್ರು ಮೂಲತಃ ರಿಪ್ಪನ್ಪೇಟೆ ಹೋಗೋ ಅಂಥ ರೋಡಲ್ಲಿ ಸೂಡೂರನ ಗ್ರಾಮದಲ್ಲಿ ನಮ್ಮ ತಂದೆ ನೆಲೆಸಿದ್ರು. ಸೊ ಅಲ್ಲಿಂದ ಈ ನವಲೆಗೆ ಬಂದು ನಾವು ಸುಮಾರು 70 ವರ್ಷಗಳ ಕಾಲ ಆಯಿತು. ಆದರೆ ನನ್ನ ತಂದೆ ಚಿಕ್ಕ ವಯಸ್ಸಲ್ಲೇ ಇಲ್ಲಿಗೆ ಬಂದು ಸೆಟ್ಲಾದರು. ಸೊ ಇಲ್ಲೇ ನಮ್ಮ ಊರಲ್ಲಿ ಇರ್ತಕ್ಕಂಥ ನಮ್ಮಮ್ಮರು ಇಲ್ಲೇ ನೋಡಿಕೊಂಡು ಅವ್ರು ಮದುವೆಯಾಗಿ, ಸೊ ನಾನು ಹುಟ್ಟಿದ್ದು ಮೂಲತಃ ನವಲೆ, ಬೆಳೆದಿದ್ದು ಇಲ್ಲೇ ಹಳ್ಳಿ ಒಂದು ಕುಗ್ರಾಮ ಕಲ್ಗಂಗೂರು ಅಂತೇಳಿ. ಸೊ ಅಲ್ಲಿ ನನ್ನ 5ನೇ ತರಗತಿ ತನಕ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ಮತ್ತೆ ನಾನು ಇಲ್ಲಿ ನಾನು ಹುಟ್ಟಿದ ಸ್ಥಳಕ್ಕೆ ನವಲೆಗೆ ಬಂದೆ. ಇಲ್ಲಿ ಬಂದು ನಾನು ಇಲ್ಲಿ ನನ್ನ ಪೂರ್ವ ವಿದ್ಯಾಭ್ಯಾಸ ಮುಗಿಸು ನಾನು ಮಾಸ್ಟರ್ ಡಿಗ್ರಿ MA BEd ಸಹ ಮಾಡಿದ್ದೀನಿ. ಸೊ ಅದು ಮುಗಿಸ್ಕೊಂಡಾದ್ಮೇಲೆ ನಾನು ಈಗ ಮನೆಯ ಪರಿಸ್ಥಿತಿ ನೋಡಿಕೊಂಡು ನಾನು ಜಾಬಿಗೆ, ಅಂದರೆ ಗೌರ್ಮೆಂಟ್ ಜಾಬಿಗೆ ತುಂಬ ಟ್ರೈ ಮಾಡಿದೆ. ಸೊ ಅದು ನನಗೆ ಯಾಕೋ CET ನನಗೆ ಆಗಲೇ ಇಲ್ಲ. ಹಾಗಾಗಿ ಮನೆ ಪರಿಸ್ಥಿತಿ ನೋಡಿಕೊಂಡು ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ. ಒಂದು 15 ವರ್ಷಗಳ ಕಾಲ ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ. ಹಲವಾರು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಬೇರೆ ಬೇರೆ ಡಿಸ್ಟಿಕಲ್ಲಿ, ಓವರಾಲ್ ಕರ್ನಾಟಕನ ನಾನು ಒಂದು 90% ಕರ್ನಾಟಕ ಡಿಸ್ಟಿಕ್ಗಳನ್ನ ಸುತ್ತೊಡ್ದಿದ್ದೀನಿ ಮಾರ್ಕೆಟಿಂಗ್ ವಿಚಾರದಲ್ಲಿ. ಅದು ಮುಗಿಸ್ಕೊಂಡಾದ್ಮೇಲೆ ಈಗ ರೀಸೆಂಟಲ್ಲಿ 2 ವರ್ಷದಿಂದ ಕೊರೋನಾ ಶುರುವಾಯಿತು. ಸೊ ಆ ಕೊರೋನಾದಲ್ಲಿ ಆಗಂತ ಎಲ್ಲ ಏರುಪೇರುಗಳನ್ನ ನೋಡ್ಬಿಟ್ಟು ನಮ್ಮ ಮನೆಯವರು ಬೇಡ, ನೀನು ಎಲ್ಲೋ ಹೊರಗಡೆ ಹೋಗೋದು ಬೇಡ, ಒಂದು ನಮ್ಮ ಕಣ್ಣೆದುರುಗಡೆನೇ ಒಂದು ಏನಾದರೂ ಒಂದು ವ್ಯವಹಾರ ಸಣ್ಣ ಪುಟ್ಟದಾಗಲಿ ವ್ಯವಹಾರ ಮಾಡ್ಕೊಂಡಿರುವಂದಾಗ, ಸೊ ನಾನು 2008 ನಾನು ಆಲ್ರೆಡಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ನಾನು ಡಿಗ್ರಿ ಮುಗಿಸ್ಕೊಂಡು ನಂತರ ಚೈಲ್ಡ್ಹುಡಲ್ಲಿ ಸೇರಿಕೊಂಡು ಇದೇ ಫ್ಯಾನ್ಸಿ ಸ್ಟೋರನ್ನು ನಾವು 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದೀವಿ. 2008 2010 ತನಕ ಮಾಡಿದ್ವಿ. ಬಿಸ್ನೆಸ್ ಚೆನ್ನಾಗಿತ್ತು, ಆದರೆ 3 ಜನ ಪಾರ್ಟ್ನರ್ ಆಗಿರೋದ್ರಿಂದ ಏನಾಯಿತು, ಮನಸ್ತಾಪಗಳು ಬಂದು ನಾನೇ ಬೇಡ ಅಂತೇಳಿ ಹೊರಗಡೆ ಹೋಗಿ ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೆ. ಈಗ 2 ವರ್ಷದ ಕೊರೋನಾದ ಒಂದು ರಿಸಲ್ಟಿಂದ ನಾನು ಮನಸ್ಸು ಚೇಂಜ್ ಮಾಡಿಕೊಂಡು, ಹೇಗಿದ್ರೂ ಅನುಭವ ಇತ್ತು ನನಗೆ ಇದರಲ್ಲಿ, ಸೊ ಹಾಗಾಗಿ ಅದನ್ನೇ ಒಂದು ಮಾಡೋಣ ಅನ್ನೋ ಒಂದು ಇದರಲ್ಲಿ ನಾನೀಗ ಮಾಡಿಕೊಂಡು ಈಗ ಈ ಶಾಪನ್ನು 1.5 ವರ್ಷ ಆಯಿತು. ಆಗಸ್ಟ್ 8 ತಾರೀಕು 2022 ನಾನು ಈ ಬಿಸ್ನೆಸ್ಸನ್ನು ಓಪನ್ ಮಾಡಿಕೊಂಡೆ ಇಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ನನಗಿದು ಹೊಸ ಏರಿಯಾ ಆಗಿರೋದ್ರಿಂದ ಹೋಗ್ತಾ ಬರ್ತಾ ಈಗ ಬಸ್ಗಳೆಲ್ಲ ಇಲ್ಲ, ಇಲ್ಲಿ ತುಂಬ ಮೇನ್ ರೋಡು, ಮನೆಗಳು ಕಡಿಮೆ ಇದೆ, ಹಾಗಾಗಿ ಸ್ಲೋ ಇತ್ತು, ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಬಿಸ್ನೆಸ್ಸಿಗೆ ನನಗೆ ಒಂದು ಸ್ವಲ್ಪ ವ್ಯಾಪಾರನೇ ಆಗ್ತಿರಲಿಲ್ಲ, ಡೈಲಿ ಬಂದು ಸುಮ್ಮನೆ ಕೂತು ಒಯ್ದು ಹೋಗ್ತಿದ್ದೆ. ಆದ್ರೂ ಎಲ್ಲ ಒಂದು ಭರವಸೆ ಇತ್ತು, ಇವತ್ತಲ್ಲ ಅಂದರೆ ನಾಳೆ ಹಾಗೆ ಆಗುತ್ತೆ, ಯಾಕಂದರೆ ಈ ಬಿಸ್ನೆಸ್ಸಲ್ಲಿ ಬಂದಾಗ ಅದೊಂದು ಇರಬೇಕು, ತಾಳ್ಮೆ ಅನ್ನೋದಿತ್ತು ಅಂದರೆ ಮಾತ್ರ ನಾವು ಒಂದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಒಂದು ಏನೋ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ಅದು ಆಲ್ರೆಡಿ ಈ ವ್ಯವಹಾರದಲ್ಲಿ ನನಗೆ ಮೊದಲೇ ಅನುಭವ ಇದ್ದಿದ್ದರಿಂದ, ಸೊ ನಾನೇನು ಮಾಡಿದೆ, ಇದನ್ನು ಪರವಾಗಿಲ್ಲ ಅಂತೇಳಿ ಮೊದಲು ಕಸ್ಟಮರ್ಗಳನ್ನ ಯಾವ ರೀತಿ ಬಂದು ಶಾಪಿಗೆ ಏನು ಕಸ್ಟಮರ್ಗಳು ಹೊಸ ಕಸ್ಟಮರ್ ಬಂದು ಏನು ಕೇಳ್ತಾರೆ ಅದನ್ನೆಲ್ಲದ್ರ ಬಗ್ಗೆ ನನಗೆ ಮೊದಲೇ ಒಂದು ಸ್ವಲ್ಪ ನಾಲೆಡ್ಜ್ ಜಿದ್ದಿದ್ದರಿಂದ ಈಗೇನಾಯಿತು, ಈ ಶಾಪ್ ಮಾಡಲಿಕ್ಕೆ ನನಗೆ ತುಂಬ ಈಸಿ ಆಯಿತು. ಹೊಸ ಹೊಸ ಕಸ್ಟಮರ್ಸ್ ಬರೋರು, ಹೊಸ ಶಾಪನ್ನು ನೋಡೋರು, ಆಮೇಲೆ ಸರ್ ನಮಗೆ ಇಂಥದ್ದಿಲ್ಲ, ನಾವು ಸಿಟಿಗೆ ಹೋಗಬೇಕು, ಸೊ ನೀವಿಲ್ಲೇ ತಂದುಕೊಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ನಾವು ಅಲ್ಲಿಗೆ ಹೋಗೋದು ತಪ್ಪುತ್ತೆ, ಬೇಕಾದ್ರೆ 1 ದಿವಸ ಅಲ್ಲ 2 ದಿವಸ ಆದರೂ ಪರವಾಗಿಲ್ಲ ನಮಗೆ ತರಿಸ್ಕೊಡಿ ಅಂದಾಗ ಕಸ್ಟಮರ್ಗಳು ನಾನು ಏನು ಬೇಡಿಕೆ ಮೇರೆಗೆ ನಾನು ಅದನ್ನು ತಂದು ಇಲ್ಲಿ ಕೊಡಲಿಕ್ಕೆ ಶುರು ಮಾಡಿದೆ. 1x1 ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಕಾಣ್ತಾ ಇದೆ, ಏಕೆಂದರೆ 1x1 ಕಸ್ಟಮರ್ಗಳು ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ನಾನು ಮಾಡುತ್ತಿರೋದ್ರಿಂದ ಸೊ ನನಗೆ ಕಸ್ಟಮರ್ಗಳು ಒಳ್ಳೆ ಕಸ್ಟಮರ್ಸ್ ಬರ್ತಾಯಿದ್ದಾರೆ. ಪ್ಲಸ್ ಸ್ಕೂಲು ಕಾಲೇಜು ಇಲ್ಲೇ ಹತ್ತಿರ ಇರೋದ್ರಿಂದ ನನಗೆ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಆಮೇಲೆ ಇಲ್ಲಿ ವರ್ಷಿತ್ ಇವ್ರೆ ನಮ್ಮ ಶಾಪಿನ ಎದುರುಗಡೆ ಒಂದು ಸರ್ಜಿ ಕನ್ವೆನ್ಷನ್ ಹಾಲ್ ಅಂತಿದೆ, ದೊಡ್ಡ ಇಡೀ ಶಿವಮೊಗ್ಗದಲ್ಲೇ ಒಂದು ದೊಡ್ಡ ಸಮುದಾಯ ಭವನ, ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮದುವೆಗೆ ಬರ್ತಕ್ಕಂಥ ಗಿಫ್ಟ್ಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಇಲ್ಲೇ ಬರ್ತಾರೆ, ಹಾಗಾಗಿ ನನಗೆ ಒಳ್ಳೆ ಸಪೋರ್ಟಿವ್ ಸಿಕ್ಕಿದೆ. ಪ್ಲಸ್ ಹೇಳಬೇಕು ಅಂದರೆ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಬರ್ತಕ್ಕಂಥ ಕಸ್ಟಮರ್ಸು ಆಗಿರ್ಬೋದು ಒಂದು ಒಂದು ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. ಸೊ ಅದೇ ಒಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಾರ್ಷಿತಾ ಗಿಫ್ಟ್ ಅಂಡ್ ನೋವೆಲಿಸ್ಟ್ ಹೇಗೆ ಆರಂಭ ಆಯಿತು, ಹಾಗೆ ಗಿರೀಶ್ ಅವರು ಹೇಗೆ ಈ ಬಿಸ್ನೆಸ್ನ ಆರಂಭ ಮಾಡಿದ್ರು, ಇದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಾ ಇದ್ರು ಅಂತ ಹಾಗೆಯೇ ಗಿರೀಶ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗಿರೀಶ್ ಅವರು ಅವರ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಅಲ್ವಾ? ಸರ್, ಈಗ ನೀವು MA BEd ಮಾಡಿದ್ದೀರಾ, ಬಟ್ ಈಗ ಓನ್ ಬಿಸ್ನೆಸ್ ಮಾಡ್ತೀರಾ. ನಿಮ್ಗೆ ಯಾವತ್ತೂ ಅನಿಸಿಲ್ಲ ನಾನು MA BEd ಮಾಡಿ ಈ ಕೆಲಸ ಮಾಡಬೇಕಾ ಅಂತ?
3: ಮೇಡಮ್, ಇದ್ರ ಬಗ್ಗೆ ಅಂದರೆ ನನ್ನೊಂದು ಚಿಕ್ಕದೊಂದು ಸ್ಟೋರಿನೇ ಇದೆ. ನಾನು BEd ಮುಗಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ನಂದು ಡಿಸ್ಟಿಂಕ್ಷನ್ನಲ್ಲಿ ನಾನು BEd ಇದು ಮಾಡ್ಕೊಂಡಿದ್ದು ಮುಗಿಸ್ಕೊಂಡದ ಸರ್, ಇಲ್ಲ ಮಿಷಿನ್ ಹಾಳ ಮುಗಿಸ್ಕೊಂಡು ನಾನು ಫಸ್ಟ್ ಟೈಮ್ ನಾನು ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ನನಗೆ ಮಂಗಳೂರಲ್ಲಿ ಜಾಬ್ ಆಯಿತು. ಆ್ಯಕ್ಚುಲಿ ಅದು ನಾನು ಇದು ಕೇರಳದಲ್ಲಿ ನನಗೆ ಇಂಟರ್ವ್ಯೂ ಆಯಿತು, ಒಂದು ದೊಡ್ಡ ಕಂಪ್ನಿಯಲ್ಲಿ ನನಗೆ ಜಾಬ್ ಆಯಿತು. ಆದರೆ ಕಂಪ್ನಿಯಲ್ಲಿ ನನಗೆ ಹೇಳಿದ್ದು ಇಂಟರ್ವ್ಯೂಲ್ಲಿ ಹೇಳಿದ ಕೆಲಸನೇ ಬೇರೆ, ಆದರೆ ನನಗೆಲ್ಲ ಅಂಗಡಿಯಲ್ಲಿ ಕೊಟ್ಟಿದ್ದ ಕೆಲಸನೇ ಬೇರೆ. ನಂಬ್ತಿರೆಲ್ಲ ಗೊತ್ತಿಲ್ಲ, ನನಗೆ ಕೆಲಸದಲ್ಲಿ ಕೊಟ್ಟಾಗ ನನಗೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಮತ್ತು ಶಾಪ್ಗಳನ್ನೆಲ್ಲ ಒರೆಸೋದು, ಧೂಳು ಒರೆಸೋದು, ಈ ಥರ ನಾನು ಮಾಸ್ಟರ್ ಡಿಗ್ರಿ ಮಾಡಿಕೊಂಡ್ರು ಸಹ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಆದರೆ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ, ನಾನು ಅಷ್ಟು ಓದಿದ್ದೀನಿ, ನಾನು ಯಾಕೆ ಈ ಕೆಲಸ ಮಾಡಬೇಕು, ಇದೇನು ಇಂಥದ್ದು ಯಾಕೆ ಮಾಡಬೇಕು, ನಾನು ಓದಿದ್ದೀನಿ, ನಾನು ಅಂಥ ಕೆಲಸ ತೊಗೊಬೋದು, ಇಂಥ ಕೆಲಸ ತೊಗೊಬೋದು, ನನಗೆ ಅದು ಯಾವುದೂ ಅನಿಸಿರಲಿಲ್ಲ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಕೆಲಸ ಅನ್ನೋದು ಅನಿವಾರ್ಯ. ಸೊ ಆ ಕೆಲಸ ಈ ಕೆಲಸ ಅಂತಕೊಂಡು ಕೂತ್ಕೊಂಡ್ರೆ ನಮಗೇನೂ ಅಲ್ಲ. ವಿದ್ಯೆ ಅನ್ನೋದು ನಮ್ಮ ನಾಲೆಡ್ಜಿಗೆ ಅನ್ನೋದು ಬಿಟ್ಟರೆ ಅದರಿಂದನೇ ನಾನು ಉದ್ಯೋಗ ಪಡ್ಕೊತೀನಿ ಅನ್ನೋದು ಅದು ಶುದ್ಧ ಸುಳ್ಳು. ಸೊ ಹಾಗಾಗಿ ನನಗೆ ಏನೋ ಒಂದು ಅನುಭವ ಆಗಬೇಕು ಮತ್ತು ಮನೆ ಪರಿಸ್ಥಿತಿನೂ ಆಗಿರೋದ್ರಿಂದ ನಾನು ಆ ಕೆಲಸ ಮಾಡಿದೆ. ಆಮೇಲೆ ಏನಾಯಿತು ನನಗೆ ಅದರಿಂದ ಅದು ನನಗೆ ಬೇಸ್ ಆಗಿರೋದ್ರಿಂದ ಆ ಮಾರ್ಕೆಟಿಂಗಿಂದ ಅದರಿಂದ ಇನ್ನೊಂದು ಕಂಪ್ನಿ ಕರೆದ್ರು ನನಗೆ. ಅಲ್ಲಿ ನನಗೆ ಸ್ಯಾಲ್ರಿ ಹೈಕ್ ಆಯಿತು, ಅಲ್ಲಿಂದ ಸೀದಾ ಶಿವಮೊಗ್ಗಕ್ಕೆ ಬಂದೆ. ಸೊ ಮನೆಯಲ್ಲಿ ವಾತಾವರಣವು ನನಗೂ ಸ್ವಲ್ಪ ಚೇಂಜಸ್ ಆಯಿತು, ಸ್ಯಾಲ್ರಿ ಚೆನ್ನಾಗಾಯಿತು, ಅನುಭವ ಆಯಿತು, ಕಸ್ಟಮರ್ಗಳು ಪರಿಚಯ ಆದರು. ಹೀಗೆ ಮಾರ್ಕೆಟಿಂದ 1x1 ಟೋಟಲ್ ನಾನು 8 ಕಂಪ್ನಿ 15 ವರ್ಷದಲ್ಲಿ 8 ಕಂಪ್ನಿ ಚೇಂಜ್ ಮಾಡಿದ್ದೀನಿ. ಒಳ್ಳೆಯ ಸ್ಯಾಲ್ರಿ ಸಿಗ್ತಾ ಇತ್ತು. ಹಾಗಾಗಿ ನಾನೀಗ ಓದಿರೋದು ನಾಲೆಡ್ಜಿಗೆ ಅದು ಆ್ಯಕ್ಚುಲಿ ಓದಿರೋದು ನನಗೆ ತುಂಬ ಅನುಕೂಲಕ್ಕೆ ಬಂತು. ಹೇಗೆ ಅಂದರೆ ನಾನು BEd ಮಾಡುವಾಗ ನಮಗೆ ಬೇರೆ ಬೇರೆ ಜನಗಳ ಹತ್ರ ಮಾತಾಡೋದು ಸ್ಕಿಲ್ ಬಂದಿರುತ್ತೆ. ಆ ಸ್ಕಿಲ್ಲು ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ಅದು ನನಗೆ ತುಂಬ ಅನುಕೂಲ ಆಯಿತು. ಒಬ್ಬ ಕಸ್ಟಮರ್ನ ಕನ್ವರ್ಟ್ ಮಾಡೋದಾಗಲಿ, ಪ್ರಾಡಕ್ಟನ್ನ ಬಗ್ಗೆ ನಾಲೆಡ್ಜ್ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದಾಗಲಿ, ಇದೆಲ್ಲ ನನಗೆ ಸ್ಟಡಿ ವಿಚಾರದಿಂದ ತುಂಬ ಅನುಕೂಲ ಆಯಿತು. ಸೊ ಹಾಗಾಗಿ ನನಗೆ ನಾನು ಎಜುಕೇಷನ್ ಮಾಡಿ ಗೌರ್ಮೆಂಟ್ ಸ್ಯಾಲ್ರಿಯಲ್ಲಿ ನಾನು ಮಾಡ್ತಿದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ನನಗೆ ಬಂದಿರತಕ್ಕಂಥ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸ್ವಯಂ ಉದ್ಯೋಗದಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.
2: ಸೂಪರ್ ಸರ್. ಸೊ ಈಗ ನೀವು ಮಾಡ್ತಿರುವಂಥ ಕೆಲಸ ನಿಮಗೆ ಖುಷಿ ಕೊಡ್ತಾ ಇದೆ?
3: ಖಂಡಿತವಾಗ್ಲೂ ಖುಷಿ ಕೊಡ್ತಾ ಇದೆ. ಯಾಕೆ ಅಂದರೆ ನಾನು ಸ್ಯಾಲ್ರಿ, ನಾನು ಗೌರ್ಮೆಂಟ್ ಸ್ಯಾಲ್ರಿ ಆಗಿದ್ರೆ ನಮಗೆ ಇಂತಿಷ್ಟೆ ಅಂತ ಫಿಕ್ಸ್ ಇರುತ್ತೆ. ಸೊ ಇಲ್ಲಿ ತನಕ ಏಜ್ ಅದಾದಮೇಲೆ ಹೊರಗೆ ಕಳಿಸ್ತಾರೆ. ಆದರೆ ನಮ್ದು ಇದ್ರಲ್ಲಿ ಹಂಗಲ್ಲ. ಇವತ್ತು 10 ರೂಪಾಯಿ ದುಡಿದ್ರು ನನ್ನ ದುಡ್ಡೆ, 100 ರೂಪಾಯಿ ದುಡಿದ್ರು ನನ್ನ ದುಡ್ಡೆ. ಅದರಲ್ಲಿ ಇನ್ನೊಂದೇನಂದರೆ ಗೌರ್ಮೆಂಟ್ ಇದರೊಳಗಡೆ ಬಂದಾಗ ನಾವು ಪ್ರತಿಯೊಂದಕ್ಕೂ ನಾವು ಅವ್ರು ಏನು ಹೇಳ್ತಾರೆ ಅದು ಗೌರ್ಮೆಂಟನ್ನು ಪಾಲಿಸಲೇಬೇಕಾಗುತ್ತೆ. ಇಲ್ಲಿ ನನಗೆ ಬೇಕಾದ ನಾನು ಬಾಕಲು ತಗೊಬೋದು, ಬೇಕಾದ ಹೋಗ್ಬೋದು, ನಾನು ಪ್ರತಿಯೊಂದು ವಿಚಾರದಲ್ಲೂ ನಾನು ಇದರಲ್ಲೆಲ್ಲ ಮಾಡ್ಕೊಳೋಕ್ಕೆ ಒಂದು ಅನುಕೂಲ ಇದೆ. ಸೊ ಹಂಗಾಗಿ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.
2: ಸೂಪರ್ ಸರ್. ಈಗ ಸುಮಾರು ಈಗ 1 ವರ್ಷದ ಅನುಭವದಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು, ನಾನು ಈ ಫೀಲ್ಡಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವತ್ತಾದ್ರೂ ಅನಿಸಿದೆಯಾ?
3: ಖಂಡಿತವಾಗ್ಲೂ ಅನಿಸಿದೆ ಮೇಡಮ್. ಯಾಕೆಂದರೆ ಇದು ನನಗೆ ನಾನು ಸೇರ್ಕೊಂಡಿರ್ತಕ್ಕಂಥ ಮೊದಲನೇ ತಿಂಗಳಲ್ಲೇ ನನಗೆ ಅನುಭವ ಆಗೋಗಿದೆ. ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ಗಳು, ಅವರೆಲ್ಲರೂ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಸೊ ಅವರು ಬಂದಾಗಿಲ್ಲ ಅನ್ಕೊತಾರೆ, ಅಪ್ಪ ಸುಮ್ಮನೆ ಯಾಕೆ ನಾನು ಗೌರ್ಮೆಂಟ್ ಜಾಬಿಗೆ ಹೋದ್ವಿ ಮಾರೆ, ನೋಡಲ್ಲಿ ಇಷ್ಟೇ ಇದೇ ಮಾಡಬೇಕು, ಅವ್ರು ಹೇಳಿದ್ದು ಹೋಗಲೇಬೇಕು, ಯಾರು ಇದಾದ್ರೂ ಬಿಡೋಂಗಿಲ್ಲ ನಾವು, ಇದು ಭಾಳ ಅನುಕೂಲವಾಗಿದೆ, ನಿನಗೆ ಬೇಕಾದಂಗೆ ಎಲ್ಲ ಥರದ್ರೂ ಎಂಜಾಯ್ಮೆಂಟ್ ಇರ್ತೀಯ, ಹೊರಗಡೆ ಹೋಗಿ ಸುತ್ತೊಡ್ತೀಯ, ಅದು ಹೋಗ್ತೀಯ, ಇದು ಹೋಗ್ತೀಯ, ಅಂಗಡಿನೂ ಮಾಡ್ತೀಯ, ಎಲ್ಲ ಮಾಡ್ತೀಯ ಅಂತಾರೆ. ಆ ವಿಚಾರದಲ್ಲಿ ನನಗೆ ಯಾವತ್ತಲೂ ಅನಿಸಿದೆ ಇದು ನಾನು ತೊಗೊಂಡಿದ್ದು ಡಿಸಿಷನ್ ಸರಿ ಇದೆ ಅಂತ.
2: ಯಾವತ್ತಾದರೂ ಬೇಜಾರು ಅನಿಸಿದೆಯಾ, ಛೇ ಇದ್ರ ಬದಲು ಬೇರೆ ಜಾಬ್ ಮಾಡ್ಬೋದಿತ್ತೇನೋ ಅಂತ?
3: ಅದು ಅನಿಸಿದ್ದು ಉಂಟು. ಯಾವಾಗ ಅಂದರೆ ಅದು ನನ್ನ ಯೋಚನೆಯಲ್ಲಿ ಬಂದಾಗಲ್ಲ, ಬೇರೆಯವರು ಈಗ ಕೆಲಸದಲ್ಲಿ ಒಳ್ಳೊಳ್ಳೆ ಕೆಲಸ, ನನ್ನ ಫ್ರೆಂಡ್ಸ್ಗಳೆಲ್ಲ KSIS ಆಫೀಸರ್ಸ್ಗಳು ಇದ್ದಾರೆ ಅಂತಾರೆಲ್ಲ ಬಂದಾಗ, ಏ ಯಾಕೋ ನೀನು ಕಷ್ಟಪಟ್ಟು ಸುಮ್ಮನೆ ಯಾಕೆ ಓದೆ ಮರಿ 18 ವರ್ಷ, ನೀನು ಅದನ್ನೇ ಸುಮ್ಮನೆ ನೀನು ಇದಿಂಥವ ಕೆಲಸ ಮಾಡ್ಕೊಂಡಿರ್ಬೋದಿತ್ತಲ್ಲ, ಓದಿದ್ದೆ ಯಾಕೆ ಸುಮ್ಮನೆ 18 ವರ್ಷ ವೇಸ್ಟ್ ಮಾಡಿದೆ ಅಂದಾಗ ಒಂದು ಸ್ವಲ್ಪ ಯೋಚನೆ ಬರ್ತಿತ್ತು. ಹೌದಲ್ಲ ಇವ್ರು ಹೇಳ್ತಿರೋದು ಕರೆಕ್ಟು, ನಾನು ಯಾಕೆ 18 ವರ್ಷ ಸುಮ್ಮನೆ ಓದಬೇಕಿತ್ತು, ಕೆಲಸ ಮಾಡೋದಕ್ಕಿಲ್ಲ, ಯಾರ ಹತ್ರನಾದರೂ ಸೇರ್ಕೊಂಡಿದ್ರೆ ಆಗ್ಬಿಡೋದಲ್ಲ ಅಂದಿದ್ದು ಉಂಟು. ಆದರೆ ಅವನ್ನೆಲ್ಲ ಯೋಚನೆ ಮಾಡಿ ನನ್ನ ಲೈಫನ್ನು ಯೋಚನೆ ಮಾಡ್ಕೊಂಡಾಗ ಇಲ್ಲ ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗಿದೆ ಅಂತ ಅನಿಸಿದೆ.
2: ಸೂಪರ್ ಸರ್. ಹಾಗಿದ್ರೆ ಗಿರೀಶ್ ಅವರೇ, ಈಗ ನಮ್ಗೆ ನಿಮ್ಮ ಈ ವರ್ಷದ ಗಿಫ್ಟ್ ಅಂಡ್ ನಾವೆಲ್ಟೀಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಇದ್ರ ಬಗ್ಗೆ ಹೇಳಿ ಸರ್.
3: ಮೇಡಮ್, ಇಲ್ಲಿ ಬಂದ್ಬಿಟ್ಟು ಈಗ ಸ್ಕೂಲು ಕಾಲೇಜ್ಗಳು ಹತ್ರ ಇರೋದ್ರಿಂದ ಸ್ಟೇಷನರಿ ಐಟಮ್ನ 90% ಸ್ಟೇಷನರಿ ಐಟಮ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಇವನ್ನು ಎಲ್ ಕೆ ಜಿ ಹುಡುಗರಿಂದ ಹಿಡಿದು ಅಪ್ ಟು ಡಿಗ್ರಿ ತನಕ ಏನು ಓದ್ತಾರೆ ಎಲ್ಲ ಮಕ್ಕಳಿಗೂ ಸಂಬಂಧಪಟ್ಟಂತೆ ನೋಟ್ಬುಕ್ಗಳು ಆಗಿರ್ಬೋದು, ಪೆನ್ಸಿಲು, ಪೆನ್ನು ಈ ಥರ, ಮತ್ತು ಕ್ರಾಫ್ಟ್ಗೆ ಯೂಸ್ ಆಗೋಂಥ

0: ಎಲ್ಲ ಆಗುತ್ತೆ. ಆ ಥರ ಮೆಟೀರಿಯಲ್ಸು ನನ್ನ ಹತ್ರ ಸಿಗುತ್ತೆ. ಅದಲ್ಲದೇ ಗಿಫ್ಟ್ ಐಟಮ್ಸಲ್ಲಿ ಚೈನಾ ಐಟಮ್ಸೆಲ್ಲ ಸಿಗುತ್ತೆ, ಮತ್ತು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಸಿಗುತ್ತೆ, ಟೆಡ್ಡಿ ಬೇರ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಥರದ ಟೆಡ್ಡಿ ಬೇರ್ಸ್ ಐಟಮ್ ಸಿಗುತ್ತೆ, ಫೋಟೋ ಫ್ರೇಮ್ಸ್ಗಳು ಸಿಗುತ್ತೆ, ಈಗಿನ ಟ್ರೆಂಡ್ ಆಗಿರ್ತಕ್ಕಂಥ ಫೋಟೋ ಫ್ರೇಮ್ಗಳು, ರಾಧಾಕೃಷ್ಣ ಗಣಪತಿ ಹೀಗೆ ಹಲವಾರು ಏನೇನು ಫೋಟೋ ಫ್ರೇಮ್ಸ್ ಇಂದ ಅದು ಎಲ್ಲ ಥರದ ಪ್ರಾಡಕ್ಟು ಸಿಗುತ್ತೆ. ಅದು ಅಲ್ಲದೇ ಕಾಸ್ಮೆಟಿಕ್ಸ್ ಇದೆ, ಮತ್ತು ಹಿಂಗ್ ಮನೆಗೆ ಬೇಕಾಗಿರ್ತಕ್ಕಂಥ ಇತರೆ ವಸ್ತುಗಳು, ಅಗತ್ಯವಾಗಿ ಪ್ರತಿನಿತ್ಯ ಬೇಕಾಗಿರೋಂಥ ವಸ್ತುಗಳು ಆಗಿರ್ಬೋದು, ಅದೆಲ್ಲದನ್ನು ಸಹ ನನ್ನ ಹತ್ರ ಸಿಗುತ್ತೆ. ಮತ್ತು ಪ್ಲಸ್ ಚಾಕ್ಲೇಟು ಬಿಸ್ಕೆಟು ಈ ಥರ ಎನಿ ಒನ್ ಐಟಮ್ನ ನಾನು ಇಲ್ಲಿ ಕವರೇಜ್ ಮಾಡಿದ್ದೀನಿ. ಇದರ ಉದ್ದೇಶ ಏನು ಅಂತಂದರೆ, ಹೌದು, ಇದ್ರ ಉದ್ದೇಶ ಆಮೇಲೆ ಜೆರಾಕ್ಸ್ ಸಹ ಮಾಡ್ತೀನಿ, ಪ್ರಿಂಟಿಂಗ್ಸು ಆಗಿರ್ಬೋದು, ಆಮೇಲೆ ಇದ್ರ ಕಲರ್ ಜೆರಾಕ್ಸ್ ಆಗಿರ್ಬೋದು, ಈ ಥರದ್ದು ನನ್ನ ಹತ್ರ ಇದೆ. ಅದಲ್ದಲೇ ಇದ್ರ ಜೊತೆಗೆ ಕಸ್ಟಮರ್ಸ್ ಏನು ಬಂದು ಕೇಳ್ತಾರೆ, ಸೊ ಅವರಿಗೆ ಹೋಗ್ಲಿಕ್ಕೆ ದೂರ ಆಗುತ್ತೆ ಅಂಥ ಐಟಮ್ಗಳು ನಮಗೆ ಇಲ್ಲಿ ಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಈ ಥರದ್ದೆಲ್ಲವೂ ಸಹ ತರಿಸ್ಕೊಡೋವಂಥ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ಅದಲ್ದೇ ಇನ್ನೊಂದು ಮೇಡಮ್, ಟೈಲರಿಂಗ್ ಸಂಬಂಧಪಟ್ಟಂತೆ ಎಲ್ಲ ಪ್ರಾಡಕ್ಟ್ಸು ಇದೆ, ಲೈನಿಂಗ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ಹುಕ್ಸ್ಗಳಾಗಿರ್ಬೋದು, ಈ ಥರ ಟೈಲರಿಂಗ್ಸ್ ಐಟಮ್ಸನ್ನು ಸಹ ನಾನು ಇಲ್ಲಿ ಕವರ್ ಮಾಡಿದ್ದೀನಿ.
1: ಸೂಪರ್ ಗಿರೀಶ್ ಅವರೇ, ಯಾಕಂದರೆ ಈಗ ಒಂದು ಗಿಫ್ಟ್ ಅಂಗಡಿ ಅನ್ನುವಾಗ ಬರೀ ಗಿಫ್ಟ್ ಐಟಮ್ಗಳನ್ನ ನಾವು ನೋಡ್ಬೋದು, ಹಾಗೇ ನಾವೆಲ್ಟೀಸ್ ಅನ್ನುವಾಗ ಅಲ್ಲಿ ಮಾಮೂಲಿ ಕಾಸ್ಮೆಟಿಕ್ಸು ಹಾಗೆ ಆಟ ಸಾಮಾನು ಸಿಗ್ಬೋದೇನೋ ಅಂತ ಅನ್ಕೋಬೋದು. ಆದರೆ ನಿಮ್ಮಲ್ಲಿ ಎ ಟು ಝೆಡ್ ಎಲ್ಲಾನು ಇಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಟೈಲರಿಂಗ್ ಬೇಕಾಗಿರುವಂಥ ಐಟಮ್ಸ್ ಇರ್ಬೋದು, ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರ್ಬೋದು, ಜೊತೆಗೆ ಗಿಫ್ಟು ಹಾಗೆ ಸ್ಟೇಷನರೀಸ್ ಎಲ್ಲಾನು ಕೂಡ ಇಟ್ಟಿದ್ದೀರಾ. ಈ ಐಡಿಯಾ ನಿಮಗೆ ಹೇಗೆ ಬಂತು, ಇದ್ರ ಬಗ್ಗೆ ಹೇಳ್ಬೋದಾ?
0: ಮೇಡಮ್, ಇದು ಏನು ಅಂದರೆ, ಆ್ಯಕ್ಚುಲಿ ನನಗೆ ಫಸ್ಟು ನಾನು 2008 ನಾನು ಆಗಲೇ ಹೇಳಿದ ಹಾಗೆ 2008 ನನಗೆ ಇದೊಂದು ಅನುಭವ ಇತ್ತು. ಏನಕ್ಕೆ ಇದು ಅನುಭವ ಆಗಿತ್ತು ಅಂದರೆ, ನಾನು ಒಬ್ಬ ಸ್ಟೂಡೆಂಟ್, ಆವಾಗ ಇನ್ನೂ ನಾನು ಓದ್ತಾ ಇದ್ದೆ, ಫೈನಲ್ ಇಯರ್ ಡಿಗ್ರಿ ಸಾರಿ ಮಾಸ್ಟರ್ ಡಿಗ್ರಿನ ನಾನು ಮಾಡ್ತಾ ಇರುವಾಗ ಆ ಬಿಸ್ನೆಸ್ ಮಾಡಿದ್ದು. ನನಗೆ ಸ್ಟೂಡೆಂಟ್ಸು ಬಂದು ಅಲ್ಲಿ ನಾನು ಫಸ್ಟ್ ಶಾಪ್ ಮಾಡಿರ್ತಕ್ಕಂಥ ಸುತ್ತಮುತ್ತದಲ್ಲಿ ಟೋಟಲ್ಲು 4,800 ಜನ ಸ್ಟೂಡೆಂಟ್ಸ್ ಇದ್ರು, ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಹಾಸ್ಟೆಲ್ಸ್ಗಳು ಪ್ರತಿಯೊಂದು ಇರೋದ್ರಿಂದ ಅವ್ರು ಬಂದು ನಮಗೆ ಹಿಂಗೆ ಕೇಳ್ತಾ ಇದ್ರು, ಈ ಥರ ಪ್ರಾಡಕ್ಟ್ ಬೇಕು, ಈ ಥರ ತರಿಸಿ, ಇದು ತುಂಬ ಮೂಮೆಂಟ್ ಆಗುತ್ತೆ, ಈ ಥರ ನಮಗೆ ಬಂದು ಹೇಳ್ತಾ ಇದ್ರು. ಅದೊಂದು ಸಜೆಷನ್ ತೊಗೊತಾ ಇದೆ. ಅದಲ್ದಲೇ ನಾನೊಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸಿಗೆ ಏನೇನು ಬೇಕಾಗತ್ತೆ ಆ ಥರದನ್ನು ಕ್ಯಾಚ್ ಮಾಡ್ತಾ ಇದ್ದೀವಿ. ಪ್ಲಸ್ ಈಗ ಮಕ್ಕಳು, ಹೆಣ್ಮಕ್ಳು ಮನೆಗಿರೋ ಅವ್ರು ಏನೇನೆಲ್ಲ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸನ್ನು, ಅಂಥ ಯಾವ ಪ್ರಾಡಕ್ಟ್ಸನ್ನು ಇಟ್ಟರೆ ಚೆನ್ನಾಗಿ ಮೂಮೆಂಟ್ ಆಗುತ್ತೆ, ಈ ಥರದ್ರ ಬಗ್ಗೆ ಒನ್ ಬೈ ಒನ್ 2 ವರ್ಷ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ. ಅದು ನನಗೆ ಈಗ ಯೂಸಿಗೆ ಬಂತು. ಪ್ಲಸ್ ಅದಲ್ದಲೇ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನು, ನಾನು ಸ್ಟೇಟ್ ಲೆವೆಲಲ್ಲೆಲ್ಲ ಕ್ರಿಕೆಟ್ ಆಡೋಂಥ ಇದು, ನಾನು 2-3 ಸಾರಿ ಸಹ ಸ್ಟೇಟ್ ಲೆವೆಲಲ್ಲಿ ನಾನು ವಿನ್ನರ್ಸ್ ಆಗಿದ್ದೀನಿ. ಹೀಗಾಗಿ ಸ್ಪೋರ್ಟ್ಸಿನ ಬಗ್ಗೆ ನನಗೆ ತುಂಬ ನಾಲೆಜ್ ಇದ್ದಿದ್ದರಿಂದ ನನ್ನ ಜೊತೆ ಆಡ್ತಕ್ಕಂಥ ಹುಡುಗರು ಆಗಿರ್ಬೋದು ಅಥವಾ ಇಲ್ಲಿ ಸುತ್ತಮುತ್ತ ಆಡಿರ್ತಕ್ಕಂಥ ಸ್ಪೋರ್ಟ್ಸಿಂದು ಆ ಮೆಟೀರಿಯಲ್ಸ್ ಇಟ್ಟರೂ ಸಹ ಅವ್ರಿಗೆ ಸಪೋರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಸ್ಪೋರ್ಟ್ಸಿನ ಮೆಟೀರಿಯಲ್ಸನ್ನು ಸಹ ಇಟ್ಟಿದ್ದೀನಿ.
1: ಸೂಪರ್ ಗಿರೀಶ್ ಅವರೇ, ನೀವೊಬ್ಬರು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಸ್ಪೋರ್ಟ್ಸ್ಗೆ ಬೇಕಾಗಿರುವಂಥ ಐಟಮ್ಗಳು ಕೂಡ ಇಟ್ಟಿದ್ದೀರಾ, ಹಾಗೆಯೇ ನಿಮ್ಮ ಶಾಪಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೂಡ ಐಟಮ್ಸ್ ಇದೆ, ಇದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಿದೆ. ಹಾಗಿದ್ರೆ ಪ್ರೀತಿಯ ಕೇಳುಗರೆ, ಗಿರೀಶ್ ಅವ್ರ ಜೊತೆ ಇನ್ನೊಂದಿಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ ತಗೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ನ ಮಾಲೀಕರಾಗಿರುವಂತಹ ಗಿರೀಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಗಿರೀಶ್ ಅವರು ಕೇವಲ ಬಿಸ್ನೆಸ್ ಪರ್ಸನ್ ಅಲ್ಲ, ಅವರು MA BEd ಗ್ರಾಜ್ಯುಯೇಟ್, ಜೊತೆಗೆ ಸ್ಟೇಟ್ ಲೆವೆಲಲ್ಲಿ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ದಾರೆ. ಆದರೂ ಕೂಡ ಸ್ವಂತ ಉದ್ಯೋಗವನ್ನೇ ಮಾಡಬೇಕು ಅಂತೇಳಿ ಈ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ ಅಲ್ವಾ?
4: ಓಕೆ ಸರ್, ಹಾಗಿದ್ರೆ ವ್ಯಾಪಾರ ಹೇಗೆ ನಡೀತಾ ಇದೆ?
0: ಮೇಡಮ್, ವ್ಯಾಪಾರದ ಬಗ್ಗೆ ನಾವು ಹೀಗೆ ನಡೆಯುತ್ತೆ ಅಂತಂದೇಳಿ ಯಾವ ಬಿಸ್ನೆಸ್ಸಲ್ಲೂ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ದಿವಸ ಅದೇ ಹೇಳ್ತಾರಲ್ಲ, ಎವ್ರಿ ಡೇ ನಾಟ್ ಎ ಸಂಡೇ ಅಂತಂದು ಹೇಳ್ತಾರಲ್ಲ, ಹಾಗಾಗಿ ಪ್ರತಿ ದಿವಸನು ನಾವು ಇಷ್ಟೇ ಆಗುತ್ತೆ ಹೀಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಕ್ಕಾಗಲ್ಲ. ಆದರೆ ನನ್ನ ಬಿಸ್ನೆಸ್ಸಲ್ಲಿ ನಾನೀಗ ಸ್ಟಾರ್ಟ್ ಮಾಡಿ ಒಂದು ವರ್ಷ ಈ ವಾರದಲ್ಲಾಗಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಫಸ್ಟ್ ಮೊದಲು ಬಂದಂಥ 6 ತಿಂಗಳಲ್ಲಿ ನಾನು ಬಿಸ್ನೆಸ್ ಮಾಡಿದಾಗ ತುಂಬಾ ನನಗೆ ಅನಿಸಿತ್ತು, ಇಲ್ಲ ವ್ಯವಹಾರ ಆಗ್ತಾಯಿಲ್ಲ ಇದು, ನಾನು ಜಾಗ ಚೇಂಜ್ ಮಾಡಬೇಕಿತ್ತೇನೋ, ಆ ಥರ ಒಂದು

0: ಫೀಲಿಂಗ್ಸ್ ಬಂದಿದ್ದು ಉಂಟು. ಅದಾದಮೇಲೆ ಈಗ ಅದಕ್ಕೆ ಈಗ ನಾನು ಕಂಪೇರ್ ಮಾಡಿಕೊಂಡ್ರೆ ಮೇಡಮ್ ಯಾವುದೂ ಇಲ್ಲ, ನನಗೆ ಅವರೇಜ್ ಆಗಿ ನನ್ನ ಸಂಬಳದ ಜೊತೆಗೆ ನನ್ನ ಎಲ್ಲ ವ್ಯವಹಾರಗಳ ಕಟ್ಟಿ ನೋಡಿಕೊಂಡು ಸಹ ನನಗೆ ಚೆನ್ನಾಗಿದೆ ವ್ಯವಹಾರ, ದಿನೇ ದಿನೇ ದಿನೇ ದಿನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇದು ಮಾಡಿದ್ದು ನಾನು ಒಳ್ಳೆಯದಾಯ್ತು ಈ ಜಾಗದಲ್ಲಿ ಅಂತ.
1: ಸರ್, ಹಾಗಿದ್ರೆ ಇಲ್ಲಿರುವಂಥ ಐಟಮ್ಸ್ಗಳನ್ನೆಲ್ಲ ಎಲ್ಲಿಂದ ತರ್ತೀರಾ ಸರ್ ನೀವು?
0: ಮೇಡಮ್ ಇಲ್ಲಿಂದ ನಾನು, ಯಾಕಂದರೆ ನನ್ನಲ್ಲಿ ಇರ್ತಕ್ಕ ಎಲ್ಲ ಥರದ ಪ್ರಾಡಕ್ಟ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ ಒಂದು 4-5 ಡಿಸ್ಟಿಕ್ಕಿಂದ ಈ ಐಟಮ್ಸನ್ನು ತರಿಸ್ತೀನಿ. ಹುಬ್ಳಿಯಿಂದ ತರಿಸ್ತೀನಿ, ಬೆಂಗಳೂರಿಂದ ತರಿಸ್ತೀನಿ, ಸಾಗರ, ಹೀಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಗರದಿಂದ ಬರುತ್ತೆ ಐಟಮು, ಭದ್ರಾವತಿಯಿಂದ ಬರುತ್ತೆ. ಕೆಲವೊಂದು ಐಟಮ್, ಮೇಜರ್ ಐಟಮ್ನೆಲ್ಲ ನಾವು ಶಿವಮೊಗ್ಗದಲ್ಲೇ ಪರ್ಚೇಸ್ ಮಾಡ್ತೀವಿ. ಏಕೆ ಶಿವಮೊಗ್ಗದಲ್ಲಿ ಅಂದರೆ ನಮಗೆ ಹೊರಗಡೆ ರೇಟನ್ನೇ ಶಿವಮೊಗ್ಗದಲ್ಲಿ ಕೊಡ್ತಾರೆ. ಈಗ ನಾನು ಬೆಂಗಳೂರಿಂದ ಮತ್ತು ಹುಬ್ಳಿಯಿಂದ ಎಲ್ಲ ಮತ್ತು ಮುಂಬೈಯಿಂದನೂ ಬರುತ್ತೆ ಕೆಲವೊಂದು ಐಟಮ್ಸು, ಟ್ರೋಫಿ ಆ ಥರದ್ದೆಲ್ಲ ಮುಂಬೈಯಿಂದ ತರಿಸ್ತೀನಿ. ಆದರೆ ಐಟಮ್ಗಳು ನಮಗೆ ಅಲ್ಲೇ ರೇಟಿಗೆ ಇಲ್ಲೇ ರೇಟಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ನಾವಿಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ನಾವಿಲ್ಲಿಂದ ಬಿಟ್ಟು ಹೋಗಿ ಒಂದು ಡೇ ನಾನು ಯೂಸ್ ನನ್ನ ಟೈಮ್ ಸ್ಪೆಂಡ್ ಮಾಡಿ ನಾನು ತೊಗೊಂಬರೋದಕ್ಕೆ ಏನು ಟ್ರಾನ್ಸ್ಪೋರ್ಟ್ ಅದೆಲ್ಲ ಏನು ಖರ್ಚು ಬೀಳುತ್ತೆ ಬೆಂಗಳೂರಿಗೆ ಹೋದರೆ, ಅದೇ ರೇಟನ್ನೇ ಇಲ್ಲಿ ಶಿವಮೊಗ್ಗದಲ್ಲೂ ಸಹ ಕೆಲವೊಂದು ಶಾಪ್ಗಳು ನನಗೆ ಕೊಡ್ತಾರೆ. ಯಾಕಂದರೆ ನನ್ನ ಹಳೆ ಪರಿಚಯ ಆಗಿರೋದ್ರಿಂದ ನನಗೆ ರೇಟು ಸಹ ಚೆನ್ನಾಗಿದೆ. ಸೊ ನಾನು ಮ್ಯಾಕ್ಸಿಮಮ್ ಶಿವಮೊಗ್ಗದಲ್ಲೇ ಲೋಕಲ್ ತರ್ತೀನಿ. ಇಂಪಾರ್ಟೆಂಟ್ ಐಟಮ್ಸ್ ಆಗಿರ್ಬೋದು, ಗಿಫ್ಟ್ ಐಟಮ್ಸು, ಈ ಥರ ಟ್ರೋಫಿ, ಈ ಥರದ್ದೆಲ್ಲ ಏನಾಗುತ್ತೆ, ನಾನು ಔಟ್ ಸೈಡಿಂದ ಬೆಂಗಳೂರು, ಮುಂಬೈ ಮತ್ತು ಹುಬ್ಳಿ ಈ ಮೂರು ಇದರಿಂದ ತರಿಸ್ತೀನಿ.
1: ಸೂಪರ್ ಸರ್, ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನೀವೊಬ್ಬರು MA BEd ಸ್ಟೂಡೆಂಟ್, ಜೊತೆಗೆ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಕೂಡ. ಹೀಗಿರುವಾಗ ಈಗಿನ ಜನ್ರೇಷನ್ ಅವರು, ನಾನು ತುಂಬ ಡಬಲ್ ಡಿಗ್ರಿ ಮಾಡಿದ್ದೀನಿ, ನಾನ್ಯಾಕೆ ಓನ್ ಬಿಸ್ನೆಸ್ ಮಾಡಬೇಕು, ಈ ರೀತಿ ಎಲ್ಲ ಕೆಲವರು ಯೋಚನೆ ಮಾಡೋದಿರ್ತಾರೆ. ಸೊ ಅಂಥ ಯುವಕರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ?
0: ಮೇಡಮ್ ನನ್ನ ಪ್ರಕಾರ ಎಜುಕೇಷನ್ ಅನ್ನೋದು ಒಂದು ನಾಲೆಡ್ಜ್ ಅಷ್ಟೇ. ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತಂದರೆ ನನ್ನ ಒಂದು ತಿಳುವಳಿಕೆಗೋಸ್ಕರ ನಾನು ಓದ್ಕೊಬೇಕು ಬಿಟ್ಟರೆ, ನಾನು ಇಷ್ಟು ಓದಿದ್ದೀನಿ ನಾನ್ಯಾಕೆ ಕೆಲಸ ಮಾಡಬೇಕು ಅನ್ನೋದಾದರೆ ಆ ವ್ಯಕ್ತಿ ಓದಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ನಾನು ಒಬ್ಬ ಡಿಗ್ರಿ ಆಗಿರ್ಬೋದು, ಈಗಿನ ಮಕ್ಕಳೆಲ್ಲ ಹಾಗೆ ಹೇಳೋದು, ನಾನು ಡಿಗ್ರಿ ಮಾಡಿದ್ದೀನಿ ಅಂತಂದರೆ ನಾನೇ ಕೆಲವು ಟೈಮಲ್ಲಿ ಇಂಟರ್ವ್ಯೂ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ನಾನು ಏರಿಯಾ ಮ್ಯಾನೇಜರ್ ಆಗಿದ್ದೆ. ಆ ಟೈಮಲ್ಲಿ ನನಗೆ ಅಸಿಸ್ಟೆಂಟ್ಗಳು ಬೇಕಾದಾಗ ನಮಗೆ ಬೇಕಾಗೋದು ಮಿನಿಮಮ್ ಡಿಗ್ರಿ ಇರುತ್ತೆ, ಕ್ವಾಲಿಫಿಕೇಷನ್ ಮಿನಿಮಮ್ ಡಿಗ್ರಿ ಇರುತ್ತೆ. ಅಂಥ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳೋರು, ಸರ್ ನಾನು ಡಿಗ್ರಿ ಓದಿದ್ದೀನಿ, ಸರ್ ನಾನು ಮಾರ್ಕೆಟಿಂಗ್ ಹೋಗಬೇಕಾ, ನಾನು ಬಾಕ್ಸನ್ನು ಪ್ಯಾಕ್ ಮಾಡಬೇಕಾ, ನಾನು ಕಸ ಹೊಡಿಬೇಕಾ ಅನ್ನೋರು. ಆವಾಗ ನಾನು ಅವ್ರಿಗೆ ಹೇಳ್ತಿದ್ದು ಒಂದೇ ಮಾತು, ನೋಡಪ್ಪ ಓದಿದ್ದೀರಾ ಅದು ನಿಮ್ಮ ಬುದ್ಧಿವಂತಿಕೆಗಷ್ಟೆ, ನೀವು 4 ಜನದ ಹತ್ರ ಮಾತಾಡಲಿಕ್ಕೆ ಆ ವಿದ್ಯೆ ಅನ್ನೋದು ಬಿಟ್ಟರೆ ಆ ವಿದ್ಯೆನೇ ಉದ್ಯೋಗ ಅಲ್ಲ. ನೀವು ಈ ಥರ ಇದ್ದರೆ ನಿಮ್ಮ ಲೈಫಲ್ಲೂ ನೀವು ಮುಂದೆ ಬರಲಿಕ್ಕೆ ಆಗಲ್ಲ. ಯಾವತ್ತೂ ಅಷ್ಟೇ ನೀನು ಓದಿರೋದನ್ನು ಅದು ಬದಿಗಿಟ್ಟು ನಿನಗೆ ಅಗತ್ಯತೆ ಇರೋಂಥದ್ದನ್ನು ನೀನು ಕೆಲಸ ಮಾಡಿದಾಗ ಮಾತ್ರ ನೀನು ಆ ಓದು ನಿನಗೆ ಮುಂದುವರಿಯುತ್ತೆ, ಅದರಿಂದ ನೀನು ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀಯ ಅನ್ನೋದು ಬಿಟ್ಟರೆ, ಓದನ್ನೋದು ಉದ್ಯೋಗಕ್ಕೆ ಮುಖ್ಯ ಅಲ್ಲೇ ಅಲ್ಲ. ಏನಿದ್ರೂ ಅದು ಆ ಓದಿನಿಂದ ಏನಾದರೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಅದು ಓಕೆ, ಬಟ್ ಅದನ್ನು ಬಿಟ್ಬಿಟ್ಟು ನಾನು ಹೊರಗಡೆ ಬಂದಾಗ ಓದನ್ನೋದು ಮುಖ್ಯ ಅಲ್ಲ ಅಂತ ನನ್ನ ಪ್ರಕಾರ.
1: ಸೂಪರ್ ಸರ್, ಹಾಗಿದ್ರೆ ಈಗ ಹೊಸದಾಗಿ ಯಾರೋ ಒಬ್ರು ಒಂದು ಗಿಫ್ಟ್ ಅಂಗಡಿ ಅಥವಾ ನಾವೆಲ್ಟಿ ಸೆಂಟರ್ ಇಡಬೇಕು ಅಂತ ಇಡ್ತಾರೆ, ಅಂಥವ್ರಿಗೆ ನೀವೇನು ಸಜೆಷನ್ ಕೊಡ್ತೀರಾ ಸರ್? ಹೇಗೆ ಮಾಡಿದ್ರೆ, ಏನು ಐಡಿಯಾ ಮಾಡಿದ್ರೆ ಇದು ಈ ಬಿಸ್ನೆಸ್ ವರ್ಕೌಟ್ ಆಗುತ್ತೆ?
0: ಈಗ ಹೊಸದಾಗಿ ಮಾಡೋರಿಗೆ ಅಂದರೆ ಮೇಡಮ್, ಇದರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮೊದಲು ಅನುಭವ ಅನ್ನೋದು ಇರಬೇಕು, ಕನಿಷ್ಠ ಪಕ್ಷ ಬೇಸಿಕ್ ನಾಲೆಡ್ಜ್ ಅಂತನಾದರೂ. ಈಗ ನಾವೇನು ಹೇಳ್ತೀವಿ, ಯಾವುದೇ ಒಂದು ಉದ್ಯೋಗಕ್ಕೆ ಮಾಡಬೇಕಂದ್ರೆ ಬೇಸಿಕ್ ನಾಲೆಡ್ಜ್ ಅನ್ನೋದು ಏನಿರುತ್ತೆ ಅದು ಇರಲೇಬೇಕಾಗುತ್ತೆ. ಯಾಕೆ ಅಂತಂದರೆ, ಈಗ ನನ್ನ ಹತ್ರ ದುಡ್ಡಿದೆ, ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಂತ ಹೊಡ್ತೀನಿ, ಅದ್ರ ಬಗ್ಗೆ ನಾನು ನಾಲೆಡ್ಜ್ ಇಲ್ಲ ಅಂತಂದಾಗ ಏನಾಗುತ್ತೆ, ನಾನು ಏನೋ ಐಟಮ್ ತೊಗೊಂಬರ್ತೀನಿ, ಜನ ಏನೋ ಐಟಮ್ ಕೇಳ್ತಾ ಇರ್ತಾರೆ, ಆವಾಗ ಏನಾಗುತ್ತೆ, ನಾನು ತಂದು ಹಾಕಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸು ಡೆಡ್ ಆಗುತ್ತೆ. ಡೆಡ್ ಆದಾಗ ನನಗೇನಾಗುತ್ತೆ, ಆಟೋಮೆಟಿಕ್ಲಿ ನಾನು ಆ ಬಿಸ್ನೆಸ್ನ ಮಾಡಿದ್ದೆ ತಪ್ಪು ಅನ್ನೋ ಮೆಂಟಾಲಿಟಿ ಬಂದುಬಿಡ್ತಾರೆ. ಹಾಗಾಗಿ ನಾನು ಹೇಳೋದು ಏನು ಅಂದರೆ, ಯಾರೇ ಒಂದು ಹೊಸ ಬಿಸ್ನೆಸ್ ಮಾಡಲಿ, ಆ್ಯಕ್ಚುಲಿ ಇದೇ ಬಿಸ್ನೆಸ್ ಅಂತಲ್ಲ, ಯಾವ ಬಿಸ್ನೆಸ್ ಆದರೂ ಮಾಡಿ, ಮಾಡುವಾಗ ಕನಿಷ್ಠ ಪಕ್ಷ ಅದ್ರ ಬಗ್ಗೆ ಒಂದು 30-40% ನಾಲೆಡ್ಜ್ ಆದರೆ ಇರಬೇಕು. ಆ ನಾಲೆಡ್ಜ್ ಇದ್ದಾಗ ಏನಾಗುತ್ತೆ ಅಂದರೆ, ಬೇಸಿಕ್ಲಿ ಏನು ಐಟಮ್ ಬೇಕೋ ಅದನ್ನು ತಂದಿಡ್ಕೊಬೋದು. ಸೊ ಹೋಗ್ತಾ ನಾಲೆಡ್ಜ್ ಬರುತ್ತೆ, ಜನಗಳು ಏನು ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ, ಅದನ್ನೊಂದು ನೋಟ್ ಮಾಡಿಬಿಟ್ಕೊಬೇಕು. ಪ್ರತಿ ಸತಿ ನನ್ನ ಹತ್ರ ಈಗ ಅದು ಐಟಮ್ ಇಲ್ಲ ಅಂದಾಗ ಅವ್ರು ಏನೋ ಒಂದು ಕೇಳ್ತಾರೆ. ಸೊ ಅದು ನನಗೆ ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಾದರೆ ಒಂದು ಬುಕ್ಕಲ್ಲಿ ನೋಟ್ನಲ್ಲಿ ಅದನ್ನು ನೋಟ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಅದನ್ನು ಬಂದಾಗ ಅದನ್ನು ತಂದಿಟ್ಟಾಗ ಏನಾಗುತ್ತೆ, ಕಸ್ಟಮರು ಓ ಇದು ನಾನು ಹೇಳಿದ್ದೀನಿ ಇಲ್ಲಿ ಸಿಗುತ್ತೆ ಅಂತ ಐಟಮ್ನ ಬಂದು ತೊಗೊಂಡು ಹೋಗ್ತಾರೆ. ಅದ್ರ ಜೊತೆಗೇ ನಾವೇನು ಮಾಡಬೇಕು, ಸಂಬಂಧಪಟ್ಟಿರೋ ಆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟರೆ ಎಲ್ಲ ಥರ ಮೆಟೀರಿಯಲ್ಸು ನಾವು ಇಟ್ಟಾಗ ಒಂದು ಐಟಮ್ ತೊಗೊಂಡೋಗಿ ಬಂದಂಥ ವ್ಯಕ್ತಿ ನೋಡಿಕೊಂಡು ಅದ್ರ ಜೊತೆಗೆ ಇನ್ನೂ ಹೊರಗಡೆ ಎಲ್ಲ ನೋಡಿ ಇನ್ನೂ ಒಂದು 3-4 ಐಟಮ್ ತೊಗೊಂಡು ಹೋಗ್ತಾನೆ. ಈ ಥರ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ನಾವು ಯಾವುದೋ ಒಂದನ್ನು ಮಾಡೋದಕ್ಕಿಂದ ನಮಗೇನು ಲಾಭ ಇಲ್ಲ, ಸುತ್ತಮುತ್ತ ಅದಕ್ಕೆ ಸಂಬಂಧಪಟ್ಟಿರೋಂಥ ಐಟಮ್ಗಳು ಇಟ್ಟಾಗ ಖಂಡಿತವಾಗ್ಲೂ ಆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು.
1: ಸೂಪರ್ ಸರ್, ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ತಮಗೂ ಕೂಡ ಧನ್ಯವಾದಗಳು. ಈ ಇಷ್ಟ ತನಕ ನನಗೆ ಮಾತಾಡಲಿಕ್ಕೆ ಅಂತ ನನ್ನ ಒಂದು ಅನುಭವನ ಹಂಚ್ಕೊಳ್ಳಲಿಕ್ಕೆ, ಪ್ಲಸ್ ನನ್ನ ಒಂದು ಶಾಪಿನ ಬಗ್ಗೆ ನೀವು ಇಷ್ಟು ಆಸಕ್ತಿ ಕೊಟ್ಟು ನನಗೊಂದು ಇದನ್ನು ಹೇಳ್ಕೊಳಿಕ್ ಅವಕಾಶ ಕೊಟ್ಟಿದ್ದಕ್ಕೆ ಸಹ ನಿಮಗೂ ಸಹ ನಾನೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಗಿರೀಶ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ. ಹಾಗೆ ಈಗಿನ ಯುವಕರಿಗೆ ಒಳ್ಳೊಳ್ಳೆಯ ಸಲಹೆಗಳನ್ನ ಕೊಟ್ಟರು. ಯಾಕಂದರೆ ಕೆಲವರು, ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ನನಗೆ ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು, ಇಲ್ಲ ಅಂದರೆ ನನ್ನ ಕೆಲಸಕ್ಕೆ ಹೋಗಲ್ಲ ಅಂಥೇಳಿ ಕೂತ್ಕೊಳ್ಳೋರ ಮಧ್ಯೆ, ಡಬಲ್ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ, ನಾನು ನನ್ನದೇ ಆದಂಥ ಸ್ವಂತ ಉದ್ಯೋಗವನ್ನು ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಹೇಳಿ ಬಿಸ್ನೆಸ್ ಆರಂಭ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾ ಇರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಬೋದು. ಹಾಗಿದ್ರೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಕೂಡ ಮಾಡ್ಬೋದು. ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686092799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿಯಲ್ಲಿ ವಿಭಿನ್ನವಾದಂತಹ ಕೃಷಿಯನ್ನು ಆರಂಭ ಮಾಡಿಕೊಂಡು ಉತ್ತಮವಾದಂತಹ ಆದಾಯವನ್ನು, ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಇವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಉದ್ಯೋಗವನ್ನು ಸೃಷ್ಟಿ ಮಾಡಿರುವಂತಹ ಇವರು ತಾವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಎಷ್ಟೋ ಸಮಯದಲ್ಲಿ ಏನಾದರೂ ಒಂದು ನಾವು ತಗೊಂಡಿರುವಂತಹ ಸಾಲವನ್ನು ಅಥವಾ ನಾವು ತಗೊಂಡಿರುವಂತಹ ಕ್ರೆಡಿಟ್ ಕಾರ್ಡ್ ಬಿಲ್ನೋ ಕಟ್ಟಬೇಕು ಅಂತಂದರೆ ಯೋಚನೆ ಮಾಡ್ತಾ ಇರ್ತೀವಿ ಹೇಗೆ ಹಣ ಜೋಡಿಸೋದು ಅಂತೇಳಿ. ಸೊ ಅಂತಹ ಒಂದು ಪರಿಸ್ಥಿತಿ ಇವರಿಗೂ ಕೂಡ ಬಂದಿತ್ತು. ಅದನ್ನೇ ಚಾಲೆಂಜಿಂಗ್ ಆಗಿಟ್ಕೊಂಡು ಕೃಷಿಯ ಕಡೆಗೆ ಒಲವನ್ನು ತೋರಿಸಿ ಕೃಷಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಗಳಿಸ್ಕೊಳ್ತಾ ಇವರು ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಒಂದು ವಿಶೇಷವಾಗಿರುವಂತಹ ಕೃಷಿ ಅಂತಲೇ ಹೇಳ್ಬೋದು. ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಅದಕ್ಕೆ ಆದಂತಹ ಋಣ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಹಾಗೆ ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇರಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಮಾರುಕಟ್ಟೆಯ ವ್ಯವಸ್ಥೆ ಹೇಗಿದೆ ಅದರ ವಿಶ್ಲೇಷಣೆಯನ್ನು ಮಾಡಿಕೊಂಡು ಈ ಒಂದು ಕೃಷಿಯನ್ನು ಮಾಡಬೇಕಾಗತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಅಣಬೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಇವರು ರಾಘವೇಂದ್ರ ಅವರು, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಇವರು ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯ ಕುರಿತು, ಹಾಗೆ ಹೇಗೆ ಎಲ್ಲ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಾಗ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಹಾಗೆ ಯಾವ ರೀತಿಯಲ್ಲಿ ಕೃಷಿಯನ್ನು ಆರಂಭ ಮಾಡಬೇಕು, ಆರಂಭ ಮಾಡೋಕ್ಕೂ ಮುಂಚೆ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಸೊ ಮೊದಲನೇದಾಗಿ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಕಾರ್ಯಕ್ರಮ

0: ಗೆ ಸ್ವಾಗತ. ತಮ್ಮ ಪರಿಚಯವನ್ನ ಮಾಡಿಕೊಡಿ, ಹಾಗೆ ನಿಮ್ಮ ಅಣಬೆ ಕೃಷಿ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ನಮಸ್ತೆ, ನನ್ನ ಹೆಸರು ರಾಘವೇಂದ್ರ, ನಾನು ಒಬ್ಬ ಅಣಬೆ ಕೃಷಿಕ. 2009 ನಾನು ಡಿಪ್ಲೊಮಾನ ಮುಗಿಸಿ 2010 ನಾನು ಹೆಸರಾಂತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ನನ್ನ ಹಳ್ಳಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಒಂದು ಫ್ಯಾಮಿಲಿ ಅನಿವಾರ್ಯತೆಯಿಂದ ನಾನು ಹಳ್ಳಿಗೆ ಬಂದೆ. ಸೊ ಅವಾಗ ಬಂದಂಥ ಕಾಲದಲ್ಲಿ ನನಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ, ನನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಸಹ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ, ನಮ್ಮ ಅಣ್ಣ ನನಗೆ ತುಂಬಾ ಸಜೆಸ್ಟ್ ಮಾಡಿ, ಅಣಬೆನ ಯಾಕೆ ನೀನು ಟ್ರೈ ಮಾಡಬಾರ್ದು ಅಂತ ಹೇಳಿ ನನಗೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿಸ್ದ. ಆ ಟ್ರೈನಿಂಗ್ ತಗೊಂಡಾದ್ಮೇಲೆ ನಾನು 2017 ಡಿಸೆಂಬರ್ನಲ್ಲಿ ನಾನು ಫಸ್ಟ್ನೇ ಟ್ರಯಲ್ ಅಂತ ಮಾಡಿದೆ. ಸೊ ಆವಾಗ ನನಗೆ ಅಣಬೆ ಚೆನ್ನಾಗಿ ಬಂತು. ಆ ಚೆನ್ನಾಗಿ ಬಂದಾಗ ನನಗೆ ಅನ್ನಿಸ್ತು, ಇದನ್ನು ಯಾಕೆ ಇದನ್ನೇ ನಾನು ಉದ್ಯೋಗವಾಗಿ ಮಾಡ್ಕೋಬಾರ್ದು ಅಂತ. ಆವಾಗ ನಾನು ಏನು ಮಾಡಿದೆ, ಮನೆಯಲ್ಲೇ ಡೈಲಿ ಒಂದು 2-3 kg ಅಣಬೆನ ಬೆಳೆಯೋಕ್ಕೆ ಶುರು ಮಾಡಿದೆ.
0: ಓಕೆ, ಸೊ ನಿಮ್ಮ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಗಿತ್ತು ಸರ್, ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡಿದಾಗ?
1: ಮೊದಲು ದಿನಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಅಂದರೆ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ಆವಾಗ ನಾವೇನು ಮಾಡ್ತಿದ್ದೆ ಅಂತಂದರೆ, ಇಲ್ಲೇ ಲೋಕಲಲ್ಲಿ ನಮ್ಮ ಮತ್ತು ನನ್ನ ಫ್ರೆಂಡ್ ಸರ್ಕಲ್ಲು, ನಮ್ಮ ಫ್ಯಾಮಿಲಿ ಸರ್ಕಲ್ಗಳೇನಿದೆ, ಸೊ ಅವ್ರಿಗೆಲ್ಲ ನಾನು ಅಣಬೆ ಬಗ್ಗೆ ತಿಳುವಳಿಕೆ ಹೇಳಿಕೊಂಡು, ಸೊ ಅಣಬೆ ತಿಂದರೆ ಏನು ಉಪಯೋಗ ಇದೆ ಅಂತ ಎಲ್ಲ ಅವ್ರಿಗೆ ಜಾಗೃತಿ ಮೂಡಿಸ್ಕೊಂಡು ಅಣಬೆನ ಅವ್ರಿಗೆಲ್ಲ ಪರಿಚಯ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯಲ್ಲಿ ಚಿಕ್ಕದು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವತ್ತು ಈ ಥರ ಒಂದು ದೊಡ್ಡ ಶೆಡ್ಗಳನ್ನು ಹಾಕ್ಕೊಂಡು ನಾವು ಅಣಬೆ ಬೆಳೀತಾ ಇದ್ದೀವಿ. ನಾವು ಪ್ರತಿದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು 50 kg ನಾವು ಅಣಬೆ ತೆಗಿತಾ ಇದ್ದೀವಿ. ನಮ್ಮ ಅಣಬೆಗಳು ಬಂದುಬಿಟ್ಟು ಬೆಂಗಳೂರು, ಚಿಕ್ಕಮಗಳೂರು, ಮಧುಗಿರಿ ಮತ್ತು ತುಮಕೂರು, ಈ ಕಡೆ ಎಲ್ಲ ನಮ್ಮ ಅಣಬೆ ತುಂಬಾ ಸೇಲ್ ಆಗ್ತಾ ಇದೆ. ಇದೇ ಥರ ನಾವು 3 ಶೆಡ್ಗಳು ನಮ್ಮ ಹತ್ರ ಇದ್ದಾವೆ. ಸೊ ಈ ಒಂದು ಶೆಡ್ಡಲ್ಲಿ ನಾವು 750 ಬೆಡ್ಗಳನ್ನ ನಾವು ಕೂರಿಸೋದಕ್ಕೆ ನಾವು ಈ ಒಂದು ಶೆಡ್ನಲ್ಲಿ ನಾವು ಜಾಗ ಮಾಡ್ಕೊಂಡಿದ್ದೀವಿ. ಇದೇ ಥರ ಇನ್ನೊಂದು ಶೆಡ್ ಆ ಕಡೆ ಇದೆ, ಸೊ ಅದರಲ್ಲಿ ಬಂದು 750 ಬೆಡ್ ಕೂರುತ್ತೆ. ಸೊ ಇನ್ನೊಂದು ಶೆಡ್ ಬಂದುಬಿಟ್ಟು ಅಲ್ಲಿ ನಾವು ಏನು ಹುಲ್ಲು ಒಣಗಿಸ್ಲಿಕ್ಕೆ ಮತ್ತು ಹುಲ್ಲು ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಜಾಗ ಅಲ್ಲಿದೆ, ಮತ್ತು ಬೆಡ್ಗಳು ಹೊಸ ಬೆಡ್ಗಳು ಏನು ಬರುತ್ತೆ ಅದು ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ಮಾತ್ರ ಜಾಗ ಮಾಡ್ಕೊಂಡಿದ್ದೀವಿ. ಒಂದು ತಿಂಗಳಿಗೆ ನಾವು 1,500 ಬೆಡ್ಗಳನ್ನ ಉತ್ಪತ್ತಿ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 1,500 ಬೆಡ್ಡಲ್ಲಿ ನಮಗೆ ಕನಿಷ್ಠ ಪಕ್ಷ ಅಂತಂದ್ರೂ ನಾವು 1.5 ಟನ್ ಮೇಲೆ ಅಣಬೆಗಳು ನಮಗೆ ಒಂದು ತಿಂಗಳಿಗೆ ಸಿಗ್ತಾ ಹೋಗುತ್ತೆ.
0: ಸೂಪರ್ ಸರ್, ಓಕೆ, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಇವತ್ತು ರಾಘವೇಂದ್ರ ಅವ್ರ ಜೊತೆ ಅಲ್ಲಿ ಮಾತಾಡ್ತಾ ಇದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಣಬೆ ಕೃಷಿಯಲ್ಲಿ ಅವರ ಸಾಧನೆ ಹೇಗಾಯಿತು, ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಮೇಂಟೆನೆನ್ಸ್ ಎಲ್ಲ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686668

0: ಒಂಬತ್ತು ಒಂಬತ್ತು ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ವಾರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ರಾಘವೇಂದ್ರ ಅವರು ನೋಡಿ, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಸೊ ಅವರು ಒಂದು ಖಾಸಗಿ ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆದ ನಂತರದಲ್ಲಿ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದ ನಂತರದಲ್ಲಿ ಅವರ ಅಣ್ಣ ಕೊಟ್ಟಂತಹ ಸಜೆಷನ್ನ ಮೂಲಕ ಅವರು ಈ ಒಂದು ಅಣಬೆ ಕೃಷಿಯ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ಹಾಗೆ ಅಣಬೆ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಇಳುವರಿಯನ್ನು ಕೂಡ ಪಡೀತಾರೆ. ಸೊ ಇದ್ರ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತೇಳಿ ನೀವು ಕೂಡ ಕೇಳಿಸ್ಕೊಂಡಿದ್ರ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆಯಲ್ಲಿ ಅವರ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಹಾಗೆ ಅಣಬೆಯನ್ನು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಣಬೆ ಕೃಷಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ನೀವು ಮಾಡಿರುವಂತಹ ಈ ಒಂದು 3 ಶೆಡ್ಗಳಲ್ಲಿ 2 ಶೆಡ್ಗಳಲ್ಲಿ ಅಣಬೆನ ಬೆಳೀತಾ ಇದ್ವಿ, 1 ಶೆಡ್ನಲ್ಲಿ ಅದು ಪ್ರಿಪರೇಷನ್ಗೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ಅಣಬೆ ಕೃಷಿಯ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈಗ ಅಣಬೆನ ಸೇವನೆ ಮಾಡೋದ್ರಿಂದ ಅಥವಾ ತಿನ್ನೋದ್ರಿಂದ ಏನು ಪ್ರಯೋಜನಗಳಾಗುತ್ತೆ, ಯಾಕೆ ನೀವು ಅಣಬೆನ ಆಯ್ಕೆ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
2: ಅಣಬೆ ಬಂದ್ಬಿಟ್ಟು ಒಂದು ಶಿಲೀಂಧ್ರ ಜಾತಿಗೆ ಸೇರಿದ್ದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಮಶ್ರೂಮ್ ಅಂತಂದರೆ ಒಂದು ಫಂಗೈ ಇದು. ಸೊ ಇದರಲ್ಲಿ ನಾನಾ ಥರ ಅಣಬೆಗಳಿದ್ದಾವೆ. ಹೆಚ್ಚು ಕಮ್ಮಿ ಅಂತಂದರೆ 48,000 ಜಾತಿ ಅಣಬೆಗಳಿದೆ. ತಿನ್ನೋದಕ್ಕೆ ಯೋಗ್ಯವಾಗಿರೋವಂಥದ್ದು ಒಂದು 100 ಅಣಬೆ ಜಾತಿಗಳಿದೆ. ಅದರಲ್ಲಿ ನಾವು ಕೃತಕವಾಗಿ ಬೆಳೆಯುವಂಥದ್ದು ಒಂದು 10 ಜಾತಿ ಅಣಬೆಗಳಿದೆ. ಅದರಲ್ಲಿ ನಾನು 2 ಥರ ಅಣಬೆಗಳನ್ನ ಬೆಳೀತಾ ಇದ್ದೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿಬಿಟ್ಟು, ಅದನ್ನು ಚಿಪ್ಪು ಅಣಬೆ ಅಂತ ಹೇಳ್ತಾರೆ, ಮತ್ತು ಡಿಂಗ್ರಿ ಅಣಬೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮತ್ತು ಇನ್ನೊಂದು ಹಾಲು ಅಣಬೆ ಅಂತ ಬೆಳೀತಾ ಇದ್ದೀವಿ, ಅದನ್ನು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತಾರೆ. ಈ 2 ಅಣಬೆಗಳನ್ನು ನಾವು ಇಲ್ಲಿ ನನ್ನ ಫಾರ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೀವಿ.
1: ಓಕೆ, ಸೊ ಹಾಗಾದರೆ ಈಗ ಇದನ್ನು ಬೆಳೆಯುವಂತಹ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ರಾಘವೇಂದ್ರ ಅವರೇ?
2: ಸೊ ಇದ್ರ ಬೆಳೆ ವಿಧಾನ ಹೇಗೆ ಅಂತಂತಂದರೆ, ಇದಕ್ಕೆ ಮೈನಾಗಿ ಬೇಕಾಗಿರುವಂಥದ್ದು ಭತ್ತದ ಹುಲ್ಲು, ಅಂದರೆ ನೆಲ್ಲುಲ್ಲು ಅಂತ ಏನು ಹೇಳ್ತೀವಿ, ಪ್ಯಾಡಿ ಸ್ಟ್ರಾ ಇರ್ಬೋದು. ಸೊ ಇದು ನಮಗೆ ಮೈನ್ ಇಂಗ್ರೀಡಿಯೆಂಟಾಗಿ ಬೇಕಾಗುತ್ತೆ. ಯಾಕೆಂದರೆ ಇದನ್ನು ಬೇರೆ ಪೇಪರ್ ನ್ಯೂಸ್ ಪೇಪರಲ್ಲೂ ಸಹ ಬೆಳಿಬೋದು, ಮತ್ತು ಕಬ್ಬಿನ ಜಲ್ಲೆ ವೇಸ್ಟ್ ಆಗಿರುವಂಥದ್ದು, ಯಾವುದಾದ್ರೂ ಸೊಪ್ಪುಗಳಿರ್ಬೋದು ವೇಸ್ಟ್ ಆಗಿರುವಂಥದ್ದು, ಎಲೆಗಳಿರ್ಬೋದು ಒಣಗಿರೋದು, ಅದರಲ್ಲೂ ಬೆಳಿಬೋದು. ಬಟ್ ಆದರೆ ನಮಗೆ ಭತ್ತದ ಹುಲ್ಲಲ್ಲಿ ನಮಗೆ 100%-100% ಇಳುವರಿ ಸಿಗುತ್ತೆ. ರಾಗಿ ಹುಲ್ಲಲ್ಲೂ ಬೆಳೀತಾರೆ, ಬಟ್ ಅಂದರೆ ಈಗ ನಮಗೆ 1 ಕೆಜಿಗೆ ನಾವು ಏನು ಎಕ್ಸ್ಪೆಕ್ಟೆಡ್ ಈಲ್ಡ್ ಇಟ್ಕೊಂಡಿರ್ತೀವಿ, ಸೊ ಆ ಈಲ್ಡ್ ನಮಗೆ ರಾಗಿ ಹುಲ್ಲಲ್ಲಿ ಸಿಗೋದಿಲ್ಲ. ಭತ್ತದ ಹುಲ್ಲಾದರೆ ಇದಕ್ಕೆ ಯೋಗ್ಯವಾಗಿರುತ್ತೆ. ಈ ಅಂದರೆ ಏನು, ಚಿಪ್ಪು ಹಣಬೆ ಬೆಳೆದಕ್ಕೆ ನಮಗೆ ಭತ್ತದ ಹುಲ್ಲು ಯೋಗ್ಯವಾಗಿರುತ್ತೆ. ಸೊ ಅದನ್ನು ಬೆಳೆಯೋ ವಿಧಾನಗಳು ಹೇಗೆ ಅಂತಂದರೆ, ಆಯಿಸ್ಟರ್ ಹಣಬೆಗೆ ಬಂದುಬಿಟ್ಟು ನಾವು ಮಿನಿಮಮ್ ಟೆಂಪ್ರೇಚರ್ ಅಂತಂದರೆ 20-25 ಡಿಗ್ರಿ ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಹ್ಯುಮಿಡಿಟಿ ಸಹ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಹ್ಯುಮಿಡಿಟಿ ನಾವು ಎಷ್ಟು ಕೊಡಬೇಕು ಅಂತಂದರೆ ಮಿನಿಮಮ್ 75-85% ನಾವು ಹ್ಯುಮಿಡಿಟಿನ ಮೇಂಟೈನ್ ಮಾಡಿದ್ರೆ ನಮಗೆ ಹಣಬೆ ಚೆನ್ನಾಗಿ ಬರುತ್ತೆ, ಮತ್ತು ಇಳುವರಿನೂ ನಾವು ಏನು ಅಂದ್ಕೊಂಡಿದ್ದೀವಿ ಆ ಇಳುವರಿ ನಮಗೆ ಸಿಗುತ್ತೆ. ನಾವು ಫಸ್ಟ್ ಭತ್ತದ ಹುಲ್ಲನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುದಿಯೋ ನೀರಲ್ಲಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಅದನ್ನು ಬೇಯಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಅದನ್ನು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಇರ್ಬೋದು, ಒಂದು ಡಸ್ಟ್ ಇರ್ಬೋದು, ಅದನ್ನೆಲ್ಲ ಅದನ್ನು ಬ್ಯಾಕ್ಟೀರಿಯಾಗಳನ್ನ ಸಾಯಲಿಕ್ಕೋಸ್ಕರ ಅದನ್ನು ಕುದಿಸಿ ಬೇಯಿಸಿದಾದಮೇಲೆ ಅದನ್ನು ನಾವು ತೆಗೆದು ಆರಿಸ್ಬೇಕಾಗುತ್ತೆ. ಒಣಗಿಸೋ ಹಾಗಿಲ್ಲ, ಆರಿಸ್ಬೇಕಾಗುತ್ತೆ. ಸೊ ಆರಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಆರಿರೋದು 80% ನೀರಿನಂಶ ಒಣಗಿರಬೇಕು, 20% ನೀರಿನಂಶ ಹಾಗೆ ಇರಬೇಕಾಗುತ್ತೆ ಹುಲ್ಲಿನಲ್ಲಿ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಒಂದು ಇಡೀ ಹುಲ್ಲನ್ನ ನಾವು ತಗೊಂಡು ಕೈಯಲ್ಲಿ ಹಿಂಡಿದ್ರೆ ನೀರು ತೊಟ್ಟಿಕ್ಬಾರ್ದು, ಬಟ್ ನಮ್ಮ ಕೈಯಲ್ಲಿ ನೀರಿನಂಶ ಮಾತ್ರ ಅಂಟಿರಬೇಕು. ಸೊ ಆ ಥರ ಇದ್ದಾಗ ನಮಗೆ ಬೀಜ ಹಾಕಲಿಕ್ಕೆ ಹುಲ್ಲು ಸಿದ್ಧವಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಒಂದೊಂದು ಲೇಯರ್ ಆಗಿ ನಾವು ಹುಲ್ಲನ್ನ ಹಾಕ್ತಾ ಹೋಗ್ತೀವಿ. ಒಂದು ಲೇಯರಲ್ಲಿ ಹುಲ್ಲು, ಮತ್ತು ಈ ಲೇಯರಲ್ಲಿ ಒಂದು 100 ಗ್ರಾಮ್ ಮೂವತ್ತರಿಂದ 35 ಗ್ರಾಮ್ ಬೀಜ ಕೊಡ್ತೀವಿ ಒಂದು ಲೇಯರ್ಗೆ. ಮತ್ತೆ 1 ಕೆಜಿ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ, ಮತ್ತೆ 1 ಲೇಯರ್ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ. ಈ ಥರ ನಾವು 3 ಲೇಯರಾಗಿ ಮಾಡ್ತಾ ಹೋಗ್ತೀವಿ. ಈ ಒಂದು ಬೆಡ್ಗಳು ಬಂದುಬಿಟ್ಟು 3.5 ಕೆಜಿ ತೂಗುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು 100 ಗ್ರಾಮ್ ಬೀಜ ಹಾಕಿರ್ತೀವಿ. ನಾವು 100 ಗ್ರಾಮ್ ಬೀಜಕ್ಕೆ 1.5 ಕೆಜಿ ಅಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟೆಲ್ಲ ನಾವು ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ಬೆಡ್ ಅಂತ ಹೇಳ್ತೀವಿ. ಸೊ ಈ ಬೆಡ್

0: ಕಂಪ್ಲೀಟ್ ಎಲ್ಲ ಆದ್ಮೇಲೆ ಇದು ಉಸಿರಾಡಬೇಕು. ಆ ಬೀಜಗಳು ಉಸಿರಾಡಲಿಕ್ಕೆ ಇದನ್ನು ನಾವು ಹೋಲ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು 9 ಹೋಲ್ಸ್ನ ಮಾಡಿರ್ತೀವಿ ಸುತ್ತ. 9 ಹೋಲಲ್ಲೇ ಅದು ಉಸಿರಾಡ್ಕೊಂಡು ಅದೇ ಹೋಲಲ್ಲಿ ಅಣಬೆ ಆಚೆ ಬರುತ್ತೆ. ಸೊ ಅದು ನಮಗೆ ಇದು ಈಗ ನಿಮಗೆ ಏನು ಬೆಡ್ ಕಾಣ್ತಾ ಇದೆ ಇದೆಲ್ಲ ನೋಡಲಿಕ್ಕೆ ಬಿಳಿ ಕಲರಾಗಿ ಕಾಣ್ತಾ ಇದೆ. ಸೊ ಇದು ಒಳಗಡೆ ಇರೋದು ಅಣಬೆ, ಅದನ್ನು ಮೈಸಿಲಿಯಂ ಅಂತ ಹೇಳ್ತೀವಿ ನಾವು. ಸೊ ಆ ಮೈಸಿಲಿಯಂ ಪೂರ್ತಿ ಸ್ಪ್ರೆಡ್ ಆದಮೇಲೆ ನಮಗೆ ಇದು ಬಂದುಬಿಟ್ಟು ಗ್ರೇ ಆಯಿಸ್ಟರ್ ಅಂತ. ಆಯಿಸ್ಟರಲ್ಲೇ 3 ವಿಧ ಅಣಬೆಗಳಿದೆ. ಅದರಲ್ಲಿ ಬಿಳಿ ಆಯಿಸ್ಟರ್ ಇದೆ, ಗ್ರೇ ಆಯಿಸ್ಟರ್ ಇದೆ, ಮತ್ತು ಯೆಲ್ಲೋ ಆಯಿಸ್ಟರ್ ಇದೆ. ಬಿಳಿ ಆಯಿಸ್ಟರ್ ಇದೆಯಲ್ಲ ಅದು ಬಂದುಬಿಟ್ಟು ನಮಗೆ 18-20 ದಿನಕ್ಕೆ ನಮಗೆ ಒಂದು ಇಳುವರಿ ಸಿಗುತ್ತೆ. ಅದೇ ನಮಗೆ ಈ ಗ್ರೇ ಆಯಿಸ್ಟರಲ್ಲಿ ಹೋದರೆ ನಮಗೆ ಇದು 25-35 ದಿನವರೆಗೂ ಇದು ಮೈಸಿಲಿಯಂ ಸ್ಪ್ರೆಡ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. 30ನೇ ದಿನದಿಂದ ನಮಗೆ ಇಳುವರಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ 45ನೇ ದಿನಕ್ಕೆ ಒಂದು ಈ ಒಂದು ಬೆಡ್ಡಲ್ಲಿ ಇಳುವರಿ ಮುಗಿದೋಗುತ್ತೆ. 3 ಕೊಯ್ಲು ಮಾಡ್ತೀವಿ, ಈ ಒಂದು ಬೆಡ್ಡಲ್ಲಿ 3 ಕೊಯ್ಲು ಮಾಡ್ತೀವಿ. 45ನೇ ದಿನಕ್ಕೆ ಇದನ್ನು ಗೊಬ್ಬರ ಕೊಟ್ಟೋಗುತ್ತೆ. ಈ ಗ್ರೇ ಆಯಿಸ್ಟರು 30ನೇ ದಿನಕ್ಕೆ ಮೊಳಕೆ ಕಾಣಿಸ್ಕೊಂಡ್ರೆ ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಗಳು ಬರಕ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೊಳಕೆಗಳು ಬಂದ ಆದಮೇಲೆ ನಮಗೆ ಕಟಾವ್ಗೆ ಅಂತ ಹೇಳ್ಬಿಟ್ಟು 2 ದಿನ ನಾವು ಬಿಡ್ತೀವಿ ಅದನ್ನು. ಅಂದರೆ ಮೊಳಕೆ ಕಾಣಿಸಿದ 3ನೇ ದಿನಕ್ಕೆ ಇದನ್ನು ಕಟಾವ್ ಮಾಡ್ತೀವಿ. ಸೊ ಒಂದು ಸಲ ಕಟಾವ್ ಆದಮೇಲೆ ಮತ್ತೆ ನಮಗೆ ಇದೇ ಬೆಡ್ಡಲ್ಲಿ ಇನ್ನು 5-6 ದಿನಕ್ಕೆ ಮತ್ತೆ ಅಣಬೆ ಬಂದೇ ಬರುತ್ತೆ. ಅಂದರೆ 2ನೇ ಇಳುವರಿ ಅಂತ ಹೇಳ್ತೀವಿ. ಆ 2ನೇ ಇಳುವರಿಗೆ ನಮಗೆ 2 ದಿನ ಕಟಾವಿಂಗ್ ಟೈಮ್ ಇರುತ್ತೆ. ಆ ಕಟಾವ್ ಆದಮೇಲೆ ಮತ್ತೆ ಇನ್ನು 5 ದಿನ ಬಿಟ್ಟು ಅದೇ ಇದೇ ಬೆಡ್ಡಲ್ಲಿ ನಮಗೆ 3ನೇ ಇಳುವರಿ ಬರುತ್ತೆ. ಆದರೆ ಮೊದಲನೇ ಇಳುವರಿನಲ್ಲಿ ನಮಗೆ ಎಷ್ಟು ತೂಕ ಬಂದಿರುತ್ತೆ ಅಣಬೆ, ಆ ತೂಕ ನಮಗೆ 2ನೇ ಇಳುವರಿನಲ್ಲಿ ಸಿಗೋದಿಲ್ಲ. ಅದೇ ಥರ 3ನೇ ಇಳುವರಿಗೆ ಹೋದ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. 1ನೇ ಕಟಾವ್, 2ನೇ ಕಟಾವ್, 3ನೇ ಕಟಾವಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಮೊದಲನೇ ಕಟಾವಲ್ಲಿ ನಮಗೆ ಒಂದು ಈ ಒಂದು ಬುಡಗಳು ಬಂದುಬಿಟ್ಟು 700-800 ಗ್ರಾಮ್ ತೂಗುತ್ತೆ. ಅದೇ ನೀವು 2ನೇ ಕಟಾವ್ಗೆ ಹೋದರೆ ನಿಮಗೆ ಅಬ್ಬಬ್ಬ ಅಂದರೆ 400 ಗ್ರಾಮಿಂದ 500 ಗ್ರಾಮ್ ತೂಗುತ್ತೆ. ನೀವು 3ನೇ ಕಟಾವ್ಗೆ ಹೋದರೆ 200 ಗ್ರಾಮಿಂದ 250 ಗ್ರಾಮ್ ಒಂದೊಂದು ಬುಡಗಳು ತೂಗುತ್ತೆ.
1: ಓಕೆ, ಸೊ ರಾಘವೇಂದ್ರ ಅವರೇ, ನೀವು ಹೇಳ್ತಾ ಇರೋ ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡುವಂಥದ್ದು, ಹಾಗೆ ಹುಲ್ಲನ್ನು ನಾವು ತುಂಬಾ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಸೊ ಭತ್ತದ ಹುಲ್ಲಿಂದ ಈ ಚಿಪ್ಪು ಅಣಬೆ ಇದನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂಥೇಳಿ, ಹಾಗೆ ನೀವು ಹೇಳಿದಾಗೆ 3 ಲೇಯರ್ನಲ್ಲಿ ಇದನ್ನು ನಾವು ನೋಡ್ತಾ ಇರ್ತೀವಿ ಕವರ್ಗಳಲ್ಲಿ ಎಲ್ಲ ಇಟ್ಟಿದ್ದಾಗ. ಸೊ ಬಟ್ 3 ಲೇಯರಲ್ಲಿ ಮಾಡ್ತೀರ ಅನ್ನೋದನ್ನು ಕೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೆ ಇನ್ನಷ್ಟು ಇದೆ ರಾಘವೇಂದ್ರ ಅವರೇ, ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡೋಣ, ಹಾಗೆ ಅವರ ಅಣಬೆ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೌನಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ರಾಘವೇಂದ್ರ ಅವ್ರ ಜೊತೆಗೆ. ಇವರು ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯವರು. ಹಾಗೆ ಇವರು ಮಾಡ್ತಾ ಇರುವಂತಹ ಅಣಬೆ ಕೃಷಿನಲ್ಲಿ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದರಿಂದ ಉದ್ಯೋಗ ಅವಕಾಶವನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಅಣಬೆ ಕೃಷಿನಲ್ಲಿ ತಿಳ್ಕೊಂಡಬೇಕಾದಂತಹ ವಿಚಾರಗಳು, ಹಾಗೆ ನಾವು ಗಮನದಲ್ಲಿ ಇಟ್ಕೋಬೇಕಾದಂತಹ ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಇವರು ಮಾಡಿರುವಂತಹ ಅಣಬೆ ಕೃಷಿಯ ಆರಂಭದ ದಿನಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ಅಥವಾ ಇದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ. ಅಂದರೆ ಈಗ ಒಣ ಹುಲ್ಲನ್ನು ತರ್ತೀವಿ ಅಂದರೆ ಅಥವಾ ಭತ್ತದ ಹುಲ್ಲನ್ನು ತರ್ತೀವಿ ಅಂತಂದರೆ ಅದರ ಮೇಂಟೈನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಹಾಗೆ ಆ ರೂಮ್ನ ಟೆಂಪ್ರೇಚರ್ನ ಮತ್ತು ಹ್ಯುಮಿಡಿಟಿಯನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕಾಗಿಯೇ ಟ್ರೈನಿಂಗ್ನ ತಗೊಂಡು ಈ ಒಂದು ಕೃಷಿಯನ್ನು ಆರಂಭ ಮಾಡೋದು ಉತ್ತಮ ಅಂತ ಹೇಳೋದು ಅವರ ಮಾತು. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತಾಡೋಣ, ಅವರ ಇನ್ನು ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಹಾಗೆ ಅದರಲ್ಲಿ ಬಳಸಿರುವಂತಹ ಹುಲ್ಲನ್ನು ನಾವು ಪ್ರಾಪರ್ ವೇನಲ್ಲಿ ಬಳಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಈಗ ನಾವು ಒಂದು ಕಡೆಯಲ್ಲಿ ಒಂದು ಬ್ಯಾಗ್ ಮಾಡಿರ್ತೀವಿ ಅಂತಂದರೆ ಇನ್ನೊಂದು ಕಡೆಗೆ ಇನ್ನೊಂದು ಬ್ಯಾಗ್ ಮಾಡಿರ್ತೀವಿ, ಅದು ಡೇಟ್ ಏನಾದರೂ ಚೇಂಜ್ ಆಗಿರುತ್ತೆ ಅಥವಾ ಇವತ್ತು ಒಂದು ಬ್ಯಾಗು ನಾಳೆ ಒಂದು ಬ್ಯಾಗು ಈ ಥರದ್ದೆಲ್ಲ ಆಗಿರುತ್ತೆ. ಸೊ ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಾ ಎಲ್ಲ ಬ್ಯಾಗ್ಗಳನ್ನು ಒಂದೇ ರೀತಿಯಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಐಸ್ಟರ್ ಅಣಬೆನ ನಾವು ಬೆಡ್ಡೆಲ್ಲ ಮಾಡಿ ಆದಮೇಲೆ ಅವತ್ತಿಂದು ಏನು ನಾವು ಬೆಡ್ ಮಾಡಿರ್ತೀವಿ ಅವತ್ತಿನ ದಿನವೇ ನಾವು ಇದ್ರ ಮೇಲೆ ಒಂದು ಡೇಟ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಯಾಕೆಂದರೆ ಮಾನಿಟ್ರಿಂಗ್ ಸಿಸ್ಟಮ್ ಇರಲೇಬೇಕಾಗುತ್ತೆ. ಸೊ ಈ ಬೆಡ್ನ ಮಾಡಿ 5 ದಿನದವರೆಗೂ ನಾವು ಒಂದು ಕಡೆ ಡಾರ್ಕ್ ರೂಮ್ ಅಂತ ಇಲ್ಲಿ ಅಲ್ಲಿ ಸ್ಟೋರ್ ಮಾಡ್ತೀವಿ ಈ ಬೆಡ್ಗಳನ್ನ. 5 ದಿನದವರೆಗೂ ಇದಕ್ಕೆ ಯಾವ ಥರ ಅಂತಂದರೆ ಯಾವುದೇ ಥರ ಬೆಳಕು ಸಹ ಬೀಳದೆ ಇರೋ ಥರ ನೋಡ್ಕೋಬೇಕಾಗತ್ತೆ. ಸೊ 5 ದಿನ ಆದಮೇಲೆ ಏನು ಇವಾಗ ನಾವು ನಿಂತಿದ್ದೀವಿ, ಇದನ್ನು ಗ್ರೋತಿಂಗ್ ರೂಮ್ ಅಂತ ಹೇಳ್ತೀವಿ, ಇಲ್ಲಿಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೋತೀವಿ. ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ 5ನೇ ದಿನದಿಂದ ನಾವು ಇದಕ್ಕೆ ನೀರು ಕೊಡ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಈ ಬೆಡ್ಡು ಟೆಂಪ್ರೇಚರ್ಸ್ ಏನಿರುತ್ತೆ, ನಾವು ಸ್ಟೋರೇಜ್ ರೂಮಲ್ಲಿ ಬೆಡ್ ಟೆಂಪ್ರೇಚರ್ಸ್ ಏನಿಲ್ಲ ಅಂತಂದ್ರೂ 60-70

0: ಡಿಗ್ರಿವರೆಗೂ ಬೆಡ್ ಟೆಂಪರೇಚರ್ ರೈಸ್ ಆಗಿರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತಂದು ಅದಕ್ಕೆ ನೀರು ಕೊಡ್ತಾ ಹೋಗ್ತೀವಿ. ಐದನೇ ದಿನ ಕಳೆದ್ಮೇಲೆ ಬೆಡ್ಡಿಗೆ ನಾವು ನೀರು ಕೊಡ್ತಾ ಹೋಗಬೇಕಾಗುತ್ತೆ. ನೀರು ಕೊಡೋದು ಒಂದು ಕಾರಣ ಏನು ಅಂತಂದರೆ ನಾವು ಟೆಂಪರೇಚರ್ನ ಸಹ ಮೈಂಟೈನ್ ಮಾಡ್ಬೋದು ಮತ್ತು ಹ್ಯುಮಿಡಿಟಿನ ಸಹ ಮೈಂಟೈನ್ ಮಾಡ್ಬೋದು.
1: ಓಕೆ, ಸೊ ಯಾವ ರೀತಿಯಲ್ಲಿ ನೀರು ಕೊಡಬೇಕಾಗುತ್ತೆ ಸರ್ ಇದಕ್ಕೆ?
0: ಸೊ ನಾವು ಯಾವಾಗ ಯಾವಾಗ ನೀರು ಕೊಡಬೇಕು ಅಂತಂದರೆ ನಮಗೆ ಮೈಂಟೈನ್ ಯಾವ ಥರ ಮಾಡಬೇಕು ಅಂತಂದರೆ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಆಚೆ, ಇವಾಗ 30 ಡಿಗ್ರಿ ಕ್ರಾಸ್ ಆಯಿತು ಅಂದಾಗ ಒಂದು 3-4 ಸಲ ಇಂಟರ್ವಲ್ಸಲ್ಲಿ ನೀರನ್ನ ಕೊಡಬೇಕಾಗುತ್ತೆ. ಅದೇ ನಮಗೆ ಟೆಂಪ್ರೇಚರ್ ಕಮ್ಮಿ ಇದೆ, ತುಂಬ 18 ಡಿಗ್ರಿ ಇಲ್ಲ 20 ಡಿಗ್ರಿ ಇದೆ ಅಂತಂದರೆ ದಿನದಲ್ಲಿ 1 ಸಲ ನೀರು ಕೊಟ್ಟರೆ ಸಾಕು. ಇದಕ್ಕೆ ರೋಗ ಲಕ್ಷಣಗಳು ಸಹ ಬರುತ್ತೆ. ಇದರಲ್ಲಿ ಯಾವ್ಯಾವ ಥರ ರೋಗಗಳು ಬರುತ್ತೆ ಅಂದರೆ ಇವಾಗ ನಾವು ಹುಲ್ಲನ್ನು ಬೇಯಿಸ್ಕೋತೀವಿ ಅಂತ ಹೇಳಿದ್ವಿ, ನಾವು ಹುಲ್ಲನ್ನು ಕರೆಕ್ಟಾಗಿ ಬೇಯಿಸಿಲ್ಲ ಅಂತಂದರೆ ಇದರಲ್ಲಿ ಹುಳಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನಾವು ಮಗ್ಗೆಟ್ಸ್ ಅಂತ ಹೇಳ್ತೀವಿ. ಸೊ ಆ ಮಗ್ಗೆಟ್ಸ್ಗಳು ಬಂದರೆ ಅಂಥ ಒಂದು ಬೆಡ್ಡನ್ನು ಗ್ರೋತಿಂಗ್ ರೂಮಿಂದ ತೆಗೆದು ಆಚೆ ಇಡಬೇಕಾಗುತ್ತೆ. ಯಾಕೆಂದರೆ ಅದು ಒಂದು ಬೆಡ್ಡಲ್ಲಿ ಬಂದರೆ ಎಲ್ಲ ಬೆಡ್ಡಿಗೂ ಹರಡೋವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕಂತಂದರೆ ನಾವು ಹುಲ್ಲನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಆ ಒಂದು ತೊಂದರೆಗಳು ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಂದರೆ ಇದರಲ್ಲಿ ಮೌಲ್ಡ್ಸ್ ಅಂತ ಬರುತ್ತೆ, ಅಂದರೆ ನಾವು ಪಾಚಿ ಅಂತ ಏನು ಹೇಳ್ತೀವಿ, ಆ ಪಾಚಿಗಳಲ್ಲಿ ನಮಗೆ ಗ್ರೀನ್ ಮೌಲ್ಡ್ಸ್ ಮತ್ತು ಬ್ಲ್ಯಾಕ್ ಮೌಲ್ಡ್ಸ್ ಅಂತ ಬರುತ್ತೆ. ಗ್ರೀನ್ ಮೌಲ್ಡ್ ಬಂತು ಅಂತಂದರೆ ಆ ಬೆಡ್ಡನ್ನು ನಾವು ಪೂರ್ತಿ ರಿಜೆಕ್ಟ್ ಅಂತ ಹೇಳಿ ತೆಗೆದು ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ. ಯಾಕೆಂದರೆ ಅದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಬೇರೆ ಬೆಡ್ಗಳಿಗೆ ಸಹ ಸ್ಪ್ರೆಡ್ ಆಗದಲೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ನಾವು ಅದನ್ನು ಡಿಸ್ಪೋಸ್ ಮಾಡಿಬಿಡ್ತೀವಿ. ಸೊ ಬ್ಲ್ಯಾಕ್ ಮೌಲ್ಡ್ ಬಂತು ಅಂತಂದರೆ ಆ ಬ್ಲ್ಯಾಕ್ ಮೌಲ್ಡಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಬೆಡ್ನ ರಿಜೆಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಅದನ್ನು ಬೇರೆ ಕಡೆ ಎತ್ತಿಟ್ಟು ಆ ಮೌಲ್ಡ್ಸು ಅಲ್ಲೇ ಅಂದರೆ ಬಿಸಿಲಲ್ಲಿ ಇಟ್ಟರೆ ಸೊ ಆ ಮೌಲ್ಡ್ಸು ಅಲ್ಲೇ ಒಣಗಿ ಅದು ಆಚೆ ಹೋಗುತ್ತೆ. ಸೊ ಅದಾದಮೇಲೆ ನಾವು ಮತ್ತೆ ಅದನ್ನು ಬೆಡ್ನ ಉಪಯೋಗಿಸ್ಕೋಬೋದು. ಇಲ್ಲಿ ನಾವು ಏನು ಗ್ರೋತಿಂಗ್ ರೂಮಲ್ಲಿ ನಿಂತಿದ್ದೀವಿ, ಸೊ ಇಲ್ಲಿ ನಾವು ನೀಟ್ನೆಸ್ಸು ಮೈಂಟೈನ್ ಮಾಡಿಲ್ಲ ಮತ್ತು ಕ್ಲೀನ್ಲೆಸ್ ಮೈಂಟೈನ್ ಮಾಡಿಲ್ಲ ಅಂತಂದರೆ ಸಹ ಮೌಲ್ಡ್ಸ್ಗಳು ಬರುತ್ತೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ನಾವು ಏನು ನಮ್ಮ ಗ್ರೋತಿಂಗ್ ರೂಮ್ ಇರುತ್ತೆ ಅಲ್ಲಿ ಕ್ಲೀನ್ಲಿನೆಸ್ನ ಚೆನ್ನಾಗಿ ಮೈಂಟೈನ್ ಮಾಡಬೇಕಾಗಿ ಬರುತ್ತೆ.
1: ಓಕೆ, ಸೊ ಈಗ ಬೇರೆ ಥರ ಪ್ರಾಬ್ಲಮ್ಸ್ ಅಂದರೆ ಯಾವ ರೀತಿ ಬರ್ಬೋದು ಅಂದರೆ ಈಗ ನೀರೆಲ್ಲ ಇರುತ್ತಲ್ಲ, ಈ ನೀರಿದ್ದಂತಹ ಸಂದರ್ಭದಲ್ಲಿ ನೊಣ ಸೊಳ್ಳೆ ಈ ಥರದ್ದು ಕೂಡ ಆಗ್ಬೋದು, ಮತ್ತೆ ಬೇರೆ ಏನು ತೊಂದರೆಗಳು ಬರುತ್ತೆ ರಾಘವೇಂದ್ರ ಅವರ?
0: ಬೇರೆ ಥರ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂದರೆ ನೊಣಗಳಿರ್ಬೋದು, ಸೊಳ್ಳೆಗಳಿರ್ಬೋದು, ಆ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ ನಾವು ಹೊರಗಡೆ ಅಂಗಡಿಗಳಲ್ಲಿ ಹೋದರೆ ನಮಗೆ ಮಸ್ಕಿಟೋ ಟ್ರ್ಯಾಪ್ಸ್ ಅಂತ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ಹಾಕ್ಕೊಂಡ್ರೆ ಅದೆಲ್ಲ ಹೋಗಿ ಅದರಲ್ಲಿ ಅಂಟಿ ಅದು ಸತ್ತೋಗುತ್ತೆ. ಸೊ ಅದಾದಮೇಲೆ ನಾವು ಮಸ್ಕಿಟೋ ಏನನ್ನು ನಾವು ಕಂಟ್ರೋಲ್ ಮಾಡಬೇಕು ಅದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ಬಿಟ್ಟರೆ ಬೇರೆ ಥರ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಂಡಿಲ್ಲ ಇನ್ನು. ಇದು ಒಂದು ಬೆಡ್ನ ಮಾಡಲಿಕ್ಕೆ ನಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಕೆಲವರು ಕೇಳ್ತಾರೆ. ಸೊ ಇದು ನಾವು ಇಲ್ಲಿ ನಮ್ಮ ಲೋಕಲಲ್ಲಿ ನಾವು ಒಂದು ಹೊರೆ ಹುಲ್ಲನ್ನ ನಾವು ಏನು ತಬ್ಬು ಹೊರೆ ಅಂತ ಹೇಳ್ತೀವಿ, ಅದು ನಾವು 100 ರೂಪಾಯಿಗೆ ಒಂದು ಹೊರೆನ ತರ್ತೀವಿ. ಆ ಒಂದು ಹೊರೆಯಲ್ಲಿ ಈ ಥರದ್ದನ್ನು ನಾವು 5 ಬೆಡ್ನ ಮಾಡ್ತೀವಿ. ಸೊ ಅಲ್ಲಿಗೆ ನಮಗೆ ಹುಲ್ಲಿನ ಖರ್ಚು ಒಂದು ಬೆಡ್ಡಿಗೆ 20 ರೂಪಾಯಿ ಬೀಳುತ್ತೆ. ಅದಾದಮೇಲೆ ನಾವು ಇದಕ್ಕೆ ನಮಗೆ ಬೀಜ ಬಂದುಬಿಟ್ಟು ನಮಗೆ ನಾವು 100 ರೂಪಾಯಿಗೆ ತರಿಸ್ಕೋತಾ ಇದ್ದೀವಿ ಬೆಂಗಳೂರಿಂದ, ಒಂದು ಹೆಸರಂತ ಒಂದು ಸ್ಪಾನ್ ಇಂಡಸ್ಟ್ರಿ. ಸೊ ಅದು ಬಂದುಬಿಟ್ಟು ನಮ್ಗೆ 100 ರೂಪಾಯಿ ಒಂದು ಕೆ ಜಿ ಬೀಜ ಬೀಳುತ್ತೆ. ಸೊ ಈ ಒಂದು ಬೆಡ್ಡಿಗೆ ನಾವು ಎಷ್ಟು 100 ಗ್ರಾಮು ಕೊಡ್ತಾ ಇದ್ದೀವಿ ಅಂತಂದರೆ ನಮಗೆ ಈ ಒಂದು ಬೆಡ್ಡಿಗೆ 10 ರೂಪಾಯಿ ಬೀಜದ ಖರ್ಚು ಬೀಳುತ್ತೆ. ಸೊ ಅದಾದಮೇಲೆ ನಾವು ಇದನ್ನು ಹುಲ್ ಕಟ್ ಮಾಡಬೇಕು. ಸೊ ಹುಲ್ ಕಟ್ ಮಾಡಲಿಕ್ಕೆ ನಮಗೆ ಏನು ಕರೆಂಟ್ ಚಾರ್ಜ್ ಅಂತ ನಾವು ಹೇಳ್ತೀವಿ, ಅದು ಬಂದುಬಿಟ್ಟು ನಮಗೆ 1.5-2 ರೂಪಾಯಿವರೆಗೂ ನಮಗೆ ಕರೆಂಟ್ ಚಾರ್ಜ್ ಬೀಳುತ್ತೆ. ಈ ಒಂದು ಕವರ್ ಬಂದುಬಿಟ್ಟು ಪಿಪಿ ಕವರ್ಸ್ ಅಂತ ಹೇಳಿಬಿಟ್ಟು, ಸೊ ಈಗ ಗೌರ್ಮೆಂಟಿಂದ ಕೆಲವೊಂದು ಕಡೆ ಬ್ಯಾನ್ ಆಗಿದೆ. ಸೊ ಆದರೂ ನಾವು ಇದನ್ನು ಬೇರೆ ಕಡೆಯಿಂದ ತರಿಸ್ಕೋತಾ ಇದ್ದೀವಿ. ಸೊ ಈ ಒಂದು ಕವರು ನಮಗೆ 3 ರೂಪಾಯಿ ಖರ್ಚು ಬೀಳ್ತಿದೆ, ಈ ಒಂದಕ್ಕೆ 35 ರೂಪಾಯಿ ಖರ್ಚು ಬೀಳ್ತಾ ಇದೆ. ಅದಾದಮೇಲೆ ನಮ್ಮ ಹತ್ರ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗ ವರ್ಕರ್ಸ್ದು ಲೇಬರ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಈ ಒಂದು ಬೆಡ್ಡಿಗೆ ನಾವು 20 ರೂಪಾಯಿ ಲೇಬರ್ ಚಾರ್ಜಸ್ ಹಾಕ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮಗೆ ಈ ಒಂದು ಬೆಡ್ ಪೂರ್ತಿ ರೆಡಿಯಾಗಿ ಇಲ್ಲಿ ಬಂದು ಕೂರಲಿಕ್ಕೆ 55-60 ರೂಪಾಯಿ ಒಂದು ಬೆಡ್ ಖರ್ಚು ಮಾಡಲಿಕ್ಕೆ ಬೀಳುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು ಕಮ್ಮಿ ಅಂತಂದ್ರೂ 1 ಕೆಜಿಯಿಂದ 1 ಕೆಜಿ 200 ಗ್ರಾಮು ಇಲ್ಲ 1 ಕೆಜಿ 300 ಗ್ರಾಮ್ವರೆಗೂ ಅಣಬೆನ ನಾವು ಇಳುವರಿ ತೆಗಿಬೋದು. ಅಲ್ಲಿಗೆ ನಮಗೆ ಈ ಒಂದು ಬೆಡ್ಡಲ್ಲಿ 60 ರೂಪಾಯಿಗೆ ನಾವು ಖರ್ಚು ಮಾಡಿದ್ರೆ ಇವಾಗ ನಾವು ಕೆಲವೊಂದು ಕಡೆ 150 ರೂಪಾಯಿಗೆ ಕೊಡ್ತಾ ಇದ್ದೀವಿ, ಅದರಲ್ಲಿ ನೀವೇ ಲೆಕ್ಕ ಹಾಕೋಬೋದು. ನಾವು 60 ರೂಪಾಯಿ ಖರ್ಚು ಮಾಡಿ ನಾವು ಮಿನಿಮಮ್ 100 ರೂಪಾಯಿ ಕೊಟ್ಟರು ನಮಗೆ ಒಂದು ಕೆಜಿಗೆ 40 ರೂಪಾಯಿ ಲಾಭ ಅಂತ ನಮಗಿದ್ದೇ ಇರುತ್ತೆ.
1: ಓ ಸೂಪರ್ ಸರ್. ಓಕೆ, ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡ್ತಾ ನೋಡಿ ಅಣಬೆ ಕೃಷಿನಲ್ಲಿ ಹೇಗೆಲ್ಲ ನಾವು ಪ್ಲಾನಿಂಗ್ನ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಣಬೆ ಕೃಷಿಯನ್ನು ಮಾಡೋದು ಅಷ್ಟೇ ಅಲ್ಲ, ಅಣಬೆ ಹಾಕಿದ ನಂತರದಲ್ಲಿ ಅದನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಲೇಬರ್ ಚಾರ್ಜಸ್ ಆಗಿರ್ಬೋದು, ಮತ್ತು ನಾವು ಅದಕ್ಕೆ ಬಳಸುವಂತಹ ಕವರ್ಗಳಾಗಿರ್ಬೋದು, ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ರಾಘವೇಂದ್ರ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳಿಕೊಂಡು ವಾಪಸ್ ಮನೆ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತು ಅವರು ಅವರ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಅಣಬೆ ಕೃಷಿಯನ್ನು ಮಾಡೋದಕ್ಕೂ ಮುಂಚೆ ನಾವು ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ, ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಟ್ರೈನಿಂಗ್ ತಗೋಬೇಕು, ಟ್ರೈನಿಂಗ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆಯೇ ಅವರು ಟ್ರೈನಿಂಗ್ ಆದ ನಂತರದಲ್ಲಿ ಈ ಅಣಬೆ ಕೃಷಿಯನ್ನು ಆರಂಭ ಮಾಡಿದಂತಹ ಸಮಯದಲ್ಲಿ ಸೊ ಅಲ್ಲಿ ಏನೇನೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಬೇಕಾಯಿತು, ಹೇಗೆ ಈ ಒಂದು ಅಣಬೆ ಕೃಷಿಯಲ್ಲಿ ಪ್ಲಾನಿಂಗ್ನ ಮಾಡ್ಕೋಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ಒಂದು ಅನುಭವ ಅವರಿಗೆ ಬರುತ್ತೆ. ಸೊ ಅದರಿಂದ ಅವರು ಈಗಾಗಲೇ 3 ಶೆಡ್ಗಳನ್ನ ಮಾಡಿಕೊಂಡು 2 ಶೆಡ್ಗಳಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ 1 ಶೆಡ್ನಲ್ಲಿ ಅದರ ಮೇಂಟೆನೆನ್ಸ್ಗೋಸ್ಕರ ಇಟ್ಕೊಂಡಿದ್ದಾರೆ. ಸೊ ಇದರ ಜೊತೆಗೆ ಒಂದು ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸುವಲ್ಲಿ ಅಣಬೆ ಕೃಷಿ ಒಳ್ಳೆಯ ಕೃಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡೋಣ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಅಣಬೆ ಬ್ಯಾಗ್ಗಳನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು, ಅದರ ಜೊತೆಗೆ ಅಣಬೆಗೆ ಬರುವಂತಹ ರೋಗ ಲಕ್ಷಣಗಳು ಅಥವಾ ಅದಕ್ಕೆ ಬರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು, ಮತ್ತು ಬಂದಂತಹ ಬ್ಯಾಗ್ಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಹೇಳಿದ್ರಿ. ಹಾಗೆಯೇ ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಏನಿದೆ, ಈಗ ಅಣಬೆ ಕೃಷಿಯನ್ನು ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಸೊ ಈ ಶೆಡ್ಗಳು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ, ಎಷ್ಟೆಷ್ಟು ಅಳತೆಯಲ್ಲಿ ಈ ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ, ಹೇಗೆ ನೀವು ಇದರಲ್ಲಿ ಅಣಬೆಗಳನ್ನು ಕೂರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡ್ಬೋದಾ?
3: ಈ ಶೆಡ್ ಬಂದುಬಿಟ್ಟು 16 ಅಡಿ ಅಗಲ, 50 ಅಡಿ ಉದ್ದ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಎಲ್ಲ ಇಲ್ಲಿ ಟೈನ್ ದಾರದಲ್ಲಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಸೊ ಇದು ಏನು ಅಂತಂದರೆ ಒಂದು ಕಾಸ್ಟ್ ಸೇವಿಂಗ್ ಅಂತ ಹೇಳ್ಬೋದು. ರ್ಯಾಕ್ ಸಿಸ್ಟಮಲ್ಲಿ ನಾವು ಮರ ಅಥವಾ ನಾವು ಕಬ್ಬಿಣದ್ದು ಇದನ್ನು ಮಾಡಿಸ್ತೀವಿ ಅಂದರೆ ನಮಗೆ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಇಲ್ಲೇ ನಮ್ಮ ಲೋಕಲಲ್ಲಿ ಸಿಗುವಂಥ ಒಂದು ಟೈನ್ ದಾರನ ತಗೊಂಡು ನಾವು ರ್ಯಾಕ್ ಸಿಸ್ಟಮ್ನ ಮಾಡಿಕೊಂಡು ಇಡೀ ನಮ್ಮ ಪೂರ್ತಿ ಈ ಶೆಡ್ ಏನಿದೆ 16x50, ಸೊ ಇದರಲ್ಲಿ ಏನಿಲ್ಲ ಅಂತಂದ್ರೂ 750 ಬೆಡ್ನ ಕೂರಿಸ್ಲೋಷ್ಟು ಜಾಗ ಇದೆ. ಸೊ ಇಷ್ಟನ್ನೆಲ್ಲ ನಾವು ಬರೀ ಈ ಒಂದು ಟೈನ್ ದಾರದ್ದು ಒಂದು ಬಂಡಲ್ ಬಂದುಬಿಟ್ಟು ನಮಗೆ 180 ರೂಪಾಯಿ ಅಥವಾ 200 ರೂಪಾಯಿ ಬೀಳುತ್ತೆ ಒಂದು ಬಂಡಲ್. ಸೊ ಈ ಒಂದು ಶೆಡ್ಡಿಗೆ ಒಂದೇ ಒಂದು ಬಂಡಲಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಹಾಗಂದರೆ ಬರೀ 200 ರೂಪಾಯಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ.
2: ಓಕೆ ಸರ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಯಾಕೆ ನೀವು ಕಂಪನಿ ಕೆಲಸವನ್ನು ಬಿಟ್ಟು ಕೃಷಿಗೆ ಬಂದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ಎಷ್ಟೋ ಜನ ನಾನು ಕಂಡ ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅವರು ಸಹ ತಮ್ಮ ತಮ್ಮ ಕೆಲಸಗಳಿಗೆ ರಿಸೈನ್ ಮಾಡಿ ಬಂದು ಇವತ್ತು ಅಣಬೆ ಒಂದು ಬಿಸ್ನೆಸ್ಸಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಒಂದು ಮೈನ್ ಏನು ಅಂತಂದರೆ ಇನಿಷಿಯಲಲ್ಲಿ ನಮಗೆ ಫೈನಾನ್ಸ್ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ಬರೀ 30-35 ಸಾವಿರದಲ್ಲಿ ನಾವು ಚಿಕ್ಕದಾಗಿ ಈ ಒಂದು ಬಿಸ್ನೆಸ್ನ ನಾವು ಶುರು ಮಾಡ್ಬೋದು. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ಈಗ ಹವ್ಯಾಸಕ್ಕೆ ಮನೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಉದ್ಯೋಗ ಇದರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಅವರು ನಾವು ಇದರಲ್ಲೇ ಉದ್ಯೋಗ ಮಾಡ್ತೀವಿ ಅನ್ನೋರು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಅಣಬೆನ ಮೊದಲು ಶುರು ಮಾಡಿದಾಗ ನಾನು ಒಬ್ಬನೇ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ನಾನು 5-10 ಸಾವಿರದವರೆಗೂ ನಾನು ದುಡಿತಾ ಇದ್ದೆ. ಸೊ ನನಗೆ ಈ ಹಳ್ಳಿನಲ್ಲಿ ನನಗೆ 5-10 ಸಾವಿರ ಜೀವನ ಮಾಡಲಿಕ್ಕೆ ಸಾಕಾಗ್ತಾ ಇತ್ತು. ಬಟ್ ಕೊನೆಯಲ್ಲಿ ನನಗೆ ಒಂದು ಅನಿಸಿದ್ದೇನು ಅಂದರೆ ನಾನು ಒಬ್ಬನೇ ಚೆನ್ನಾಗಿದ್ದರೆ ಏನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನಗೆ ಏನನ್ನಿಸ್ತು ಅಂದರೆ ಇದನ್ನು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಬೇರೆಯವ್ರಿಗೂ ಇದರಿಂದ ನಾವು ಒಂದು ಉದ್ಯೋಗ ಸೃಷ್ಟಿ ಯಾಕೆ ಮಾಡಿಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನ್ನ ಗೆಳೆಯ ನನಗೆ ತುಂಬಾ ಸಪೋರ್ಟ್ ಮಾಡಿ ಮತ್ತು ನನ್ನ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ನಾವು ದೊಡ್ಡದಾಗಿ ಶುರು ಮಾಡಿ ಇವಾಗ ನನ್ನ ಹತ್ರ ಏನಿಲ್ಲ ಅಂತಂದ್ರೂ 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿರೋದು ಒಂದು ಮನಸ್ಸಿಗೆ ಸಮಾಧಾನ ಇದೆ ಮತ್ತು ಒಂಥರ ಖುಷಿನೂ ಇದೆ.
2: ಸೂಪರ್ ಅಲ್ಲ ಸರ್. ಹಾಗೆ ಸರ್, ಈಗ ಇದರದ್ದು ಮಾರ್ಕೆಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಮಾರ್ಕೆಟ್ ಇದೆ ಇವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಇದನ್ನು ನಾವು ಮಾರ್ಕೆಟಿಂಗ್ ಬಂದುಬಿಟ್ಟು ಲೋಕಲ್ ಮಾಲ್ಸು ಮತ್ತು ಹೋಟೆಲ್ಸ್ಗಳು ಮತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಒಂದು ಟೌನ್ಗಳಲ್ಲಿ ನಾವು ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾರ್ಕೆಟ್ ಆಗ್ತಾ ಇದೆ. ಆಯಿಷ್ಟವ್ರ ಅಣಬೆ ಬಗ್ಗೆ ಇನ್ನೂ ಜನಗಳ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ. ಯಾಕೆಂದರೆ ಇದುವರೆಗೂ ಜನಗಳು ಬರೀ ಮಳೆಯಲ್ಲಿ ಮಳೆಗಾಲದಲ್ಲಿ ಬರ್ತಿದ್ದಂಥ ತೋಟದಲ್ಲಿ ಸಿಗುವಂಥ ಅಣಬೆಗಳನ್ನ ಮಾತ್ರ ತಿಂತಾಯಿದ್ರು. ಹಾಗಾಗಿ ಜನಗಳಿಗೆ ಇನ್ನೂ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಅಣಬೆ ಈಗ ಏನು ಉಪಯೋಗ ಅನ್ನೋದು ಸ್ವಲ್ಪ ಜನಗಳಿಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಅಣಬೆ ತಿನ್ನೋದ್ರಿಂದ ಏನು ಉಪಯೋಗ ಅಂತಂದರೆ, ವಯಸ್ಸಾಗಿರೋ ಹಾರ್ಟ್ ಪೇಷಂಟ್ಸ್ಗಳಿಗೆ ಇದು ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ B12 ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಹಾಲಿಗಿಂತ ಬೇಗ ಕರಗುತ್ತೆ. ಆಮೇಲೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶಗಳು ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮೈನ್ ಏನು ಅಂತಂದರೆ ಫ್ಯಾಟ್ ಇರೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು. ಮತ್ತು ವಯಸ್ಸಾದವ್ರಿಗೆ ಮಂಡಿ ನೋವು ಮತ್ತು ಸೊಂಟ ನೋವು ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅವರು ಇದನ್ನು ತಿನ್ನೋದ್ರಿಂದ ಅವ್ರಿಗೆ ಏನು ಕ್ಯಾಲ್ಶಿಯಂ ಐಟಮ್ಸ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಆ ಕ್ಯಾಲ್ಶಿಯಂ ಅದನ್ನು ತುಂಬಿ ಅವ್ರಿಗೆ ಮಂಡಿ ನೋವುಗಳೆಲ್ಲ ಕಮ್ಮಿ ಆಗುತ್ತೆ. ಅದಾದಮೇಲೆ ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ದೊಡ್ಡ ಔಷಧಿ ಥರ ಉಪಯೋಗಿಸ್ತಾ ಇದ್ದಾರೆ ಈ ಆಯಿಸ್ಟರ್ ಮಶ್ರೂಮ್ ಬಂದ್ಬಿಟ್ಟು. ಅಷ್ಟು ಒಂದು ಒಳ್ಳೆ ಗುಣಗಳಿದೆ ಇದರಲ್ಲಿ.
2: ಓಕೆ, ಸೊ ಹಾಗಾಗಿ ಅಣಬೆನ ನೀವು ಕೂಡ ಬೆಳೀತಾ ಇದ್ದೀರಾ ಸರ್. ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ತುಂಬ ಪ್ರಮುಖವಾಗಿ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಫಸ್ಟು ಇದನ್ನು ನಾವು ಹೈಜಿನ್ನ ಮೇಂಟೈನ್ ಮಾಡಬೇಕಾಗತ್ತೆ ಗ್ರೋತಿಂಗ್ ರೂಮ್ನಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ಈ ಬೆಡ್ನ ಈ ಗ್ರೋತಿಂಗ್ ರೂಮ್ಗೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಫಾರ್ಮಲಿನ ಸ್ಪ್ರೇ ಮಾಡಬೇಕಾಗುತ್ತೆ. ಫಾರ್ಮಲಿನ ಸ್ಪ್ರೇ ಮಾಡಿ ಒಂದು 2 ದಿನ ಇದನ್ನು ಬಿಟ್ಬಿಡ್ಬೇಕು. ಸೊ ಆವಾಗ ಇದ್ರ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು, ಬೇರೆ ಥರ ವೈರಾಣುಗಳಾಗಿರ್ಬೋದು ಎಲ್ಲ ಸತ್ತೋಗಿರುತ್ತೆ. ಸೊ ಆವಾಗ ನಮಗೆ ಈ ಒಂದು ಗ್ರೋತಿಂಗ್ ರೂಮ್ ನಮಗೆ ಬೆಡ್ನ ಶಿಫ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೊ ಆಮೇಲೆ ನಾವು ಯಾವಾಗಲೂ ಗ್ರೋತಿಂಗ್ ರೂಮ್ ಒಳಗಡೆ ಆವಾಗವಾಗ ಬರ್ತಾ ಇರಬಾರ್ದು. ಯಾಕೆ ಅಂತಂದರೆ ನಾವು ಹೊರಗಡೆ ಓಡಾಡಿರ್ತೀವಿ. ಸೊ ಆವಾಗ ನಮ್ಮ ಒಂದು ಬಟ್ಟೆ ಮೇಲಾಗಿರ್ಬೋದು, ಒಂದು ಕ್ಲಾತಿಂಗ್ ಮೇಲಾಗಿರ್ಬೋದು ಬ್ಯಾಕ್ಟೀರಿಯಾಸು ಎಲ್ಲ ಕೂತಿರುತ್ತೆ. ಸೊ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು. ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅಂತಲೇ ನಾವು ಒಂದು ಪರ್ಟಿಕ್ಯುಲರಾಗಿ ಒಂದು ಡ್ರೆಸ್ನ ಎತ್ತಿಟ್ಟರೆ ತುಂಬಾ ಒಳ್ಳೆಯದು. ಆಮೇಲೆ ಬರಬೇಕಾದ್ರೆ ಕೈಕಾಲನ್ನ ತುಂಬ ಚೆನ್ನಾಗಿ ಈಗ ಸ್ಯಾನಿಟೈಸರ್ಸ್ಗಳು ಇದ್ದಾವೆ ಅದರಲ್ಲಿ ತೊಳ್ಕೊಂಡು ಬಂದರೆ ತುಂಬ ಒಳ್ಳೆಯದು. ನಾವು ನಮ್ಮ ಫಾರ್ಮ್ನಲ್ಲಿ ನಾವು ಎಥೆನಾಲ್ನ ಯೂಸ್ ಮಾಡ್ತಾ ಇದ್ದೀವಿ. ಎಥೆನಾಲ್ ಯೂಸ್ ಮಾಡಿಕೊಂಡು ನಾವು ಕೈಕಾಲುಗಳನ್ನ ಒಳಗಡೆ ತೊಳ್ಕೊಂಡು ಒಳಗಡೆ ಬರ್ತೀವಿ. ಹುಲ್ನ ಏನು ಇದು ವೇಸ್ಟ್ ಕೊನೆಗೆ ಏನು ಮಾಡಬೇಕು ಅಂತಂದರೆ, ಒಂದು ಕಡೆ ಇದನ್ನು ಡಂಪ್ ಮಾಡಿಕೊಂಡು ಬಿದ್ದಿರೋ ಗುಡಿಸಿರೋಂಥ ಎಲೆಗಳು ಬೇರೆ ವೇಸ್ಟ್ಗಳು, ಸೊ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸಗಣಿ ಇರ್ಬೋದು ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಜೀವಾಮೃತ ಕೊಟ್ಟರೆ ಇದರಲ್ಲಿ ಅಮೋನಿಯಂ ನೈಟ್ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಗಿಡಗಳಿಗೆ ಕೊಟ್ಟರೆ ನೀರು ಸಹ ನಮಗೆ ಜಾಸ್ತಿ ಬೇಕಾಗೋದಿಲ್ಲ. ನಮ್ಮ ಜಸ್ಟ್ ಡ್ರಿಪ್ ಸಿಸ್ಟಮಲ್ಲಿ ಏನು 1 ಗಂಟೆ ನಾವು ನೀರು ಕೊಟ್ಟರೆ ಅದೇ ತುಂಬಾ ಸಾಕಾಗುತ್ತೆ. ಸೊ ಇದು ತುಂಬ ಆರ್ಗ್ಯಾನಿಕ್ ಆಗೂ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಗಿಡಗಳಿಗೆ. ಸೊ ಇದರಲ್ಲಿ ಯಾವುದೇ ಥರ ವೇಸ್ಟು ಆಗೋದಿಲ್ಲ. ಅಣಬೆ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋ ಅಂಥವ್ರು ಯಾರಾದರೂ ಬೆಳಿತೀನಿ ನಾ ಇದನ್ನು ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಿರೋ ಅಂಥವ್ರು ಕಲಿಬೇಕು ಅನ್ನೋ ಹಾಗಿದ್ರೆ ನಮ್ಮ ಒಂದು ಫಾರ್ಮಲ್ಲೇ ನಾವು ಟ್ರೈನಿಂಗ್ ಸೆಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಯಾರು ನಮ್ಮ ಹತ್ರ ಟ್ರೈನಿಂಗ್ ಮಾಡ್ತವ್ರೆ ಅಂಥವ್ರಿಗೆ ನಾವು ಮಾರ್ಕೆಟ್ ಸಹ ಸೃಷ್ಟಿ ಮಾಡಿಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ಅಣಬೆ ಬೆಳಿಲಿಕ್ಕೆ ಯಾವ್ಯಾವ ಥರ ಕಿಟ್ಗಳು ಬೇಕಾಗುತ್ತೆ ಅಂದರೆ ಬೀಜ ಇರ್ಬೋದು, ಕವರ್ ಇರ್ಬೋದು, ಪಿಪಿ ಕವರ್ಸ್ ಆ ಥರದನ್ನೆಲ್ಲ ನಾವೇ ಸಪ್ಲೈ ಮಾಡಿ ಕೊಡ್ತೀವಿ.
2: ಓಕೆ, ಸೂಪರ್ ರಾಘವೇಂದ್ರ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ನೀವು ಕೂಡ ಟ್ರೈನಿಂಗ್ನ ತಗೊಂಡು ಇವಾಗ ಯಾರಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಟ್ರೈನಿಂಗ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ತುಂಬಾ ಖುಷಿ ಪಡುವಂತಹ ವಿಷಯ ಇದು. ನೋಡಿ, ಇವತ್ತು ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡಿದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ತುಂಬ ಚೆನ್ನಾಗಿ ಕಳಿಸ್ತಾ ಇದ್ದಾರೆ. ಹಾಗೆ 4-5 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಅಣಬೆ ಕೃಷಿಯನ್ನು ಮಾಡಿ ನೀವು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಅವರು ವೈಜ್ಞಾನಿಕವಾದ ರೀತಿಯಲ್ಲಿ ಹಾಗೆ ಅದಕ್ಕೆ ಟ್ರೈನಿಂಗ್ನ ಪಡ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686097269 ಮತ್ತು ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ

0: 9 6 6 9 8 9 ಅಥವಾ 7 0 9 0 7 7 7 5 5 5 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
2: ಜಗತ್ತಿನ ಒಂದೊಂದು ದೇಶಕ್ಕೆ ಒಂದೊಂದು ಪರ್ವತ ಲಾಂಛನವಾಗಿರುತ್ತದೆ. ಅಂತ ಒಂದು ಪರ್ವತದ ಲಾಂಛನ ಜಪಾನ್ ದೇಶಕ್ಕೆ ಮೀಸಲಾಗಿದೆ ಎಂದರೆ ಯಾರಿಗೂ ಅಚ್ಚರಿಯಾಗಲಿಕ್ಕಿಲ್ಲ. ಅಂಥ ಪರ್ವತವೇ ಫಿಜಿ. ಫಿಜಿ ಎಂದರೆ ಕ್ಯಾಮರಾ, ಫಿಲ್ಮ್ ರೋಲ್, ಮೆಮರಿ ಕಾರ್ಡು, ಹೀಗೆ ನೂರಾರು ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ ವಸ್ತುಗಳು ನಮ್ಮ ನೆನಪಿಗೆ ಬರುತ್ತವೆ. ಫಿಜಿ ಜಪಾನಿನ ಹೊನಸು ದ್ವೀಪದ ಅತಿ ಎತ್ತರದ ಒಂದು ಪರ್ವತ. ಟೋಕಿಯೋ ಪಟ್ಟಣದಿಂದ 100 ಕಿಲೋಮೀಟರ್ ದೂರಕ್ಕೆ ಹೋದರೆ ಈ ಪರ್ವತ ಪ್ರವಾಸಿಗರ ಕಣ್ಣಿಗೆ ಕಾಣಿಸುತ್ತದೆ. ಇದು ಶತಮಾನಗಳಿಂದ ಪವಿತ್ರವಾದ ಪರ್ವತವೆಂದು ಜಪಾನಿ ಜನ ಭಾವಿಸಿದ್ದಾರೆ. ಜಪಾನಿ ಭಾಷೆಯಲ್ಲಿ ಫಿಜಿ ಎಂದರೆ ಸಂಪತ್ತು. ಜಪಾನಿನ ಜಾನಪದ ಕಥೆ, ಕಾದಂಬರಿ ಮತ್ತು ಕವಿತೆಗಳಲ್ಲಿ ಈ ಪರ್ವತದ ಒಂದಿಲ್ಲ ಒಂದು ವಿಷಯ ಪದೇ ಪದೇ ಪ್ರಸ್ತಾಪವಾಗುತ್ತವೆ. ಈ ಪರ್ವತ ದೇಶದ ಒಂದು ಹೆಗ್ಗುರುತು. ಜಪಾನಿನಲ್ಲಿ ಯಾವುದೇ ಒಂದು ವಸ್ತು ಕಂಡರೂ ಅದರ ಮೇಲೆ ಫಿಜಿ ಪರ್ವತದ ಚಿತ್ರವಿರುವುದು ಸಹಜವಾದದ್ದು. ಜಪಾನಿನ 100 ಸಿನಿಮಾಗಳು ಈ ಪರ್ವತದ ಭವ್ಯ ಹಿನ್ನೆಲೆಯಲ್ಲಿ ಚಿತ್ರೀಕರಣಗೊಂಡಿವೆ. ಭೂವಿಜ್ಞಾನದ ಪ್ರಕಾರ 10,000 ವರ್ಷಗಳ ಹಿಂದೆ ಅಗ್ನಿ ಪರ್ವತಗಳು ಉದ್ಭವಿಸಿ ಅಲ್ಲಿ ಪರ್ವತಗಳು ನಿರ್ಮಾಣಗೊಳ್ಳುತ್ತವೆ. 1707 ಆ ಪರ್ವತದ ಅಗ್ನಿಪರ್ವತದ ಕಾರ್ಯಾಚರಣೆ ಆರಂಭವಾಗಿ ಮತ್ತೆ ಅದು ಬಂದಾಗುತ್ತದೆ. ಆಗ ಅಲ್ಲಿ ಅಗ್ನಿಪರ್ವತ ತನ್ನ ಕಾರ್ಯಾಚರಣೆಯನ್ನು ಕಳೆದುಕೊಳ್ಳುತ್ತದೆ. 2011 ಮಾರ್ಚ್ 15 ಕೂಡ 6.2 ತೀವ್ರತೆಯ ಭೂಕಂಪ ಈ ಪರ್ವತದ ಒಂದು ಭಾಗದಲ್ಲಿ ಸಂಭವಿಸಿತ್ತು. ಆ ನಂತರದಲ್ಲಿ ಯಾವುದೇ ಅಗ್ನಿಪರ್ವತಗಳು ಜಪಾನಿನಲ್ಲಿ ಸಂಭವಿಸಿಲ್ಲ, ಅಂದರೆ ಈ ಫಿಜಿ ಪರ್ವತದಲ್ಲಿ ಸಂಭವಿಸಿಲ್ಲ. ಆದರೂ ಜಪಾನಿ ಜನರಿಗೆ ಆತಂಕ ಇದ್ದೇ ಇದೆ, ಯಾವಾಗ ಮತ್ತೆ ಭೂಕಂಪ ಸಂಭವಿಸುವುದೋ ಎಂದು. ನಿರಂತರವಾಗಿ ಸುಮಾರು 300 ವರ್ಷಗಳ ಕಾಲ ಫಿಜಿ ಪರ್ವತ ಜಾಗೃತ ಜ್ವಾಲಾಮುಖಿಯಂತೆ ಕಾರ್ಯಾಚರಣೆ ಮಾಡಿ ಈಗ ತಣ್ಣಗಾಗಿದೆ. ಬೆಂಕಿಯ ಬೆಟ್ಟವೆಂದೇ ಹೆಸರಾದ ಫಿಜಿ ಶಂಕುವಿನ ಆಕಾರದಲ್ಲಿದೆ. 1868 ಮೊದಲ ವಿದೇಶಿ ಪ್ರವಾಸಿಗ ರುದರ್ಫೋರ್ಡ್ ಈ ಬೆಟ್ಟವನ್ನೇರಿದ. ಬೆಟ್ಟವನ್ನು ಏರಲು ಅವನು ತೆಗೆದುಕೊಂಡ ಸಮಯ 8 ಗಂಟೆ ಮತ್ತು ಕೆಳಗೆ ಬರಲು ತೆಗೆದುಕೊಂಡ ಸಮಯ 3 ಗಂಟೆ. 1869 ಲೇಡಿ ಫನ್ನಿ ಪಾರ್ಕಿಸ್ ಎಂಬ ಮಹಿಳೆ ಈ ಪರ್ವತವನ್ನೇರಿ ದಾಖಲೆ ಸ್ಥಾಪಿಸುತ್ತಾಳೆ. ಫೆಲಿಕ್ ಬೀಟೋ ಫಿಜಿ ಪರ್ವತನ್ನೇರಿದ ಮೊದಲ ಛಾಯಾಗ್ರಾಹಕ. ಇಂದು ವರ್ಷಕ್ಕೆ ಕನಿಷ್ಠ 1,00,000 ಪ್ರವಾಸಿಗರು ಫಿಜಿ ಪರ್ವತದ ತುದಿಯನ್ನು ತಲುಪಿ ಕೆಳಗಿಳಿಯುತ್ತಾರೆ. ಬೇಸಿಗೆಯ ರಜೆ ಬಂತೆಂದರೆ ಬೆಟ್ಟ ಏರಲು ಯುವಕರು ಸರದಿಯ ಸಾಲಲ್ಲಿ ನಿಂತಿರುತ್ತಾರೆ. ಈಗ ಫಿಜಿ ಪರ್ವತ ಅಂತಾರಾಷ್ಟ್ರೀಯ ಪರ್ವತಾರೋಹಿಗಳ ಪ್ರಮುಖ ಪ್ರವಾಸಿ ತಾಣವಾಗಿದೆ. ನೋಡಲು ಫಿಜಿ ಬೆಟ್ಟದ ಮೇಲೆ ಸುಮಾರು 25 ತಾಣಗಳಿವೆ. ಮಿಯೋನೋ ಮಟಸುಬ್ರ, ಪೈನ್ ಮರಗಳ ತೋಪು, ಸಿರೈಟೋ ಜಲಪಾತ, ಹಿಟೋವಾ ಗುಹೆ, ಲಾವಾ ಮಡಿಕೆ ಪರ್ವತ, ಬಿಸಿ ನೀರಿನ ಬುಗ್ಗೆ, ಕ್ರೇಟರ್ ಸರೋವರ, ಶಿಖರ, ಇವೆಲ್ಲವೂ ಸಾಹಸಿ ಪರ್ವತಾರೋಹಿಗಳಿಗೆ ಸಂತಸ ನೀಡಿ ವಿಸ್ಮಯದ ಸವಾಲನ್ನು ಎಸೆಯುತ್ತವೆ. ಅಲ್ಲೊಂದು ಅವೋಕಿ ಗೆಹರ ಎಂಬ ಶಿಖರವಿದೆ. ಅದನ್ನು ದೆವ್ವಭೂತಗಳು ಓಡಾಡಿದ ಜಾಗವೆಂದು ಜಾನಪದ ಕಥೆಗಳು ಸಾರಿ ಹೇಳುತ್ತವೆ. ಅದನ್ನು ನಂಬುವ ಅನೇಕ ಪ್ರವಾಸಿಗರು ಕೂಡ ಅಲ್ಲಿ ಭಯಪಡಲು ಹೋಗುತ್ತಾರೆ. ಅಲ್ಲಿಗೆ ನಿರ್ಗತಿಕ ಮಕ್ಕಳನ್ನು ಮುದುಕರನ್ನು ತಂದು ಬಿಡುವ ಪದ್ಧತಿ ಜಪಾನಿನಲ್ಲಿ ರೂಢಿಯಲ್ಲಿದೆ. ವಿಶೇಷವೆಂದರೆ ಪ್ರತಿ ವರ್ಷ ಈ ಬೆಟ್ಟದಲ್ಲಿ ಹೆಚ್ಚು ಸಂಖ್ಯೆಯ ಜನ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಇಡೀ ಜಗತ್ತಿನಲ್ಲಿಯೇ ಅತ್ಯಧಿಕ ಆತ್ಮಹತ್ಯೆಗಳು

0: ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಗೋಲ್ಡನ್ ಗೇಟ್ ಸೇತುವೆ ಬಳಿ ನಡೆಯುತ್ತವೆ. ಅದನ್ನು ಬಿಟ್ಟರೆ ಜಗತ್ತಿನಲ್ಲಿಯೇ ಅತ್ಯಧಿಕ ಆತ್ಮಹತ್ಯೆಗಳು ಈ ಫಿಜಿ ಮೆಟ್ಟದ ಮೇಲೆ ಆಗುತ್ತವೆ ಎಂಬುದು ಒಂದು ಜಾಗತಿಕ ದಾಖಲೆ. 1950 ಇಲ್ಲಿಯವರೆಗೆ ಸುಮಾರು 500 ಹೆಚ್ಚು ಆತ್ಮಹತ್ಯೆಗಳು ಆ ಬೆಟ್ಟದಲ್ಲಿ ನಡೆದಿವೆ. ವರ್ಷಕ್ಕೆ ಸರಾಸರಿ 30 ಜನ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಜಪಾನಿಯರ ಒಂದು ತಂಡ ಈಗ ದುರ್ಬಲ ಮನಸ್ಸಿನವರಿಗೆ ಉತ್ಸಾಹ ತುಂಬುವ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಆಗ ಆತ್ಮಹತ್ಯೆಗಳು ಕಡಿಮೆಯಾಗುತ್ತವೆ ಎಂಬುದು ಆ ತಂಡದ ಆತ್ಮವಿಶ್ವಾಸ. ಫಿಜಿ ಪರ್ವತಾರೋಹಣಕ್ಕೆ ಸೂಕ್ತ ಸಮಯವೆಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು. ಶುಭ್ರ ಆಕಾಶ, ಹಿಮರಹಿತ ವಾತಾವರಣ, ಚೇತೋಹಾರಿಯಾದ ಹವಾಗುಣ ಇರುವುದರಿಂದ ಪ್ರವಾಸಿಗರು ಅಲ್ಲಿಗೆ ಹೈಕ್ ಮಾಡುತ್ತಾರೆ. ಚಾರಣಿಗರು, ಬೈಕರ್ಸ್ಗಳಿಗೆ ಪರ್ವತ ಏರುವುದು ಒಂದು ಹವ್ಯಾಸ. ಬೆಟ್ಟದಡಿಯಲ್ಲಿ ಹೈಕಿಂಗ್ ಶೂ, ರೇನ್ ಗಿಯರ್, ಹ್ಯಾಂಡ್ ಗ್ಲೋವ್ಸ್, ಟಾರ್ಚ್ ಮುಂತಾದ ಪರಿಕರಗಳನ್ನು ಹಿಡಿದು ಅವರು ಬೆಟ್ಟವನ್ನು ಏರಲು ಸಿದ್ಧವಾಗುತ್ತಾರೆ. ದೇಶ ವಿದೇಶಗಳ ಪ್ರವಾಸಿಗರು ಕಿಕ್ಕಿರಿದು ಸರದಿ ಸಾಲಿನಲ್ಲಿ ಆರೋಹಣ ಮಾಡಲು ನಿಂತಿರುತ್ತಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಬೆಟ್ಟದಡಿಯಿಂದ ತುಟ್ಟ ತುದಿಯವರೆಗೆ 10 ನಿಲ್ದಾಣಗಳಿವೆ. ಬೆಟ್ಟ ಏರುವವರು ಸುಸ್ತಾದಾಗ ಎಲ್ಲಿ ಬೇಕೋ ಅಲ್ಲಿ ವಿಶ್ರಾಂತಿ ಪಡೆಯಬಹುದು. ಬೆಟ್ಟವನ್ನು ಏರಲು ಅಡಿಯಿಂದ ಮುಡಿಯವರೆಗೆ 4 ಮಾರ್ಗಗಳಿವೆ. ಹಾಗೆಯೇ 5 ನಿಲ್ದಾಣದಿಂದಲೂ 4 ಮಾರ್ಗಗಳು ಚಾಚಿಕೊಳ್ಳುತ್ತವೆ. ಚಿಕ್ಕ ಮಕ್ಕಳು, ವಯಸ್ಸಾದವರು ಬಸ್ಸುಗಳ ಮೂಲಕ ನೇರವಾಗಿ 5 ನಿಲ್ದಾಣಕ್ಕೆ ತಲುಪಬಹುದು. ಬಹುತೇಕ ಜಪಾನಿಯರು ರಾತ್ರಿಯೇ ಚಾರಣ ಮಾಡತೊಡಗಿ ಬೆಳಗಿನ ಜಾವ ಸೂರ್ಯೋದಯದ ಹೊತ್ತಿಗೆ ಅಲ್ಲಿಗೆ ತಲುಪುತ್ತಾರೆ. ಇತರರು 8 ನಿಲ್ದಾಣದವರೆಗೆ ನಡೆದು ಬಂದು ರಾತ್ರಿ ವಿಶ್ರಾಂತಿ ಪಡೆದು ಬೆಳಗಿನ ಜಾವ 4:30 ಚಾರಣ ಆರಂಭಿಸಿ ಸೂರ್ಯೋದಯ ಹೊತ್ತಿಗೆ ನೆತ್ತಿ ತಲುಪುತ್ತಾರೆ. ಕೆಲವು ಕಡೆ ದಾರಿ ಕೊರಕಲುಗಳಿಂದ ಬೂದಿಯಿಂದ ಮುಚ್ಚಿರುವುದರಿಂದ ಚಾರಣಿಗರಿಗೆ ಕಷ್ಟವಾಗುತ್ತದೆ. ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಶೀತದ ಬಿರುಗಾಳಿ ಬೀಸತೊಡಗುತ್ತದೆ. ಮೋಡ, ಮಂಜು ಮುಚ್ಚಿದ ವಾತಾವರಣ, ಬೆಟ್ಟದ ನೋಟ ಅಸಾಧ್ಯವಾಗುತ್ತವೆ. ಜಪಾನಿನ ಕಲಾಕೃತ ಛಾಯಾಗ್ರಹಣದ ಲಾಂಛನವಿರುವ ಫಿಜಿ ಬೆಟ್ಟವನ್ನು ಸರ್ಕಾರ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಣೆ ಮಾಡಿದೆ. ಯುನೆಸ್ಕೋ 2013 ಬೆಟ್ಟವನ್ನು ವಿಶ್ವ ಪರಂಪರೆಯ ಸಾಂಸ್ಕೃತಿಕ ತಾಣವೆಂದು ಘೋಷಣೆ ಮಾಡಿದೆ. ಜಪಾನಿಗೆ ಹೋದವರು ತಪ್ಪದೆ ಈ ಫಿಜಿ ಪರ್ವತವನ್ನು ನೋಡುತ್ತಾರೆ. ಫಿಜಿ ಪರ್ವತವೆಂದರೆ ಸಾಹಸಿಗರಿಗೆ ಒಂದು ಅದ್ಭುತವಾಗಿರತಕ್ಕಂಥ ತಾಣ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಯಾ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ನಾ ಬಿಡಲಾರಿ ಎಂದು ನಿನ್ನ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1976ರಲ್ಲಿ ತೆರೆ ಕಂಡಿರುವಂಥ ಒಂದು ವರ್ಷ. ಹಾಗೆ ಚಿತ್ರಕಥೆ ಬರೆದವರು ವಿ ಸೋಮಶೇಖರ್. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

0: ಆನಂದಮಯ.
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪಾರ್ಟ್ನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೃಷ್ಣಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.